ಆಕಾಶವಾಣಿ ಕಾರವಾರ ನಿಲಯದ ಮೊದಲನೇ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸುತ್ತಿದ್ದೇವೆ. ಕಂಪನಾಂಕ ಎಫ್ಎಂ ಬ್ಯಾಂಡ್ 102.3 ಮೆಗಾಹರ್ಟ್ಸ್ಗಳು. ಇಂದು 2026 ಇಸ್ವಿ ಮೇ ತಿಂಗಳ 30ನೇ ತಾರೀಕು ಶನಿವಾರ. ಈಗ ಸಮಯ 5:58:35. ನಮ್ಮೆಲ್ಲ ಶ್ರೋತೃಗಳಿಗೆ ನಮಸ್ಕಾರ. ನಾನು ದೀಪಕ್ ಕುಮಾರ್.

ಆಕಾಶವಾಣಿ ಕಾರವಾರ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ. ಇಂದು 6:10 ನಮ್ಮ ನಿಲಯದಿಂದ ಕರುಣಾಳು ಬಾಬೆಳಕೆ ಭಾಗವಹಿಸುತ್ತಾರೆ ಡಾಕ್ಟರ್ ಗುರುರಾಜ್ ಕರ್ಜಗಿ. 6:15 ಭಕ್ತಿಗೀತೆಗಳು, 6:30 ಚಿಂತನ ಡಾಕ್ಟರ್ ಡಿ ಸಿ ಗೀತಾ ಅವರಿಂದ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 6:35 ರೈತರಿಗೆ ಸಲಹೆ, 6:40 ಗಾನಸುಧೆ ಪ್ರಸಾರವಾಗಲಿದೆ. ಇಂದು 7:15 ನಮ್ಮ ನಿಲಯದಿಂದ ಭಾವಗೀತೆಗಳನ್ನು ಕೇಳಲಿದ್ದೀರಿ. 7:45 ಚಿತ್ರಗೀತೆಗಳು, 8:30 ಆಕಾಶವಾಣಿಯ ಅಂತರಾಳ. ಆಕಾಶವಾಣಿಗೆ 90 ಸಂಭ್ರಮದ ವಿಶೇಷ ಕಾರ್ಯಕ್ರಮ. ಕೃತಿ ಮತ್ತು ಓದು ನೂತನ ಎಸ್ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ ಓ. 8:35 ಬೆಂಗಳೂರು ಕೇಂದ್ರದಿಂದ ಆಕಾಶ ಬುಟ್ಟಿ. ಗೀತ ನಿರ್ದೇಶಕ ಕಲಾವಿದ ದೀಪಕ್ ಪರಮೇಶಣ್ಣನವರ್ ಅವರೊಂದಿಗೆ ಮಾತುಕತೆ ಬೆಂಗಳೂರು ಕೇಂದ್ರದಿಂದ. 6:50 ಬೆಂಗಳೂರು ಕೇಂದ್ರದಿಂದ ಕಗ್ಗದಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ನಮ್ಮ ನಿಲಯದಿಂದ ವಚನ ವೈಭವ ಕೇಳಲಿದ್ದೀರಿ. 9:30 ಮಂಜುಳಗಾನ, ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ. 10:00 ಹಿಂದಿ ಹಾಡುಗಳನ್ನು ಕೇಳಲಿದ್ದೀರಿ. 10:30 ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡಲಿದ್ದೇವೆ. ಇಂದು ಮುಂಜಾನೆ 11:30 ಬೆಂಗಳೂರು ಕೇಂದ್ರದಿಂದ ಕಾರ್ಯಕ್ರಮ ಸ್ಟಂಪ್ಡ್. 12:05 ವನಿತಾ ವಿಹಾರದಲ್ಲಿ ದಾನ ಚಿಂತಾಮಣಿ ಅತ್ತಿಮಬ್ಬೆ ಕುರಿತು ಭಾಷಣ. ಭಾಷಣಕಾರರು ಶಾಂತಲಾ ಎಸ್ ಮುಕ್ಕಂದಿಮಠ್, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ, ನಿರ್ಮಾಣ ರಮಾ ಕುಲಕರ್ಣಿ. ನಂತರ ಭಾವಗೀತೆಗಳು ಪ್ರಸಾರವಾಗಲಿವೆ. ಇದು ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆಯಲ್ಲಿ ಬೆಂಗಳೂರು ಕೇಂದ್ರದಿಂದ ವಿಶ್ವ ತಂಬಾಕು ದಿನದ ಸಂದರ್ಭದಲ್ಲಿ ತಂಬಾಕು ಸೇವನೆಯಿಂದ ಆರೋಗ್ಯದ ಮೇಲಾಗುವ ದುಷ್ಪರಿಣಾಮಗಳು ಹಾಗೂ ಪರಿಹಾರ, ಈ ಕುರಿತು ಮಡಿಕೇರಿಯ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಸಮುದಾಯ ವಿಭಾಗ ಆರೋಗ್ಯ ವಿಭಾಗದ ಮುಖ್ಯಸ್ಥರು ಹಾಗೂ ಪ್ರಾಧ್ಯಾಪಕರಾದ ಡಾಕ್ಟರ್ ರಾಮಚಂದ್ರ ಕಾಮತ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಸಂದರ್ಶಕರು ಪಿಎಂ ಜಗದೀಶ್. ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. 12:00 ಬೆಂಗಳೂರು ಕೇಂದ್ರದಿಂದ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತಾದ ಮಾಹಿತಿಯಲ್ಲಿ ಪಿಎಂ ಕುಸುಮ್ ಯೋಜನೆಯ ಕುರಿತು ಮಾಹಿತಿ ನೀಡಲಿದ್ದಾರೆ ಅರಕಲಗೂಡು ಎಂ ಮಧುಸೂದನ್ ಮತ್ತು ರವಿಶಂಕರ್ ಜಿಆರ್. ಇದು ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ. 12:20 ಬೆಂಗಳೂರು ಕೇಂದ್ರದಿಂದ ಚಿತ್ರಗೀತೆಗಳು ಪ್ರಸಾರವಾಗಲಿವೆ. 12:30 ಚೈತ್ರವನ ಲಕ್ಷ್ಮೀಶನ, ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ, ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. 12:00 ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮವನ್ನು ಕೇಳುವಿರಿ. 5:00 ನಮ್ಮ ನಿಲಯದಿಂದ ಯಕ್ಷಲಹರಿ ಯಕ್ಷಗಾನ ತಾಳ ಮೊದಲೇ ಪ್ರಸಾರವಾಗಲಿದೆ. ಪ್ರಸಂಗ ತ್ರಿಪುರ ದಹನ, ನಡೆಸಿಕೊಡುತ್ತಾರೆ ತೆಂಕುತಿಟ್ಟು ಯಕ್ಷಗಾನ ವೇದಿಕೆ ಕುಕ್ಕುವಳ್ಳಿ. ಭಾಗವತರು ರಮೇಶ್ ಭಟ್ ಪುತ್ತೂರು, ಮದ್ದಳೆ ಪಿಎಂ ಜಗದೀಶ್, ಚಂಡೆ ಕೃಷ್ಣ ಪ್ರಕಾಶ್ ಉಳಿತಾಯ. 6:30 ವಿಜ್ಞಾನದ ಮುನ್ನಡೆ ಬೆಂಗಳೂರು ಕೇಂದ್ರದಿಂದ. 6:50 ಕಿಸಾನ್ ವಾಣಿಯಲ್ಲಿ ಜನಪದ ಗೀತೆಗಳು ಚಂದ ಎಂ ಕುಣಬಿ ಇವರಿಂದ. ನಂತರ ಕೃಷಿ ಮಾಹಿತಿ, ಎಂಕಿ ನಾರಾಯಣಗೌಡ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಹಾಡುಗಳನ್ನು ಕೇಳಲಿದ್ದೀರಿ. ರಾತ್ರಿ 7:45 ಬೆಂಗಳೂರು ಕೇಂದ್ರದಿಂದ ಸಮಾಚಾರ ದರ್ಶನ. 8:00 ಆಕಾಶವಾಣಿ ರೇಡಿಯೋ ಸ್ಪಂದನ. ಆಕಾಶವಾಣಿ ಕಾರವಾರ ಕೇಂದ್ರದ ಕಾರ್ಯಕ್ರಮಗಳ ಕುರಿತು ಕೇಳುಗರ ಅಭಿಪ್ರಾಯವನ್ನು ಆಧರಿಸಿದ ಕಾರ್ಯಕ್ರಮ ಪ್ರಸಾರವಾಗಲಿದೆ. ರಾತ್ರಿ 8:15 ಕಾವ್ಯಯಾನದಲ್ಲಿ ಕವಿ ಮುದ್ದಣ್ಣನ ಶ್ರೀ ರಾಮಾಶ್ವಮೇಧಂ ಕಾವ್ಯದ ವಾಚನ ಮತ್ತು ವ್ಯಾಖ್ಯಾನ. ವಾಚನಕಾರರು ಮಂಜುಳಾ ಸುಬ್ರಹ್ಮಣ್ಯ, ವ್ಯಾಖ್ಯಾನಕಾರರು ಸಿರಾಜೆ ಸೀತಾರಾಮ್ ಭಟ್. ರಾತ್ರಿ 8:30 ನಮ್ಮ ನಿಲಯದಿಂದ ಭಾವಗೀತೆಗಳನ್ನು ಕೇಳುವಿರಿ. 9:15 ಹಿಂದಿ ಚಿತ್ರಗೀತೆಗಳು. 9:30 ಬೆಂಗಳೂರು ಕೇಂದ್ರದಿಂದ

ವಾಣಿ ರಾತ್ರಿ 10 ಗಂಟೆಗೆ ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಕೇಳುವಿರಿ. ಇದುವರೆಗೆ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಕೇಳಿದಿರಿ. ಆಕಾಶವಾಣಿ ಕಾರವಾರ, ಸಮಯ 6:05, ಇಂಗ್ಲಿಷ್ನಲ್ಲಿ ವಾರ್ತೆ, ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: ಕರುಣಾಳು ಬಾ ಬೆಳಕೆ ಭಾಗವಹಿಸುತ್ತಾರೆ ಡಾಕ್ಟರ್ ಗುರುರಾಜ್ ಕರ್ಜಿಗೆ.
1: ಇದೊಂದು ಸಣ್ಣ ಪುಟ್ಟ ಊರು, ಎಲ್ಲ ಊರಲ್ಲಿರೋ ಹಾಗೆ ಎಲ್ಲಾ ತರದಂತ ಎಲ್ಲಾ ಸ್ತರದ ಜನ ಅಲ್ಲಿದ್ರು. ಒಂದ್ ದಿವಸ ಆಕಾಶವಾಣಿ ಆಯ್ತಂತೆ, ಧ್ವನಿ ಆಕಾಶದಿಂದ ಕೇಳಿಸ್ತು. ನೋಡಿ, ನೀ ಹಳ್ಳಿ ಜನ ತುಂಬಾ ಚೆನ್ನಾಗಿದ್ದೀರಿ, ನಿಮ್ಮೆಲ್ಲರ ಮೇಲೆ ಭಗವಂತನ ಕೃಪೆಯಾಗಿದೆ, ನೀವೆಲ್ಲ ಸಂತೋಷವಾಗಿರೋದಕ್ಕೆ ಭಗವಂತ ನಿಮಗೇನ್ ಬೇಕು ಅಂತ ಕೊಡೋಕ್ ತೀರ್ಮಾನ ಮಾಡಿದ್ದಾನೆ. ನಿಮಗೇನ್ ಬೇಕು ಅಂತ ಕೇಳ್ಕೊಳ್ಳಿ, ಬಹಳ ಸುಲಭ. ನಿಮಗೇನ್ ಬೇಕು ಅನ್ನೋದನ್ನ ಒಂದು ಕಾಗದದಲ್ಲಿ ಬರೀರಿ, ವಸ್ತ್ರದಲ್ಲಿ ಗಂಟು ಕಟ್ಟಿ, ಮಧ್ಯರಾತ್ರಿ 12 ಗಂಟೆ ಆದ್ಮೇಲೆ ಊರ್ ಹೊರಗೊಂದು ಆಲದ ಮರ ಇದೆಯಲ್ಲ, ಅದ್ರ ಆಚೆಗೆ ಎಸೆದು ಬಂದ್ಬಿಡಿ, ಅಷ್ಟು ಮಾಡಿದ್ರೆ ಸಾಕು, ನೀವು ಕೇಳಿದ್ದೆಲ್ಲ ಸಿಗತ್ತೆ ಅಂತ. ಜನ ನಂಬ್ತಾರಿಯೇ, ನಕ್ಬಿಟ್ರು, ಕೇಳಿದ್ದೆಲ್ಲ ಸಿಗತ್ತಾ ಯಾವಾಗಾದ್ರು ಅಂತ. ಮತ್ತೊಂದ್ಸಲ ಬಂತು ಆಕಾಶವಾಣಿ, ನೋಡಿ ಹೇಳ್ತಾ ಇದ್ದೀನಿ ಮರಿಬೇಡಿ ಅಂತ. ಮತ್ತೊಂದ್ಸಲ ಆಕಾಶವಾಣಿ, ಇದು ಕಡೆಯ ಸಲ ಹೇಳ್ತಾ ಇದ್ದೀವಿ, ಹುಷಾರಾಗಿರಿ, ನಿಮಗೇನ್ ಬೇಕು, ಬಹಳ ಸುಲಭ ಇದೆ, ನಿಮಗೇನ್ ಬೇಕೋ ಬರೀಬೇಕು, ಪಟ್ಟಿ ಮಾಡಿ ಆಲದ ಮರದ ಆಚೆ ಹಾಕಿ ಬರ್ಬೇಕಷ್ಟೇನೆ. ಜನ ಅಂದ್ರು, ನೋಡಿ ಬಿಡೋಣ, ಆಗ್ತಿದ್ರೆ ಯಾಕೆ ಬೇಡ, ಆಮೇಲೆ ದುಃಖ ಪಡ್ಬೇಕು. ಬರೆಯೋಕ್ ಶುರು ಮಾಡಿದ್ರು, ಕೆಲವು ಒಂದು ಪೇಜ್ ತಗೊಂಡು ಬರೆದ್ರು, ಕೆಲವರು ಕೆಲವು ಎರಡು ಪೇಜ್ ತಗೊಂಡ್ರು, ಕೆಲವು ನೋಟ್ ಬುಕ್ಕೇ ತಗೊಂಡ್ರು. ಅಂದು ತಮ್ಗೇನೇನ್ ಬೇಕು ಬರೀಬೇಕು ಅಂತ ಬರೆದು ಕಾಗದಲ್ಲಿ ಗಂಟು ಕಟ್ಟಿ ಮಧ್ಯರಾತ್ರಿ ಹೋದ್ರು. ಊರ್ ಬಂದು ಆಲದ ಮರ ಇತ್ತಲ್ಲ, ಆ ಕಡೆ ಹಾಕೋ ಬಂದ್ರು. ಆ ಊರಲ್ಲೂ ಭಿಕ್ಷುಕ, ಅವ್ನಿಗೆ ನೋಡಯ್ಯ, ಒಳ್ಳೆ ಅವಕಾಶ, ನಿನಗೆ ಏನ್ ಬೇಕೋ ಬೇಡ್ಕೋ, ದರಿದ್ರ ಹೋಗ್ಬಿಡುತ್ತಲ್ಲ, ಬರೀ ಬಡಬೇಡ, ಬರೆಯೋಗ್ ಬರ್ದಿದ್ ಹೇಳಿ ನಾವು ಬರೆದು ಕೊಡ್ತೀವಿ ನಿನಗೆ ಅಂದ್ರು. ಅವ್ನ್ ಸುಮ್ನೆ ನಕ್ ಸುಮ್ನಾದ, ಬೇಡ ಬಿಡಿ ಸ್ವಾಮಿ ಅಂದ. ಇವ್ರು ಕಾಗದ ಹಾಕ್ ಬಂದ್ರಲ್ಲ ಈ ಕಡೆ, ನಿದ್ದೆ ಬರುತ್ತ ಅವ್ರಿಗೆ, ನಾವು ಕೇಳಿದ್ದೆಲ್ಲ ಸಿಕ್ಬಿಡುತ್ತೆ, ಯಾವಾಗ ಸಿಗುತ್ತೆ, ಎಷ್ಟೊತ್ತಿ ಸಿಗ್ತದೆ ನೋಡ್ಬೇಕು ಅಂತ ಕೂತ್ರು. ಅದ್ರದೇನ್ ದೇವ್ರ ಪ್ರಭಾವ ಅನ್ನೋ ಗೊತ್ತಿಲ್ಲ, ಪವಾಡ ಎಚ್ಚರ ಇಲ್ದಂಗ ಮಲ್ಕೊಂಡ್ಬಿಟ್ರು ಜನ ಎಲ್ಲ. ಬೆಳಗ್ಗೆ ಎದ್ದಾಗ ನೋಡ್ತಾರೆ, ಏನ್ ಆಶ್ಚರ್ಯ, ಏನ್ ಆಶ್ಚರ್ಯ ಅವ್ರಿಗೆ, ತಾವೇನ್ ಕೇಳಿದ್ರು ಎಲ್ಲ ಬಂದ್ಬಿಟ್ಟಿದೆ, ಮನೆಯಲ್ಲಿ ಏನೇನ್ ಸಾಮಾನು ಕೇಳಿದ್ರು ಬಂದ್ಬಿಟ್ಟಿದೆ, ಕಾರು ಆಭರಣ ಏನ್ ಕೇಳ್ತಾರೆಲ್ಲ ಬಂದ್ಬಿಟ್ಟಿದೆ, ಭಾರಿ ಖುಷಿ ಆಯ್ತಂತೆ. ಆದ್ರೆ ಸಂತೋಷ ಇದ್ದದ್ ಬರೀ 10 ನಿಮಿಷ ಮಾತ್ರ ಅಂತ. ಒಬ್ಬ ಮನೆ ಹೊರಗೋಡೋದ, ಮನೆ ಕೇಳಿದ್ದಲ್ಲ ಎಲಿವೇಶನ್ ಹೆಂಗಿರ್ಬೇಕು ಮನೆದು ಅಂತ, ಹೋಗಿ ನೋಡ್ತಾನೆ ಅದೇ ಎಲಿವೇಶನ್, ಏನ್ ಚೆನ್ನಾಗಿದೆ, ಮನೆ ಮುಂದೆ 2 ಕಾರು ಹೊಸ ಕಾರ್ ನಿಂತ್ಕೊಂಡಿದ್ದಾವೆ. ಆದ್ರೆ ಅವ್ನ ಪಕ್ಕಕ್ಕೆ ತಿರುಗಿ ನೋಡ್ದ, ಎದೆ ಜಲ್ ಅಂದ್ಬಿಡ್ತು. ಸಣ್ಣ ಮನೆ ಇತ್ರಿ, ಮೊದ್ ಪಕ್ಕದಲ್ಲಿ ದೊಡ್ಡ ಬಂಗ್ಲೆ ಆಗ್ಬಿಟ್ಟಿದೆ, ಮನೆ ಮುಂದೆ ತೋಟ ಏನು, ಕಾರಂಜಿ ಏನು, ಇವನಂದ ಏನ್ ದಡ್ಡ, ನಾನು ಕೇಳೋದು ಕೇಳ ದೊಡ್ಡದ ಕೇಳಬಾರ್ದ ಅಂತ, ತೋಟ ಕೇಳಬಾರ್ದ ನಾನು, ಏನ್ ತಪ್ಪ ಮಾಡ್ಕೊಂಡ್ಬಿಟ್ಟೆ ನಾನು ಅಂದ. ಎದುರಿ ನೋಡ್ತಾನೆ ಖಾಲಿ ಜಾಗ, ಅಲ್ಲಂತೂ ಅರಮನೆ ಆಗ್ಬಿಟ್ಟಿದೆ, ಎಲ್ಲಾರು ಒದ್ದಾಡಿದಿರತ್ತೆ, ಇವರೊಬ್ಬನ ಕತೆ ಅಲ್ಲ, ಪ್ರತಿಯೊಬ್ಬರು ಇನ್ನೊಬ್ಬರು ನೋಡಿ ನೋಡಿ ಗೋಳಾಡ್ಕೊಂಡ್ರು. ಆ ಊರಲ್ಲಿ ಮೊದಲು ಮತ್ತು ಆಮೇಲೆ ಆರಾಮಾಗಿದ್ದವನು ಆ ಭಿಕ್ಷುಕ ಮಾತ್ರ. ಅವನ್ ಕೇಳಿದ್ರಂತ, ನೀನ್ ಯಾಕೆ ಕೇಳಿಲ್ಲೋ ಅಂತ. ಆತ ಹೇಳಿದಂತೆ, ಹುಚ್ಚಿಡ್ದಿದೆ ನಿಮಗೆ, ಕೇಳಿದ್ದೆಲ್ಲ ಸಿಗೋದಾದ್ರೆ ನಂದಾಗೋಲ್ಲ, ಅದು ಬಹಳ ಚೆನ್ನಾಗಿರೋ ಮಾತಿದ್ದು. ನಮಗೆ ಏನು ಕೊಟ್ರು ಕೂಡ ಕೊರತೆ ಕಾಣಿಸುತ್ತೆ. ಸಂತೋಷ ಅನ್ನುವಂಥದ್ದು ಮನಸ್ಸಿನ ಒಂದು ಸ್ಥಿತಿ, ಅದು ಹೊರಗಿಂದ ಬರುವಂತಹದ್ದಲ್ಲ. ಹೊಸ ವಸ್ತುಗಳನ್ನು ಪಡೆದ ಕೆಲವು ದಿವಸಕ್ಕೆ ಮಾತ್ರ ಅದ್ರ ಬಗ್ಗೆ ಪ್ರೀತಿ ಇರ್ತದೆ, ಆಮೇಲೆ ಅದು ಕಳೆದು ಹೋದ ಮೇಲೆ ಮತ್ತೆ ಹೊಸ ವಸ್ತು ಹುಡುಕಾಟ, ನಿರಂತರ ತಡಕಾಟ. ನಿಮ್ ಮನೆಯಲ್ಲಿ ಏನಾದ್ರು ಒಂದು ಹೊಸ ಕಾರ್ ತಗೊಂಡ್ರೆ, ಸ್ಕೂಟರ್ ತಗೊಂಡ್ರೆ ನೋಡಿ ಏನ್ ಮಾಡ್ತೀರಿ, ದಿನಕ್ಕೆ 2 ಸಲ ತೊಳೆಯೋದು, ಒರೆಸೋದು, ಚಂದ ನೋಡ್ಕೊಂಡು, ಅವಾಗ ತೊಳೆದು ಬೇಕಾಗಿಲ್ಲ, ಚೆನ್ನಾಗೇ ಇರ್ತದೆ ಅದು. ಅದ್ರ ಮೇಲೆ ಮೊದಲನೇ ಗೀರ್ ಬಿದ್ದಾಗ ಎಷ್ಟು ನೋವಾಗುತ್ತೆ ಗೊತ್ತಾ, ಎದೆ ಮೇಲೆ ಬರೇ ಕೊಟ್ಟಂಗ ಅನ್ಸುತ್ತೆ, ಅಯ್ಯೋ ಕಾರಿಗೆ ಗೀರ್ ಬಿತ್ತು, ಕಾರಿಗೆ ಗೀರ್ ಬಿತ್ತು. 3 ವರ್ಷ ಇನ್ನೊಂದು 50 ಗೀರ್ ಬಿದ್ದಿರ್ತಾವೆ, ಆಗಾಗ್ಲೇ ಈ ಕಾರ್ ಕೊಟ್ಬಿಡೋಣ, ಬೇರೆ ಕಾರ್ ತಗೋಣ. ಕೊಂಡ್ಕೊಂಡಾಗಿದ್ದಂತ ಸಂತೋಷ ಉಳಿದಿಲ್ಲ. ನೆನ್ಪ್ ಮಾಡ್ಕೊಳ್ಳಿ, ನಿಮ್ ಹೊಸ ಕೆಲಸ ಹತ್ತಿದ, ಊರ್ ತುಂಬಾ ಪೇಡೆ ಹಂಚಿದ್ರಿ, ಮುಂದೆ 6 ತಿಂಗಳು ಮರ್ತು ಹೋಯ್ತು, ಬೇರೆ ಕೆಲಸ ಹುಡ್ಕೋಣ ಅಂತ ಅನಿಸ್ತು. ಈ ಸಂತೋಷ ಹೊರಗಡೆ ಎಂದು ಬಂದದ್ದು ಬಹಳ ದಿವಸ ಇರುವಂತಹದ್ದಲ್ಲ. ಅದಕ್ಕೆ ನಾನು ಹೇಳುದು, ನಿಜವಾದ ಸಂತೋಷದ ವರ್ತೆ ಅಂತರಂಗದಿಂದಾನೇ ಬರಬೇಕು, ಒಳಗಿಂದ ಉಕ್ಕಬೇಕದು. ಹೊರಗಡೆ ತುಂಬಿದ್ 2 ದಿವಸ ಆದಿತ್ತು ಸ್ವಾಮಿ. ಆದ್ದರಿಂದ ಸಂತೋಷವನ್ನ ಹೊರಗಡೆ ಹುಡುಕೋದಕ್ಕಿಂತ ಒಳಗಡೆ ಹುಡುಕೋದು ವಾಸಿ. ನಮ್ಮ ಭಾರತೀಯ ಸಂಸ್ಕೃತಿಗೂ ಪಾಶ್ಚಿಮಾತ್ಯ ಸಂಸ್ಕೃತಿ ಇರುವಂತಹ ವ್ಯತ್ಯಾಸ ಇದು, ಮೂಲಭೂತವಾದ ವ್ಯತ್ಯಾಸ. ಪಾಶ್ಚಿಮಾತ್ಯ ಸಂಸ್ಕೃತಿಯಲ್ಲಿ ಸಂತೋಷ ಹೊರಗಿದೆ ಅಂತೀವಿ. ದೊಡ್ಡ ಬಂಗ್ಲೆ ಬೇಕು, ದೊಡ್ಡ ಮನೆ ಬೇಕು, ಒಳ್ಳೆ ಹೆಂಡತಿ ಸಿಗಬೇಕು, ಒಳ್ಳೆ ಗಂಡ ಸಿಗಬೇಕು, ಹೊರಗಡೆದಿರ್ಬೇಕು. ಆದ್ರೆ ಭಾರತೀಯ ಸಂಸ್ಕೃತಿ ಹೇಳುತ್ತೆ ಸಂತೋಷ ಹೊರಗಿಲ್ಲ. ಕಲ್ಪನೆ ಮಾಡ್ಕೊಳ್ಳಿ, 3 ತಿಂಗಳ ಮಗು ತಾಯಿ ತೊಡೆ ಮೇಲೆ ಮಲ್ಕೊಂಡಿದೆ, ನಗತ್ತಲ್ಲ ಮಗು, ಅದೇನು ಅಪೇಕ್ಷೆ ಮಾಡಿತ್ತು, ಪ್ರಮೋಷನ್ ಬೇಕಾಗಿತ್ತ, ಇನ್ಕ್ರಿಮೆಂಟ್ ಬೇಕಾಗಿತ್ತ, ಏನ್ ಬೇಕಾಗಿತ್ತು ಅದಕ್ಕೆ? ಆ ಸಂತೋಷ ಬಂದದ್ದು ಎಲ್ಲಿಂದ? ಅದು ಒಳಗಡೆಯಿಂದ ಬಂದದ್ದು. ಆ ಸಂತೋಷ ಒಳಗಡೆ ಹುಡುಕುವಂತ ಪ್ರಯತ್ನ ನಮ್ಮಲ್ಲಾಗ್ಲಿ ಅಂತ ಆಸೆ.
0: ಕರುಣಾಳು ಬಾ ಬೆಳಕೆ ಕಾರ್ಯಕ್ರಮ ಕೇಳಿದಿರಿ.

0: ಭಾಗವಹಿಸಿದವರು ಡಾಕ್ಟರ್ ಗುರುರಾಜ್ ಕರ್ಜಿಗಿ.
1: ಕೈ ಹಿಡಿದು ನಡೆಸೆನ್ನನು.
0: ಪ್ರಸ್ತುತಿ ಮಂಜುಳಾ ಪುರಾಣಿ.
1: ಕರುಣಾಳು ಬೆಳಕಿ.
2: ಆಕಾಶವಾಣಿ ಕಾರವಾರ ಭಕ್ತಿಗೀತೆಗಳು. ಜ್ಯೋತಿ ಕೂಡ್ಲಿಗಿ ಮತ್ತು ಮೇಘನಾ ನರಗುಂದ ಹಾಡಿದ ವಿಜಯದಾಸರ ಕೃತಿ.

ಇದುವರೆಗೆ ಭಕ್ತಿಗೀತೆಗಳು ಪ್ರಸಾರವಾದವು. ಆಕಾಶವಾಣಿ ಕಾರವಾರ, ಸಮಯ 6:30, ಚಿಂತನ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

ಭಾಷೆ ಎಂಬುದು ಇರದಿದ್ದರೆ ಜಗತ್ತು ಅಂಧಕಾರದಲ್ಲಿ ಮುಳುಗಿರುತ್ತಿತ್ತು ಎನ್ನುವುದು ಬಹು ಪುರಾತನವಾದ ಪ್ರಸಿದ್ಧ ಹೇಳಿಕೆ. ನಿಜ, ಇದುವರೆಗಿನ ಮನುಷ್ಯರ ಸಾಧನೆಗಳೆಂದು ಏನೇನನ್ನು ಗುರುತಿಸುತ್ತೇವೆಯೋ ಅದೆಲ್ಲವೂ ವ್ಯಕ್ತವಾಗಿರುವುದು ಮನುಷ್ಯರೇ ಸೃಷ್ಟಿಸಿಕೊಂಡ ಭಾಷೆಯ ಮೂಲಕವೇ. ಭಾರತದಲ್ಲಿರುವ 4,000 ಭಾಷೆಗಳಲ್ಲಿ ಕೇವಲ 400 ಭಾಷೆಗಳಷ್ಟೇ ಬಳಕೆಯಾಗುತ್ತಿವೆ. ಅವುಗಳಲ್ಲಿ ನಮ್ಮ ಕನ್ನಡ ಸುಲಭವಾಗಿ ಪಕ್ಕಕ್ಕೆ ಸರಿಯುವುದಿಲ್ಲ ಎನ್ನುತ್ತಾರೆ ಭಾಷಾ ತಜ್ಞರು. ಸಾವಿರಾರು ವರ್ಷಗಳ ಇತಿಹಾಸವಿರುವ ಕನ್ನಡ ಭಾಷೆ ಮತ್ತು ಸಾಹಿತ್ಯದ ತಿಳಿವನ್ನು ಇಷ್ಟು ಸಲೀಸಾಗಿ ನಾವು ಅಳಿವಿನಂಚಿಗೆ ಸರಿಸಿಬಿಡಬಹುದೇ? ನಿಜಕ್ಕೂ ಇಲ್ಲಿ ಆಗುತ್ತಿರುವುದೇನು? 1997 ನಂತರ ಹುಟ್ಟಿದ ಜೆನ್ ಜಿ ಹಾಗೂ 2013 ನಂತರ ಹುಟ್ಟಿದ ಜೆನ್ ಆಲ್ಫಾ ತಲೆಮಾರಿನ ಮಕ್ಕಳ ಬಗ್ಗೆ ಒಂದಷ್ಟು ಆಕ್ಷೇಪಗಳ ಪಟ್ಟಿಯೇ ಇದೆ. ಕೈಯಲ್ಲಿ ಮೊಬೈಲ್ ಒಂದಿದ್ಬಿಟ್ರೆ ಆಯ್ತು, ಇವರು ಗಂಭೀರವಾಗಿ ಓದು ಅಧ್ಯಯನ ಬರವಣಿಗೆ ಬೇಡ, ಕೇವಲ ಮನರಂಜನೆ ಇದ್ರೆ ಸಾಕು, ತಮ್ಮ ಆರೋಗ್ಯದ ಬಗ್ಗೆ ಗಮನ ಇಲ್ಲ, ಮನೆ ಕುಟುಂಬ ಸಂಬಂಧಗಳು ಬೇಡ, ಸುತ್ತಮುತ್ತ ಅಕ್ಕಪಕ್ಕ ಏನಾಗ್ತಿದೆ ಅನ್ನೋ ಅರಿವಿಲ್ಲ, ಅಂಥದ್ ಬೇಕಾಗಿಯೂ ಇಲ್ಲ, ತಮ್ಮದೇ ಲೋಕದಲ್ಲಿ ಮುಳುಗಿರ್ತಾರೆ, ತಮ್ಮ ಬಗ್ಗೆ ಆ ಕ್ಷಣದನ್ ಮಾತ್ರ ಯೋಚಿಸ್ತಾರೆ, ಮುಂದಾಲೋಚನೆ ಇಲ್ಲ, ಯಾರೊಂದಿಗಾದ್ರೂ ತಮ್ಮ ಭಾವನೆಗಳನ್ನು ಸರಿಯಾದ ರೀತಿಯಲ್ಲಿ ವ್ಯಕ್ತಪಡಿಸೋದೇ ಗೊತ್ತಿಲ್ಲ. ಮನೆಯ ಹಣಕಾಸಿನ ಸ್ಥಿತಿ ಹೇಗಾದ್ರೂ ಇರಲಿ, ತಾವು ಬಯಸಿದ್ದು ತಮ್ಮ ಮುಂದೆ ದಿಢೀರ್ ಪ್ರತ್ಯಕ್ಷ ಆಗ್ಬಿಡ್ಬೇಕು. ಏಕಾಂಗಿಯಾಗಿರೋದೇ ಇವ್ರಿಗಿಷ್ಟ. ಒಂದು ಕಾಲದಲ್ಲಿ ದೊಡ್ಡವರು ಅಂದ್ರೆ ಭಯ, ಭಕ್ತಿ, ಗೌರವ ಇತ್ತು, ಅವ್ರು ಹೇಳಿದ್ದನ್ನ ಕೇಳುವ ಮನಸ್ಥಿತಿ ಇತ್ತು. ಈಗ ಏನ್ ಹೇಳಿದ್ರು ಕೇಳಿಸ್ಕೊಳ್ಳೋದಿಲ್ಲ. ಈಗ ದೊಡ್ಡವರೇ ಮಕ್ಕಳಿಗೆ ಹೆದರುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹೀಗೆ ಮುಂದುವರೆದ್ರೆ ಮುಂದೆ ಮಕ್ಕಳ, ಸಮಾಜದ ಭವಿಷ್ಯದ ಗತಿ ಏನು? ಈ ಸಂದರ್ಭದಲ್ಲಿ ಗೋಪಾಲಕೃಷ್ಣ ಅಡಿಗರ ವರ್ಧಮಾನ ಕವಿತೆ ನೆನಪಾಗುತ್ತೆ. ಆ ಕವಿತೆಯಲ್ಲಿ ಹಿರಿಕಿರಿ ತಲೆಮಾರುಗಳ ಸಂಘರ್ಷವಿದೆ. ತಂದೆಗೆ ಮಗನ ಬಗೆಗೆ ಪ್ರೀತಿ ಕಾಳಜಿ, ಆದ್ರೆ ಮಗನಿಗೆ ಅದು ಲೆಕ್ಕಕ್ಕೇ ಇಲ್ಲ. ಎಳಸಿನ ಮನೋಭಾವ, ಹರೆಯದ ಹುಂಬತನ, ಯೌವನೋತ್ಸಾಹ, ಇವ ಆತುರದಲ್ಲಿ ವಿವೇಚನೆ ಇಲ್ಲದೆ ಮಾಡಿಕೊಳ್ಳುವ ಅವಘಡಗಳಿಗೆ ಅವನ ಹಿಪ್ಪಿಗಳೊಂದಿಗಿನ ಸಹವಾಸ ಮಾಡಿ ಹಾಳಾಗುತ್ತಿದ್ದಾನೆಂಬ ಆತಂಕ ತಂದೆಗೆ. ಅಪ್ಪ ಕೂಗಿ ಹೇಳಿದರೂ ಮಗನ ಕಿವಿಗೆ ತಾಗೋದೇ ಇಲ್ಲ. ಯೌವನದ ಅಸ್ಪಷ್ಟ ಅಪಕ್ವತೆಯನ್ನ ದಾಟಿ ಪ್ರಬುದ್ಧರಾಗಿ ಸಾರ್ಥಕ ಬದುಕು ಕಟ್ಟಿಕೊಂಡಲ್ಲಿ ಬದುಕು ಯಶಸ್ಸು ಕಂಡಂತೆ. ಹಾಗೆಯೇ ಒಂದು ಮಹಾಕಾವ್ಯದ ಸೃಷ್ಟಿಯೂ ಕೂಡ ಎನ್ನುವುದನ್ನು ವರ್ಧಮಾನ ಕವಿತೆ ಹೇಳುತ್ತದೆ. ನಮಗೆ ಗೊತ್ತಿರುವ ಭಾಷೆಯನ್ನೇ ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಇರೋದೊಂದಾದ್ರೆ ನಮಗೆ ಅರ್ಥವಾಗದ ಭಾಷೆಗಳೂ ಇವೆ. ಉದಾಹರಣೆಗೆ ಹಣ, ಆಸ್ತಿ ವಿಚಾರಕ್ಕೆ ಕುಟುಂಬಗಳಲ್ಲಿ ಜಾತಿ, ಧರ್ಮ, ಹಣ, ಬಣ್ಣ, ಉದ್ಯೋಗ ಮುಂತಾದ ಶ್ರೇಷ್ಠತೆಯ ವ್ಯಸನಗಳು, ನಕಾರಾತ್ಮಕ ಆಲೋಚನೆಗಳಿಂದಾಗಿ ಭಾಷೆ ಗೊತ್ತಿದ್ದರೂ ಪರಸ್ಪರ ಅರ್ಥ ಮಾಡಿಕೊಳ್ಳಲು ಎಷ್ಟು ಕಾಲ ಒಟ್ಟಿಗಿದ್ದು ಎಷ್ಟೇ ಬೆರೆತರೂ ಅರಿತೆವೇನು ನಾವು ನಮ್ಮ ಅಂತರಾಳವ ಎನ್ನುವಂತೆ ಸೋಲುತ್ತೇವೆ. ಭಾಷೆಯ ಇನ್ನೊಂದು ಮಗ್ಗಲೂ ಇದೆ. ಇದು ಹೇಳಿ ಕೇಳಿ ಡಿಜಿಟಲ್ ಅಥವಾ ಯಾಂತ್ರಿಕ ಬುದ್ಧಿಮತ್ತೆಯ ಕಾಲ. ವಿಜ್ಞಾನ ಮತ್ತು ತಂತ್ರಜ್ಞಾನದ ಕ್ಷೇತ್ರಗಳು ಮುಂದುವರಿದು ಎಲ್ಲವೂ ಅಂಗೈಗೆ ಎಟುಕುತ್ತದೆ ಎನ್ನುವುದೇನೋ ನಿಜ. ಆದರೆ ಎಐನಿಂದಾಗಿ ಎಲ್ಲವನ್ನೂ ಯಂತ್ರವೇ ಮಾಡಿದರೆ ಮನುಷ್ಯರಿಗೇನು ಕೆಲಸ ಎನ್ನುವ ಒಂದು ರೀತಿಯ ಆತಂಕ ಮನೆ ಮಾಡಿದೆ. ಅದೇನಿದ್ರೂ ಮನುಷ್ಯರ ಸೃಷ್ಟಿ, ಅದು ಸೃಜನಶೀಲವಾಗಿ ಯೋಚಿಸಲಾರದು, ಹೊಸತು ಬಂದಾಗೆಲ್ಲ ಆತಂಕ ಸಹಜ. ಇದು ಡಿಜಿಟಲ್ ಯುಗ. ನಮ್ಮ ಭಾಷೆಯನ್ನೇ ಈಗಿರುವ ಹಲವು ಕನ್ನಡ ಸಾಫ್ಟ್ವೇರ್ಗಳು, ಆ್ಯಪ್ಗಳ ಮೂಲಕ ಡಿಜಿಟಲೀಕರಣಗೊಳಿಸಿದಲ್ಲಿ ತಂತ್ರಜ್ಞಾನದ ಜೊತೆಗೆ ಭಾಷೆಯೂ ಬೆಳವಣಿಗೆಯನ್ನು ಸಾಧಿಸುತ್ತದೆ. ಸದ್ಯ ಡಿಜಿಟಲ್ ವೇದಿಕೆಗಳಲ್ಲಿ ಭಾಷೆಗೆ ಹೆಚ್ಚು ಭವಿಷ್ಯ ಇದೆ. ವಸಾಹತುಶಾಹಿ ವ್ಯವಸ್ಥೆಯ ಪರಿಣಾಮದಿಂದಾಗಿ ಸ್ಥಳೀಯವಾಗಿ ಪ್ರಬಲವಾದ ಪ್ರಾದೇಶಿಕ ಭಾಷೆಗಳು ಪಕ್ಕಕ್ಕೆ ಸರಿದಂತೆ ಕಾಣುತ್ತಿದೆ. ಆದರೆ ನಮ್ಮ ಭಾಷೆಯನ್ನೇ ಹೆಚ್ಚು ಹೆಚ್ಚು ಡಿಜಿಟಲೀಕರಣಗೊಳಿಸಿದ್ರೆ ಜಗತ್ತಿನಾದ್ಯಂತ ತಲುಪುವ ಸಾಧ್ಯತೆಗಳಿವೆ. ನಾವು ಆ ನಿಟ್ಟಿನಲ್ಲಿ ನಮ್ಮ ಭಾಷೆಯನ್ನು ಪಕ್ಕಕ್ಕೆ ಸರಿಯಲು ಬಿಡದಂತೆ ಬಳಸಿ ಬೆಳೆಸುವತ್ತ ನಿರಂತರವಾಗಿ ಕಾರ್ಯರೂಪಕ್ಕೆ ತರುವತ್ತ ಗಮನ ಹರಿಸಬೇಕಾಗುತ್ತದೆ. ಈ ನಿಟ್ಟಿನಲ್ಲಿ ಯುವ ಪೀಳಿಗೆಯನ್ನೂ ಗಂಭೀರವಾಗಿ ಸಜ್ಜುಗೊಳಿಸಬೇಕಾಗುತ್ತದೆ.

0: ಯ ನಮ್ಮ ಭಾಷೆಯನ್ನು ಉಳಿಸಿಕೊಳ್ಳಲು ಹೇಗೋ ಒಂದು ಪರ್ಯಾಯ ಸಿಕ್ಕಿತು ಅಂತ ಸಮಾಧಾನ ಪಟ್ಕೊಂಡ್ರಾಯ್ತೆ. ಮನುಷ್ಯರೇ ನಿರ್ಮಿಸುವ ತಂತ್ರಜ್ಞಾನದ ಬುದ್ಧಿಮತ್ತೆ ನಮ್ಮ ಆಲೋಚನಾ ಶಕ್ತಿಯನ್ನೇ ಕುಂಸಿ ಸಂಪೂರ್ಣವಾಗಿ ಯಂತ್ರಕ್ಕೆ ಮೊರೆ ಹೋಗುವ ಕಾಲ ದೂರ ಇಲ್ಲ ಅನ್ನೋದನ್ನು ತಳ್ಳಿಹಾಕುವಂತಿಲ್ಲ.
1: ಇದುವರೆಗೆ ಡಾಕ್ಟರ್ ಡಿಸಿ ಗೀತಾ ಅವರಿಂದ ಚಿಂತನ ಕೇಳಿದಿರಿ. ಚಿಂತನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ
2: ಕನ್ನಡ ರತ್ನ ಭಂಡಾರ.
3: ಆಕಾಶವಾಣಿ ಕಾರವಾರ, ರೈತರಿಗೆ ಸಲಹೆ.
4: ಮುಂಗಾರು ಬಿತ್ತನೆಯ ಪೂರ್ವದಲ್ಲಿ ಬೀಜದ ಗುಣಮಟ್ಟ ತಿಳಿದುಕೊಂಡು ಅದಕ್ಕೆ ಸೂಕ್ತವಾದ ಆರೈಕೆ ಮಾಡುವುದು ಅವಶ್ಯಕ. ರೈತರು ತಾವು ಬಿತ್ತಬೇಕಾದ ಬೀಜದ ಮಾದರಿಯ ಗುಣಮಟ್ಟವನ್ನು ಅರಿಯಲು ಬೀಜ ಪರೀಕ್ಷಾಲಯದಲ್ಲಿ ಪರೀಕ್ಷೆಗೊಳಪಡಿಸಬಹುದು. ಮನೆಗಳಲ್ಲಿ ಮೊಳಕೆ ಪ್ರಮಾಣ ಅರಿತುಕೊಳ್ಳುವ ವಿಧಾನ ಹೇಗೆಂದರೆ, ಮೊಳಕೆ ಕಾಗದ ಪದ್ಧತಿ, ಮರಳು, ಮಣ್ಣು, ಗಾಜಿನ ತಟ್ಟೆ ಹಾಗೂ ಕೆಲವು ರಾಸಾಯನಿಕಗಳನ್ನು ಮಾಧ್ಯಮವಾಗಿ ಉಪಯೋಗಿಸಬಹುದು. ಮೊಳಕೆ ಕಾಗದ ಪದ್ಧತಿ ಎಂದರೆ, ಮೊಳಕೆ ಕಾಗದ 45 ಸೆಂಟಿಮೀಟರ್ ಉದ್ದ 30 ಸೆಂಟಿಮೀಟರ್ ಅಗಲವಿರುವ ಪ್ರಮಾಣದ ಕಾಗದವನ್ನು ನೀರಿನಲ್ಲಿ ಅದ್ದಿ ಹಸಿ ಮಾಡಬೇಕು. ನಂತರ 50 ಸೆಂಟಿಮೀಟರ್ ಉದ್ದ ಮತ್ತು 40 ಸೆಂಟಿಮೀಟರ್ ಉದ್ದವಿರುವ ಪ್ಲಾಸ್ಟಿಕ್ ಹಾಳೆಯನ್ನು ಸ್ವಚ್ಛವಾದ ಮೇಜಿನ ಮೇಲೆ ಹಾಸಿ 100 ಬೀಜಗಳನ್ನು ಸಮಾನಾಂತರದಲ್ಲಿ ಹೊಂದಿಸಿ ಅದರ ಮೇಲೆ ಮತ್ತೆ ಒಂದು ಕಾಗದವನ್ನು ಹಾಕಿ ಕಾಗದಕ್ಕೆ ನೀರು ಉಣಿಸಬೇಕು. ನಂತರ ಜಾಸ್ತಿ ಇರುವ ಪ್ಲಾಸ್ಟಿಕ್ ಹಾಳೆಯನ್ನು ಮೊಳಕೆ ಕಾಗದದ ಸುತ್ತಲೂ ಮಡಿಸಿ ಗಟ್ಟಿಯಾಗಿ ಸುರುಳಿ ಮಾಡಿ ರಬ್ಬರ್ ಬ್ಯಾಂಡ್ ಅಥವಾ ದಾರದಿಂದ ಕಟ್ಟಬೇಕು. ಒಂದೊಂದು ಬೀಜದ ಮಾದರಿಗೆ 4 ಸುರುಳಿ ಮಾಡಬೇಕು. ಈ ರೀತಿ ತಯಾರಿಸಿದ ಬೀಜ ಸುರುಳಿಗಳನ್ನು ಮೊಳಕೆ ಒಡೆಯುವ ಯಂತ್ರ ಅಥವಾ ಹವಾನಿಯಂತ್ರಿತ ಕೊಠಡಿಯಲ್ಲಿ ನಿರ್ದಿಷ್ಟಪಡಿಸಿದ ಉಷ್ಣತೆಯಲ್ಲಿ ಮತ್ತು ಅವಧಿಯವರೆಗೆ ಇಡಬೇಕು. ಆಯಾ ಬೆಳೆ ಮತ್ತು ತಳಿಗನುಗುಣವಾಗಿ ಮೊಳಕೆಯೊಡೆಯಲು ಇಟ್ಟ ದಿನದಿಂದ ನಿರ್ದಿಷ್ಟ ದಿನಗಳಲ್ಲಿ 2 ಬಾರಿ ಮೊಳಕೆಗಳನ್ನು ಎಣಿಸಿ ಸರಾಸರಿ ಬೀಜ ಮೊಳಕೆಯೊಡೆಯುವ ಪ್ರಮಾಣವನ್ನು ನಿರ್ಧರಿಸಬಹುದು. ಇಂತಹ ಸವಲತ್ತುಗಳು ರೈತರ ಬಳಿ ಸಾಮಾನ್ಯವಾಗಿ ಇರೋದಿಲ್ಲ. ಅಂತಹ ಸಮಯದಲ್ಲಿ ಸಾದಾ ವರ್ತಮಾನ ಪತ್ರಿಕೆ ಹಾಳೆಗಳನ್ನು ಬಳಸಿ ತಂಪಾದ ಕೋಣೆಯಲ್ಲಿ ಇಟ್ಟು ಪರೀಕ್ಷೆ ಮಾಡಬಹುದು. ಒಟ್ಟು 400 ಬೀಜಗಳನ್ನು ಪರೀಕ್ಷೆ ಮಾಡಬೇಕಾಗುತ್ತದೆ. ಮಣ್ಣು ಅಥವಾ ಮರಳನ್ನು 7.5 ಸೆಂಟಿಮೀಟರ್ ಎತ್ತರದ 25 ಸೆಂಟಿಮೀಟರ್ ಉದ್ದ ಮತ್ತು 12.5 ಸೆಂಟಿಮೀಟರ್ ಅಗಲವಿರುವ ಪಾತ್ರೆಯಲ್ಲಿ ತುಂಬಬೇಕು. ಮಣ್ಣು ಅಥವಾ ಮರಳನ್ನು ನೀರಿನಲ್ಲಿ ಹಸಿ ಮಾಡಬೇಕು. ಹೆಚ್ಚಿನ ನೀರನ್ನು ಬಸಿಯಬೇಕು. ಪ್ರತಿ ಪಾತ್ರೆಗೆ 50 ಬೀಜಗಳನ್ನು ಸಮಾನಾಂತರದಲ್ಲಿ 2 ಸೆಂಟಿಮೀಟರ್ ಆಳಕ್ಕೆ ಊರಬೇಕು. ಪ್ರತಿ ಮಾದರಿಗೂ 4 ಪಾತ್ರೆಗಳನ್ನು ಬಳಸಬೇಕು. ಇದನ್ನು ಕೂಡ ತಂಪಾದ ಕೋಣೆಯಲ್ಲಿ ಇಟ್ಟು ಮೊಳಕೆ ಪ್ರಮಾಣವನ್ನು ಆಯಾ ಬೆಳೆಗೆ ನಿಗದಿಪಡಿಸಿದ ದಿನದಂದು ಎಣಿಸಿ ನಿರ್ಧರಿಸಬೇಕು. ಇನ್ನು ಗಾಜಿನ ತಟ್ಟೆಯಲ್ಲಿ ಪರೀಕ್ಷಿಸುವುದು. 25 ಸೆಂಟಿಮೀಟರ್ ವ್ಯಾಸವುಳ್ಳ ಗಾಜಿನ ತಟ್ಟೆಯಲ್ಲಿ ತೋಯಿಸಿದ ಮೊಳೆಯುವಿಕೆ ಕಾಗದವನ್ನು ತಟ್ಟೆಯ ತಳದಲ್ಲಿಡಬೇಕು. ನಂತರ 100 ಬೀಜಗಳನ್ನು ಸಮಾನಾಂತರದಲ್ಲಿ ಕಾಗದದ ಮೇಲೆ ಇಡಬೇಕು. ತಟ್ಟೆಯ ಮೇಲಿನ ಮುಚ್ಚಳದಲ್ಲಿಯೂ ಸಹ ಒಂದು ಕಾಗದದ ಮೇಲೆ ಇಡಬೇಕು. ಇದನ್ನು ಸಹ ತಂಪಾದ ಕೊಠಡಿಯಲ್ಲಿ ಅಥವಾ ಮೊಳಕೆಯೊಡೆಯುವ ಯಂತ್ರದಲ್ಲಿ ಇಡಬಹುದು. ಆಯಾ ಬೆಳೆಗೆ ನಿರ್ದಿಷ್ಟಪಡಿಸಿದ ದಿನದಿಂದ ಮೊಳಕೆಯನ್ನು ಎಣಿಸಿ ಮೊಳಕೆಯ ಪ್ರಮಾಣವನ್ನು ನಿರ್ಧರಿಸಬೇಕು. ಮೊಳಕೆಯ ವರ್ಗೀಕರಣ ಮತ್ತು ಮೌಲ್ಯಮಾಪನ ಮಾಡುವುದು ಹೇಗೆಂದರೆ, ಉತ್ತಮ ಮೊಳಕೆಗಳು, ವಿಕೃತ ಮೊಳಕೆಗಳು, ಒಡೆದ, ಆಕಾರವಿಲ್ಲದ ಮತ್ತು ಕೊಳೆಯುತ್ತಿರುವ ಮೊಳಕೆಗಳು, ಗಟ್ಟಿ ಬೀಜಗಳು ಅಥವಾ ಮೊಳಕೆ ಒಡೆಯದ ತಾಜಾ ಬೀಜಗಳು, ಸತ್ತ ಬೀಜಗಳು. ಮೊಳಕೆ ಮೌಲ್ಯಮಾಪನ ಹೇಗೆಂದರೆ, ಸಸಿಗಳು ಸರಿಯಾದ ಮಣ್ಣು ಹವಾಗುಣಗಳಲ್ಲಿ ಸತತವಾಗಿ ಬೆಳೆದು ಒಳ್ಳೆಯ ಗಿಡಗಳಾಗಿ ಪರಿವರ್ತಿತವಾಗುವ ಲಕ್ಷಣಗಳಿರಬೇಕು. ಸಸಿಗಳಿಗೆ ಇರಬೇಕಾದ ಎಲ್ಲ ಅವಶ್ಯಕ ಭಾಗಗಳು ಇರಬೇಕು. ಸರಿಯಾಗಿ ಬೆಳೆದ ತಾಯಿ ಬೇರುಗಳಿರಬೇಕು. ಒಂದು ವೇಳೆ ಏಕದಳವಾಗಿದ್ದಲ್ಲಿ ತಾಯಿ ಬೇರು ಇಲ್ಲದಿದ್ದರೂ ತಂತು ಬೇರುಗಳು ಇರಲೇಬೇಕು. ಏಕದಳ ಧಾನ್ಯಗಳಲ್ಲಿ ಮೊದಲ ಎಲೆಯು ತೆಳುವಾದ ಪೊರೆಯ ಮುಖಾಂತರ ಹೊರಹೊಮ್ಮಬೇಕು. ಒಂದು ಪತ್ರದಳ ಪ್ರತಿ ಸಸಿಗಳಲ್ಲಿ, 2 ಬೀಜದಳ ದ್ವಿದಳದಲ್ಲಿ ಇರಬೇಕು. ಕೆಲವೊಂದು ಸಸಿಗಳಲ್ಲಿ ಸಣ್ಣ ಪುಟ್ಟ ನ್ಯೂನತೆಗಳಿದ್ದರೂ ಒಳ್ಳೆಯ ಲಕ್ಷಣ ಅಥವಾ ಎಲ್ಲ ಭಾಗಗಳು ಹೊಂದಿ ಉತ್ತಮ ಗಿಡಗಳಾಗುವಂತಿದ್ದರೆ ಅದನ್ನು ಉತ್ತಮ ಸಸಿಗಳೆಂದು ಪರಿಗಣಿಸಬೇಕು. ಗೋವಿನ ಜೋಳ, ಹತ್ತಿ, ಕುಂಬಳಕಾಯಿ ಮತ್ತು ದೊಡ್ಡ ಗಾತ್ರದ ದ್ವಿದಳ ಬೀಜವಾದಲ್ಲಿ ತಾಯಿ ಬೇರು ಇಲ್ಲದಿದ್ದರೂ ಸಹ ತಂತು ಬೇರಿನ ಸಹಾಯದಿಂದ ಉತ್ತಮ ಗಿಡವಾಗಿ ಬೆಳೆಯಬಲ್ಲದು. ಸ್ವಲ್ಪ ಪ್ರಮಾಣದಲ್ಲಿ ಸಸಿಗಳು ಅವಶ್ಯಕ ಭಾಗಗಳನ್ನು ಬಿಟ್ಟು ಇನ್ನಿತರ ಭಾಗಗಳು ಕೊಳೆಯುತ್ತಿದ್ದಲ್ಲಿ, ದ್ವಿದಳ ಬೀಜಗಳಲ್ಲಿ ಒಂದೇ ಪತ್ರದಳ ಇದ್ದರೂ ಸಹ ಸಸಿಗಳ ಅವಶ್ಯಕ ಭಾಗಗಳು ಇದ್ದು ಸಸಿ ಕೊಳೆಯುವಿಕೆಯ ಬೀಜದಿಂದ ಬಂದಿದ್ದಲ್ಲ ಎಂದು ಖಾತ್ರಿಯಾದಾಗ ಅವುಗಳನ್ನು ಉತ್ತಮ ಮೊಳಕೆಗಳೆಂದು ಗಣನೆಗೆ ತೆಗೆದುಕೊಳ್ಳಬಹುದು. ವಿಕೃತ ಮೊಳಕೆ ಅಂದರೆ ಒಡೆದ ಮೊಳಕೆಗಳು. ಮೊಳಕೆ ಬೀಜದಳವಿಲ್ಲದೆ ಅಂಕುಡೊಂಕಾದಲ್ಲಿ ಬೀಜದಳಗಳು ಒಡೆದಿದ್ದು ಅವಶ್ಯಕ ಸಸಿಯ ಭಾಗವು ಎಲ್ಲಿ ಅವಶ್ಯಕತೆ ಇದೆಯೋ ಅಲ್ಲಿ ಇರದೇ ಇದ್ದಲ್ಲಿ ಅಂತಹ ಮೊಳಕೆಗಳು ಒಡೆದ ಮೊಳಕೆಗಳು. ಮೊಳಕೆಗಳಲ್ಲಿ ಸಮತೂಕವಿಲ್ಲದ, ಸೊರಗಿದ, ಉಬ್ಬಿದ ಕಾಂಡ, ನೀರಿನಂತೆ ಮಿಂಚುತ್ತಿರುವ ಮೊಳಕೆಗಳು ನಿರಂತರ ಬೆಳೆದು ಉತ್ತಮ ಗಿಡಗಳಾಗುವ ಲಕ್ಷಣಗಳಿರುತ್ತವೆ.

0: ಆಗುವುದಿಲ್ಲ. ಮೊಳಕೆಗಳ ಅವಶ್ಯಕ ಭಾಗಗಳು ರೋಗದಿಂದ ಕೂಡಿದ್ದು, ಇದರಿಂದ ಬೆಳವಣಿಗೆ ಕುಂಠಿತಗೊಳ್ಳುವುದು ಮತ್ತು ಈ ರೋಗ ಬೀಜದಿಂದ ಬಂದಿದೆ ಎಂದು ಖಾತರಿಯಾದ ನಂತರ ಇಂತಹ ಮೊಳಕೆಗಳನ್ನು ಕೊಳೆಯುತ್ತಿರುವ ಮೊಳಕೆಗಳು ಎಂದು ಪರಿಗಣಿಸಬಹುದು. ಮೊಳಕೆ ಒಡೆಯುವ ಪ್ರಮಾಣವನ್ನು ಉತ್ತಮ ಮೊಳಕೆಗಳ ಆಧಾರದ ಮೇಲೆ ನಿರ್ಧರಿಸಲಾಗುವುದು. ದ್ವಿದಳ ಧಾನ್ಯಗಳ ಬೆಳೆಗಳ ಗಟ್ಟಿ ಬೀಜಗಳ ಸಂಖ್ಯೆಗಳನ್ನು ಉತ್ತಮ ಮೊಳಕೆಗಳೆಂದು ಸೇರಿಸಿ ನಿರ್ಧರಿಸಬೇಕು.
1: ರೈತರಿಗೆ ಸಲಹೆ ಕೇಳಿದಿರಿ. ಆಕಾಶವಾಣಿ ಕಾರವಾರ ಗಾನಸುಧೆ ಭಕ್ತಿಗೀತೆಗಳ ಕಾರ್ಯಕ್ರಮದಲ್ಲಿ ಮೊದಲಿಗೆ ವೃಂದಗಾನದಲ್ಲಿ ಸರ್ವಜ್ಞನ ವಚನ ಸತ್ಯಕ್ಕೆ ಸರಿಯಿಲ್ಲ.

0: ಆತ್ಮೀಯ ಕೇಳುಗರೆ, ಸಂದೇಶ ಸಂಗಮ ಪ್ರತಿ ಮಂಗಳವಾರ ಸಂಜೆ 5:30 to 6:00 ಹಾಗೂ ರೇಡಿಯೋ ಸ್ಪಂದನ ಪ್ರತಿ ಶನಿವಾರ ರಾತ್ರಿ 8:00.
1: ಸಂಗಮ ಸಂಗಮ
0: ವಾಟ್ಸ್ಆಪ್ ಸಂದೇಶಗಳನ್ನಾಧರಿಸಿದ ಇವೆರಡೂ ಕಾರ್ಯಕ್ರಮಗಳಿಗೆ ನಮ್ಮ ಮೊಬೈಲ್ ಸಂಖ್ಯೆ 9480249740.
2: ಇಂದು ಕಾವ್ಯ ಸಂದೇಶ,
3: ಇಂದು ನವ್ಯ ಸಂದೇಶ.
0: ಸಂದೇಶ ಸಂಗಮಕ್ಕಾಗಿ ನಾವು ಒಂದು ವಿಷಯವನ್ನ ಹಿಂದಿನ ದಿನವೇ ಸೂಚಿಸುತ್ತೇವೆ. ಆ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ವಾಟ್ಸ್ಆಪ್ ಸಂದೇಶಗಳ ಮೂಲಕ ಕಳುಹಿಸಿಕೊಡಬಹುದು. ಅಥವಾ ಬಿಳಿ ಹಾಳೆಯಲ್ಲಿ ಸಂಕ್ಷಿಪ್ತವಾಗಿ ಬರೆದು ಸ್ಪಷ್ಟವಾಗಿ ಕಾಣಿಸುವಂತೆ ಫೋಟೋ ತೆಗೆದು ಕಳುಹಿಸಿಕೊಡಬಹುದು. ಇನ್ನು ರೇಡಿಯೋ ಸ್ಪಂದನ, ಇದರಲ್ಲಿ ಆಕಾಶವಾಣಿ ಕಾರವಾರ ಕೇಂದ್ರದಿಂದ ಪ್ರಸಾರಗೊಂಡ ಕಾರ್ಯಕ್ರಮಗಳ ಕುರಿತ ನಿಮ್ಮ ಅನಿಸಿಕೆಗಳನ್ನ ಸಂದೇಶಗಳ ಮೂಲಕ ದಾಖಲಿಸಬಹುದು. ಇವೆರಡೂ ಕಾರ್ಯಕ್ರಮಗಳಿಗಾಗಿ ನಮ್ಮ
4: ಆಕಾಶವಾಣಿ ಕಾರವಾರ, ಸಮಯ 6:55, ಸಂಸ್ಕೃತದಲ್ಲಿ ವಾರ್ತೆ, ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ

0: ಶನಿವಾರ ರಾತ್ರಿ 8 ಗಂಟೆಗೆ
1: ಸಂಗಮ ಸಂಗಮ.
0: ವಾಟ್ಸ್ಆಪ್ ಸಂದೇಶಗಳನ್ನಾಧರಿಸಿದ ಇವೆರಡೂ ಕಾರ್ಯಕ್ರಮಗಳಿಗೆ ನಮ್ಮ ಮೊಬೈಲ್ ಸಂಖ್ಯೆ 9480249740.
2: ಇಂದು ಕಾವ್ಯ ಸಂದೇಶ,
3: ಇಂದು ನವ್ಯ ಸಂದೇಶ.
0: ಸಂದೇಶ ಸಂಗಮಕ್ಕಾಗಿ ನಾವು ಒಂದು ವಿಷಯವನ್ನ ಹಿಂದಿನ ದಿನವೇ ಸೂಚಿಸುತ್ತೇವೆ. ಆ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ವಾಟ್ಸ್ಆಪ್ ಸಂದೇಶಗಳ ಮೂಲಕ ಕಳುಹಿಸಿಕೊಡಬಹುದು, ಅಥವಾ ಬಿಳಿ ಹಾಳೆಯಲ್ಲಿ ಸಂಕ್ಷಿಪ್ತವಾಗಿ ಬರೆದು ಸ್ಪಷ್ಟವಾಗಿ ಕಾಣಿಸುವಂತೆ ಫೋಟೋ ತೆಗೆದು ಕಳುಹಿಸಿಕೊಡಬಹುದು. ಇನ್ನು ರೇಡಿಯೋ ಸ್ಪಂದನ, ಇದರಲ್ಲಿ ಆಕಾಶವಾಣಿ ಕಾರವಾರ ಕೇಂದ್ರದಿಂದ ಪ್ರಸಾರಗೊಂಡ ಕಾರ್ಯಕ್ರಮಗಳ ಕುರಿತ ನಿಮ್ಮ ಅನಿಸಿಕೆಗಳನ್ನ ಸಂದೇಶಗಳ ಮೂಲಕ ದಾಖಲಿಸಬಹುದು. ಇವೆರಡೂ ಕಾರ್ಯಕ್ರಮಗಳಿಗಾಗಿ ನಮ್ಮ ವಾಟ್ಸ್ಆಪ್ ಸಂಖ್ಯೆ 9480249740. ನೆನಪಿಡಿ, ಪ್ರತಿ ಮಂಗಳವಾರ ಸಂಜೆ 5:30ಕ್ಕೆ ಸಂದೇಶ ಸಂಗಮ, ಹಾಗೂ ಪ್ರತಿ ಶನಿವಾರ ರಾತ್ರಿ 8 ಗಂಟೆಗೆ ರೇಡಿಯೋ ಸ್ಪಂದನ, ನಿಮ್ಮ ನೆಚ್ಚಿನ ಆಕಾಶವಾಣಿ ಕಾರವಾರ ಕೇಂದ್ರದಿಂದ.
4: ಆಕಾಶವಾಣಿ ಕಾರವಾರ, ಸಮಯ 7:02, ವಾಣಿಜ್ಯ ಪ್ರಕಟಣೆ, 7:05ಕ್ಕೆ ಪ್ರದೇಶ ಸಮಾಚಾರ, ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
1: ಚಂದ್ರ ತಾರೆ ತೊಟ್ಟಿಲಲ್ಲಿ ಬೆಳಕ ನಟ್ಟು
2: ಜೀವತಂತುವನ್ನು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
1: ನಿನಗೆ ಬೇರೆ ಹೆಸರು ಬೇಕೇ?
3: ತಾಯಿ ಸ್ತ್ರೀತ್ವದ ಪರಿಪೂರ್ಣ ಪವಿತ್ರ ಮೂರ್ತಿ.
1: ಅಷ್ಟೇ ಸಾಕೆ?
2: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಈ ಅನುಕೂಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
1: ಮನೆ ಮನೆಯಲ್ಲಿ ದೀಪ ಮೂಡಿಸಿ ಹೊತ್ತು ಹೊತ್ತಿಗೆ
2: ಮಾತೆ.
1: ಮನೆ ಮನೆಯಲ್ಲಿ ದೀಪ ಮೂಡಿಸಿ ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ.
3: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ ಈ

0: ಅಮ್ಮ ಅಮ್ಮ,
1: ಏನೇ ಅದು? ಸ್ವಲ್ಪ ಇರು, ಕಸ್ತೋರ್ ಬಂದಿದ್ದಾರೆ, ಕಸ ಎಷ್ಟ್ ಬರ್ತೀನಿ.
0: ಏನಮ್ಮ ಹಾಗೆ ಹೇಳ್ತೀಯ? ಅವರು ಪೌರ ಕಾರ್ಮಿಕರು, ಕಸ್ತವರಲ್ಲ. ಕಸ ಎಸೆಯೋದಲ್ಲ, ಕಸನ ಅವರಿಗೆ ಗೌರವದಿಂದ ಕೈಯಲ್ಲಿ ಕೊಡಬೇಕು. ಅವರು ನಮ್ ಹಾಗೆ ಮನುಷ್ಯರಲ್ವಾ?
2: ಒಂದೇ ನಾಡಿನ ಮಕ್ಕಳು ನಾವು, ಸೋದರರಂತೆ ನಾವೆಲ್ಲ.
0: ಹೇಳಿ, ಹಸಿ ಕಸ, ಒಣಕಸ, ಪ್ಲಾಸ್ಟಿಕ್, ಗ್ಲಾಸು, ಈ ವೇಸ್ಟು ಎಲ್ಲ ಬೇರೆ ಬೇರೆ ಮಾಡಿದೀಯಾ ತಾನೇ?
1: ಓ, ಅದು ಬೇರೆ ಮಾಡ್ತಾರೆ.
0: ಇವಾಗ ಹಾಗೆ ಬೆರೆಸಿ ಹಾಕ್ಬಿಟ್ರೆ ದಂಡ ಕಟ್ಟಬೇಕಾಗತ್ತೆ. ಹಸಿ ಕಸದಿಂದ ಗೊಬ್ಬರ ಆಗುತ್ತೆ, ಒಣಕಸ ಮತ್ತೆ ಪುನರ್ಬಳಕೆ ಆಗೋ ಹಾಗೆ ಮಾಡುವಂತಹ ವಿಧಾನದಿಂದ ಬೇರೆ ಬೇರೆ ತರ ಉಪಯೋಗಕ್ಕೆ ಬರುತ್ತೆ.
1: ಹೌದಾ? ಇನ್ಮೇಲೆ ಹಾಗೆ ಮಾಡ್ತೀನಿ ಬಿಡು. ಆ ಜವಾಬ್ದಾರಿನ ನೀನು ಸಹ ಹೊತ್ಕೊಂಡು ಮಾಡ್ಬೇಕು, ಗೊತ್ತಾಯ್ತಾ?
0: ಖಂಡಿತವಾಗಿ ನಾನು ಕೂಡ ಮಾಡ್ತೀನಿ.

0: ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. ಸಂಸದರ ಕ್ರೀಡಾ ಹಾಗೂ ಸಾಂಸ್ಕೃತಿಕ ಮಹೋತ್ಸವ ಧಾರವಾಡದಲ್ಲಿ ಇಂದು. ವಸಂತ ಗಾನಲಹರಿ ರಾಷ್ಟ್ರೀಯ ಸಂಗೀತೋತ್ಸವ. ಧಾರವಾಡದ ಭಾರತೀಯ ಮಾಹಿತಿ ತಂತ್ರಜ್ಞಾನ ಸಂಸ್ಥೆ ಟ್ರಿಪಲ್ ಐಟಿಯ 8ನೇ ಘಟಿಕೋತ್ಸವ ಇಂದು. ನಾಡಿದ್ದು ಜೂನ್ 1ರಿಂದ ಕೇಂದ್ರ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯದಿಂದ ಕೃಷಿ ಭೂಮಿ ಉಳಿಸಿ ರಾಷ್ಟ್ರವ್ಯಾಪಿ ಮಾಸಿಕ ಅಭಿಯಾನ ಆರಂಭ. ಆಕಾಶವಾಣಿಯ ಮನ್ ಕಿ ಬಾತ್ ನಾಳೆ ಬೆಳಗ್ಗೆ 11 ಗಂಟೆಗೆ 134ನೇ ಆವೃತ್ತಿ ಪ್ರಸಾರ. ಈಗ ವಾರ್ತೆಗಳ ವಿವರ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಮಹತ್ವಾಕಾಂಕ್ಷೆಯ ಸಂಸದರ ಕ್ರೀಡಾ ಹಾಗೂ ಸಾಂಸ್ಕೃತಿಕ ಮಹೋತ್ಸವದ ಭಾಗವಾಗಿ ಧಾರವಾಡ ಲೋಕಸಭಾ ಕ್ಷೇತ್ರದ ಸಂಸದ ಹಾಗೂ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಧಾರವಾಡದ ಸತ್ತೂರಿನ ಶ್ರೀ ಡಿ ವೀರೇಂದ್ರ ಹೆಗ್ಗಡೆ ಕಲಾಕ್ಷೇತ್ರದಲ್ಲಿ ಇಂದು ರಾಷ್ಟ್ರೀಯ ಸಂಗೀತೋತ್ಸವ ವಸಂತ ಗಾನಲಹರಿ ಆಯೋಜಿಸಿದ್ದಾರೆ. ಬೆಳಗ್ಗೆ 9:30ಕ್ಕೆ ಸಂಗೀತೋತ್ಸವ ಆರಂಭವಾಗಲಿದ್ದು ರಾತ್ರಿ 9:30ರವರೆಗೆ ಜರುಗಲಿದೆ. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಗಾಯಕಿ ವಿದುಷಿ ಕೌಶಿಕಿ ಚಕ್ರವರ್ತಿ, ಪಂಡಿತ್ ಜಯತೀರ್ಥ ಮೇವುಂಟಿ, ಬಾನ್ಸೂರಿ ವಾದಕ ಪಂಡಿತ್ ಪ್ರವೀಣ್ ಗೋಡ್ಖಿಂಡಿ, ಸಿತಾರ್ ವಾದಕಿ ಅನುಪಮಾ ಭಾಗವತ್ ಸೇರಿದಂತೆ ರಾಷ್ಟ್ರಖ್ಯಾತಿಯ ಕಲಾವಿದರು ಪಾಲ್ಗೊಳ್ಳಲಿದ್ದಾರೆ. ಕೇಂದ್ರ ನವ ಹಾಗೂ ನವೀಕರಿಸಬಹುದಾದ ಇಂಧನಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಸರ್ವರಿಗೂ ಸ್ವಾಗತ ಕೋರಿದ್ದಾರೆ. ಖ್ಯಾತ ಹಿಂದೂಸ್ತಾನಿ ಗಾಯಕ ಪಂಡಿತ್ ಜಯತೀರ್ಥ ಮೇವುಂಟಿ ಸರ್ವರನ್ನು ವಸಂತ ಗಾನಲಹರಿಗೆ ಆಹ್ವಾನಿಸಿದ್ದಾರೆ.
1: ನಮಸ್ಕಾರ. ನಮ್ಮ ಕೇಂದ್ರ ಸಚಿವರು ಮಾನ್ಯ ಶ್ರೀ ಪ್ರಹ್ಲಾದ್ ಜೋಶಿ ಅವರಿಂದ ಪ್ರೇರಿತವಾದಂತಹ ಹುಬ್ಬಳ್ಳಿ ಧಾರವಾಡ ರಾಷ್ಟ್ರೀಯ ಸಂಗೀತ ಮಹೋತ್ಸವ ಕಾರ್ಯಕ್ರಮ ಮೇ ತಿಂಗಳು ದಿನಾಂಕ 30ರಂದು ಮುಂಜಾನೆ 9:00ರಿಂದ ರಾತ್ರಿ 9:00 ತನಕ ನಮ್ಮ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದ ಮಧ್ಯದಲ್ಲಿರುವಂತಹ ವೀರೇಂದ್ರ ಹೆಗಡೆ ಕಲಾಕ್ಷೇತ್ರದಲ್ಲಿ ಬಹಳ ದೊಡ್ಡ ಸಂಗೀತ ಕಾರ್ಯಕ್ರಮ ಮಹೋತ್ಸವ ನಡೀತಾ ಇದೆ. ಇದರಲ್ಲಿ ಯುವ ಕಲಾವಿದರು ಹಿರಿಯ ಕಲಾವಿದರು ಭಾಗವಹಿಸ್ತಾ ಇದ್ದಾರೆ. ನಂದು ಮತ್ತು ಪಂಡಿತ್ ಪ್ರವೀಣ್ ಗೋಡ್ಖಿಂಡಿ ಬಾನ್ಸರಿ ಹಾಗೂ ಗಾಯನ ಜುಗಲು ಬಂದೆ ಕಾರ್ಯಕ್ರಮ ಇದು ವಿಶೇಷವಾದದ್ದು. ಹೀಗಾಗಿ ತಾವೆಲ್ಲರೂ ಮುಂಜಾನೆಯಿಂದ ರಾತ್ರಿವರೆಗೆ ಕಾರ್ಯಕ್ರಮ ಮುಗಿಯೋತನ ಇದ್ದು ಕಾರ್ಯಕ್ರಮವನ್ನ ಯಶಸ್ವಿ ಮಾಡಬೇಕಂತ ನಾನು ತಮ್ಮಲ್ಲಿ ಕೇಳ್ಕೊಳ್ತೀನಿ.
0: ನಾಡಿದ್ದು June 1ರಿಂದ 30ರವರೆಗೆ ದೇಶಾದ್ಯಂತ ಕೃಷಿ ಭೂಮಿ ಉಳಿಸಿ ಮಾಸಿಕ ಅಭಿಯಾನ ನಡೆಯಲಿದೆ ಎಂದು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ತಿಳಿಸಿದ್ದಾರೆ. ಹೊಸದಿಲ್ಲಿಯ ಭಾರತೀಯ ಕೃಷಿ ಸಂಶೋಧನಾ ಸಂಸ್ಥೆಯಲ್ಲಿ 2 ದಿನಗಳ ರಾಷ್ಟ್ರೀಯ ಕೃಷಿ ಸಮ್ಮೇಳನ ಮುಂಗಾರು ಅಭಿಯಾನ 2026 ಉದ್ಘಾಟಿಸಿ ಮಾತನಾಡಿದರು. ದೇಶದ ರೈತರ ಕಠಿಣ ಪರಿಶ್ರಮದಿಂದ ಆಹಾರ ಧಾನ್ಯಗಳ ಉತ್ಪಾದನೆಯಲ್ಲಿ ಹೊಸ ದಾಖಲೆ ಸೃಷ್ಟಿಸಲಾಗಿದೆ. 3,765 ಲಕ್ಷ ಟನ್ ಉತ್ಪಾದನೆ ಅಂದಾಜಿಸಲಾಗಿದೆ. ಕಳೆದ ವರ್ಷಕ್ಕೆ ಹೋಲಿಸಿದರೆ 188 ಲಕ್ಷ ಟನ್ಗಳಷ್ಟು ಏರಿಕೆಯಾಗಿದೆ ಎಂದರು. 1 ಲಕ್ಷ ಕ್ವಿಂಟಾಲ್ಗೂ ಅಧಿಕ ಪ್ರಮಾಣದ ರಾಷ್ಟೀಯ ಬೀಜ ಭಂಡಾರ ರಚಿಸಲಾಗಿದೆ. ಈವರೆಗೆ 9,17 ಲಕ್ಷಕ್ಕೂ ಅಧಿಕ ರೈತರಿಗೆ ಕಿಸಾನ್ ಕಾರ್ಡ್ ವಿತರಿಸಲಾಗಿದೆ ಎಂದು ಕೇಂದ್ರ ಸಚಿವ ಚೌಹಾಣ್ ಹೇಳಿದರು. ಹೊಸ ಆದಾಯ ತೆರಿಗೆ ಕಾಯ್ದೆಯನ್ನು ಸರಳಗೊಳಿಸಲಾಗಿದ್ದು ಇದು ತೆರಿಗೆದಾರರ ಮೇಲಿನ ಆರ್ಥಿಕ ಹೊರೆ ಕಡಿಮೆ ಮಾಡಲಿದೆ ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟೆಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ ICAI ಭವನದಲ್ಲಿ ನೇರ ತೆರಿಗೆಗಳ ಸಮಿತಿ ಹುಬ್ಬಳ್ಳಿ ಶಾಖೆ ಆಯೋಜಿಸಿದ್ದ ಆದಾಯ ತೆರಿಗೆ ಕಾಯ್ದೆ 2025 ಕುರಿತ 2 ದಿನಗಳ ವಿಚಾರ ಸಂಕಿರಣ ಉದ್ಘಾಟಿಸಿ ಅವರು ಮಾತನಾಡಿದರು. ಲೆಕ್ಕ ಪರಿಶೋಧಕರು ದೇಶದ ಆರ್ಥಿಕ ಶಿಸ್ತು, ತೆರಿಗೆ ಜಾಗೃತಿ ಹಾಗೂ ಕೈಗಾರಿಕಾ ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದ್ದಾರೆ ಎಂದು ಶ್ಲಾಘಿಸಿದರು. ICAI ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟೆಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ ಹುಬ್ಬಳ್ಳಿ ಶಾಖೆ ಉತ್ತರ ಕರ್ನಾಟಕದ ಯುವ ವೃತ್ತಿಪರರಿಗೆ ಗುಣಮಟ್ಟದ ತರಬೇತಿ ನೀಡುತ್ತಿದೆ ಎಂದು ಸಚಿವ ಜೋಶಿ ಮೆಚ್ಚುಗೆ ವ್ಯಕ್ತಪಡಿಸಿದರು. ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಇಂದು ಸಂಜೆ ಬೆಂಗಳೂರಿನ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಜರುಗಲಿದೆ. ಸಭೆಯ ಅಧ್ಯಕ್ಷತೆಯನ್ನು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಹಿಸಲಿದ್ದಾರೆ. ಸಭೆಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್, ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ರಣದೀಪ್ ಸಿಂಗ್ ಸುರ್ಜೇವಾಲಾ, ವಿಧಾನ ಪರಿಷತ್ ಸಭಾನಾಯಕ ಎನ್ಎಸ್ ಬೋಸರಾಜು ಸೇರಿದಂತೆ ಕಾಂಗ್ರೆಸ್ನ ಎಲ್ಲ ಶಾಸಕರು ಭಾಗವಹಿಸಲಿದ್ದಾರೆ. ಈ ಸಭೆ

0: ಯಲ್ಲಿ ನೂತನ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆ ನಡೆಯಲಿದ್ದು, ಅವರು ರಾಜ್ಯಪಾಲರನ್ನು ಭೇಟಿ ಮಾಡಿ ಸರ್ಕಾರ ರಚನೆ ಹಕ್ಕು ಮಂಡಿಸಲಿದ್ದಾರೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ನಾಳೆ ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿಯಲ್ಲಿ ಸಿರಿ ಕೈಗಾರಿಕಾ ಪಾರ್ಕ್ ಉದ್ಘಾಟಿಸಲಿದ್ದಾರೆ. ಬಳಿಕ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಲಿದ್ದಾರೆ. ಅದೇ ದಿನ ಅವರು ಕೇರಳಂಗೆ ತೆರಳಿ ಕೊಟ್ಟಾಯಂನಲ್ಲಿ ಮಲಯಾಳಂ ದಿನಪತ್ರಿಕೆ ದೀಪಿಕಾದ 140ನೇ ವಾರ್ಷಿಕೋತ್ಸವವನ್ನು ಉದ್ಘಾಟಿಸಲಿದ್ದಾರೆ. ರಾಜ್ಯದ ನೀರಾವರಿ ಯೋಜನೆಗಳ ಕಾರ್ಯಕ್ಷಮತೆ ಅಧ್ಯಯನಕ್ಕಾಗಿ ವಿಧಾನ ಪರಿಷತ್ ಶಾಸಕ ಎಸ್ ರವಿ ಅಧ್ಯಕ್ಷತೆಯಲ್ಲಿ 18 ಜನ ಶಾಸಕರು ಹಾಗೂ ಸದಸ್ಯರನ್ನೊಳಗೊಂಡ ಸಮಿತಿಯನ್ನು ಸರ್ಕಾರ ರಚಿಸಿದೆ. ಧಾರವಾಡದ ಜಲ ಮತ್ತು ನೆಲ ನಿರ್ವಹಣೆ ಸಂಸ್ಥೆ ವಾಲ್ಮಿಯಲ್ಲಿ ಸಭೆ ಜರುಗಿತು. ಧಾರವಾಡ, ಗದಗ್, ಬೆಳಗಾವಿ, ಹಾವೇರಿ, ಬಾಗಲಕೋಟೆ ಹಾಗೂ ವಿಜಯಪುರ ವಿಭಾಗದಲ್ಲಿ ಪ್ರಸ್ತುತ ಪ್ರಗತಿಯಲ್ಲಿರುವ ಮತ್ತು ದುರಸ್ತಿಯಲ್ಲಿರುವ ಏತ ನೀರಾವರಿ ಯೋಜನೆಗಳು ಮತ್ತು ಕೆರೆ ತುಂಬಿಸುವ ಯೋಜನೆಗಳ ಕಾರ್ಯಕ್ಷಮತೆಯ ಕುರಿತಂತೆ ಸಭೆಯಲ್ಲಿ ಚರ್ಚೆ ನಡೆಯಿತು. ಜಲಸಂಪನ್ಮೂಲ ಇಲಾಖೆ ಮತ್ತು ಸಣ್ಣ ನೀರಾವರಿ ಇಲಾಖೆ ವ್ಯಾಪ್ತಿಯ ಏತ ನೀರಾವರಿ ಯೋಜನೆಗಳು, ಅಚ್ಚುಕಟ್ಟು ಪ್ರದೇಶಕ್ಕೆ ನೀರು ಒದಗಿಸುವ ಯೋಜನೆ, ಕೆರೆ ತುಂಬಿಸುವ ಯೋಜನೆಗಳ ಹಾಗೂ ಸೂಕ್ಷ್ಮ ನೀರಾವರಿ ಯೋಜನೆಗಳನ್ನು ಸಮಿತಿ ಅಭ್ಯಸಿಸಲಿದೆ. ಧಾರವಾಡದ ಭಾರತೀಯ ಮಾಹಿತಿ ತಂತ್ರಜ್ಞಾನ ಸಂಸ್ಥೆ AIIIT 8ನೇ ಘಟಿಕೋತ್ಸವ ಇಂದು ಬೆಳಗ್ಗೆ 11 ಗಂಟೆಗೆ ಹುಬ್ಬಳ್ಳಿ ತಾಲೂಕು ನವನಗರದಲ್ಲಿರುವ ಸಂಸ್ಥೆಯ ಕ್ಯಾಂಪಸ್ನಲ್ಲಿ ಆಯೋಜಿತವಾಗಿದೆ. ಹೊಸದಿಲ್ಲಿ ಭಾರತೀಯ ತಂತ್ರಜ್ಞಾನ ಸಂಸ್ಥೆ ಐಐಟಿ ನಿರ್ದೇಶಕ ಪ್ರೊಫೆಸರ್ ರಂಗನ್ ಬ್ಯಾನರ್ಜಿ ಘಟಿಕೋತ್ಸವ ಭಾಷಣ ಮಾಡಲಿದ್ದಾರೆ. ಕೇಂದ್ರ ನವ ಹಾಗೂ ನವೀಕರಿಸಬಹುದಾದ ಇಂಧನಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಅತಿಥಿಯಾಗಿ ಪಾಲ್ಗೊಳ್ಳಲಿದ್ದಾರೆ. AIIIT ಆಡಳಿತ ಮಂಡಳಿ ಅಧ್ಯಕ್ಷ ಜಲಜ ದಾನಿ ಅಧ್ಯಕ್ಷತೆ ವಹಿಸಲಿದ್ದಾರೆ. ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ AIIIT ನಿರ್ದೇಶಕ ಪ್ರೊಫೆಸರ್ SR ಮಹದೇವ ಪ್ರಸನ್ನ.
4: AIIIT ಧಾರವಾಡದ 8ನೇ ಘಟಿಕೋತ್ಸವವನ್ನು May 30 ಬೆಳಗ್ಗೆ 11:00 ಆಯೋಜಿಸಲಾಗಿದೆ. ಈ ಘಟಿಕೋತ್ಸವ ಸಮಾರಂಭದಲ್ಲಿ 255 ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಮಾಡಲಾಗುವುದು. ಇದೇ ಸಂದರ್ಭದಲ್ಲಿ ರಾಷ್ಟ್ರಪತಿಗಳ ಹೆಸರಿನ ಚಿನ್ನದ ಪದಕ, ಸಂಸ್ಥೆಯ ಪದಕ ಮತ್ತು ನಿರ್ದೇಶಕರ ಪದಕಗಳನ್ನು ಒಳಗೊಂಡು ಒಟ್ಟು 6 ಪದಕಗಳನ್ನು ವಿತರಿಸಲಾಗುವುದು. 2026-27 ಶೈಕ್ಷಣಿಕ ವರ್ಷದಿಂದ ಒಂದು ಹೊಸ ಬಿಟೆಕ್ ಇನ್ AI ಅಂಡ್ ಕಂಪ್ಯೂಟಿಂಗ್ ಕೋರ್ಸ್ ಅನ್ನು ಪ್ರಾರಂಭಿಸುತ್ತಿದ್ದೇವೆ. ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಅನುದಾನದೊಂದಿಗೆ ಸುಮಾರು 20 ಕೋಟಿ ವೆಚ್ಚದಲ್ಲಿ ಕ್ವಾಂಟಮ್ AI ಅಂಡ್ ಕಂಪ್ಯೂಟಿಂಗ್ ಸೆಂಟರ್ ಆಫ್ ಎಕ್ಸಲೆನ್ಸ್ ಅನ್ನು ಪ್ರಾರಂಭಿಸುತ್ತಿದ್ದೇವೆ. ಸಂಶೋಧನಾ ವಾತಾವರಣ ಸೃಷ್ಟಿಸಲು 5 MW ಡೇಟಾ ಸೆಂಟರ್ನೊಂದಿಗೆ ಸಂಯೋಜಿಸಿದ ಸಂಶೋಧನಾ ಪಾರ್ಕ್ ಅನ್ನು ಸಹ ಮಾಡಲು ಉದ್ದೇಶಿಸಲಾಗಿದೆ.
0: ಆಕಾಶವಾಣಿಯ ಬಹುಶ್ರುತ ಮನ್ ಕಿ ಬಾತ್ನ 134ನೇ ಆವೃತ್ತಿ ನಾಳೆ 31ರಂದು ಭಾನುವಾರ ಬೆಳಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಮ್ಮ ಮನದ ಮಾತುಗಳನ್ನಾಡಲಿದ್ದಾರೆ. ಮನ್ ಕಿ ಬಾತ್ ಆಕಾಶವಾಣಿ ನ್ಯೂಸ್ ಆನ್ ಏರ್ ಆಪ್, ಯೂಟ್ಯೂಬ್ ಚಾನೆಲ್ ಸೇರಿದಂತೆ ಪ್ರಧಾನಮಂತ್ರಿ ಕಚೇರಿಯ ಯೂಟ್ಯೂಬ್ ಚಾನೆಲ್ನಲ್ಲೂ ಪ್ರಸಾರವಾಗಲಿದೆ. ಬಳಿಕ ಕನ್ನಡ ಸೇರಿದಂತೆ ಎಲ್ಲ ಪ್ರಾದೇಶಿಕ ಭಾಷೆಗಳಲ್ಲೂ ಮನದ ಮಾತು ಬಿತ್ತರಗೊಳ್ಳಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಂಸದರ ಕ್ರೀಡಾ ಹಾಗೂ ಸಾಂಸ್ಕೃತಿಕ ಮಹೋತ್ಸವ ಧಾರವಾಡದಲ್ಲಿ ಇಂದು, ವಸಂತ ಗಾನಲಹರಿ ರಾಷ್ಟ್ರೀಯ ಸಂಗೀತೋತ್ಸವ. ಧಾರವಾಡದ ಭಾರತೀಯ ಮಾಹಿತಿ ತಂತ್ರಜ್ಞಾನ ಸಂಸ್ಥೆ AIIIT 8ನೇ ಘಟಿಕೋತ್ಸವ ಇಂದು. ನಾಡಿದ್ದು June 1ರಿಂದ ಕೇಂದ್ರ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯದಿಂದ ಕೃಷಿ ಭೂಮಿ ಉಳಿಸಿ ರಾಷ್ಟ್ರವ್ಯಾಪಿ ಮಾಸಿಕ ಅಭಿಯಾನ ಆರಂಭ. ಆಕಾಶವಾಣಿಯ ಮನ್ ಕಿ ಬಾತ್ ನಾಳೆ ಬೆಳಗ್ಗೆ 11 ಗಂಟೆಗೆ 134ನೇ ಆವೃತ್ತಿ.

0: ಪ್ರಸಾರ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಆಕಾಶವಾಣಿ ಬೆಂಗಳೂರು. ಭಾವಗೀತೆಗಳು ಹಾಡಿದ್ದಾರೆ ಮಾಲಿನಿ.
2: ಆಕಾಶವಾಣಿ ಕಾರವಾರ, ಭಾವಗೀತೆಗಳು. ಸಿ ಅಶ್ವಥ್ ಸಂಗೀತ ಸಂಯೋಜಿಸಿ ಹಾಡಿದ ಭಾವಗೀತೆಗಳನ್ನು ಕೇಳಲಿದ್ದೀರಿ. ಮೊದಲಿಗೆ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ ಅವರ ರಚನೆ ನಿನ್ನ ನೀತಿ

ಸಿ ಅಶ್ವಥ್ ಅವರು ಸಂಗೀತ ಸಂಯೋಜಿಸಿ ಹಾಡಿದ ಭಾವಗೀತೆಗಳನ್ನು ಕೇಳುತ್ತಿರುವಿರಿ. ಈಗ ಕೇಳಿ ಬಿ ಆರ್ ಲಕ್ಷ್ಮಣರಾವ್ ವಿರಚಿತ ಭಾವಗೀತೆ.

0: ಇದುವರೆಗೆ ಸಿ ಅಶ್ವಥ್ ಅವರು ಸಂಗೀತ ಸಂಯೋಜಿಸಿ ಹಾಡಿದ ಭಾವಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಕಾರವಾರ.
1: ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು, ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.
2: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6ರಂದು ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
3: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
2: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30ನೇ ತಾರೀಕು.
3: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
2: ಲಿಡ್ಕರ್, ನಂಬಿಕೆ ನಿರಂತರ.
4: ಕೇಳುಗರೆ, ಆಕಾಶವಾಣಿ ಕಾರವಾರ ಕೇಂದ್ರದಿಂದ ಗೀತೆಗೊಂದು ಪ್ರಶ್ನೆ ಪ್ರತಿ ಶುಕ್ರವಾರ ಸಂಜೆ 5-6 ಗಂಟೆಯವರೆಗೆ. ಪ್ರಶ್ನೆ ನಿಮಗಾಗಿ ಕಾದಿದೆ ಗೀತೆಗೊಂದು ಪ್ರಶ್ನೆ ಕಾರ್ಯಕ್ರಮದಲ್ಲಿ. ಹಾಡಿಗೊಂದು ಗೀತೆ ಪ್ರತಿ ಭಾನುವಾರ ಬೆಳಿಗ್ಗೆ 9-10 ಗಂಟೆಯವರೆಗೆ. ಕರೆ ಮಾಡಿ ಹಾಡಬಹುದು ಭಾವಗೀತೆ, ಜನಪದ ಗೀತೆ, ಭಕ್ತಿಗೀತೆ, ಭಜನೆ ಪದ, ಚಿತ್ರಗೀತೆ. ನಿಮ್ಮದೇ ಧ್ವನಿಯಲ್ಲಿ ಹಾಡಿಗೊಂದು ಗೀತೆ ಕಾರ್ಯಕ್ರಮದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗಳು
5: 2253 45,
4: ಎಸ್ಟಿಡಿ ಕೋಡ್ 08382, ಮೊಬೈಲ್ ಸಂಖ್ಯೆ 9480249740. ನೆನಪಿಡಿ, ಪ್ರತಿ ಶುಕ್ರವಾರ ಸಂಜೆ 5 ಗಂಟೆಗೆ ಗೀತೆಗೊಂದು ಪ್ರಶ್ನೆ, ಪ್ರತಿ ಭಾನುವಾರ ಬೆಳಿಗ್ಗೆ 9 ಗಂಟೆಗೆ ಹಾಡಿಗೊಂದು ಗೀತೆ. ನಿಮ್ಮ ನೆಚ್ಚಿನ ಆಕಾಶವಾಣಿ ಕಾರವಾರ ಕೇಂದ್ರದಿಂದ.

ಆಕಾಶವಾಣಿ ಕಾರವಾರ. ಇನ್ನು ಮುಂದೆ ಪ್ರಕಟಣೆ. 7:35 ಕನ್ನಡದಲ್ಲಿ ವಾರ್ತೆ, ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಇಲ್ಲದವರಿಗೆ ಆಸರೆಯಾಗುವುದೇ ನಿಜವಾದ ಮಾನವ ಧರ್ಮ.
1: ನಮ್ಮ ಆಹಾರದ ಒಂದಂಶ,
0: ನಮ್ಮ ಸಮಯದ ಒಂದಂಶ,
1: ನಮ್ಮ ಆದಾಯದ ಒಂದಂಶ,
0: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
1: ಆಗ ನಮ್ಮ ಬದುಕು ಪಾವನವಾಗುವುದು.
0: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಉದಯೋನ್ಮುಖ ಭದ್ರತಾ ಸವಾಲು ಎದುರಿಸುವ ನಿಟ್ಟಿನಲ್ಲಿ ಬಿಎಸ್ಎಫ್ಗೆ ಹೆಚ್ಚುವರಿ ಜವಾಬ್ದಾರಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ. 5 ದಿನಗಳ ಭೇಟಿಗಾಗಿ ಇಂದು ಭಾರತಕ್ಕೆ ಮ್ಯಾನ್ಮಾರ್

ಅಧ್ಯಕ್ಷರ ಆಗಮನ. ಉಕ್ರೇನ್ ಸಂಘರ್ಷ ಅಂತ್ಯಗೊಳ್ಳುವ ಹಂತದಲ್ಲಿದೆ, ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್. ಐಪಿಎಲ್ ಟಿ20 ಕ್ರಿಕೆಟ್, ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಗೆದ್ದು ಫೈನಲ್ ತಲುಪಿದ ಗುಜರಾತ್ ಟೈಟನ್ಸ್. ವಾರ್ತೆಗಳ ವಿವರ. ಉದಯೋನ್ಮುಖ ಭದ್ರತಾ ಸವಾಲುಗಳನ್ನು ಎದುರಿಸುವಲ್ಲಿ ಗಡಿ ಭದ್ರತಾ ಪಡೆ ಬಿಎಸ್ಎಫ್ ಅನ್ನು ಹೆಚ್ಚು ಪರಿಣಾಮಕಾರಿಯಾಗಿಸಲು ಹೆಚ್ಚುವರಿ ಜವಾಬ್ದಾರಿಯ ಕ್ಷೇತ್ರವನ್ನು ನಿಯೋಜಿಸಲು ಸರ್ಕಾರ ಪರಿಗಣಿಸುತ್ತಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ತಿಳಿಸಿದ್ದಾರೆ. ಭಾರತ ಪಾಕಿಸ್ತಾನ ಗಡಿಯಲ್ಲಿ ಎರಡು ಕಾರ್ಯತಂತ್ರದ ನಿರ್ಣಾಯಕ ನೂತನ ಹೊರಠಾಣೆಗಳನ್ನು ನಿನ್ನೆ ಗುಜರಾತ್ನ ಭುಜ್ನಲ್ಲಿ ಉದ್ಘಾಟಿಸಿದ ನಂತರ ಬಿಎಸ್ಎಫ್ ಸಿಬ್ಬಂದಿಯೊಂದಿಗೆ ಅವರು ಸಂವಾದ ನಡೆಸಿದರು. ಬಿಎಸ್ಎಫ್ ಸ್ಥಾಪನೆಯ 60ನೇ ವರ್ಷದಲ್ಲಿ ಬಿಎಸ್ಎಫ್ನ ಗಡಿ ಭದ್ರತಾ ಪರಿಕಲ್ಪನೆಯನ್ನು ಸಂಪೂರ್ಣವಾಗಿ ಪರಿವರ್ತಿಸಲು ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಗಡಿ ಭದ್ರತೆಯ ಸಾಂಪ್ರದಾಯಿಕ ವಿಧಾನವನ್ನು ಬದಲಿಸಲು ಪ್ರಾದೇಶಿಕ ಭದ್ರತೆಯ ಹೊಸ ಪರಿಕಲ್ಪನೆಯನ್ನು ಪರಿಚಯಿಸುವ ಮೂಲಕ 4 ಕೋನಗಳ ಭದ್ರತಾ ಗ್ರಿಡ್ ಸ್ಥಾಪಿಸಲಾಗುವುದು ಎಂದು ಅಮಿತ್ ಶಾ ಘೋಷಣೆ ಮಾಡಿದ್ದಾರೆ. ಈ ಉಪಕ್ರಮವು ಬಿಎಸ್ಎಫ್ ಸಿಬ್ಬಂದಿಯೊಂದಿಗೆ ಸಾರ್ವಜನಿಕರು, ನಾಗರಿಕ ಆಡಳಿತ, ಸ್ಥಳೀಯ ಪೊಲೀಸರು ಮತ್ತು ಮಿಲಿಟರಿಯಲ್ಲಿ ಹಂಚಿಕೊಳ್ಳಲಾದ ಪ್ರಾಥಮಿಕ ಜವಾಬ್ದಾರಿಯನ್ನು ಒಳಗೊಂಡಿರುತ್ತದೆ ಎಂದು ಅವರು ವಿವರಿಸಿದ್ದಾರೆ. ಸ್ಮಾರ್ಟ್ ಬಾರ್ಡರ್ ಸೆಕ್ಯೂರಿಟಿ ಯೋಜನೆಯಡಿಯಲ್ಲಿ ಗಡಿಗಳಲ್ಲಿ ಭದ್ರತಾ ಗ್ರಿಡ್ಗಳನ್ನು ಬಲಪಡಿಸುವ ಪ್ರಯತ್ನಗಳು ನಡೆಯುತ್ತಿವೆ ಎಂದು ಕೇಂದ್ರ ಗೃಹ ಸಚಿವರು ಹೇಳಿದ್ದಾರೆ. ಈ ಪ್ರಯತ್ನಕ್ಕೆ 1000 ಕೋಟಿ ರೂಪಾಯಿಗಳ ಹೂಡಿಕೆ ಅಗತ್ಯವಿದೆ. ಡ್ರೋನ್ಗಳು, ರೆಡಾರ್ಗಳು, ಕಾವಲು ಗೋಪುರಗಳು, ಅತ್ಯಾಧುನಿಕ ತಂತ್ರಜ್ಞಾನ ಮತ್ತು ಭದ್ರತಾ ಸಿಬ್ಬಂದಿಗಳ ನಿಯೋಜನೆಯು ದೃಢವಾದ ಭದ್ರತಾ ಗ್ರಿಡ್ ರಚನೆಗೆ ಕಾರಣವಾಗುತ್ತದೆ. ಒಮ್ಮೆ ಸ್ಥಾಪನೆಯಾದ ನಂತರ ಯಾರು ದೇಶದ ಗಡಿಗಳನ್ನು ಉಲ್ಲಂಘಿಸಲು ಧೈರ್ಯ ಮಾಡುವುದಿಲ್ಲ ಎಂದು ಸಚಿವ ಅಮಿತ್ ಶಾ ಪ್ರತಿಪಾದಿಸಿದ್ದಾರೆ. ಮ್ಯಾನ್ಮಾರ್ ಅಧ್ಯಕ್ಷ ಯು ಮಿನ್ ಆಂಗ್ ಹ್ಯಾಂಗ್ 5 ದಿನಗಳ ಭಾರತ ಭೇಟಿಗಾಗಿ ಇಂದು ನವದೆಹಲಿಗೆ ಆಗಮಿಸಲಿದ್ದಾರೆ. ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ನವದೆಹಲಿಯಲ್ಲಿ ಇಂದು ಸುದ್ದಿಗೋಷ್ಠಿಯಲ್ಲಿ ಈ ವಿಷಯವನ್ನು ತಿಳಿಸಿದ್ದಾರೆ. ಮ್ಯಾನ್ಮಾರ್ ಅಧ್ಯಕ್ಷರು ಈ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿ ಮಾಡಿ ಉಭಯ ದೇಶಗಳ ಬಲವರ್ಧನೆ ಕುರಿತಂತೆ ವಿಚಾರ ವಿನಿಮಯ ನಡೆಸಲಿದ್ದಾರೆ. ಭಾರತ ಚೀನಾ ಗಡಿ ಕುರಿತು ಇತ್ತೀಚೆಗೆ ನಡೆದ ಸಲಹೆ ಮತ್ತು ಸಮನ್ವಯದ ಕಾರ್ಯಕಾರಿ ವ್ಯವಸ್ಥೆ ಸಭೆ ಬಗ್ಗೆ ಪ್ರಸ್ತಾಪಿಸಿದ ಜೈಸ್ವಾಲ್, ಚರ್ಚೆಗಳು ರಚನಾತ್ಮಕವಾಗಿದ್ದು ಉಭಯ ಪಕ್ಷಗಳು ಗಡಿ ನಿರ್ವಹಣೆ ಹಾಗೂ ಸಹಕಾರ ಕುರಿತಂತೆ ಚರ್ಚೆಯನ್ನು ನಡೆಸಿದ್ದಾವೆ. ಭಾರತ ಗಡಿ ನದಿ ಕುರಿತಾದ ಮುಂದಿನ ಪರಿಣಿತರ ಸಭೆಯನ್ನು ಆದಷ್ಟು ಬೇಗ ಆಯೋಜನೆ ಮಾಡುವ ಬಗ್ಗೆ ಒತ್ತಾಸೆ ನೀಡಿತು ಎಂದು ಅವರು ವಿವರಣೆ ನೀಡಿದ್ದಾರೆ. ಭಾರತ ಆಫ್ರಿಕಾಕ್ಕೆ ಮೊದಲ ಕಂತಿನ ವೈದ್ಯಕೀಯ ಸಾಮಗ್ರಿಗಳನ್ನು ಪೂರೈಸುತ್ತಿದ್ದು, ಉಗಾಂಡದಲ್ಲಿರುವಂತಹ ಭಾರತೀಯ ಹೈಕಮಿಷನರ್ ಸಿಡಿಸಿಎ ಕಚೇರಿಗೆ ಅವುಗಳನ್ನು ಹಸ್ತಾಂತರಿಸಿದ್ದಾರೆ ಎಂದು ಪ್ರಶ್ನೆಯೊಂದಕ್ಕೆ ಅವರು ಉತ್ತರ ನೀಡಿದ್ದಾರೆ. ಬಾಂಗ್ಲಾದೇಶಿ ಅಕ್ರಮ ವಲಸಿಗರ ಕುರಿತಂತೆ ಪ್ರತಿಕ್ರಿಯೆ ನೀಡಿರುವ ಅವರು, ಭಾರತ 2680 ಹೆಚ್ಚು ಪ್ರಕರಣಗಳನ್ನು ರಾಷ್ಟೀಯತೆಯ ಪರಿಶೀಲನೆಗಾಗಿ ಬಾಂಗ್ಲಾದೇಶಕ್ಕೆ ಹಸ್ತಾಂತರಿಸಲಾಗಿದೆ. ಪರಿಶೀಲನೆಯ ನಂತರ ಈ ವ್ಯಕ್ತಿಗಳನ್ನು ಬಾಂಗ್ಲಾದೇಶಕ್ಕೆ ಕಳುಹಿಸಲು ಸಾಧ್ಯವಾಗುತ್ತದೆ ಎಂದು ಹೇಳಿದ್ದಾರೆ. ಭಾರತ ಅಮೆರಿಕ ವಾಣಿಜ್ಯ ಸಂಬಂಧ ಕುರಿತಂತೆ ಪ್ರಸ್ತಾಪಿಸಿದ ಅವರು, ಅಮೆರಿಕದ ನಿಯೋಗವೊಂದು ಮುಂದಿನ ವಾರ ಭಾರತಕ್ಕೆ ಆಗಮಿಸುವ ನಿರೀಕ್ಷೆ ಇದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರರಾದಂತಹ ರಣಧೀರ್ ಜೈಸ್ವಾಲ್ ತಿಳಿಸಿದ್ದಾರೆ. ಸಮಗ್ರ ಶಿಕ್ಷಣ ಅಭಿಯಾನದ ಅಡಿಯಲ್ಲಿ ನಿಧಿ ಬಿಡುಗಡೆ ಮತ್ತು ಬಳಕೆಯ ಕುರಿತು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ವಿವರವಾದ ಪರಿಶೀಲನಾ ಸಭೆ ನಡೆಸಿದ್ದಾರೆ. ಸಮಗ್ರ ಶಿಕ್ಷಣ ಅಭಿಯಾನ, ಪಿಎಂ ಪೋಷಣೆ, ಉಲ್ಲಾಸ್, ಪಿಎಂ ಶ್ರೀ ಸೇರಿದಂತೆ ಪ್ರಮುಖ ಯೋಜನೆಗಳ ಮೂಲಕ ಸಮಗ್ರ ವಿಧಾನವನ್ನು ಈ ವರ್ಷದಿಂದ ಕೈಗೊಳ್ಳಲಾಗುವುದು. ಇದು ಶಾಲಾ ಶಿಕ್ಷಣ ಪರಿಸರ ವ್ಯವಸ್ಥೆಯಾದ್ಯಂತ ಹೆಚ್ಚಿನ ಸಮನ್ವಯ ಮತ್ತು ಪ್ರಭಾವವನ್ನು ಖಚಿತಪಡಿಸುತ್ತದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಸಚಿವ ಧರ್ಮೇಂದ್ರ ಪ್ರಧಾನ್ ಹೇಳಿದ್ದಾರೆ. ಸಿಬಿಎಸ್ಇ ಫಲಿತಾಂಶದ ನಂತರದ ಚಟುವಟಿಕೆಗಳ ಪೋರ್ಟಲ್ ಜೂನ್ 1 ಕಾರ್ಯನಿರ್ವಹಿಸಲಿದೆ ಎಂದು ಕೇಂದ್ರೀಯ ಪ್ರೌಢಶಿಕ್ಷಣ ಮಂಡಳಿ ಸಿಬಿಎಸ್ಇ ತಿಳಿಸಿದೆ. ಅರ್ಜಿಗಳನ್ನು ಸಲ್ಲಿಸಲು ಉದ್ದೇಶಿಸಿರುವ ವಿದ್ಯಾರ್ಥಿಗಳ ಉತ್ತರ ಪ್ರತಿಗಳ ಪರಿಶೀಲನೆ ಮತ್ತು ಮರು ಮೌಲ್ಯಮಾಪನಕ್ಕಾಗಿ ಪಾರದರ್ಶಕ ಮತ್ತು ದೋಷಮುಕ್ತ ಪ್ರಕ್ರಿಯೆಯನ್ನು ಖಚಿತಪಡಿಸಿಕೊಳ್ಳಲು ಹಾಗೂ ಮೌಲ್ಯಮಾಪನದ ಉತ್ತಮ ಗುಣಮಟ್ಟ ಖಚಿತಪಡಿಸಿಕೊಳ್ಳಲು ಪೋರ್ಟಲ್ ಸ್ಥಾಪಿಸಲಾಗಿದೆ ಎಂದು ಸಿಬಿಎಸ್ಇ ತಿಳಿಸಿದೆ. ವಿದ್ಯಾರ್ಥಿಗಳು ಸಿಬಿಎಸ್ಇ ಟೆಲಿ ಕೌನ್ಸಿಲಿಂಗ್ ಸಹಾಯವಾಣಿ ಸಂಖ್ಯೆ 1800011004 ಮತ್ತು ಇಮೇಲ್ ರಿಸಲ್ಟ್ಸ್ cbse2026@cbseshikshana.in ಮೂಲಕ ಸಂಪರ್ಕಿಸಬಹುದಾಗಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.

0: ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ವಿನ್ಯಾಸ ಲಿಂಕ್ ಇನ್ಸೆಂಟಿವ್ DLI ಯೋಜನೆ ಉತ್ತೇಜಕ ಫಲಿತಾಂಶಗಳನ್ನು ನೀಡುತ್ತಿದೆ ಎಂದು ಕೇಂದ್ರ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವ ಅಶ್ವಿನಿ ವೈಷ್ಣವ್ ಹೇಳಿದ್ದಾರೆ. ತಿರುವನಂತಪುರಂ ಮೂಲದ ಸೆಮಿಕಂಡಕ್ಟರ್ ಸ್ಟಾರ್ಟ್ಅಪ್ ನೇತ್ರ ಸೆಮಿ ದೇಶದ ಮೊದಲ ಎಡ್ಜ್ AI ಸಿಸ್ಟಮ್ ಆನ್ ಚಿಪ್ ನೇತ್ರ A2000 ಅನ್ನು ಅಭಿವೃದ್ಧಿಪಡಿಸಿದೆ. ಇದನ್ನು ಸುಧಾರಿತ 12 nanometer ತಂತ್ರಜ್ಞಾನ ನೋಡ್ ಬಳಸಿ ಅಭಿವೃದ್ಧಿಪಡಿಸಲಾಗಿದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಸಚಿವರು ತಿಳಿಸಿದ್ದಾರೆ. ವಾಣಿಜ್ಯ ಪ್ರಮಾಣದಲ್ಲಿ ನಿಯೋಜಿಸಿದಾಗ ಕಣ್ಗಾವಲು, ಆಟೋಮೊಬೈಲ್ಗಳು, ರೋಬೋಟಿಕ್ಸ್ ಮತ್ತು ಡ್ರೋನ್ಗಳಂತಹ ಕ್ಷೇತ್ರಗಳಲ್ಲಿ ಸ್ಮಾರ್ಟ್ ವಿಷನ್ ಅಪ್ಲಿಕೇಶನ್ಗಳಿಗೆ ಚಿಪ್ ಶಕ್ತಿ ನೀಡುತ್ತದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ನಾಳೆ ಬೆಳಗ್ಗೆ 11 ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶ ವಿದೇಶದಲ್ಲಿರುವಂತಹ ಭಾರತೀಯ ಸಮುದಾಯವನ್ನು ಉದ್ದೇಶಿಸಿ ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಳ್ಳಲಿದ್ದಾರೆ. ಇದು ಮನ್ ಕಿ ಬಾತ್ ಕಾರ್ಯಕ್ರಮದ 134ನೇ ಆವೃತ್ತಿಯಾಗಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲ ವಾಹಿನಿ, ಆಕಾಶವಾಣಿ ಸುದ್ದಿ ಜಾಲತಾಣ ಮತ್ತು ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಬಿತ್ತರಗೊಳ್ಳಲಿದೆ. ಈ ಕಾರ್ಯಕ್ರಮ ಆಕಾಶವಾಣಿ, ಡಿಡಿ ನ್ಯೂಸ್, ಪ್ರಧಾನಮಂತ್ರಿ ಕಚೇರಿ ಮತ್ತು ವಾರ್ತಾ ಹಾಗೂ ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲೂ ನೇರ ಪ್ರಸಾರವಾಗುತ್ತಲಿದೆ. ಹಿಂದಿ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಉಕ್ರೇನ್ನಲ್ಲಿನ ಸಂಘರ್ಷ ಅಂತ್ಯಗೊಳ್ಳುವ ಹಂತದಲ್ಲಿದೆ. ಇದಕ್ಕೆ ಯುದ್ಧ ಭೂಮಿಯಲ್ಲಿನ ಪರಿಸ್ಥಿತಿ ಸಾಕ್ಷಿಯಾಗಿದೆ ಎಂದು ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಹೇಳಿದ್ದಾರೆ. ಈ ಕುರಿತು ಪುಟಿನ್ ಅವರ ಮಾತುಗಳನ್ನು ಉಲ್ಲೇಖಿಸಿ ರಷ್ಯಾದ ಸರ್ಕಾರಿ ಸ್ವಾಮ್ಯದ ಸುದ್ದಿಸಂಸ್ಥೆ ವರದಿ ಮಾಡಿದೆ. ಯುದ್ಧ ಭೂಮಿಯಲ್ಲಿನ ಪರಿಸ್ಥಿತಿಯು ಅಂತ್ಯಗೊಳ್ಳುವ ರೀತಿಯಲ್ಲಿದೆ. ಉಕ್ರೇನ್ನಲ್ಲಿನ ಸಂಘರ್ಷದ ಅಂತ್ಯಕ್ಕೆ ನಿರ್ದಿಷ್ಟ ಸಮಯದ ಚೌಕಟ್ಟನ್ನು ಹೆಸರಿಸುವುದು ಅಜಾಗರೂಕತೆಯಾಗಿರುತ್ತದೆ. ಯುದ್ದದ ಸಮಯದಲ್ಲಿ ನಿರ್ದಿಷ್ಟ ಸಮಯದ ಚೌಕಟ್ಟು ಹಾಕುವುದು ಅಸಾಧ್ಯ ಎಂದು ಅವರು ಹೇಳಿದ್ದಾರೆ. ಉಕ್ರೇನ್ ಕುರಿತು ಮಾತುಕತೆಗಳನ್ನು ಮುಂದುವರೆಸಲು ರಷ್ಯಾ ಸಿದ್ದವಾಗಿದೆ ಮತ್ತು ಅವುಗಳನ್ನು ಎಂದಿಗೂ ತಿರಸ್ಕರಿಸಿಲ್ಲ ಎಂದು ಪುಟಿನ್ ತಿಳಿಸಿದ್ದಾರೆ. ಈ ನಡುವೆ ಉಕ್ರೇನ್ ಸಂಘರ್ಷವನ್ನು ಪರಿಹರಿಸುವ ಕುರಿತು ಲಂಡನ್ನಲ್ಲಿ ಐರೋಪ್ಯ ರಾಷ್ಟಗಳ ಪ್ರತಿನಿಧಿಗಳು ಅನೌಪಚಾರಿಕ ಮಾತುಕತೆ ನಡೆಸಲಿದ್ದಾರೆ ಎಂದು ಸುದ್ದಿಸಂಸ್ಥೆ ವರದಿ ಮಾಡಿದೆ. ದೇಶದಲ್ಲಿ ಬಿತ್ತನೆ ಬೀಜ ಲಭ್ಯತೆ ಖಾತರಿಪಡಿಸಲು 1,74,000 ಕ್ವಿಂಟಲ್ ಬಿತ್ತನೆ ಬೀಜ ದಾಸ್ತಾನು ಇದೆ ಎಂದು ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಮುಂಗಾರು ಹಂಗಾಮಿನ ರಾಷ್ಟೀಯ ಸಮಾವೇಶದ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ದೇಶದ 9,76,000 ರೈತರ ಗುರುತಿನ ಚೀಟಿಗಳನ್ನು ರಚಿಸಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ದೇಶದಲ್ಲಿ ಆಹಾರ ಧಾನ್ಯ ಉತ್ಪಾದನೆ ಇದುವರೆಗಿನ ಅತ್ಯಂತ ಗರಿಷ್ಠ 376 ಮಿಲಿಯನ್ ಟನ್ಗಳಷ್ಟಾಗುವ ನಿರೀಕ್ಷೆ ಇದೆ ಎಂದು ಸಚಿವರು ಮಾಹಿತಿ ನೀಡಿದ್ದಾರೆ. ಚಂಡೀಗಢದ ಮಹಾರಾಜ ಯದುವೇಂದ್ರ ಸಿಂಗ್ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ನಿನ್ನೆ ನಡೆದಂತಹ ಐಪಿಎಲ್ ಟಿ20 ಕ್ರಿಕೆಟ್ನ 2ನೇ ಅರ್ಹತಾ ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ ವಿರುದ್ದ ಗುಜರಾತ್ ಟೈಟಾನ್ಸ್ 7 ವಿಕೆಟ್ಗಳಿಂದ ಭರ್ಜರಿ ಜಯ ದಾಖಲಿಸಿದೆ. ಈ ಮೂಲಕ ನಾಳೆ ನಡೆಯಲಿರುವ ಫೈನಲ್ ಪಂದ್ಯದಲ್ಲಿ ಆರ್ಸಿಬಿ ವಿರುದ್ದ ಗುಜರಾತ್ ಟೈಟಾನ್ಸ್ ಸೆಣಸಾಟ ನಡೆಸಲಿದೆ. ಮೊದಲು ಬ್ಯಾಟಿಂಗ್ ಮಾಡಿದ ರಾಜಸ್ಥಾನ್ ರಾಯಲ್ಸ್ ನಿಗದಿತ 20 ಓವರ್ಗಳಲ್ಲಿ 6 ವಿಕೆಟ್ನಷ್ಟಕ್ಕೆ 214 ರನ್ ಗಳಿಸಿತು. ರಾಜಸ್ಥಾನ್ ರಾಯಲ್ಸ್ ಪರ ವೈಭವ್ ಸೂರ್ಯವಂಶಿ 96 ರನ್ಗಳನ್ನು ಸಿಡಿಸಿದರೆ ರವೀಂದ್ರ ಜಡೇಜಾ 45 ರನ್ ಗಳಿಸಿದರು. ಈ ಗೆಲುವಿನ ಗುರಿಯನ್ನು ಬೆನ್ನಹತ್ತಿದಂತಹ ಗುಜರಾತ್ ಟೈಟಾನ್ಸ್ 18.4 ಓವರ್ಗಳಲ್ಲಿ 3 ವಿಕೆಟ್ನಷ್ಟಕ್ಕೆ 219 ರನ್ ಗಳಿಸುವ ಮೂಲಕ ಗೆಲುವಿನ ನಗೆ ಬೀರಿತು. ಗುಜರಾತ್ ಟೈಟಾನ್ಸ್ ಪರ ಶುಭನ್ ಗಿಲ್ 53 ಎಸೆತಗಳಲ್ಲಿ 104 ರನ್ ಬಾರಿಸಿದರು. ಸಾಯಿ ಸುದರ್ಶನ್ 32 ಎಸೆತಗಳಲ್ಲಿ 58 ರನ್ ಗಳಿಸಿದರು. ಹಾಂಕಾಂಗ್ನಲ್ಲಿ ನಡೆಯುತ್ತಿರುವಂತಹ ಏಷ್ಯನ್ 20 ವರ್ಷದ ಒಳಗಿನ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನಲ್ಲಿ ಭಾರತ ತನ್ನ ಅದ್ಭುತ ಪ್ರದರ್ಶನವನ್ನು ಮುಂದುವರೆಸಿದೆ. 4 ಚಿನ್ನ 2 ಬೆಳ್ಳಿ ಮತ್ತು 2 ಕಂಚಿನ ಪದಕ ಸೇರಿದಂತೆ ಪದಕಗಳ ಸಂಖ್ಯೆ 8ಕ್ಕೆ ಏರಿಕೆಯಾಗಿದೆ. ಈ ಮೂಲಕ ಪದಕ ಪಟ್ಟಿಯಲ್ಲಿ ಭಾರತ 2ನೇ ಸ್ಥಾನದಲ್ಲಿದೆ. ಚೀನಾ ಮೊದಲ ಸ್ಥಾನವನ್ನು ಪಡೆದುಕೊಂಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಉದಯೋನ್ಮುಖ ಭದ್ರತಾ ಸವಾಲು ಎದುರಿಸುವ ನಿಟ್ಟಿನಲ್ಲಿ ಬಿಎಸ್ಎಫ್ಗೆ ಹೆಚ್ಚುವರಿ ಜವಾಬ್ದಾರಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ. 5 ದಿನಗಳ ಭೇಟಿಗಾಗಿ ಇಂದು ಭಾರತಕ್ಕೆ ಮ್ಯಾನ್ಮಾರ್ ಅಧ್ಯಕ್ಷರ ಆಗಮನ. ಉಕ್ರೇನ್ ಸಂಘರ್ಷ ಅಂತ್ಯಗೊಳ್ಳುವ ಹಂತದಲ್ಲಿದೆ. ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್. ಐಪಿಎಲ್ ಟಿ20 ಕ್ರಿಕೆಟ್. ರಾಜಸ್ಥಾನ್ ರಾಯಲ್ಸ್ ವಿರುದ್ದ ಗೆದ್ದು ಫೈನಲ್ ತಲುಪಿದ ಗುಜರಾತ್ ಟೈಟನ್ಸ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00.
2: ಆಕಾಶವಾಣಿ ಕಾರವಾರ ಚಿತ್ರಗೀತೆಗಳು. ಸೂರಜ್ ಸಂತೋಷ್ ಹಾಡಿದ ಹರ ಚಿತ್ರದ ಗೀತೆ. ಕವಿರಾಜ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದವರು ಜೆಸ್ಸಿ ಗಿಫ್ಟ್.

0: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ

ಕೇಳುಗರೆ, ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಸೂರ್ಯನ ಶಾಖ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದ್ದು ಬಿಸಿಗಾಳಿ ಶಾಖದ ಹೊಡೆತದಿಂದಾಗಿ ಸಾರ್ವಜನಿಕರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುವ ಸಾಧ್ಯತೆ ಇದೆ. ಸಾರ್ವಜನಿಕರಿಗಾಗಿ ಮುನ್ನೆಚ್ಚರಿಕಾ ಕ್ರಮಗಳು: ಬಾಯಾರಿಕೆ ಇಲ್ಲದಿದ್ದರೂ ಸಾಕಷ್ಟು ನೀರು ಕುಡಿಯಿರಿ. ಹಗುರ, ತಿಳಿ ಬಣ್ಣದ, ಸಡಿಲವಾದ ಮತ್ತು ಹತ್ತಿ ಬಟ್ಟೆಗಳನ್ನ ಧರಿಸಿ. ಬಿಸಿಲಿನಲ್ಲಿ ಹೋಗುವಾಗ ರಕ್ಷಣೆಗಾಗಿ ಕನ್ನಡಕ, ಛತ್ರಿ, ಟೋಪಿ, ಬೂಟುಗಳು ಅಥವಾ ಚಪ್ಪಲಿಗಳನ್ನ ಬಳಸಿ. ಹೊರಗಿನ ಉಷ್ಣತೆಯೂ ಹೆಚ್ಚಿರುವಾಗ ಶ್ರಮದಾಯಕ ಚಟುವಟಿಕೆಗಳನ್ನ ಆದಷ್ಟು ತಪ್ಪಿಸಬೇಕು. ಪ್ರಯಾಣಿಸುವಾಗ ನೀರನ್ನ ಜೊತೆಯಲ್ಲಿಯೇ ಕೊಂಡೊಯ್ಯಿರಿ. ನಮ್ಮ ದೇಹವನ್ನ ನಿರ್ಜಲೀಕರಣಗೊಳಿಸುವಂತಹ ಆಲ್ಕೋಹಾಲ್, ಚಹಾ, ಕಾಫಿ ಮತ್ತು ಕಾರ್ಬೋನೇಟೆಡ್ ತಂಪು ಪಾನೀಯಗಳನ್ನ ಸೇವಿಸದಿರಿ. ಅದರ ಬದಲಾಗಿ ನಿಂಬೆ ನೀರು, ಮಜ್ಜಿಗೆ ಅಥವಾ ಮನೆಯಲ್ಲಿಯೇ ತಯಾರಿಸಿದಂತಹ ಪಾನೀಯಗಳನ್ನ ಹೆಚ್ಚು ಬಳಸಿ. ಹೆಚ್ಚು ನೀರಿನಂಶವಿರುವಂತಹ ಹಣ್ಣುಗಳನ್ನ ಮತ್ತು ಎಳೆನೀರನ್ನ ಸೇವಿಸಿ. ತಲೆ ಸುತ್ತು, ಮೂರ್ಛೆ ಅಥವಾ ಅನಾರೋಗ್ಯ ಅನಿಸಿದಲ್ಲಿ ತಕ್ಷಣ ವೈದ್ಯರಿಗೆ ಭೇಟಿ ಮಾಡಿ. ಹೆಚ್ಚು ತಾಪಮಾನಕ್ಕೆ ಒಳಗಾದ ವ್ಯಕ್ತಿಯನ್ನ ನೆರಳಿನಲ್ಲಿ ತಂಪಾದ ಸ್ಥಳಕ್ಕೆ ಸ್ಥಳಾಂತರಿಸಿ ಅವರ ದೇಹದ ಉಷ್ಣತೆ ತಗ್ಗಿಸಲು ತಲೆ ಮೇಲೆ ನೀರನ್ನ ಹಾಕಿ ಅವರಿಗೆ ಪ್ರಥಮ ಚಿಕಿತ್ಸೆ ನೀಡಿ. ವ್ಯಕ್ತಿಯು ದೀರ್ಘಕಾಲದವರೆಗೆ ಅಸ್ವಸ್ಥವಿದ್ದಲ್ಲಿ ಅಥವಾ ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದರೆ ವೈದ್ಯರನ್ನ ಸಂಪರ್ಕಿಸಿ.

0: ಆತ್ಮೀಯ ಕೇಳುಗರೇ, ಆಕಾಶವಾಣಿಯ 90ನೆಯ ವರ್ಷಾಚರಣೆಯ ಸಂದರ್ಭದಲ್ಲಿ ಪಾಕ ವೈವಿಧ್ಯತೆಗಳ ಕುರಿತ ವಿಶೇಷ ಸರಣಿ ಕಾರ್ಯಕ್ರಮ ಶುಚಿ ರುಚಿ. ಇದೇ ಭಾನುವಾರ ದಿನಾಂಕ 31 ಮೇ 2026 5 ಗಂಟೆಗೆ ನಿಮ್ಮ ನೆಚ್ಚಿನ ಆಕಾಶವಾಣಿಯ ಕಾರವಾರ ಕೇಂದ್ರ 102.3 MHz ಹಾಗೂ ನ್ಯೂಸ್ ಆನ್ ಏರ್ ಆ್ಯಪ್ನಲ್ಲೂ ಕೂಡ ಕೇಳಲು ಮರೆಯದಿರಿ. ತಪ್ಪದೇ ಕೇಳಿ ಆಕಾಶವಾಣಿಯ 90ನೆಯ ವರ್ಷಾಚರಣೆಯ ಸಂದರ್ಭದಲ್ಲಿ ಪಾಕ ವೈವಿಧ್ಯತೆಗಳ ಕುರಿತ ವಿಶೇಷ ಸರಣಿ ಕಾರ್ಯಕ್ರಮ ಶುಚಿ ರುಚಿ. ಇದೇ ಭಾನುವಾರ ದಿನಾಂಕ 31 ಮೇ 2026 5 ಗಂಟೆಗೆ.
1: ಶ್ರೋತೃಗಳೇ, ಚಿತ್ರಗೀತೆಗಳನ್ನು ಕೇಳಿದಿರಿ. ಇಂದು ಮುಂಜಾನೆ 9:30 ನಮ್ಮ ನಿಲಯದಿಂದ ಮಂಜುಳ ಗಾನ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಆಕಾಶವಾಣಿ ಕಾರವಾರ ಸಮಯ 8 ಗಂಟೆಗಳಾಗುತ್ತಿವೆ. ಇನ್ನು ಮುಂದೆ ಸಮಾಚಾರ ಪ್ರಭಾತ್ ದೆಹಲಿ ಕೇಂದ್ರದಿಂದ, ನಂತರ 8:15 ಮಾರ್ನಿಂಗ್ ನ್ಯೂಸ್ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಕೇಳುವಿರಿ.

0: ಸೈಟ್ಗಳು ಬದ್ಧವಾಗಿರಬೇಕು. ಭಾಷಣ, ಚಿಂತನ, ಸಂದರ್ಶನ, ಕಾರ್ಯಕ್ರಮ ವೈವಿಧ್ಯ, ಹೀಗೆ ಬೇರೆ ಬೇರೆ ಕಾರ್ಯಕ್ರಮಗಳ ಅವಶ್ಯಕತೆಗೆ ಅನುಗುಣವಾಗಿ ಲಿಖಿತ ರೂಪದಲ್ಲಿ ಮಾಹಿತಿಯನ್ನು ನೀಡಬೇಕಾಗುತ್ತದೆ. ಧ್ವನಿ ಮುದ್ರಣದ ನಂತರ ನಿರ್ದಿಷ್ಟ ಸಂಭಾವನೆಯನ್ನು ಆಕಾಶವಾಣಿ ಕಾರ್ಯಕ್ರಮ ನೀಡುವವರಿಗೆ ಈ ಮೊದಲು ಚೆಕ್ ರೂಪದಲ್ಲಿ ನೀಡುತ್ತಿದ್ದು, ಈಗ ಆನ್ಲೈನ್ ಮೂಲಕ ಹಣ ಸಂದಾಯವನ್ನು ಮಾಡಲಾಗುತ್ತದೆ. ಧ್ವನಿ ಮುದ್ರಿಸಿಕೊಂಡ ಕಾರ್ಯಕ್ರಮವನ್ನು ತಪ್ಪಿಲ್ಲದಂತೆ ಸಂಕಲನ ಮಾಡಿ ಪ್ರಸಾರಕ್ಕೆ ಅಣಿ ಮಾಡುವುದು ಮುಂದಿನ ಹಂತ. ಪ್ರಸಾರಕ್ಕೆ ಅನುಕೂಲವಾಗಲು ಕಾರ್ಯಕ್ರಮದ ವಿವರ, ಅಂದರೆ ಭಾಷಣ, ಚರ್ಚೆ, ಕಾರ್ಯಕ್ರಮ ವೈವಿಧ್ಯ, ಭಾಗವಹಿಸಿದವರ ಹೆಸರು, ಪ್ರಸ್ತುತಪಡಿಸಿದ ವಿಷಯ, ಪ್ರಸಾರದ ದಿನಾಂಕ, ಧ್ವನಿಮುದ್ರಣ ದಿನಾಂಕ, ಸಂದಾಯವಾದ ಹಣದ ವಿವರ ಮುಂತಾದ ವಿವರಗಳನ್ನು ಒಳಗೊಂಡ ಮಾಹಿತಿ ಸೂಚಿ ಅಥವಾ ಕ್ಯೂಶೀಟ್ ಅನ್ನು ಕಾರ್ಯಕ್ರಮದ ಒಡನೆ ಈ ಮೊದಲು ನೀಡಲಾಗುತ್ತಿತ್ತು. ಇದನ್ನು ನೋಡಿಯೇ ಪ್ರಸಾರಕ್ಕಾಗಿ ಉದ್ಘೋಷಕರು ಉದ್ಘೋಷಣೆಗಳನ್ನು ತಯಾರು ಮಾಡುವುದು ಹಾಗೂ ಪ್ರಸಾರ ನಿರ್ವಾಹಕರು ಅದರ ವಿವರಗಳನ್ನು ದಾಖಲಿಸುವುದು ಬಹಳ ಪ್ರಮುಖವಾದ ಕೆಲಸವಾಗಿತ್ತು. ಕಾರ್ಯಕ್ರಮ ವಿಭಾಗದ ಸಭೆ ಪ್ರತಿದಿನ ಮುಂಜಾನೆ ನಡೆಯುತ್ತದೆ. ಇದರಲ್ಲಿ ಹಿಂದಿನ ದಿನ ಪ್ರಸಾರವಾದ, ಆ ದಿನದ ಪ್ರಸಾರದ ಹಾಗೂ ಮಾರನೇ ದಿನ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಚರ್ಚೆಯಾಗುತ್ತದೆ. ಪ್ರಸಾರಿತ ಕಾರ್ಯಕ್ರಮಗಳ ಗುಣಮಟ್ಟಕ್ಕೆ ಅನುಗುಣವಾಗಿ ಅವುಗಳಿಗೆ ಪ್ರಸಾರ ನಿರ್ವಾಹಕರು A, B, B+, C ಹೀಗೆ ಶ್ರೇಣಿಗಳನ್ನು ನೀಡುತ್ತಾರೆ. ಇವುಗಳ ಬಗ್ಗೆಯೂ ಸಭೆಯಲ್ಲಿ ಚರ್ಚೆಯಾಗುತ್ತದೆ. ಇದಲ್ಲದೆ ನಿರ್ದೇಶಕರು, ಸಹಾಯಕ ನಿರ್ದೇಶಕರು ಮುಖ್ಯ ಸೂಚನೆಗಳನ್ನು ನೀಡುತ್ತಾರೆ. ಸಿಬ್ಬಂದಿಗಳು ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಒದಗುವ ತೊಂದರೆಗಳನ್ನು, ಕುಂದುಕೊರತೆಗಳನ್ನು ಅಧಿಕಾರಿಗಳ ಗಮನಕ್ಕೆ ತರುತ್ತಾರೆ. ಆದ್ದರಿಂದ ಈ ಸಭೆ ಮಹತ್ವಪೂರ್ಣವಾದದ್ದು ಹಾಗೂ ಘನತೆಯನ್ನು ಹೊಂದಿರುವಂತಹದು. ಅದರಲ್ಲಿ ಮುಂದಿನ ವಾರದ ಕಾರ್ಯಕ್ರಮಗಳ ಪರಿಶೀಲನೆಯೂ ಆಗುತ್ತದೆ. ಸಭೆಯ ಅಧ್ಯಕ್ಷತೆಯನ್ನು ನಿರ್ದೇಶಕರು ವಹಿಸುತ್ತಾರೆ. ಸಮನ್ವಯ ವಿಭಾಗದ ಕಾರ್ಯಕ್ರಮ ನಿರ್ವಾಹಕರು ನಡೆಸಿಕೊಡುವ ಈ ಸಭೆಯಲ್ಲಿ ಸಮನ್ವಯ ಸಹಾಯಕ ನಿರ್ದೇಶಕರು, ಇತರ ಕಾರ್ಯಕ್ರಮ ನಿರ್ವಾಹಕರು, ಪ್ರಸಾರ ನಿರ್ವಾಹಕರು, ಉದ್ಘೋಷಕರು ಹಾಜರಿರುತ್ತಾರೆ.
1: ಇದುವರೆಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ ಪ್ರಸಾರವಾಯಿತು. ಕೃತಿ ಹಾಗೂ ಓದು ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ಒ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: ಸಮಯ ಸರಿಯಾಗಿ 7:35. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ.
3: ಆಕಾಶವಾಣಿ
4: ಸಾಲು ದೀಪ ಧರೆ ಬೆಳಕಿನಂಗಳ
5: ಆಕಾಶ ಬುಟ್ಟಿ.

ಆಕಾಶ ಬುಟ್ಟಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಆಕಾಶವಾಣಿಗೆ 90. ಆಕಾಶವಾಣಿ ಆಗಿನಿಂದ ಈಗಿನವರೆಗೆ ಕಾಲಕ್ಕೆ ತಕ್ಕ ಹಾಗೆ ಬದಲಾವಣೆ ಹೊಂದಾಣಿಕೆ ಮಾಡಿಕೊಂಡಿದೆ. ಎಲ್ಲ ವಯೋಮಾನದವರು ಕೇಳಲು ಬಯಸುವ ಕಾರ್ಯಕ್ರಮಗಳನ್ನು ನೀಡ್ತಾ ಇದೆ ಆಕಾಶವಾಣಿ. ತಾಂತ್ರಿಕವಾಗಿಯೂ ಸಾಕಷ್ಟು ಬದಲಾವಣೆಗಳು ಇವೆ. ಆಂಟೆನಾ ಇಟ್ಟು ಅಲ್ಲಿ ಇಲ್ಲಿ ಸ್ಥಳ ಬದಲಾಯಿಸಿ ಶಬ್ದಗಳ ನಡುವೆ ಕೇಳುವಂತಹ ಕಾಲ ಈಗಿಲ್ಲ. ತಾಂತ್ರಿಕವಾಗಿ ಆಕಾಶವಾಣಿ ಬಹಳ ಮುಂದುವರೆದಿದೆ. ನ್ಯೂಸ್ ಆನ್ ಏರ್ ತಂತ್ರಾಂಶದ ಮೂಲಕ ವಿಶ್ವದ ಯಾವುದೇ ಮೂಲೆಯಿಂದ ಆಕಾಶವಾಣಿಯನ್ನ ಕೇಳಬಹುದು. ಕವಿ ಕಲಾವಿದರಿಗೆ ಪ್ರಿಯ ಆಕಾಶವಾಣಿ.

0: ಹಾಡೋದರಲ್ಲಿ, ವೀಣೆ ನುಡಿಸೋದರಲ್ಲಿ, ಸಾರಂಗಿ ನುಡಿಸೋದರಲ್ಲಿ ಆಕಾಶವಾಣಿಯಲ್ಲಿ ಅವರು ಗ್ರೇಡಿಂಗ್ ಪಡೆದಿರುವ ಕಲಾವಿದರು ಅನ್ನಕ್ಕೆ ಎಂಥ ಒಂದು ಮಟ್ಟದ ಸಂಗೀತವನ್ನು ಅವರು ಅಭ್ಯಾಸ ಮಾಡಿದ್ದಾರೆ ಅಂತ ನಮಗೆ ಅರ್ಥ ಆಗುತ್ತೆ. ಇಷ್ಟೇ ಆದರೆ ಸಂಗೀತ ಕಲಾವಿದರು ಅಂತ ಹೇಳಬಹುದು ಅಥವಾ ಸಂಗೀತವನ್ನು ಅಧ್ಯಯನ ಮಾಡಿದ್ದಾರೆ. ಕ್ಲೈಮೇಟ್ ಸೈಂಟಿಸ್ಟ್ ಕೂಡ ಹೌದು ಅವರು. ಹವಾಮಾನದ ಬಗ್ಗೆ PhD ಮಾಡಿರುವಂತಹವರು. ಜೊತೆಗೆ ಪಾಶ್ಚಾತ್ಯ ಸಂಗೀತ ಮತ್ತು ಭಾರತೀಯ ಸಂಗೀತ, ವಿಶ್ವ ಸಂಗೀತ ಈ ಬಗ್ಗೆ ವಿಶೇಷ ಅಧ್ಯಯನವನ್ನು ಮಾಡಿ PhD ಮಾಡಿದ್ದಾರೆ. ಎರಡು PhD ಮಾಡಿದ್ದಾರೆ, ಒಂದು ಹವಾಮಾನ ಮತ್ತೊಂದು ಸಂಗೀತ. ಆರ್ ಪರಮಶಿವನ್ ಹೆಸರನ್ನು ನಾವೆಲ್ಲ ಕೇಳಿದ್ದೀವಿ. ಖ್ಯಾತ ಹಾರ್ಮೋನಿಯಂ ವಾದಕರು. ಅವರು ರಂಗಭೂಮಿಯಲ್ಲಿ ಅವರ ಸಾಧನೆ ಅಪಾರವಾದದ್ದು. ಆರ್ ಪರಮಶಿವನ್ ಅವರ ಪುತ್ರರು ನಮ್ಮ ದೀಪಕ್ ಅವರು. ನಮಸ್ಕಾರ ಸರ್.
1: ನಮಸ್ಕಾರ, ಧನ್ಯವಾದಗಳು.
0: IIT ನೀವು ಹೇಳ್ಕೊಡ್ತೀರಲ್ಲ ದೀಪಕ್, IIT ಸ್ಟೂಡೆಂಟ್ಸ್ ಅಂದರೆ ಒಂಥರ ಈ ಹೊರ ಜಗತ್ತಿನಲ್ಲಿ ಸಾಮಾನ್ಯರಿಗೆ IIT ಸ್ಟೂಡೆಂಟ್ಸ್ ಅಂದರೆ ಒಂದು ಬೇರೆನೇ ಒಂದು ಕಲ್ಪನೆ. ಆಮೇಲೆ IIT ತುಂಬ ಓದ್ಕೊಂಡ್ಬಿಟ್ಟಿರೋರು ಅವ್ರಿಗೆ ಬೇರೆ ಕೆಲವೆಲ್ಲ ಗೊತ್ತಾಗಲ್ಲ, ಅವ್ರಿಗೆ ಸಾಮಾನ್ಯ ಜ್ಞಾನ ಕಡಿಮೆ, ಸಾಫ್ಟ್ವೇರ್ ಅಂದರೆ ಹಿಂಗೆ, ಈ ತರಹದ್ದೆಲ್ಲ ಒಂದಷ್ಟು ಸುಮ್ಮನೆ ಮಾಡಿ ಇಟ್ಟುಬಿಟ್ಟಿದ್ದಾರೆ. ಅದು ಹಾಗಿದೆಯೋ ಇಲ್ಲವೋ ಅದು ಬೇರೆ ಪ್ರಶ್ನೆ. ಈಗ ವಿದ್ಯಾರ್ಥಿಗಳನ್ನು ನೋಡುವಾಗ ನಿಮಗೆ ಅವರ ಆಸಕ್ತಿಗಳು, ಈಗ ಸಂಸ್ಕೃತ ಆಗ್ಬೋದು ಅಥವಾ ಹವಾಮಾನ ಆಗ್ಬೋದು, ಸಂಗೀತ ಆಗ್ಬೋದು, ಇದೆಲ್ಲ ಬಹಳ ಬೇರೆನೇ ಕ್ಷೇತ್ರಗಳು. ನೀವು ಯೂತ್ನ ದಿನಾ ನೋಡೋದ್ರಿಂದ, ಅದರಲ್ಲೂ IIT ಮಟ್ಟದ ಆ ಒಂದು ಒಂದು ವರ್ಗದ ಯುವಕರನ್ನ ನೀವು ನೋಡೋದ್ರಿಂದ, ಅವರ ಆಸಕ್ತಿಗಳು ಹೇಗಿದೆ, ಈ ಭಾರತೀಯತೆ ಬಗ್ಗೆ ಅವರಿಗೆ ಆಸಕ್ತಿ ಇಲ್ಲ, ಇದೆಲ್ಲ ಒಂದಷ್ಟು ನಾವು ಸಾಮಾನ್ಯವಾಗಿ ಎಲ್ಲಾ ಕಡೆ ಇವತ್ತಿನ ಯೂತ್ ಹಾಳಾಗಿಬಿಟ್ಟಿದ್ದಾರೆ ಹೀಗೆಲ್ಲ ಹೇಳ್ತೀವಲ್ಲ, ಅದು ಹೇಗನ್ಸುತ್ತೆ? ಅದು ಹೌದು ಅನ್ಸುತ್ತ
1: ಇಲ್ಲ? ಈಗ ನಾನು ಸಂಸ್ಕೃತ ಕೋರ್ಸ್ ಅನ್ನು ತಗೋ, ನನ್ನ ಸಂಗೀತ ಮತ್ತು ಸಂಸ್ಕೃತ ಕೋರ್ಸ್ ಯಾವಾಗಲೂ 80 ಸ್ಟೂಡೆಂಟ್ಸ್ ಬರ್ತಾರೆ, 80-90 ಸ್ಟೂಡೆಂಟ್ಸ್ ತಗೋತಾರೆ. ಹಾಗಾಗಿ ಅದು ಫುಲ್ ಕೋರ್ಸ್ ನಡೆಯುತ್ತೆ. ತುಂಬ ಇಂಟ್ರೆಸ್ಟ್ ಇರೋರು ಇದ್ದಾರೆ. ಅದ್ರ ಬಗ್ಗೆ ಇಂಟ್ರೆಸ್ಟ್ ಇಲ್ಲದೆ ಇರೋದು ಯಾವಾಗಲೂ ಅದೊಂಥರ ಮಿಕ್ಸ್ಚರ್. ಅದು ಅದನ್ನೇನು ಮಾಡೋಕ್ಕಾಗಲ್ಲ. ಒಂದು ಕಾಲೇಜ್ ಅಂದಮೇಲೆ, ಒಂದು ಕ್ಲಾಸ್ ಅಂದಮೇಲೆ ಬುದ್ಧಿವಂತನೂ ಇರ್ತಾನೆ, ದಡ್ಡನೂ ಇರ್ತಾನೆ ಅಂತ ಏನು ಹೇಳ್ತಾರಲ್ಲ.
0: ಪರ್ಸೆಂಟೇಜ್ ವೈಸ್ ನೀವು ಸುಮ್ಮನೆ ಹಾಗೆ ತುಲನೆ ಮಾಡಿದ್ರೆ
1: ಎಲ್ರಿಗೂ ಒಂದು ಮಟ್ಟಕ್ಕೆ ಇಂಟ್ರೆಸ್ಟ್ ಇದ್ದೇ ಇರುತ್ತೆ ಅದರಲ್ಲಿ. ಯಾಕೆಂದರೆ
0: ಬೇಸ್ ಅನ್ನೋದು ಒಂದು ಆತ್ಮ ಇದ್ದೇ
1: ಇರುತ್ತೆ. ಒಂದು 12-13 ಲಕ್ಷ ಜನ ಬರೀತಾರೆ ಪರೀಕ್ಷೆ, ಅದರಲ್ಲಿ ಕೇವಲ 1,000 ಜನ ಮಾತ್ರ ಅವ್ರಿಗೆ ಸಿಗುತ್ತೆ. ಸೊ ಹಾಗೆ ಕ್ರೀಮ್ ಆಫ್ ದ ಕ್ರೀಮ್ ಅಂತ ಏನು ಹೇಳ್ತಾರೆ ಆ ಥರದ್ದು. ನಿಜವಾಗ್ಲೂ ಶಾರ್ಪ್ ಮೈಂಡ್ಸ್ ಅವರಲ್ಲಿ ಕೆಲವ್ರಿಗೆ. ನಾನು ತರ್ಕಶಾಸ್ತ್ರ ಹೇಳ್ಕೊಟ್ಟಾಗ ಹೋದ ವರ್ಷ ಒಂದು ಸ್ಟೂಡೆಂಟ್ ಗ್ರೂಪ್, ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್ಸ್ ಅಂತ ಕರೀತಾರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲಿ, 3 ತಿಂಗಳಲ್ಲಿ ಒಂದು LLM ಈಗ ನಾವು ChatGPT ಅಂತಾರಲ್ಲ, ಅದನ್ನೇನು ಕೇಳಿದ್ರು ಹೇಳುತ್ತೆ ಅಂತ ಆ ತರಹ ಒಂದು ತರ್ಕಕ್ಕೆ ChatGPT ಮಾಡಿಬಿಟ್ರು 3 ತಿಂಗಳಲ್ಲಿ ನನ್ನ ಸ್ಟೂಡೆಂಟ್ಸ್. ಹಾಗಾಗಿ ಇದರ ಒಂದು ಬ್ರಿಡ್ಜ್ ಏನು ನಡೀತಿದೆಯಲ್ಲ, ಸಂಸ್ಕೃತದ್ದು ಮತ್ತು ವಿಜ್ಞಾನದ್ದು ಒಂದು ಬ್ರಿಡ್ಜಿಂಗ್ ಕೆಲಸ, ಅದನ್ನ ತುಂಬಾ ಚೆನ್ನಾಗಿ ಮಾಡಬಲ್ಲರು ಈಗಿನ ವಿದ್ಯಾರ್ಥಿಗಳು. ಅವ್ರಿಗೆ ಇಂಟ್ರೆಸ್ಟ್ ಇರೋರು ಯಾರಿದ್ದಾರೆ ಅವರು ತುಂಬಾ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಅದು ಓಕೆ, ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಅದನ್ನೇನು ಮಾಡೋಕ್ಕಾಗಲ್ಲ, ಬೇರೆ ವಿಚಾರ
0: ಬೇರೆ ಇನ್ನೊಂದು ಕಡೆ ಅವರಿಗೆ ಯಾರ್ಯಾರಿಗೆ ಏನು ಆಸಕ್ತಿ ಇದೆಯೋ ಅದು ಅದರ ಕಡೆ. ಆಕಾಶವಾಣಿ ನೀವು ರೆಗ್ಯುಲರ್ ಆಗಿ ಕೇಳ್ತೀರಿ ಅಂತ ಅನ್ಕೊಂಡಿದ್ದೀನಿ. ಆಕಾಶವಾಣಿ ಮತ್ತೆ ನಿಮ್ಮ ಬಾಂಧವ್ಯದ ಬಗ್ಗೆ?
1: ಆಕಾಶವಾಣಿ ಬಗ್ಗೆ ನಮ್ಮ ತಂದೆ ಹಳೆ ವಿದ್ವಾಂಸರೆಲ್ಲ ಒಂದ್ ಮಾತು ಹೇಳೋರು, ಇದು ಮುತ್ತೈದೆ ಕೈಯಿನ ಭಿಕ್ಷೆ ಅಂತ. ಯಾರ ಕೈ ಬಿಟ್ಟರು ಆಕಾಶವಾಣಿ ಕೈ ಬಿಡಲ್ಲ ಅಂತ. ನಾವು ಅದನ್ನು ನಂಬಿಕೊಂಡು ಇದ್ದೀವಿ ನಾವೆಲ್ಲ ಸಂಗೀತಗಾರರು. ಹಾಗಾಗಿ ನೀವು ನಮ್ಮನ್ನು ಕೈ ಬಿಡಬೇಡಿ ಆದಷ್ಟು. ಈಗ ಕೇಳ್ತಿರ್ತೀನಿ ಅದೆಲ್ಲ ವಾಪಸ್ ಶುರು ಆಗಬೇಕು, ಸಂಗೀತ ಹೇಗೆ ಮೊದಲು ನಡೀತಿತ್ತು ಹಾಗೆ ಇನ್ನೂ ನಿರಂತರವಾಗಿ ನಡೀಬೇಕು. ಯಾಕೆಂದರೆ ನಾನು ಇಲ್ಲಿ ಸಾರಂಗಿ ನುಡಿಸಿದ್ದೀನಿ, ವೀಣೆ ನುಡಿಸಿದ್ದೀನಿ, ಹಾಡಿದ್ದೀನಿ ಸಾಕಷ್ಟು. ನನ್ನ ಆಕಾಶವಾಣಿಗೆ ನಾನು 4ನೇ ಕ್ಲಾಸಿಂದ ಶುರು ಆಯಿತು ನನ್ನ ಆಕಾಶವಾಣಿದು.
0: ಮೊದಲು ಯಾವ ಕಾರ್ಯಕ್ರಮ ಕೊಟ್ಟರೆ?
1: ಮೊದಲು ನಾನು ಈ ಮಾತಾಡಕ್ಕೆ ಹೋಗವೆ, ಟಾಕಿಂಗ್ ಶೋಸ್ ಏನಿದ್ರು, ಈ ಚಿಲ್ಡ್ರನ್ಸ್ ಟಾಕಿಂಗ್ ಶೋಸ್ ಅಂತ ನಡೆಯೋದು ಮೈಸೂರಿನಲ್ಲಿ. ಈ ರೈಲ್ ಬಗ್ಗೆ ಒಂದ್ ದಿವಸ ಪ್ರಾತ್ಯಕ್ಷಿಕೆ ಇದ್ರೆ ಅಲ್ಲೆಲ್ಲ ಕರ್ಕೊಂಡು, ರೈಲ್ವೆ ಸ್ಟೇಷನ್ ಅಲ್ಲಿ ಮಕ್ಕಳು ಪ್ರಶ್ನೆ ಕೇಳೋದು, ರೈಲ್ವೆ ಕಂಟ್ರೋಲರ್ ಉತ್ತರ ಕೊಡೋದು, ಅದಕ್ಕೆ
0: ಪ್ರಶ್ನೆ ಕೇಳೋ
1: ಮಗುವಾಗಿ, ಆಮೇಲಿಂದ ನಾಟಕಗಳಿದ್ರೆ ಚಿಕ್ಕ ಚಿಕ್ಕ ನಾಟಕಗಳು, ಕತೆ ಹೇಳೋದು, ಈ ತರದ ಕಾರ್ಯಕ್ರಮಗಳನ್ನು ಮಾಡ್ತಿದ್ದೆ ಮೈಸೂರಿನ ಆಕಾಶವಾಣಿಯಿಂದ. ಅಲ್ಲಿಂದ ಶುರು ಆಗಿದೆ ನನ್ನ ನಂಟು ಆಕಾಶವಾಣಿ ಜೊತೆ. ಈಗ ಇನ್ನು ಹೆಚ್ಚು ತೊಡಗಿಸ್ಕೊಂಡಿದ್ದೀನಿ, ಈಗ ನಿಮ್ಮಂಥವ್ರ ಹತ್ರ ಎಲ್ಲ ಮಾತಾಡ್ತಿದ್ದೀನಿ ಕೂತ್ಕೊಂಡು. ಇದು ಹೀಗೆ ನಡ್ಕೊಂಡು ಹೋಗ್ಲಿ ಅಂತ ಒಂದು ಆಶಯ.
0: ಆಕಾಶವಾಣಿ ಅಂದ ತಕ್ಷಣ ನಿಮ್ಗೆ ಏನೆಲ್ಲ

ಆಕಾಶವಾಣಿಗೆ 90. ಈ ಸಂಭ್ರಮದಲ್ಲಿ ಆಕಾಶವಾಣಿ ಜೊತೆಗಿನ ತಮ್ಮ ಒಡನಾಟವನ್ನು ಹಂಚಿಕೊಳ್ತಾ ಇದ್ದಾರೆ ಡಾಕ್ಟರ್ ದೀಪಕ್ ಪರಮಶಿವನ್ ಅವರು. ಸಂಸ್ಕೃತ ಭಾಷೆಯನ್ನ ಕಲಿತಿರುವವರು, ಅಪಾರ ಜ್ಞಾನವನ್ನ ಉಳ್ಳವರು, ಕನ್ನಡ ಭಾಷೆಯಲ್ಲೂ ಅಷ್ಟೇ ಜ್ಞಾನ ಇರುವಂಥವರು. ಸಂಗೀತದಲ್ಲಿ ವಿಶೇಷವಾಗಿ ಅವರು ಅಧ್ಯಯನವನ್ನ ಮಾಡಿದ್ದಾರೆ. ಅವರು ಅಧ್ಯಯನ ಮಾಡಿರೋದಷ್ಟೇ ಅಲ್ಲ, ಸಾರಂಗಿ ನುಡಿಸ್ತಾರೆ, ಹಾಡ್ತಾರೆ, ವೀಣೆ ನುಡಿಸ್ತಾರೆ. ಆಯಿತು, ನುಡಿಸೋದ್ರಲ್ಲಿ ಏನು ಅಂತ ನೀವು ಹೇಳಬಹುದು, ಆದರೆ

0: ನೆನಪಾಗತ್ತೆ ಮೈಂಡ್ ಅಲ್ಲಿ.
1: ನಮಗೆ ಸಂಗೀತ ನಾವು ಹಳೆಯದನ್ನೆಲ್ಲ ಏನಾದ್ರು ಉಳ್ಕೊಂಡಿದ್ಯಾ ಅಂದ್ರೆ ಅದಕ್ಕೆ ನೀವೇ ಕಾರಣ. ಏಕೆಂದ್ರೆ ಯಾವ್ಯಾವ ಕಚೇರಿಗಳು ಆಗ ನೀವು ನ್ಯಾಷನಲ್ ಪ್ರೋಗ್ರಾಮ್ ಇರ್ಬೋದು, ನ್ಯಾಷನಲ್ ಕಾನ್ಫರೆನ್ಸ್ ನಡೆಯುತ್ತೆ ಇನ್ವೈಟೆಡ್ ಆಡಿಯನ್ಸ್ಗೆ, ಅದರಲ್ಲಿ ನಾನು ನೋಡ್ತಿರ್ತೀನಿ ನಿಮ್ಮ ಆರ್ಕೈವ್ಸ್ ಅಲ್ಲಿ 1940s 1950s ಇಂದ ಹಿಡಿದು ನಮ್ಮ ತಂದೆ 1942 ಮೊಟ್ಟ ಮೊದಲಿಗೆ ಚೆನ್ನೈ ಆಕಾಶವಾಣಿಯಿಂದ ಪ್ರಸಾರ ಮಾಡಿದ್ರು ಹೋಗಿ ಕರ್ನಾಟಕ ಮ್ಯೂಸಿಕ್. ಹಾಗಾಗಿ ನಮ್ಮ ಮನೆಗೆ ಆಕಾಶವಾಣಿಗೂ ನಂಟಿದೆ ಅಂತ ಹೇಳ್ಬೇಕು. ಸಂಗೀತ ಇರಬಹುದು, ಸಾಹಿತ್ಯ ಇರಬಹುದು, ಎಲ್ಲ ರೇರೆಸ್ಟ್ ಆಫ್ ದ ರೇರ್ ಜಮ್ಸ್ ಏನಿದೆ ಅದೆಲ್ಲ ಮಾಣಿಕ್ಯಗಳು, ರತ್ನಗಳನ್ನ ನೀವು ಇಟ್ಕೊಂಡಿದ್ದೀರಿ. ಇದೊಂದು ಅಗಾಧವಾದ ರತ್ನ ರಾಶಿ ಇದು.
0: ಹೌದು,
1: ಇದು ಹಿಂಗೆ ಉಳಿಬೇಕು ಚೆನ್ನಾಗಿ ಇದರಿಂದ. ಯಾಕೆಂದ್ರೆ ಇನ್ನು 200 ವರ್ಷಗಳಾದ್ರೂ ಎಲ್ಲಿ ಸಿಗುತ್ತಪ್ಪ ನಮ್ಗೆ ಇವೆಲ್ಲ ಅಂತ ಕೇಳಿದ್ರೆ ನಾವು ಆಕಾಶವಾಣಿಗೆ ಬರಬೇಕು. ಈಗ ನಮ್ಮ ಗುರುಗಳು ಪಂಡಿತ್ ರಾಮನಾರಾಯಣ್ ಅವರು ಬೆಸ್ಟ್ ಆಫ್ ದ ಬೆಸ್ಟ್ ಕಚೇರಿಗಳು ಎಲ್ಲಿದೆ ಅಂದ್ರೆ ಆಕಾಶವಾಣಿಲಿ ಸಿಗುತ್ತೆ ನಮಗೆ. ದರ್ಸಾಮಯ್ಯಂಗಾರ ಹಳೆ ಹಳೆ ಕಚೇರಿಗಳು, ಎಲ್ಲ ಸಂಗೀತಗಾರರಿರ್ಬೋದು, ನಾಟಕಕಾರರಿರಬಹುದು, ಇದೆಲ್ಲ ಇಲ್ಲಿದೆ. ಹಾಗಾಗಿ ಇದನ್ನ ನಂಬಿಕೊಂಡು ತುಂಬಾ ಜನ ಇದ್ದೀವಿ ನಾವು. ಜ್ಞಾನಿಗಳಿರ್ಬಹುದು, ಸಂಗೀತದವರಿರಬಹುದು, ವಿದ್ಯಾರ್ಥಿಗಳಿರ್ಬಹುದು, ಎಲ್ರಿಗೂ ಇದು ಒಂದು ಜ್ಞಾನ ಭಂಡಾರ. ಇದನ್ನ ಚೆನ್ನಾಗಿ ಹಾಗೆ ಇನ್ನು ಉಳ್ಕೊಂಡು ಹೋಗ್ಲಿ, ಕಾಪಾಡ್ಲಿ ಅನ್ಸುತ್ತೆ.
0: ನೀವು ಚಿತ್ರಗಳನ್ನ ನೋಡ್ತೀರಾ ದೀಪಕ್, ಚಲನಚಿತ್ರಗಳನ್ನ?
1: ನೋಡಿದೀನಿ ಒಂದ್ ಟೈಮ್ ಅಲ್ಲಿ, ಈಗ ಹಂಗೆ ನಿಲ್ಸ್ಬಿಟ್ಟಿದ್ದೀನಿ.
0: ನಿಮ್ಗೆ ಇಷ್ಟವಾದ ಹಾಡು?
1: ನನ್ಗ ಕನ್ನಡದ

0: ಏನು ಏನಾಗಬೇಕು ಆಕಾಶವಾಣಿ ಈಗ ಯೂತ್ ನ ಇನ್ನಷ್ಟು ಇವತ್ತು ಏನಾಗಿದೆ, ಪ್ರೈವೇಟ್ ರೇಡಿಯೋ ಸ್ಟೇಷನ್ಸ್ ಬಂದಿದೆ, ಟಿವಿ ಬಂದಿದೆ, ಎಲ್ಲರ ಒಂದು ಏಕಾಗ್ರತೆ ಛಿದ್ರವಾಗ್ತಾ ಇದೆ ಅನ್ನುವಂಥ ಸಂದರ್ಭದಲ್ಲಿ ಆಕಾಶವಾಣಿ ಏನು ಮಾಡಿದ್ರೆ ಜನರ ಹತ್ತಿರ ಹೋಗುತ್ತೆ ಅಂತ ನಿಮಗನ್ಸುತ್ತೆ?
1: ಆಕಾಶವಾಣಿ ಇನ್ನೂ ಹೆಚ್ಚು ಹೆಚ್ಚಿನ ಕಾರ್ಯಕ್ರಮಗಳು, ರೆಲೆವೆಂಟ್ ಕಾರ್ಯಕ್ರಮಗಳೇನು ನಮ್ಮ ಸಮಾಜಕ್ಕೆ ಮುಖ್ಯವಾದಂತಹದ್ದು, ಅವರಿಗೆ ಒಂದು ಬೌದ್ಧಿಕವಾಗಿ ಸರಿ

0: ಮನೋರಂಜನೆಯನ್ನು ಸಹ ಎರಡನ್ನೂ ಕೊಡುವಂತಹ ಕಾರ್ಯಕ್ರಮಗಳು ಹೆಚ್ಚು ಹೆಚ್ಚಾದರೆ ಆಗಲಿ. ಇವತ್ತೇ ನೀವು ನೋಡ್ತಾ ಇದ್ರಿ ಎಷ್ಟು ಜನ ಇನ್ನೂ ಕೇಳಿಸ್ಕೊಳ್ಳೋರು ಇದ್ದಾರೆ ಆಕಾಶವಾಣಿ. ಅದೊಂದು ಕೆಲವ್ರಿಗೊಂದು ತಪ್ಪು ಕಲ್ಪನೆ ಇದೆ, ಆಕಾಶವಾಣಿಯನ್ನು ಕೇಳಲ್ಲ ಅಂತ. ಸಾಕಷ್ಟು ಜನ ಕೇಳ್ತಾರೆ ಇನ್ನೂ. ಅವ್ರ ಒಂದು ಸ್ಟ್ಯಾಂಡರ್ಡ್ ಆಡಿಯನ್ಸ್ ಏನಿದೆ ಅದು ಇನ್ನೂ ಇದ್ದೇ ಇದೆ. ಇನ್ನೂ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಮಾಡಿ ಅದನ್ನು ಹೆಚ್ಚು ಪ್ರಸಾರ ಮಾಡಿ ಪ್ರಚುರಗೊಳಿಸಿ ಅದನ್ನು ಮುಂದುವರೆಸಿದರೆ ಹೀಗೆ ಉಳ್ಕೊಂಡು ಹೋಗುತ್ತೆ. ಇದಕ್ಕೆ ಸರ್ಕಾರ ಬಹುಶಃ ಸ್ವಲ್ಪ ಇಂಟ್ರೆಸ್ಟ್ ತೋರಿಸ್ಬೇಕು ಅಂತ ನನ್ನ ಅಭಿಪ್ರಾಯ ಇದನ್ನು ಉಳಿಸೋಕ್ಕೆ.
1: ನಿಮ್ಮ ಮತ್ತು ಆಕಾಶವಾಣಿಯ ಈ ಬೆಚ್ಚನೆಯ ನೆನಪುಗಳು ಸದಾ ಹೀಗೆ ಉಳಿಲಿ ಅಂತ ಆಶಿಸ್ತಾ, ನೀವಿಲ್ಲಿ ಬಂದಿದ್ದಕ್ಕೆ ಮನಸಾರೆ ಮಾತಾಡಿದ್ದಕ್ಕೆ ಧನ್ಯವಾದಗಳು ಸರ್.
0: ನಮಸ್ಕಾರ. ಧನ್ಯವಾದಗಳು.
1: ಆಕಾಶ ಬುಟ್ಟಿ ವಿಶೇಷ ಕಾರ್ಯಕ್ರಮ ಕೇಳಿದಿರಿ. ಇವತ್ತಿನ ಆಕಾಶ ಬುಟ್ಟಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು
2: ರಂಗಕರ್ಮಿ, ಸಂಗೀತ ಕಲಾವಿದರು, ಸಂಗೀತ ನಿರ್ದೇಶಕರು, ಹವಾಮಾನ ವಿಜ್ಞಾನಿ, ಸಂಸ್ಕೃತ ವಿದ್ವಾಂಸರು, ಐಐಟಿ ಪ್ರಾಧ್ಯಾಪಕರು, ಡಾಕ್ಟರ್ ದೀಪಕ್ ಪರಮಶಿವನ್.
1: ನಿರೂಪಣೆ ಹಾಗೂ ನಿರ್ಮಾಣ ಬಿಕೆ ಸುಮತಿ.
3: ಒಂಬತ್ತು ದಶಕಗಳ ಭವ್ಯ ಸಂಸ್ಕೃತಿ, ಒಂಬತ್ತು ದಶಕಗಳ ಮಧುರ ಸಂಗೀತ, ಜನಮನದ ಧ್ವನಿಯಾಗಿ ನಿರಂತರವಾಗಿ ಸಾಗುತ್ತಿರುವ ನಮ್ಮೆಲ್ಲರ ನೆಚ್ಚಿನ ಆಕಾಶವಾಣಿಗೆ ಈಗ 90 ವರ್ಷಗಳ ಸಂಭ್ರಮ. ಪರಂಪರೆ ಮತ್ತು ನವೀನತೆಯ ಅದ್ಭುತ ಸಂಗಮ, ಶ್ರುತಿ, ಲಯ ಹಾಗೂ ಭಾವಗಳ ಅನನ್ಯ ಅನುಭವ. ಆಕಾಶವಾಣಿಯ 90 ವರ್ಷಗಳ ಐತಿಹಾಸಿಕ ಪಯಣಕ್ಕೆ ಒಂದು ಸ್ಮರಣೀಯ ಸಂಗೀತ ನಮನ. ಇದಕ್ಕಾಗಿ ಆಕಾಶವಾಣಿ ಬೆಂಗಳೂರು ಹೆಮ್ಮೆಯಿಂದ ಹಮ್ಮಿಕೊಂಡಿದೆ ಒಂದು ಸುಂದರ ಸಾಂಸ್ಕೃತಿಕ ಸಂಚೆ, ಸ್ವರಸ್ಮೃತಿ. ಸ್ವರಸ್ಮೃತಿ ಸ್ವರ ಸಂಚಿಕೆ ವೀಣಾ ವಾದನದ ಮೂಲಕ ಮೆರುಗು ನೀಡಲಿದ್ದಾರೆ ಶ್ರೀ ರಮಣ ಬಾಲಚಂದ್ರನ್. ಇದೇ ಮೇ 30 ಸಂಜೆ 6 ಬೆಂಗಳೂರಿನ ಗಾಯನ ಸಮಾಜದಲ್ಲಿ ಸ್ವರಸ್ಮೃತಿ. ಬನ್ನಿ ಜೊತೆಯಾಗಿ ಆಕಾಶವಾಣಿ 90 ಸಂಭ್ರಮಕ್ಕೆ ನೀವು ಸಾಕ್ಷಿಯಾಗಿ.
4: ಸಮಯ ಸರಿಯಾಗಿ 8:50. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ.
5: ಆಕಾಶವಾಣಿ

ಕಗ್ಗದ ಸಿರಿ ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ನಿಶ್ಚಯಂ ಯಂತ್ರವನು ಚರಿಕೆ ತಾರಾಗ್ರಹಗಳಿಷ್ಟವೋದಂತೆ ತಿರುಗಿಸಲಿ ವಿಧಿರಾಯ ನಿಶ್ಚಯಂ ಯಂತ್ರವನು ಚರಿಕೆ ತಾರಾಗ್ರಹಗಳಿಷ್ಟವೋದಂತೆ ಪರಿಹಾಸದಿಂ ಕರ್ಮ ದೈವ ಕೇಕೆಗಳಿಡಲಿ ಸ್ಥಿರ ಚಿತ್ತ ನಿನಗಿರಲಿ ಮಂಕುತಿಮ್ಮ ಪರಿಹಾಸದಿಂ ಕರ್ಮ ದೈವ ಕೇಕೆಗಳಿಡಲಿ ಸ್ಥಿರ ಚಿತ್ತ ನಿನಗಿರಲಿ ಮಂಕುತಿಮ್ಮ.

ಬದುಕಿನ ಯಂತ್ರವನ್ನ ವಿಧಿ ಹೇಗಾದರೂ ತಿರುಗಿಸಲಿ, ಗ್ರಹಗಳು ನಕ್ಷತ್ರಗಳು ತಮ್ಮ ಇಷ್ಟದ ಹಾಗೆ ಸಾಗಲಿ, ವಿಧಿ ನಮ್ಮತ್ತ ನೋಡಿ ಗೇಲಿ ಮಾಡಲಿ, ಮಾನವ ತನ್ನ ಬುದ್ಧಿಯ ಸ್ಥಿಮಿತತೆಯನ್ನು ಕಳೆದುಕೊಳ್ಳಬಾರದು. ಅಂದರೆ ಮನುಷ್ಯನ ಸ್ವಪ್ರಯತ್ನಕ್ಕೆ ಇಲ್ಲಿ ಹೆಚ್ಚು ಮಾನ್ಯತೆಯನ್ನ ಕವಿ ಕೊಡ್ತಾ ಇದ್ದಾರೆ. ವಿಧಿ ಅನ್ನೋದೊಂದು ಇದೆ, ನನ್ನನ್ನು ಅದು ನಿಯಂತ್ರಿಸ್ತಾ ಇದೆ. ನಾವು ಗ್ರಹಗತಿ ಅಂತ ಕರಿತೀವಲ್ಲ, ನಮ್ಮ ಬದುಕು ನಮಗೆ ಹೊರತಾಗಿರೋ ಪ್ರಚಂಡವಾದ ಶಕ್ತಿಯನ್ನು ಪಡೆದಿರುವ ಗ್ರಹ ನಕ್ಷತ್ರಗಳ ಚಲನೆಗೆ ಅನುಗುಣವಾಗಿ ನಡೀತಕ್ಕಂಥದ್ದು ಅನ್ನುವ ನಂಬಿಕೆ ಇಲ್ಲಿ ಕಾಣಿಸುತ್ತೆ. ವಿಧಿ ನಮ್ಮನ್ನು ನೋಡಿ ಗೇಲಿ ಮಾಡಬಹುದು, ಗ್ರಹಚಾರಗಳು ನಮ್ಮನ್ನು ನೋಡಿ ಪರಿಹಾಸ ಮಾಡಬಹುದು, ಆದರೆ ಮನುಷ್ಯ ಮಾತ್ರ ತನ್ನ ಬುದ್ಧಿ ಸ್ಥಿಮಿತತೆಯನ್ನು ಕಳ್ಕೊಳ್ಬಾರ್ದು ಅಂತ ಕವಿ ಹೇಳ್ತಾ ಇದ್ದಾರೆ. ಅಂದರೆ ಮನುಷ್ಯನಿಗೆ ಗಟ್ಟಿಯಾಗಿರೋದು ಅಥವಾ ನಂಬಿಕೊಳ್ಳಬೇಕಾದದ್ದು, ನಂಬಿಕೊಳ್ಳುವುದಕ್ಕೆ ಸಾಧ್ಯವಾಗುವುದು ಬುದ್ಧಿಯ ಸ್ಥಿಮಿತತೆಯೇ, ಅಂದರೆ ತನ್ನ ಆತ್ಮವಿಶ್ವಾಸ. ಯಾವ ವ್ಯಕ್ತಿ ಆತ್ಮವಿಶ್ವಾಸದಿಂದ ಕೂಡಿ ಪ್ರಯತ್ನಶೀಲನಾಗ್ತಾನೋ ಅಂತಹವನಿಗೆ ಬೇರೆ ಯಾವುದೋ ಏನೋ ಕೆಟ್ಟ ಫಲವನ್ನು ಉಂಟು ಮಾಡಿಬಿಡಬಹುದೋ ಅನ್ನುವ ಅಳುಕು ಇರೋದಿಲ್ಲ. ಅದೇ ಇದನ್ನೇ ಆತ್ಮವಿಶ್ವಾಸ ಅಂತ ಕರೆಯೋದು. ಅಂದರೆ ಎಷ್ಟೋ ಸಲ ನಮ್ಮ ನಂಬಿಕೆ, ನಮ್ಮ ವಿಶ್ವಾಸ, ನಾನು ಮಾಡ್ತಾ ಇರೋದು ಸರಿ ಅನ್ನುವಂತಹ ಮನವರಿಕೆ, ಕನ್ವಿಕ್ಷನ್, ಅದು ನಮ್ಮನ್ನು ಸರಿಯಾದ ದಾರಿಯಲ್ಲಿ ನಡೆಸುವಂತಹದ್ದು. ಯಾಕೆಂದರೆ ನಾವು ಮಾಡುವ ಪ್ರಯತ್ನಕ್ಕೆ ಬೇರೆಯವರು, ಇಲ್ಲಿ ವಿಧಿ ಅಂತ ಕರೀತಾ ಇರೋದು, ನಕ್ಷತ್ರಗಳು ಅಂತ ಕರೀತಾ ಇರೋದು, ಬೇರೆ ವ್ಯಕ್ತಿಗಳು ಆಗಿರಬಹುದು, ಅವರ ರೂಪದಲ್ಲಿ ಇರಬಹುದು, ನಮ್ಮನ್ನು ಗೇಲಿ ಮಾಡಬಹುದು, ನಮ್ಮನ್ನು ತಿರಸ್ಕರಿಸಬಹುದು. ಆದರೆ ನಾವು ನಾನು ಮಾಡ್ತಾ ಇರೋದು ಸರಿ ಅಂತ ಅನ್ನಿಸಿದಾಗ, ಹಾಗೆ ಮುಂದುವರೆದಾಗ ನಮ್ಮ ಬದುಕು ಸುಮುಖವಾಗತ್ತೆ, ಗೊಂದಲಗಳಿಂದ ಕೂಡಿರೋದಿಲ್ಲ.

ಬದುಕು ಜಟಕ ಬಂಡಿ ವಿಧಿಯದರ ಸಾಹೇಬ ಕುದುರೆ ನೀನ್ ಅವನು ಪೇಳ್ದಂತೆ ಪಯಣಿಗರು. ಬದುಕು ಜಟಕ ಬಂಡಿ ವಿಧಿಯದರ ಸಾಹೇಬ ಕುದುರೆ ನೀನ್ ಅವನು ಪೇಳ್ದಂತೆ ಪಯಣಿಗರು. ಮದುವೆಗೋ ಮಸಣಕೋ ಹೋಗೆಂದ ಕಡೆಗೋಡು ಪದ ಕುಸಿಯ ನೆಲವಿಹುದು ಮಂಕುತಿಮ್ಮ. ಮದುವೆಗೋ ಮಸಣಕೋ ಹೋಗೆಂದ ಕಡೆಗೋಡು ಪದ ಕುಸಿಯ ನೆಲವಿಹುದು ಮಂಕುತಿಮ್ಮ.

ಇದು ಬಹಳ ಪ್ರಸಿದ್ಧವಾದಂತಹ ಪದ್ಯ. ಬದುಕು ಅನ್ನೋದು ಒಂದು ಬಂಡಿ, ಅದನ್ನು ನಡೆಸ್ತಾ ಇರುವಂತಹ ಸಾರಥಿ ಅಂದರೆ ವಿಧಿಯೇ, ಅದನ್ನು ಎಳೆಯುವ ಕುದುರೆಯೇ ಈ ಜೀವ. ಹೀಗಾಗಿ ಈ ಕುದುರೆ ಎಲ್ಲಿಗೆ ಹೋಗಬೇಕು

0: ಬಿಟ್ಟರೆ ಅದು ಸುಖದ ತಾಣವಾಗಿರಬಹುದು, ದುಃಖದ ನೆಲೆಯಾಗಿರಬಹುದು. ಗಾಡಿ ಹೊಡೆಯೋನು ಯಾವ ದಿಕ್ಕಿಗೆ ಹೋಗಬೇಕು ಅಂತ ಹೇಳ್ತಾನೋ, ಎಲ್ಲಿ ನಿಲ್ಲಬೇಕು ಅಂತ ಆಜ್ಞೆ ಮಾಡ್ತಾನೋ ಅಲ್ಲಿ ಹೋಗಬೇಕು, ಅಲ್ಲಿ ನಿಲ್ಲಬೇಕು. ಕುದುರೆ ದಣಿವುಗೊಂಡು ಕೆಳಕ್ಕೆ ಕುಸಿಬಹುದು, ಆದರೆ ಆಸರೆಗೆ ನೆಲವಿದ್ದೀವಿಯಲ್ಲ ಅಂತ ಕವಿ ಒಂದು ಬಹಳ ಒಳ್ಳೆ ಮಾತನ್ನು ಹೇಳ್ತಾ ಇದ್ದಾರೆ. ಬದುಕು ಜಟಕಾಬಂಡಿ ಬಹಳ ಪ್ರಸಿದ್ಧವಾದ ಮಾತುಗಳಿದು. ವಿದ್ಯಾಧರ ಸಾಹೇಬ ಅಂದರೆ ಕವಿ ಇಲ್ಲಿ ಮತ್ತೆ ವಿದ್ಯೆಯ ಬಗ್ಗೆ ನಂಬಿಕೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಜೀವಕ್ಕೆ ಸ್ವಾತಂತ್ರ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಕುದುರೆ ಗಾಡಿಗೆ ಕಟ್ಟಿರುವ ಕುದುರೆ ಹಾಗೆ ಅದನ್ನು ನಡೆಸುವಂತಹ ಸಾರಥಿ ಯಾವ ದಿಕ್ಕಿಗೆ ಹೋಗು ಅಂದ್ರೆ ಆ ದಿಕ್ಕಿಗೆ ಹೋಗಬೇಕು, ಯಾವ ವೇಗದಲ್ಲಿ ಹೋಗಬೇಕು ಅಂದರೆ ಆ ವೇಗದಲ್ಲಿ ಹೋಗಬೇಕು, ಎಲ್ಲಿ ನಿಲ್ಲಬೇಕು ಅಂದರೆ ಅಲ್ಲಿ ನಿಲ್ಲಿಬಿಡಬೇಕು. ಅಂದರೆ ಈ ಸ್ವಯಂ ವಿವೇಚನಾ ಶಕ್ತಿ ಕುದುರೆಗೆ ಹೇಗೆ ಇರೋದಿಲ್ವೋ ಅಥವಾ ಇರಬಾರದು, ಹಾಗೆ ವ್ಯಕ್ತಿಗೂ ಇರಬಾರದು ಅಂತ ನಾವು ನಿರೀಕ್ಷಣೆ ಮಾಡೋಕ್ಕೆ ಸಾಧ್ಯವಾಗುತ್ತೆಯೇ? ಆದರೆ ಕವಿ ಇಲ್ಲಿ ಒಂದು ಆಶಾಭಾವನೆಯನ್ನು ತೋರ್ಪಡಿಸ್ತಾ ಇದ್ದಾರೆ. ನಾವು ಜೀವನದಲ್ಲಿ ದಣಿಯಬಹುದು, ಜೀವನದಲ್ಲಿ ಸುಸ್ತಾಗಬಹುದು, ಓಡಿ ಓಡಿ ನಮಗೆ ಸಾಕಾಗಬಹುದು. ಆದರೆ ಓಡಿ ಓಡಿ ಸಾಕಾದರೆ ನಮಗೊಂದು ಆಸರೆ ಇದೆ ಅಂತ ಹೇಳ್ತಾರೆ. ಆ ಆಸರೆ ಯಾವುದು? ನೆಲವೆ. ಕೆಳಗೆ ಕುಸಿದು ಬಿದ್ದರೆ ಕುದುರೆಯನ್ನು ಅಪ್ಪು ಹಿಡ್ಕೊಳ್ಳೋದಕ್ಕೆ ಕಾಪಾಡೋದಕ್ಕೆ ನೆಲ ಇದೆ. ಪ್ರಾಯಶಃ ಈ ನೆಲ ಅಂದರೆ ಯಾವುದು? ಅದು ಬದುಕೆ. ಅಂದರೆ ವಿಧಿ ಏನು ಮಾಡಿಬಿಡುತ್ತೋ ಅಂತ ಭಯ ಪಡ್ತಾ ಕೂತ್ಕೊಂಡ್ರೆ ಪ್ರಯೋಜನ ಇಲ್ಲ. ವಿಧಿ ಏನಾದರೂ ಮಾಡಿಕೊಳ್ಳಿ, ನಾನು ಕುಸಿದು ಬಿದ್ದರೂ ಪರವಾಗಿಲ್ಲ, ಮುಂದುವರಿತೀನಿ. ಕುಸಿದು ಬಿದ್ದರೆ ನನ್ನ ಬದುಕು ಅನ್ನೋದು ನನಗಿದ್ದೇ ಇದೆಯಲ್ಲ ಎನ್ನುವ ಸಮಾಧಾನ ನೆಮ್ಮದಿ ಇದ್ದಾಗ ಬದುಕಿನಲ್ಲಿ ನಿರಾಶೆ ಅನ್ನೋದು ಇರೋದಿಲ್ಲ.
1: ಕಗ್ಗದ ಸಿರಿ ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಚೈತ್ರ ರಘುನಂದನ್, ವ್ಯಾಖ್ಯಾನ ಡಾಕ್ಟರ್ ಪಿವಿ ನಾರಾಯಣ, ಸಂಯೋಜನೆ ಟಿವಿ ವಿದ್ಯಾಶಂಕರ್, ಎವಿ ವಿನೋದ್ ಕುಮಾರ್ ಹಾಗೂ ಎಂಜಿ ಶ್ರೀಹರ್ಷನ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ

0: ಆಕಾಶವಾಣಿ ಕಾರವಾರ.
1: ಕೇಳುಗರೆ, ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಸೂರ್ಯನ ಶಾಖ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದ್ದು ಬಿಸಿಗಾಳಿ ಶಾಖದ ಹೊಡೆತದಿಂದಾಗಿ ಸಾರ್ವಜನಿಕರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುವ ಸಾಧ್ಯತೆ ಇದೆ. ಸಾರ್ವಜನಿಕರಿಗಾಗಿ ಮುನ್ನೆಚ್ಚರಿಕಾ ಕ್ರಮಗಳು: ಬಾಯಾರಿಕೆ ಇಲ್ಲದಿದ್ದರೂ ಸಾಕಷ್ಟು ನೀರು ಕುಡಿಯಿರಿ. ಹಗುರ, ತಿಳಿ ಬಣ್ಣದ, ಸಡಿಲವಾದ ಮತ್ತು ಹತ್ತಿ ಬಟ್ಟೆಗಳನ್ನ ಧರಿಸಿ. ಬಿಸಿಲಿನಲ್ಲಿ ಹೋಗುವಾಗ ರಕ್ಷಣೆಗಾಗಿ ಕನ್ನಡಕ, ಛತ್ರಿ, ಟೋಪಿ, ಬೂಟುಗಳು ಅಥವಾ ಚಪ್ಪಲಿಗಳನ್ನ ಬಳಸಿ. ಹೊರಗಿನ ಉಷ್ಣತೆಯೂ ಹೆಚ್ಚಿರುವಾಗ ಶ್ರಮದಾಯಕ ಚಟುವಟಿಕೆಗಳನ್ನ ಆದಷ್ಟು ತಪ್ಪಿಸಬೇಕು. ಪ್ರಯಾಣಿಸುವಾಗ ನೀರನ್ನ ಜೊತೆಯಲ್ಲಿಯೇ ಕೊಂಡೊಯ್ಯಿರಿ. ನಮ್ಮ ದೇಹವನ್ನ ನಿರ್ಜಲೀಕರಣಗೊಳಿಸುವಂತಹ ಆಲ್ಕೋಹಾಲ್, ಚಹಾ, ಕಾಫಿ ಮತ್ತು ಕಾರ್ಬೋನೇಟೆಡ್ ತಂಪು ಪಾನೀಯಗಳನ್ನ ಸೇವಿಸದಿರಿ. ಅದರ ಬದಲಾಗಿ ನಿಂಬೆ ನೀರು, ಮಜ್ಜಿಗೆ ಅಥವಾ ಮನೆಯಲ್ಲಿಯೇ ತಯಾರಿಸಿದಂತಹ ಪಾನೀಯಗಳನ್ನ ಹೆಚ್ಚು ಬಳಸಿ. ಹೆಚ್ಚು ನೀರಿನಂಶವಿರುವಂತಹ ಹಣ್ಣುಗಳನ್ನ ಮತ್ತು ಎಳೆನೀರನ್ನ ಸೇವಿಸಿ. ತಲೆ ಸುತ್ತು, ಮೂರ್ಛೆ ಅಥವಾ ಅನಾರೋಗ್ಯ ಅನಿಸಿದಲ್ಲಿ ತಕ್ಷಣ ವೈದ್ಯರಿಗೆ ಭೇಟಿ ಮಾಡಿ. ಹೆಚ್ಚು ತಾಪಮಾನಕ್ಕೆ ಒಳಗಾದ ವ್ಯಕ್ತಿಯನ್ನ ನೆರಳಿನಲ್ಲಿ ತಂಪಾದ ಸ್ಥಳಕ್ಕೆ ಸ್ಥಳಾಂತರಿಸಿ ಅವರ ದೇಹದ ಉಷ್ಣತೆ ತಗ್ಗಿಸಲು ತಲೆ ಮೇಲೆ ನೀರನ್ನ ಹಾಕಿ ಅವರಿಗೆ ಪ್ರಥಮ ಚಿಕಿತ್ಸೆ ನೀಡಿ. ವ್ಯಕ್ತಿಯು ದೀರ್ಘಕಾಲದವರೆಗೆ ಅಸ್ವಸ್ಥವಿದ್ದಲ್ಲಿ ಅಥವಾ ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದರೆ ವೈದ್ಯರನ್ನ ಸಂಪರ್ಕಿಸಿ.
2: ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.
3: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ ಸಾಯಿ ಬಾಲ್.
4: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.

0: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6ರಂದು ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
1: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
0: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30ನೇ ತಾರೀಕು.
1: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
0: ಲಿಡ್ಕರ್, ನಂಬಿಕೆ ನಿರಂತರ.

0: ಆಕಾಶವಾಣಿ ಕಾರವಾರ ವಚನ ವೈಭವ.
1: ಮಾನವೆಂಬ ಕೊಳಗದಲ್ಲಿ ಆಯುಷ್ಯವೆಂಬ ರಾಶಿಯ ನಳೆವರು. ವಚನಕಾರರು ಚನ್ನಬಸವಣ್ಣ, ರಾಗ ಯಮನ್, ಗಾಯಕರು ಡಾಕ್ಟರ್ ಪ್ರಫುಲ್ ಬಾಗೇವಾಡಿಕರ್, ಸಂಗೀತ ನಿರ್ದೇಶನ ಪಂಡಿತ್ ಶಿವಾನಂದ ಪಾಟೀಲ್.

ಕ್ರೋಧ ಬಂದಲ್ಲಿ ಕೊಲ್ಲೆಂಬುದು, ದಯೆ ಬಂದಲ್ಲಿ ಬೇಡ ಎಂಬುದು. ವಚನಕಾರರು ಒಕ್ಕಲಿಗ ಮುದ್ದಣ್ಣ, ರಾಗ ಪಟದೀಪ್, ತಾಳ ಕೆಹರ್ವಾ, ಗಾಯಕರು ಎಂಡಿ ಪಲ್ಲವಿ, ಸಂಗೀತ ನಿರ್ದೇಶನ ಪಂಡಿತ್ ಶಿವಾನಂದ ಪಾಟೀಲ್.

ದಿಟದ ಚಂದ್ರನು ಅನೇಕ ಘಟದ ಜಲದೊಳಗೆ ಜನಿಸಿ. ವಚನಕಾರರು ಚಂದಿಮರಸ, ರಾಗ ಅಹೀರ್ ಭೈರವ್, ತಾಳ ಕೆಹರ್ವಾ, ಗಾಯಕರು ಅಶೋಕ ಹುಗ್ಗಣ್ಣವರ, ಸಂಗೀತ ನಿರ್ದೇಶನ ಪಂಡಿತ್ ಶಿವಾನಂದ ಪಾಟೀಲ್.

ಭಕ್ತನಾದರೆ ಎಂತಿರಬೇಕೆಂದರೆ ಉಲು ಹಡಗಿದ ವೃಕ್ಷದಂತಿರಬೇಕು. ವಚನಕಾರರು ಹಡಪದ ಅಪ್ಪಣ್ಣ, ರಾಗ ಮಧು ಕೌನ್ಸ್, ತಾಳ ಕೆಹರ್ವಾ, ಗಾಯಕರು ಪಂಡಿತ್ ಶಿವಾನಂದ ಪಾಟೀಲ್, ಸಂಗೀತ ನಿರ್ದೇಶನ ಪಂಡಿತ್ ಶಿವಾನಂದ ಪಾಟೀಲ್.

ಕೋಲಂದರಲ್ಲಿ ಹಲವು ಕುಲದ ಗೋವುಗಳ ಚಲಿಸದೆ. ವಚನಕಾರರು ತುರುಗಾಹಿ ರಾಮಣ್ಣ, ರಾಗ ಕಾಲಿಂಗಡ, ತಾಳ ಕೆಹರ್ವಾ, ಗಾಯಕರು ಯಶವಂತ ಹಳಿಬಂಡಿ, ಸಂಗೀತ ನಿರ್ದೇಶನ ಪಂಡಿತ್ ಶಿವಾನಂದ ಪಾಟೀಲ್.

ತನು ನಿಮ್ಮದೆಂದ ಬಳಿಕ ವಚನಕಾರರು ಬಸವಣ್ಣ, ರಾಗ ಜೋನ್ಪುರಿ, ತಾಳ ಕೆಹರವ ಭಜಂಠೇಕ, ಗಾಯಕರು ಭಾರತಿ ಪ್ರತಾಪ್, ಸಂಗೀತ ನಿರ್ದೇಶನ ಶಂಕರ್ ಶಾನ್ಭೋಗ್.

0: ಮನದ ಕಾಲತ್ತಲು.
1: ಇದುವರೆಗೆ ವಚನ ವೈಭವ ಪ್ರಸಾರವಾಯಿತು.

0: ಸಂದೇಶ ಸಂಗಮ
1: ಮೇಘ ಸಂದೇಶ
0: ಪ್ರತಿ ಮಂಗಳವಾರ ಸಂಜೆ 5:30 to 6:00 ಹಾಗೂ ರೇಡಿಯೋ ಸ್ಪಂದನ ಪ್ರತಿ ಶನಿವಾರ ರಾತ್ರಿ 8:00
2: ಸಂಗಮ ಸಂಗಮ
0: ವಾಟ್ಸ್ಆಪ್ ಸಂದೇಶಗಳನ್ನಾಧರಿಸಿದ ಇವೆರಡೂ ಕಾರ್ಯಕ್ರಮಗಳಿಗೆ ನಮ್ಮ ಮೊಬೈಲ್ ಸಂಖ್ಯೆ 9480249740.
3: ಒಂದು ಕಾವ್ಯ ಸಂದೇಶ,
4: ಇಂದು ನವ್ಯ ಸಂದೇಶ.
0: ಸಂದೇಶ ಸಂಗಮಕ್ಕಾಗಿ ನಾವು ಒಂದು ವಿಷಯವನ್ನ ಹಿಂದಿನ ದಿನವೇ ಸೂಚಿಸುತ್ತೇವೆ. ಆ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ವಾಟ್ಸ್ಆಪ್ ಸಂದೇಶಗಳ ಮೂಲಕ ಕಳುಹಿಸಿಕೊಡಬಹುದು, ಅಥವಾ ಬಿಳಿ ಹಾಳೆಯಲ್ಲಿ ಸಂಕ್ಷಿಪ್ತವಾಗಿ ಬರೆದು ಸ್ಪಷ್ಟವಾಗಿ ಕಾಣಿಸುವಂತೆ ಫೋಟೋ ತೆಗೆದು ಕಳುಹಿಸಿಕೊಡಬಹುದು. ಇನ್ನು ರೇಡಿಯೋ ಸ್ಪಂದನ, ಇದರಲ್ಲಿ ಆಕಾಶವಾಣಿ ಕಾರವಾರ ಕೇಂದ್ರದಿಂದ ಪ್ರಸಾರಗೊಂಡ ಕಾರ್ಯಕ್ರಮಗಳ ಕುರಿತ ನಿಮ್ಮ ಅನಿಸಿಕೆಗಳನ್ನ ಸಂದೇಶಗಳ ಮೂಲಕ ದಾಖಲಿಸಬಹುದು. ಇವೆರಡೂ ಕಾರ್ಯಕ್ರಮಗಳಿಗಾಗಿ ನಮ್ಮ ವಾಟ್ಸ್ಆಪ್ ಸಂಖ್ಯೆ 9480249740. ನೆನಪಿಡಿ, ಪ್ರತಿ ಮಂಗಳವಾರ ಸಂಜೆ 5:30

0: ಸಂದೇಶ ಸಂಗಮ ಹಾಗೂ ಪ್ರತಿ ಶನಿವಾರ ರಾತ್ರಿ 8 ಗಂಟೆಗೆ ರೇಡಿಯೋ ಸ್ಪಂದನ, ನಿಮ್ಮ ನೆಚ್ಚಿನ ಆಕಾಶವಾಣಿ ಕಾರವಾರ ಕೇಂದ್ರದಿಂದ.
1: ಆಕಾಶವಾಣಿ ಕಾರವಾರ ಮಂಜುಳಗಾನ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮಹಾಕ್ಷತ್ರಿಯ ಚಿತ್ರದ ಗೀತೆ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಗೀತರಚನೆ ಮತ್ತು ಸಂಗೀತ ಹಂಸಲೇಖ ಅವರದು.

0: ಕುಟುಂಬ ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರ.
1: ಮಹಾಪ್ರಚಂಡರು ಚಿತ್ರದ ಗೀತೆ, ಗಾಯಕರು ವಾಣಿ ಜಯರಾಮ್ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದವರು ಉಪೇಂದ್ರ ಕುಮಾರ್.

0: ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
1: ಪ್ರಕಟಣೆ ಆರೋಗ್ಯ ಮತ್ತು

ಬಾಯಲ್ಲಿ ನಿರುರಿದೆ ಮೈಯೆಲ್ಲ ಕವೆರಿದೆ ನಾನಿನ್ನ ಪೂಜಾರಿ ಚೆಲ್ಲುವೆ ಬಾರೆ ಬಳಿಗೆ ತೋಳ ಸೆರೆಗೆ

ಕಣ್ಣಲ್ಲಿ ಹಾಗೆ ಅತ್ತ ಇತ್ತ ಕಳ್ಳ ನೋಟ ಬೀರಬೇಡ, ಆಸೆ ತೋರಿ ಕಾಡಬೇಡ, ನನ್ನ ಸಪ್ತ ಮಾಡಬೇಡ. ಊರು ಸೂರೆ ಹೋದ ಮೇಲೆ ಕೋಟೆ ಬಾಗಿಲು ಹಾಗಿದ್ದಂತೆ

0: ಪೊಲೀಸ್?
1: ಮಿಸ್ ಸೀಮಾ?
0: ಹೌದು.
1: ಈಗಲೇ ಪೊಲೀಸ್ ಸ್ಟೇಷನ್ಗೆ ಬನ್ನಿ. ಒಂದ್ ನಿಮಿಷ, ಇಲ್ಲಾಂದ್ರೆ ಮನೆಗ್ ಬರ್ತೀವಿ.
0: ಯಾಕೆ ಆದ್ರೆ ನಾನು
1: ಒಬ್ರೇ ಬೇರೆ ಕೋಣೆಗೆ ಹೋಗಿ. ನಿಮ್ ಮಗ ನಮ್ಮ ಕಸ್ಟಡಿಯಲ್ಲಿ ಇದ್ದಾನೆ ಮತ್ತು ನೀವು ಡಿಜಿಟಲ್ ಅರೆಸ್ಟ್ ಆಗಿದ್ದೀರಿ.
0: ಡಿಜಿಟಲ್ ಅರೆಸ್ಟ್?
1: 1,00,000 ಕೊಡಿ, ಬಚಾವ್ ಆಗ್ತೀರಾ.
0: ಅಷ್ಟೊಂದ್ ಹಣ?
1: ಸರಿ, ಒಂದು ಲಿಂಕ್ ಕಳಿಸ್ತೀನಿ, ಈಗ ಪ್ರೊಸೆಸಿಂಗ್ಗೆ 30,000 ಕಳಿಸಿ, ಇಲ್ಲಾಂದ್ರೆ ಮಗ ಜೈಲಿಗೆ ಹೋಗ್ತಾನೆ.
0: ಜೈಲಿಗೆ ನೀನ್ ಹೋಗ್ತೀಯ. ನಿನ್ ಮುಖ ರೆಕಾರ್ಡ್ ಮಾಡಿದ್ದೀನಿ. ಡಿಜಿಟಲ್ ಅರೆಸ್ಟ್ ಅಂತ ಇರೋದೇ ಇಲ್ಲ, ಇದೆಲ್ಲ ಫ್ರಾಡ್. ಅದಕ್ಕೆ ಗಾಬರಿ ಆಗ್ಬೇಡಿ. ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ.
2: ಹಲೋ ಮಮ್ಮ.
0: ಹಾಯ್.
3: RBI ಹೇಳುತ್ತೆ,
4: ಜಾಣರಾಗಿರಿ, ಜಾಗರೂಕರಾಗಿರಿ.
5: ಮಹಾಯುದ್ಧ ಚಿತ್ರದ ಗೀತೆ, ಗಾಯಕರು ಮಂಜುಳಾ ಮತ್ತು SP ಬಾಲಸುಬ್ರಹ್ಮಣ್ಯಂ. RN ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದವರು ಶಂಕರ್ ಗಣೇಶ್.

0: ಆತ್ಮೀಯ ಕೇಳುಗರೆ, ಆಕಾಶವಾಣಿಯ 90ನೆಯ ವರ್ಷಾಚರಣೆಯ ಸಂದರ್ಭದಲ್ಲಿ ಪಾಕ ವೈವಿಧ್ಯತೆಗಳ ಕುರಿತ ವಿಶೇಷ ಸರಣಿ ಕಾರ್ಯಕ್ರಮ ಶುಚಿ ರುಚಿ.
1: ಸಾಂಪ್ರದಾಯಿಕ ಅಡುಗೆಗಳು ನಶಿಸುತ್ತಿರುವ
0: ಇದೇ ಭಾನುವಾರ ದಿನಾಂಕ 31 ಮೇ 2026 5 ಗಂಟೆಗೆ ನಿಮ್ಮ ನೆಚ್ಚಿನ ಆಕಾಶವಾಣಿಯ ಕಾರವಾರ ಕೇಂದ್ರ 102.3 ಮೆಗಾಹರ್ಟ್ಸ್ಗಳು ಹಾಗೂ ನ್ಯೂಸ್ ಆನ್ ಏರ್ ಆ್ಯಪ್ನಲ್ಲೂ ಕೂಡ ಕೇಳಲು ಮರೆಯದಿರಿ.

0: ತಪ್ಪದೇ ಕೇಳಿ. ಆಕಾಶವಾಣಿಯ 90ನೆಯ ವರ್ಷಾಚರಣೆಯ ಸಂದರ್ಭದಲ್ಲಿ ಪಾಕ ವೈವಿಧ್ಯತೆಗಳ ಕುರಿತ ವಿಶೇಷ ಸರಣಿ ಕಾರ್ಯಕ್ರಮ ಶುಚಿ ರುಚಿ ಇದೇ ಭಾನುವಾರ ದಿನಾಂಕ 31 ಮೇ 2026 ಸಂಜೆ 5 ಗಂಟೆಗೆ.
1: ಎಸ್ ಜಾನಕಿ ಹಾಗೂ ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿರುವ ಶ್ರೀನಿವಾಸ ಕಲ್ಯಾಣ ಚಿತ್ರದ ಗೀತೆ ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದವರು ರಾಜನ್ ನಾಗೇಂದ್ರ.

ಮಹಾರಾಜ ಚಿತ್ರದ ಗೀತೆ ಹಾಡಿದ್ದಾರೆ ರಮೇಶ್ ಮತ್ತು ಮಂಜುಳಾ. ಕೆ ಕಲ್ಯಾಣವರ ಸಾಹಿತ್ಯಕ್ಕೆ ಸಂಗೀತ ನೀಡಿದವರು ನಾಗೇಂದ್ರ ಪ್ರಸಾದ್.

ಹರಿಹರನ್ ಮತ್ತು ಚಿತ್ರ ಹಾಡಿದ ಸಿರಿವಂತ ಚಿತ್ರದ ಗೀತೆ. ಎಸ್ ನಾರಾಯಣ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದವರು ಎಸ್ ಎ ರಾಜ್ಕುಮಾರ್.

0: ಮಂಜುಳ ಗಾನ ಪ್ರಸಾರವಾಯಿತು.
1: ಆತ್ಮೀಯ ಕೇಳುಗರೇ, ಆಕಾಶವಾಣಿಯ 90ನೇ ವರ್ಷಾಚರಣೆಯ ಸಂದರ್ಭದಲ್ಲಿ ಪಾಕ ವೈವಿಧ್ಯತೆಗಳ ಕುರಿತ ವಿಶೇಷ ಸರಣಿ ಕಾರ್ಯಕ್ರಮ ಶುಚಿ ರುಚಿ.
2: ಸಾಂಪ್ರದಾಯಿಕ ಅಡುಗೆಗಳು ನಶಿಸುತ್ತಿರುವ ತಿನಿಸುಗಳು.
1: ಇದೇ ಭಾನುವಾರ ದಿನಾಂಕ 31 ಮೇ 2026 ಸಂಜೆ 5 ಗಂಟೆಗೆ ನಿಮ್ಮ ನೆಚ್ಚಿನ ಆಕಾಶವಾಣಿಯ ಕಾರವಾರ ಕೇಂದ್ರ 102.5

0: ಮೂರು ಮೆಗಾಹರ್ಟ್ಸ್ಗಳು ಹಾಗೂ ನ್ಯೂಸ್ ಆನ್ ಏರ್ ಆಪ್ನಲ್ಲೂ ಕೂಡ ಕೇಳಲು ಮರೆಯದಿರಿ. ತಪ್ಪದೇ ಕೇಳಿ. ಆಕಾಶವಾಣಿಯ 90th ವರ್ಷಾಚರಣೆಯ ಸಂದರ್ಭದಲ್ಲಿ ಪಾಕವೈವಿಧ್ಯತೆಗಳ ಕುರಿತ ವಿಶೇಷ ಸರಣಿ ಕಾರ್ಯಕ್ರಮ ಶುಚಿ ರುಚಿ ಇದೇ ಭಾನುವಾರ ದಿನಾಂಕ 31 May 2026 ಸಂಜೆ 5 PM.
1: ಆಕಾಶವಾಣಿ ಕಾರವಾರ ಹಿಂದಿ ಗೀತೆಗಳು. ಉದಿತ್ ನಾರಾಯಣ್ ಹಾಡಿದ ಗೀತೆ

0: ಸೋನು ನಿಗಮ್ ಹಾಡಿದ ಗೀತೆ.
1: ಓ ಪ್ರಿಯ, ಜಬ್ ಜಬ್ ತು ಮೇರೆ ಸಾಮನೆ ಆತಿ ಹೈ, ಮೇರೆ ದಿಲ್ ಮೇ ಏಕ್ ಅಜೀಬ್ ಸಿ ಹಲ್ಚಲ್ ಹೋನೆ ಲಗ್ತಿ ಹೈ. ತು ಮೇರಾ ಪ್ಯಾರ್, ಮೇರಿ ಪೂಜಾ, ಮೇರಿ ಜಿಂದಗಿ ಹೈ. ಆ ದೇಖ್, ದೇಖ್ ತು ಮೇರಾ ಪಾಗಲ್ಪನ್, ಕಿ ಮೇ ಹರ್ ಚೆಹರೆ ಮೇ ತೇರಾ ಚೆಹರಾ ತಲಾಶ್ ಕರ್ತಾ ಹೂನ್. ಯೆ ಮುಝೆ ಕ್ಯಾ ಹೋ ಗಯಾ ಹೈ, ಕ್ಯಾ ಕಹೂನ್, ಬಸ್ ತುಝೆ ಛೂನೆ ಕೋ ದಿಲ್ ಕರೇ, ತುಝೆ ಪಾನೆ ಕೋ ದಿಲ್ ಕರೇ.

ಹಿಂದಿ ಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಕಾರವಾರ, ಸಮಯ 10:30. ಮುಂದಿನ ಕಾರ್ಯಕ್ರಮ ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕೇಳುವಿರಿ.

0: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಆಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
1: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cpsblr@gmail.com.
2: ದಶಕಗಳ ಭವ್ಯ ಸಂಸ್ಕೃತಿ, ಒಂಬತ್ತು ದಶಕಗಳ ಮಧುರ ಸಂಗೀತ, ಜನಮನದ ಧ್ವನಿಯಾಗಿ ನಿರಂತರವಾಗಿ ಸಾಗುತ್ತಿರುವ ನಮ್ಮೆಲ್ಲರ ನೆಚ್ಚಿನ ಆಕಾಶವಾಣಿಗೆ ಈಗ 90 ವರ್ಷಗಳ ಸಂಭ್ರಮ. ಪರಂಪರೆ ಮತ್ತು ನವೀನತೆಯ ಅದ್ಭುತ ಸಂಗಮ, ಶ್ರುತಿ ಲಯ ಹಾಗೂ ಭಾವಗಳ ಅನನ್ಯ ಅನುಭವ. ಆಕಾಶವಾಣಿಯ 90 ವರ್ಷಗಳ ಐತಿಹಾಸಿಕ ಪಯಣಕ್ಕೆ ಒಂದು ಸ್ಮರಣೀಯ ಸಂಗೀತ ನಮನ. ಇದಕ್ಕಾಗಿ ಆಕಾಶವಾಣಿ ಬೆಂಗಳೂರು ಹೆಮ್ಮೆಯಿಂದ ಹಮ್ಮಿಕೊಂಡಿದೆ ಒಂದು ಸುಂದರ ಸಾಂಸ್ಕೃತಿಕ ಸಂಚೆ, ಸ್ವರಸ್ಮೃತಿ. ಸ್ವರಸ್ಮೃತಿ ಈ ಸ್ವರ ಸಂಚಿಕೆ ವೀಣಾ ವಾದನದ ಮೂಲಕ ಮೆರುಗು ನೀಡಲಿದ್ದಾರೆ ಶ್ರೀ ರಮಣ ಬಾಲಚಂದ್ರನ್. ಇದೇ May 30 6:00 ಬೆಂಗಳೂರಿನ ಗಾಯನ ಸಮಾಜದಲ್ಲಿ ಸ್ವರಸ್ಮೃತಿ. ಬನ್ನಿ ಜೊತೆಯಾಗಿ ಆಕಾಶವಾಣಿ 90ರ ಸಂಭ್ರಮಕ್ಕೆ ನೀವು ಸಾಕ್ಷಿಯಾಗಿ.

ಓಲ್ಡ್ ಈಸ್ ಗೋಲ್ಡ್ ಹಳೆಯ ಸುಮಧುರ ಚಿತ್ರಗೀತೆಗಳನ್ನು ಕೇಳ್ತಾ ಸಾಕ್ತಾ ಇದ್ವಿ ಸ್ನೇಹಿತರೆ. ಸಮಯ 10:33 ಮುಂದೆ ಕೇಳೋಣ ಸ್ನೇಹ ಸಂಬಂಧ ಚಿತ್ರದ ಗೀತೆಯನ್ನು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಮಂಜುಳಾ ಅವರ ಧ್ವನಿಯಲ್ಲಿ, ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ಜಿ ಕೆ ವೆಂಕಟೇಶ್ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆಯನ್ನು.

ಚಿತ್ರ, ಆಲಮನೆ ಚಿತ್ರ, ದೊಡ್ರಂಗಿಗೌಡರ ಸಾಹಿತ್ಯವಿರುವಂತಹ ಗೀತೆಗೆ ಸಂಗೀತ ಸಂಯೋಜನೆ ನೀಡಿದ್ದಾರೆ ವೈದ್ಯ ಅಶ್ವಥ್, ಧ್ವನಿಯಾಗಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ.

ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಕ್ಷಮಿಸಿ, ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಹಳೆಯ ಸುಮಧುರ ಚಿತ್ರಗೀತೆಗಳನ್ನ ಕೇಳ ಸಾಕ್ತಾ ಇದ್ದೀವಿ. ಮುಂದೆ ಕೇಳಿ ಮುನಿಯನ ಚಿತ್ರದ ಗೀತೆಯನ್ನ ಜಯಚಂದ್ರನ್ ಹಾಗೂ ಎಸ್ ಜಾನಕಿ ಅವರ ಧ್ವನಿಯಲ್ಲಿ, ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತವಿರುವಂತಹ ಗೀತೆಯನ್ನ ಮೊದಲಾಗಿ ಕೇಳ್ತೀರಾ. ತದನಂತರದಲ್ಲಿ ಊರಿಗೆ ಉಪಕಾರಿ ಚಿತ್ರದ ಗೀತೆಯನ್ನ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಮತ್ತು ಸಂಗಡಿಗರ ಧ್ವನಿಯಲ್ಲಿ ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ಸತ್ಯಂ ಅವರ ಸಂಗೀತ ನಿರ್ದೇಶನವಿರುವಂತಹ ಗೀತೆ

ಹೌದು, ಹಳೆಯ ಸುಮಧುರ ಕನ್ನಡ ಚಿತ್ರಗೀತೆಗಳನ್ನ ಕೇಳ್ತಾ ಎಲ್ಲೂ ಸಂತೋಷ. ಹಾಗೆ ಸಂತೋಷವನ್ನ ವ್ಯಕ್ತಪಡಿಸಿ ಸಾಕಷ್ಟು ಸಂದೇಶಗಳನ್ನ ಕೂಡ ನಮ್ಮ ಕೇಳುಗರು ಕಳುಹಿಸಿ ಕೊಟ್ಟಿದ್ದಾರೆ. ಮುಂದೆ ಕೇಳೋಣ ಚೂರಿ ಚಿಕ್ಕಣ್ಣ ಚಿತ್ರದ ಗೀತೆಯನ್ನ. ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ, ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ, ಸತ್ಯಂ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ.

ಸಮಯವಾಗಿದೆ 10:55. ಮುಂದೆ ಕೇಳಿ 1987 ತೆರೆ ಕಂಡಂತಹ ಸಂಗ್ರಾಮ ಚಿತ್ರದ ಗೀತೆಯನ್ನು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಹಂಸಲೇಖ ಅವರ ಸಾಹಿತ್ಯ ಹಾಗೂ ಸಂಗೀತ ನಿರ್ದೇಶನವಿರುವಂತಹ ಗೀತೆ. ಸ್ನೇಹಿತರೆ, ಇಷ್ಟು ಹೊತ್ತು ಸುಮಧುರ ಹಳೆಯ ಕನ್ನಡ ಚಿತ್ರ ಗೀತೆಗಳನ್ನು ಕೇಳಿದ್ವಿ. ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಬೆಳಗ್ಗಿನಿಂದ ಪ್ರಸಾರದಲ್ಲಿ ಇಷ್ಟು ಹೊತ್ತು ನಿಮ್ಮ ಜೊತೆಯಾಗಿದ್ದು ನಿಮ್ಮ ಬಾನುಲಿ ಹೆಳತಿ ಅಖಿಲ. ನಾ ಹೊರಡುವ ಸಮಯ ಬಂದಾಗಿದೆ. ವಾಲ್ಮೀಕಿ ಸರ್ ಆಗಲೇ ಬಂದು ಕೂತಿದ್ದಾರೆ. ಮುಂದಿನ ಪ್ರಸಾರದಲ್ಲಿ ನಿಮ್ಮ ಜೊತೆಯಾಗ್ತಾರೆ. ಸಂದೇಶ ಕಳುಹಿಸಿದಂತಹ ಹಾಗೂ ಸಂದೇಶ ಕಳುಹಿಸದೆ ಹಾಗೆಗಳನ್ನು ಆಲಿಸಿದಂತಹ ನಮ್ಮ ನಿತ್ಯದ ಕೇಳುಗರಿಗೆ ಧನ್ಯವಾದಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಇಂದು ಸಂಜೆ ಬೆಂಗಳೂರಿನ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಜರುಗಲಿದ್ದು, ಸಭೆಯ ಅಧ್ಯಕ್ಷತೆಯನ್ನು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕ ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಹಿಸಲಿದ್ದಾರೆ. ಉಪರಾಷ್ಟ್ರಪತಿ ಸಿಬಿ ರಾಧಾಕೃಷ್ಣನ್ ನಾಳೆ ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿಯಲ್ಲಿ ಸಿರಿ ಕೈಗಾರಿಕಾ ಪಾರ್ಕ್ ಉದ್ಘಾಟನೆ ಮಾಡಲಿದ್ದಾರೆ. ಬಳಿಕ ಶ್ರೀಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದೇಗುಲಕ್ಕೆ ಅವರು ಭೇಟಿ ನೀಡಲಿದ್ದಾರೆ. ಉಪ ಲೋಕಾಯುಕ್ತ ನ್ಯಾಯಮೂರ್ತಿ ಕೆಎನ್ ಫಣೀಂದ್ರ ಯಾದಗಿರಿ ನಗರದ ಲುಂಬಿನಿ ವನಕ್ಕೆ ಭೇಟಿ ನೀಡಿ ಅಲ್ಲಿನ ಸ್ಥಿತಿಗತಿಗಳ ಪರಿಶೀಲನೆ ನಡೆಸಿದರು. ಕುಡಿಯುವ ನೀರು, ಶೌಚಾಲಯ ಮತ್ತು ಸ್ವಚ್ಛತೆ ಕುರಿತು ಸಂಬಂಧಿಸಿದ ಅಧಿಕಾರಿಗಳೊಂದಿಗೆ ಸ್ಥಳದಲ್ಲೇ ಚರ್ಚಿಸಿ ಸಾರ್ವಜನಿಕರಿಗೆ ಸೂಕ್ತ ವ್ಯವಸ್ಥೆ ಕಲ್ಪಿಸುವಂತೆ ಅವರು ಸೂಚಿಸಿದ್ದಾರೆ. ಆಕಾಶವಾಣಿಗೆ ಈಗ 90ರ ಸಂಭ್ರಮ. ಈ ಸಂಭ್ರಮಾಚರಣೆಯ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಗಾಯನ ಸಮಾಜದಲ್ಲಿ ಇಂದು ಸಂಜೆ 6 ಗಂಟೆಗೆ ಸಂಗೀತ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಹೆಸರಾಂತ ಕಲಾವಿದ ರಾಮಣ್ಣ ಬಾಲಚಂದ್ರನ್ ಅವರಿಂದ ವೀಣಾವಾದನ ನಡೆಯಲಿದೆ. ವಿನ್ಯಾಸ ಲಿಂಕ್ಡ್ ಇನ್ಸೆಂಟಿವ್ ಡಿಎಲ್ಐ ಯೋಜನೆ ಉತ್ತೇಜಕ ಫಲಿತಾಂಶಗಳನ್ನು ನೀಡುತ್ತಿದೆ ಎಂದು ಕೇಂದ್ರ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವ ಅಶ್ವಿನಿ ವೈಷ್ಣವ್ ಹೇಳಿದ್ದಾರೆ. ತಿರುವನಂತಪುರಂ ಮೂಲದ ಸೆಮಿಕಂಡಕ್ಟರ್ ಸ್ಟಾರ್ಟ್ಅಪ್ ನೇತ್ರ ಸೆಮಿ ದೇಶದ ಮೊದಲ ಎಡ್ಜ್ ಎಐ ಸಿಸ್ಟಮ್ ಆನ್ ಚಿಪ್ ನೇತ್ರ A2000 ಅನ್ನು ಅಭಿವೃದ್ಧಿಪಡಿಸಿದೆ. ಸಿಬಿಎಸ್ಇ ಫಲಿತಾಂಶದ ನಂತರ ಚಟುವಟಿಕೆಗಳ ಪೋರ್ಟಲ್ ಜೂನ್ 1ರಿಂದ ಕಾರ್ಯನಿರ್ವಹಿಸಲಿದೆ ಎಂದು ಕೇಂದ್ರೀಯ ಪ್ರೌಢಶಿಕ್ಷಣ ಮಂಡಳಿ ಸಿಬಿಎಸ್ಇ ತಿಳಿಸಿದೆ. ವಿದ್ಯಾರ್ಥಿಗಳು ಸಿಬಿಎಸ್ಇ ಟೆಲಿಕೌನ್ಸಿಲಿಂಗ್ ಸಹಾಯವಾಣಿ ಸಂಖ್ಯೆ 1800 11 8004 ಮತ್ತು ಇಮೇಲ್ ವಿಳಾಸ ರಿಸಲ್ಟ್ ಸಿಬಿಎಸ್ಇ 2026@cbseshikshana.in ಮೂಲಕ ಸಂಪರ್ಕಿಸಬಹುದು. ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ನಾಳೆ ನಡೆಯಲಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯಾವಳಿಯ ಫೈನಲ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಗುಜರಾತ್ ಟೈಟನ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ರಾತ್ರಿ 7:30 ಆರಂಭವಾಗಲಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00 ಸುದ್ದಿ ಮುಖ್ಯಾಂಶಗಳು 1 ಗಂಟೆಗೆ.

ಕನ್ನಡದ ಬಗ್ಗೆ ಮಕ್ಕಳಲ್ಲಿ ಬಾಲ್ಯದಿಂದಲೇ ಪ್ರೀತಿ ಬೆಳೆಯಲಿ. ನಮ್ಮ ತನು ಕನ್ನಡ, ಮನ ಕನ್ನಡ, ಸಮಸ್ತವೂ ಕನ್ನಡವಾಗಿರಲಿ.

ಹೊಸ ಹಾಡು. ಇಂದಿನ ಹೊಸ ಹಾಡು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕಾರ್ಯಕ್ರಮದಲ್ಲಿ ನಿಮ್ಮೊಂದಿಗೆ ಜೊತೆಯಾಗಿರುವುದು ಹೊಯ್ಸಳ ರಾಮಣ್ಣ ವಾಲ್ಮೀಕಿ. ನಮ್ಮೆಲ್ಲ ಕೇಳುವರಿಗೆ ಪ್ರೀತಿಯ ನಮಸ್ಕಾರ.

ಕಾರ್ಯಕ್ರಮದ ಮೊದಲಿಗೆ ಅನೂಪ್ ಭಂಡಾರಿ ಅವರ ಸಾಹಿತ್ಯ ಹಾಗೂ ಸಂಗೀತ ನಿರ್ದೇಶನವಿದ್ದ ರಂಗಿ ತರಂಗ ಈ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಸತೀಶ್ ಪಟ್ಲ ಹಾಗೂ ದೀಪಿಕಾ ಅವರು ಈ ಗೀತೆಯನ್ನ ಹಾಡಿದವರು. ಕಾರ್ಯಕ್ರಮದ ಮುಂದಿನ ಗೀತೆ ಬ್ಯಾಡ್ ಮ್ಯಾನರ್ಸ್ ಚಿತ್ರದಿಂದ.

ಹುಷಾರ್ ಹಾಗೂ ಸಂಗೀತಗಾರರು ಹಾಡಿದ ಬ್ಯಾಡ್ ಮ್ಯಾನರ್ಸ್ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಧನಂಜಯ ರಂಜನ್ ಅವರ ಗೀತ ರಚನೆ, ಚರಣ್ ರಾಜ್ ಅವರ ಸಂಗೀತವಿತ್ತು. ರಾಟೆ ಚಿತ್ರದ ಗೀತೆ ಸಂತೋಷ್ ವೆಂಕಿ ಅವರ ಧ್ವನಿಯಲ್ಲಿ.

0: ನಮಸ್ಕಾರ, ನಾನು ನಿಮ್ಮ ಡಾಕ್ಟರ್ ಶಮಿತಾ ಮಲ್ನಾಡ್. ನಾನ್ ಕೇಳ್ತಾ ಇರ್ತೀನಿ ಯಾವಾಗ್ಲೂ ಬೆಂಗಳೂರು ವಿವಿಧ ಭಾರತಿ 100.9 FM. ನನ್ಗಿಷ್ಟ ಆಗೋದು ಇಲ್ಲಿ ನಡ್ಸ್ಕೊಡುವಂತಹ ಪ್ರತಿಯೊಬ್ಬ ಆರ್ ಜೆ ಬಹಳ ಸ್ಪಷ್ಟವಾಗಿ ಕನ್ನಡನ ಮಾತಾಡ್ತಾರೆ. ಜೊತೆನಲ್ಲಿ ಯಾವ ಹಾಡು, ಯಾವ ಸಿನಿಮಾ ಅದು, ಯಾರ್ ಬರ್ದಿರೋದು, ಯಾರ್ ಹಾಡಿರೋದು, ಇವೆಲ್ಲವನ್ನ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇರ್ತಾರೆ. ನಾನ್ ಯಾವಾಗ್ಲೂ ಕೇಳ್ತಾ ಇರ್ತೀನಿ ವಿವಿಧ ಭಾರತಿ, ನೀವು ಕೇಳಿ ವಿವಿಧ ಭಾರತಿ.
1: ವಿವಿಧ ಭಾರತಿ, ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
2: ಪ್ರತಿ ದಿವಸ ಬೆಳಗ್ಗೆ 10-11 ಗಂಟೆವರೆಗೂ ಹಳೆಯ ಸುಮಧುರ ಚಿತ್ರಗೀತೆಗಳನ್ನ ಕೇಳುವಿರಿ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ. ಇದಾದ ನಂತರ 11 ಗಂಟೆಯಿಂದ ಪ್ರಸಾರವಾಗುವ ಕಾರ್ಯಕ್ರಮವೇ ಹೊಸ ಹಾಡು. ಹೊಸ ಹಾಡು ಕಾರ್ಯಕ್ರಮದಲ್ಲೇ ನಾವಿದ್ದೇವೆ. ಈಗ ಪುಕ್ಸತ್ತೆ ಲೈಫು ಪುರುಸೊತ್ತೇ ಇಲ್ಲ ಈ ಚಿತ್ರದ ಒಂದು ಗೀತೆ ನೋಡಿ. ಹೀಗೂ ಒಂದು ಲೈಫ್ ಇರುತ್ತೆ. ಗಾಯಕಿ ಶಿಲ್ಪಾ ಮುಡ್ಬಿ ಹಾಗೂ ವಾಸು ದೀಕ್ಷಿತ್ ಅವರ ಧ್ವನಿಗಳ ಕಲ್ಯಾಣ ಗೀತ ರಚನೆ

ಕಾರ್ಯಕ್ರಮದ ಮುಂದಿನ ಗೀತೆ ಯೋಗರಾಜ್ ಭಟ್ ಅವರು ಬರೆದಿರುವ ಗೀತೆ. ಸೋನು ನಿಗಮ್ ಈ ಗೀತೆಯನ್ನು ಹಾಡಿದ ವಾಸ್ತು ಪ್ರಕಾರ ಈ ಚಿತ್ರದ ಗೀತೆ.

ಹಳೆ ಹಾಡಲ್ಲ, ಹೊಸ ಹಾಡು ಕಾರ್ಯಕ್ರಮ. ಸೋನು ನಿಗಮ್ ಸುಮ್ಮನೆ ಹಾಗೆ ಹೇಳಿದ್ರು. ಇನ್ನು ಕಾರ್ಯಕ್ರಮದ ಕೊನೆಯ ಗೀತೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಟ್ರೂ ವಾಯ್ಸ್ನಲ್ಲಿ, ಗೋಲ್ಡನ್ ವಾಯ್ಸ್ನಲ್ಲಿ, ಹಂಸನೇ ಅವರ ಸಾಹಿತ್ಯ ಹಾಗೂ ಸಂಗೀತ. ಇದು ಜೂಟ್ ಚಿತ್ರದ ಗೀತೆ.

0: ಸುಮ್ಮನೆ ತಮಾಷೆಗೆ
1: ಊಹಿಸ್ಕೋ, ಜಸ್ಟ್ ಥಿಂಕ್, ಕಲ್ಪಿಸ್ಕೋ. ತಾರೆ ತುಂಬಾನೇ ದೂರ, ನೀನೇ ಆ ತಾರೆ ಆದ್ರೆ. ಹೂವು ತುಂಬಾನೇ ಮೃದು, ನೀನೇ ಆ ಹೂ ಆದ್ರೆ. ಎಟುಕುವ ತಾರೆ ನಲುಗದ ಹೂ ನೀನಾಗ್ತೀಯ. ಓಕೆ, ರಿಯಾಲಿಟಿ ಇನ್ ಇಮ್ಯಾಜಿನೇಷನ್, ರೈಟ್?
2: ರೈಟ್.
1: ಜೂಟ್
2: ಜೂಟ್.

ಪೈಗಳು. ಚಿತ್ರಗೀತೆಗಳನ್ನ ಕೇಳ್ತಾ ಇದ್ರಿ ಆಕಾಶವಾಣಿ. ಸಮಯ 12 ಗಂಟೆ ಆಗ್ತಾ ಇದೆ. ಇನ್ನೀಗ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಸ್ವಚ್ಛ ಭಾರತ ಮಿಷನ್ ಸ್ವಚ್ಛತೆಯೇ ಸೇವೆ ಅಭಿಯಾನದಡಿ ಬಳ್ಳಾರಿ ಮಹಾನಗರ ಪಾಲಿಕೆ ಸ್ಯಾನಿಟರಿ ತ್ಯಾಜ್ಯ ಬಳಸಿ ಗೊಬ್ಬರ ಉತ್ಪಾದಿಸಿ ಕಸದಿಂದ ಗಿಡ ಎಂಬ ಪರಿಸರ ಸ್ನೇಹಿ ಅನುಕರಣೀಯ ಯೋಗ್ಯ ಮಾದರಿ ಸೃಷ್ಟಿಸಿದೆ. ಬಳ್ಳಾರಿ ಮಹಾನಗರ ಪಾಲಿಕೆಯ 13ನೇ ವಾರ್ಡ್ನ ಸ್ವಚ್ಛತಾ ಪರಿವೀಕ್ಷಕ ಜಗನ್ನಾಥ್ ರೆಡ್ಡಿ ತ್ಯಾಜ್ಯ ವಸ್ತುಗಳನ್ನು ಹೂ ಕುಂಡಗಳನ್ನಾಗಿ ಪರಿವರ್ತಿಸಿ ಸಸಿ ನೆಟ್ಟು ಬೆಳೆಸುತ್ತಿದ್ದಾರೆ. ಜಗನ್ನಾಥ್ ರೆಡ್ಡಿ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
1: ಈ ಏರಿನಲ್ಲಿರ್ತಕ್ಕಂಥ ಹಸಿ ಕಸ ಮತ್ತು ಒಣ ಕಸ ಹಾನಿಕಾರಕ ಕಸವನ್ನು ಸಪರೇಟ್ ಮಾಡಿ ನಮ್ಗೆ ಎಷ್ಟು ಬೇಕಾಗುತ್ತೆ ತ್ಯಾಜ್ಯ ಗೊಬ್ಬರ ಮಾಡ್ಲಿಕ್ಕೆ, ಈ ಏರಿಯಾ ಸಣ್ಣದಿದೆ, ಅದನ್ನಲ್ಲಿ ಮತ್ತೆ ತಗೊಂಬಂದು ನಾವು 90 ಡೇಸ್ಗೆ ಅದು ಗೊಬ್ಬರ ಆಗುತ್ತೆ. ಕೊಳಿತೆ ಕೊಳಿತದ ಮೇಲೆ ಎರೆಹುಳ ಗೊಬ್ಬರ, ಎರೆಹುಳವನ್ನು ಅದನ್ನಲ್ಲಿ ಬಿಟ್ಟು 60 ಡೇಸ್ಗೆಲ್ಲ ಗೊಬ್ಬರ ಆಗ್ಬಿಡುತ್ತೆ. ಅದೇ ಗೊಬ್ಬರವನ್ನು ನಾವು ಗಿಡಗಳಿಗೆ ಸಿಂಪರಣೆ ಮಾಡಿ ಪೌಷ್ಟಿಕಾಂಶ ಚೆನ್ನಾಗಿ ಬೇರೆ ಗಟ್ಟಿಯಾಗಿ ಬರ್ತದೆ ಅಂತ ಹೇಳಿ ಅದಕ್ಕೆ ಗಿಡಗಳಿಗೆ ವಿತರಣೆ ಮಾಡ್ತಾ ಇದೆ.
0: ಬಳ್ಳಾರಿ ಮಹಾನಗರ ಪಾಲಿಕೆ 13ನೇ ವಾರ್ಡ್ ನಿವಾಸಿ ಕೃಷ್ಣವೇಣಿ ಪಾಲಿಕೆಯಿಂದ ವೈಜ್ಞಾನಿಕ ಕಸ ನಿರ್ವಹಣೆ ಬಗ್ಗೆ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದು ಹೀಗೆ.
2: ಸ್ವಚ್ಛತೆ ಬಗ್ಗೆ ಬಹಳ ನಮ್ಗೆ ಕಾರ್ಪೊರೇಟರ್ ಆಗಿರ್ಬೋದು, ನಮ್ ಮುನ್ಸಿಪಾಲಿಟಿ ಸರ್ ಅವ್ರ ಆಗಿರ್ಬೋದು, ಎಲ್ಲಾದ್ರ ಬಗ್ಗೆ ನಮ್ಗೆ ಮಾಹಿತಿ ಕೊಡ್ತಾನೆ ಇದಾರೆ. ಅದ್ರ ಬಗ್ಗೆ ವೀಕ್ಲಿ ಟ್ವೈಸ್ ಕ್ಲೀನ್ ಮಾಡಿಸ್ತಾರೆ, ಮತ್ತ ಆಮೇಲೆ ಹಸೆ ಕಸ ಮತ್ತ ಒಣ ಕಸ ಮತ್ತ ಹಾನಿಕಾರಿಕ ಕಸ ಅಂತೇಳಿ ಸಪರೇಟ್ ಸಪರೇಟ್ ತಗೊಂಡೋಗ್ತಾರೆ, ಗೊಬ್ಬರ ಮಾಡಿಸ್ಕೊಡ್ತಾರೆ.
0: ವಿಶ್ವ ಋತುಚಕ್ರ ನೈರ್ಮಲ್ಯ ದಿನಾಚರಣೆ ಅಂಗವಾಗಿ ಕೊಪ್ಪಳ ತಾಲೂಕು ಕಲ್ ತಾವರಗೇರಾ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೆಂಚನಡೋಣಿ ತಾಂಡಾದ ಡಿ ಹೊಸಳ್ಳಿಯಲ್ಲಿ ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಅಡಿ ಕೆರೆ ಹೂಳೆತ್ತುವ ಕಾಮಗಾರಿ ಸ್ಥಳದಲ್ಲಿ ಕೂಲಿ ಕಾರ್ಮಿಕ ಮಹಿಳೆಯರಿಗೆ ಋತುಚಕ್ರ ನೈರ್ಮಲ್ಯದ ಕುರಿತು ಕೊಪ್ಪಳ ಜಿಲ್ಲಾ ಪಂಚಾಯಿತಿ ಸ್ವಚ್ಛ ಭಾರತ ಮಿಷನ್ ಯೋಜನೆಯ ನೈರ್ಮಲ್ಯ ಹಾಗೂ ಶುಚಿತ್ವ ಸಮಾಲೋಚಕಿ ಬಸಮ್ಮ ಹುಡೇದ್ ಮಾಹಿತಿ ನೀಡಿದರು. ಆಲೂಗಡ್ಡೆ ಎಲ್ಲಿ ಬೆಳೆಯುತ್ತದೋ ಅಲ್ಲಿ ಜೀವನೋಪಾಯ ಅಭಿವೃದ್ಧಿ ಹೊಂದುತ್ತದೆ ಎಂಬ ಧ್ಯೇಯದೊಂದಿಗೆ ಇಂದು ಅಂತಾರಾಷ್ಟ್ರೀಯ ಆಲೂಗಡ್ಡೆ ದಿನ ಆಚರಿಸಲಾಗುತ್ತಿದೆ. ವಿಶ್ವಸಂಸ್ಥೆಯ ಆಹಾರ ಮತ್ತು ಕೃಷಿ ಸಂಸ್ಥೆ ನೇತೃತ್ವದಲ್ಲಿ ಆಲೂಗಡ್ಡೆ ಕೃಷಿ ಮತ್ತು ಮೌಲ್ಯ ಸರಪಳಿ ಸುಸ್ಥಿರ ಆದಾಯ ಹಾಗೂ ಗ್ರಾಮೀಣ ಆರ್ಥಿಕತೆಯನ್ನು ಬಲಪಡಿಸುವ ಬಗ್ಗೆ ಚಿಂತನ ಮಂಥನ ನಡೆಯಲಿದೆ. ಉಪಲೋಕಾಯುಕ್ತ ನ್ಯಾಯಮೂರ್ತಿ ಕೆಎನ್ ಫಣೀಂದ್ರ ಯಾದಗಿರಿ ಜಿಲ್ಲಾಡಳಿತ ಭವನದ ಸಭಾಂಗಣದಲ್ಲಿ 77 ದೂರುಗಳನ್ನು ಪರಿಶೀಲಿಸಿ 57 ಪ್ರಕರಣಗಳನ್ನು ಇತ್ಯರ್ಥಪಡಿಸಿದರು. ಸಾರ್ವಜನಿಕರ ಅಹವಾಲು ಆಲಿಕೆ ಅಧಿಕಾರಿಗಳಿಗೆ ತಮ್ಮ ಜವಾಬ್ದಾರಿಯ ಅರಿವು ಮೂಡಿಸುತ್ತದೆ. ಸರ್ಕಾರಿ ಸಿಬ್ಬಂದಿ ಗೌರವಯುತವಾಗಿ ಸಾರ್ವಜನಿಕರಿಂದ ಬಂದ ದೂರುಗಳಿಗೆ ಸಮಯೋಚಿತವಾಗಿ ಸ್ಪಂದಿಸುವುದು ಕಡ್ಡಾಯ ಎಂದರು. ಇಂದು ಬೆಳಗ್ಗೆ ಯಾದಗಿರಿಯ ಲುಂಬಿನಿ ವನಕ್ಕೆ ಭೇಟಿ ನೀಡಿ ಅವರು ಪರಿಶೀಲಿಸಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಮಹತ್ವಾಕಾಂಕ್ಷೆಯ ಸಂಸದರ ಕ್ರೀಡಾ ಹಾಗೂ ಸಾಂಸ್ಕೃತಿಕ ಮಹೋತ್ಸವದ ಭಾಗವಾಗಿ ಧಾರವಾಡ ಲೋಕಸಭಾ ಕ್ಷೇತ್ರದ ಸಂಸದ ಹಾಗೂ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಧಾರವಾಡದ ಸತ್ತೂರಿನ ಶ್ರೀ ಡಿ ವೀರೇಂದ್ರ ಹೆಗ್ಗಡೆ ಕಲಾಕ್ಷೇತ್ರದಲ್ಲಿ ಇಂದು ರಾಷ್ಟೀಯ ಸಂಗೀತೋತ್ಸವ ವಸಂತ ಗಾನಲಹರಿ ಆಯೋಜಿಸಿದ್ದಾರೆ. ಅಪರಾಹ್ನ 4:30ಕ್ಕೆ ಹಿಂದೂಸ್ಥಾನಿ ಗಾಯಕ ಪಂಡಿತ್ ಜಯತೀರ್ಥ ಮೇವುಂಡಿ ಹಾಗೂ ಬಾನ್ಸುರಿ ವಾದಕ ಪಂಡಿತ್ ಪ್ರವೀಣ್ ಗೋಡ್ಖಿಂಡಿ ಜುಗಲ್ಬಂದಿ, ಬಳಿಕ ಸಂಜೆ 7 ಗಂಟೆಗೆ ಹಿಂದೂಸ್ಥಾನಿ ಗಾಯಕಿ ವಿದುಷಿ ಕೌಶಿಕಿ ಚಕ್ರವರ್ತಿ ತಮ್ಮ ಗಾಯನ ಪ್ರಸ್ತುತಪಡಿಸಲಿದ್ದಾರೆ. ನಾಡಿದ್ದು ಜೂನ್ 1ರಿಂದ ಬೆಂಗಳೂರಿನ ಯಶವಂತಪುರದಿಂದ ವಿಜಯಪುರ ನಡುವೆ ಹೊಸ ದ್ವಿಸಾಪ್ತಾಹಿಕ ಎಕ್ಸ್ಪ್ರೆಸ್ ರೈಲು ಕಾರ್ಯಾರಂಭಿಸಲಿದೆ. ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಎಕ್ಸ್ ಮಾಧ್ಯಮದಲ್ಲಿ ಈ ವಿಷಯ ತಿಳಿಸಿದ್ದಾರೆ. ವಿಶೇಷ ಹೈಸ್ಪೀಡ್ ರೈಲು ಶನಿವಾರ ಮತ್ತು ಸೋಮವಾರ

0: ಯಶವಂತಪುರದಿಂದ ವಿಜಯಪುರಕ್ಕೆ, ಪ್ರತಿ ಭಾನುವಾರ ಹಾಗೂ ಮಂಗಳವಾರ ವಿಜಯಪುರದಿಂದ ಯಶವಂತಪುರ ನಡುವೆ ಸಂಚರಿಸಲಿದೆ. ನಾಳೆ ಮೇ 31 ವಿಶ್ವ ತಂಬಾಕು ರಹಿತ ದಿನ. ಆಕರ್ಷಣೆಯನ್ನು ಬಹಿರಂಗಪಡಿಸುವುದು, ನಿಕೋಟಿನ್ ಮತ್ತು ತಂಬಾಕು ವ್ಯಸನವನ್ನು ಎದುರಿಸುವುದು ಎಂಬ ಧ್ಯೇಯದೊಂದಿಗೆ ಆಚರಿಸಲಾಗುತ್ತಿದೆ. ಗದಗ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಅಧ್ಯಕ್ಷತೆಯಲ್ಲಿ ಜಿಲ್ಲಾ ತಂಬಾಕು ನಿಷೇಧ ಕೋಶದ ಸಮನ್ವಯ ಸಮಿತಿ ಸಭೆ ಜರುಗಿತು. ಗದಗ ಜಿಲ್ಲೆಯಲ್ಲಿ ನಾಳೆ 31ರಿಂದ ಜೂನ್ 30ರವರೆಗೆ ತಂಬಾಕು ಮತ್ತು ನಿಕೋಟಿನ್ ಉತ್ಪನ್ನಗಳ ಸೇವನೆಯ ದುಷ್ಪರಿಣಾಮದ ಬಗ್ಗೆ ಜನಜಾಗೃತಿ ಕಾರ್ಯಕ್ರಮಗಳು ಜರುಗಲಿವೆ. ಪಲ್ಸ್ ಪೋಲಿಯೋ ರಾಷ್ಟೀಯ ಅಭಿಯಾನ ರಾಜ್ಯಾದ್ಯಂತ ಆಯೋಜಿತವಾಗಿದ್ದು, ಬಾಗಲಕೋಟೆ ಜಿಲ್ಲೆಯಲ್ಲಿ ಜೂನ್ 28ರಿಂದ ಜುಲೈ 1ರವರೆಗೆ 4 ದಿನಗಳ ಕಾಲ ನಡೆಯಲಿದೆ. ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರಿನ ತಣ್ಣೀರು ಬಾವಿಯ ಬ್ಲೂ ಬೇ ಇಕೋ ಬೀಚ್ನಲ್ಲಿ ಆರಂಭಗೊಂಡ 2 ದಿನಗಳ ಇಂಡಿಯನ್ ಓಪನ್ ಆಫ್ ಸರ್ಫಿಂಗ್ ಚಾಂಪಿಯನ್ಶಿಪ್ನ ಮೊದಲ ದಿನ ತಮಿಳುನಾಡಿನ ಮಹಾಬಲಿಪುರಂನ ಕಮಲಿ ಮೂರ್ತಿ ಮಹಿಳೆಯರ ವಿಭಾಗದಲ್ಲಿ ಫೈನಲ್ ಹಂತ ಪ್ರವೇಶಿಸಿದ್ದಾರೆ. ಆಕಾಶವಾಣಿಯ ಬಹುಶ್ರುತ ಮನ್ ಕಿ ಬಾತ್ನ 134ನೇ ಆವೃತ್ತಿ ನಾಳೆ 31ರಂದು ಭಾನುವಾರ ಬೆಳಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಮ್ಮ ಮನದ ಮಾತುಗಳನ್ನಾಡಲಿದ್ದಾರೆ. 11:30 ಬಳಿಕ ಕನ್ನಡ ಸೇರಿದಂತೆ ಎಲ್ಲ ಪ್ರಾದೇಶಿಕ ಭಾಷೆಗಳಲ್ಲೂ ಮನದ ಮಾತು ಬಿತ್ತರಗೊಳ್ಳಲಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಕ್ಕೆ.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ ವನಿತಾ ವಿಹಾರ. ಮಹಿಳೆಯರಿಗಾಗಿ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ದಾನ ಚಿಂತಾಮಣಿ ಆತ್ಮಬೆ, ಈ ಕುರಿತು ಭಾಷಣ ಹಾಗೂ ಭಾವಗೀತೆಗಳನ್ನು. ಮೊದಲಿಗೆ ದಾನ ಚಿಂತಾಮಣಿ ಅತ್ತಿಮಬ್ಬೆ ಈ ಕುರಿತು ಮಾತನಾಡುತ್ತಾರೆ ಶಾಂತಲಾ ಎಸ್ ಮುಕುಂದಿಮಠ.
2: ನಮ್ಮ ನಾಡಿನ ಚರಿತ್ರೆಯಲ್ಲಿ ಸ್ತ್ರೀಗೆ ವಿಶಿಷ್ಟವಾದ ಸ್ಥಾನ ಅನಾದಿ ಕಾಲದಿಂದಲೂ ಇರುವುದನ್ನು ಕಾಣುತ್ತೇವೆ. ಹೆಣ್ಣು ಮನಸ್ಸು ಮಾಡಿದರೆ ಏನನ್ನಾದರೂ ಸಾಧಿಸಬಲ್ಲಳು ಎಂಬುದಕ್ಕೆ ಅನೇಕ ಸಂಗತಿಗಳು ದೊರೆಯುತ್ತವೆ. ಅವು ಪುರಾಣ ಕಾವ್ಯಗಳಾಗಬಹುದು, ಅರಸು ರಾಣಿಯರಾಗಬಹುದು, ಇಂದಿನ ಆಧುನಿಕ ಮಹಿಳೆಯರಾಗಬಹುದು. ತಮ್ಮ ಆಸಕ್ತಿಯ ಕ್ಷೇತ್ರದಲ್ಲಿ ಅವು ಮಾಡಿದಂಥ ಸಾಧನೆಗಳನ್ನು ಮರೆಯುವಂತಿಲ್ಲ. ವೇದಗಳ ಕಾಲದಲ್ಲಿ ಮಹಿಳೆ ತನ್ನ ಸ್ವಪ್ರತಿಭೆ ಸ್ವಸಾಮರ್ಥ್ಯದಿಂದ ಸಾಧನೆಗೈದಿರುವುದು ವಿಶೇಷ. ಅಂತಹವರಲ್ಲಿ ಮೈತ್ರೇಯಿ ಮತ್ತು ಗಾರ್ಗೇಯಿ ಪ್ರಮುಖರಾದವರು. ತಮ್ಮ ಸಾಧನೆಗಳಿಂದ ಇವತ್ತು ಇತಿಹಾಸದಲ್ಲಿ ಉಳಿದಿದ್ದಾರೆ. ಅದೇ ಸ್ಮೃತಿಗಳ ಕಾಲದಲ್ಲಿ ಸ್ತ್ರೀಯರಿಗೆ ವೈಯಕ್ತಿಕ ವಿಕಸನಕ್ಕೆ ಅವಕಾಶವಿರಲಿಲ್ಲ. ನ ಸ್ತ್ರೀ ಸ್ವಾತಂತ್ರ್ಯ ಮಹರತಿ ಎಂದು ಮನುಶಾಸ್ತ್ರವು ಹೇಳುತ್ತದೆ. ಹೀಗಾಗಿ ಸ್ತ್ರೀಯರಿಗೆ ಸಮಾನತೆ ಇರಲಿಲ್ಲವಾದರೂ 12ನೇ ಶತಮಾನದಲ್ಲಿ ಶರಣರು ಸ್ತ್ರೀಯರಿಗೆ ಸಮಾನತೆ ತಂದುಕೊಟ್ಟಿರುವುದನ್ನು ಸ್ಮರಿಸಬಹುದು. ಇಂತಹವರಲ್ಲಿ ಶ್ರೇಷ್ಠಳು ಎನಿಸಿದಂಥ ಸ್ತ್ರೀ 10-11ನೇ ಶತಮಾನದ ಪೂರ್ವದಲ್ಲಿದ್ದ ಜೈನ ಶ್ರಾವಕಿ ಅತಿಮಬ್ಬೆ. ಇವಳು ಕವಿ ಪೋಷಕಳು, ಕಲಾಪೋಷಕಳು, ದಾನದತ್ತಿಯ ವೀರಳು ಹಾಗೂ ಆಧ್ಯಾತ್ಮಿಕವಾಗಿ ಬಾಳಿ ಬಗೆದ ದಾನ ಚಿಂತಾಮಣಿ ಅತ್ತಿಮಬ್ಬೆ ಪ್ರಾಚೀನ ಕರ್ನಾಟಕದ ಸ್ತ್ರೀಯರಲ್ಲಿ ಅಗ್ರಗಣ್ಯಳಾಗಿದ್ದಾಳೆ. ಅತ್ತಿಮಬ್ಬೆಯ ವಿನಯ, ವಿವೇಕ, ಶೌರ್ಯ, ಸಾಹಸಗಳಂತ ಆದರ್ಶಗಳು ಇವತ್ತಿಗೂ ಪ್ರಸ್ತುತ. ದಾನ ಎಂದ ಕೂಡಲೇ ಮೊದಲು ನೆನಪಾಗುವುದು ನಮಗೆ ಮಹಾಭಾರತದ ದಾನಶೂರಕರ್ಣ. ಅವರನ್ನು ಬಿಟ್ಟರೆ ನಂತರದಲ್ಲಿ ಸುಮಾರು 1000 ವರ್ಷಗಳ ಹಿಂದೆ ಬಾಳಿ ಬದುಕಿದ್ದ ದಾನ ಚಿಂತಾಮಣಿ ಎಂದೇ ಹೆಸರಾಗಿದ್ದ ಅತ್ತಿಮಬ್ಬೆ. ಈಕೆಯ ಜೀವನದ ಬಗ್ಗೆ ಕೆಲವು ವಿಷಯಗಳನ್ನು ತಿಳಿಯುವ ಸಣ್ಣ ಪ್ರಯತ್ನ. 1000 ವರ್ಷದ ಹಿಂದೆ ಚಾಲುಕ್ಯ ರಾಜಲಿ ಬಾಳಿ ಬೆಳಗಿದ ಮಹಾಸಾಧ್ವಿ ಅತ್ತಿಮಬ್ಬೆಯ ಭವ್ಯವಾದ ಬಾಳು ದಿವ್ಯವಾದ ಕಾವ್ಯವಾಗಿ ಮಹಾಕವಿ ರನ್ನನ ಅಜಿತ ತೀರ್ಥಂಕರರ ಪುರಾಣದಲ್ಲಿ ರಸತೊರೆಯಂತೆ ರೂಪುಗೊಂಡಿದೆ. ಅವಳ ಪರಮ ಪವಿತ್ರವಾದ ಉದಾತ್ತ ಜೀವನದ

ವಿವರಗಳು ಕವಿಯ ಪವಿತ್ರಾಂತಕರಣದಿಂದ ಹೊರಹೊಮ್ಮಿದೆ. ರನ್ನ ಹಾಡಿದ ಅತ್ತಿಮಬ್ಬೆಯ ಜೀವನ ಗೀತೆ ಸಹೃದಯರ ಕಿವಿಗೆ ಇಂಪು, ಹೃದಯಕ್ಕೆ ತಂಪು. 10ನೇ ಶತಮಾನದ ಉತ್ತರಾರ್ಧ ಮತ್ತು 11ನೆಯ ಶತಮಾನದ ಮೊದಲ ಭಾಗದಲ್ಲಿ ಜೀವಿಸಿದ್ದ ಅತ್ತಿಮಬ್ಬೆ ಚಾಲುಕ್ಯ ಚಕ್ರವರ್ತಿ ಅಹವಮಲ್ಲ ತೈಲಪ್ಪನ ಮಗ ಇರಿವ ಬೆಡಂಗ ಸತ್ಯಾಶ್ರಯನ ಕಾಲದಲ್ಲಿದ್ದರು. ಅವರ ಪೂರ್ವಜರು ಈಗಿನ ಆಂಧ್ರ ಪ್ರದೇಶದಲ್ಲಿರುವ ವೆಂಗಿಮಂಡಲ ಪುಂಗನೂರಿನ ಪ್ರದೇಶದಿಂದ ಬಂದವರು. ಅತ್ತಿಮಬ್ಬೆಯ ತಂದೆಯ ತಂದೆ ನಾಗಮಯ್ಯ ಜೈನ ಬ್ರಾಹ್ಮಣ ವರ್ಗಕ್ಕೆ ಸೇರಿದವರು. ಇವನ ಮಕ್ಕಳೇ ಮಲ್ಲಪ್ಪಯ್ಯ ಮತ್ತು ಪೊನ್ನಮ್ಮಯ್ಯ. ಈ ಸೋದರರಿಬ್ಬರ ಆಶ್ರಯದಲ್ಲಿ ಪೊನ್ನ ಶಾಂತಿ ಪುರಾಣವನ್ನು ಬರೆದ. ಪೊನ್ನಮ್ಮಯ್ಯ ತನ್ನ ದೊರೆ ತೈಲಪ್ಪನಿಗಾಗಿ ಕಾವೇರಿ ತೀರದ ಇರದಲ್ಲಿ ಪ್ರಾಣವನ್ನು ಒಪ್ಪಿಸಿದ. ಇವರಲ್ಲಿ ಮಲ್ಲಪ್ಪಯ್ಯ ಮತ್ತು ಅಪ್ಪ ಕಬ್ಬೆಯ ಮಗಳೇ ಅತ್ತಿಮಬ್ಬೆ ಹಾಗೂ ಗುಂಡುಮಬ್ಬೆ. ಅತ್ತಿಮಬ್ಬೆ ಬಾಲ್ಯದಿಂದಲೂ ಅತಿ ಚತುರೆ, ವಿನಯ ವಿವೇಕ ಸಂಪನ್ನೆಯಾಗಿದ್ದಳು. ಮಲ್ಲಪ್ಪಯ್ಯ ತನ್ನ ಮಕ್ಕಳಿಗಾಗಿ ಉತ್ತಮ ಗುರುಗಳಾದಂತಹ ಜಿನಚಂದ್ರರನ್ನು ನಿಯಮಿಸಿ ಮನೆಯಲ್ಲಿಯೇ ವಿದ್ಯಾಭ್ಯಾಸವನ್ನು ಕೊಡಿಸಿದರು. ಅತ್ತಿಮಬ್ಬೆ ಜಿನಚಂದ್ರ ಗುರುಗಳಿಂದ ಜಿನತತ್ವಗಳನ್ನು ಅಧ್ಯಯನ ಮಾಡಿ ಅದರ ಸಾರವನ್ನು ಅರಿತುಕೊಂಡಳು. ಜೊತೆಗೆ ಸಹೋದರರೊಂದಿಗೆ ಕತ್ತಿ ಬರೆಸೆ, ಕುದುರೆ ಸವಾರಿ, ಬಿಲ್ ವಿದ್ಯೆಗಳನ್ನು ಕಲಿತಳು. ಅತ್ತಿಮಬ್ಬೆ ಹಾಗೂ ಗುಂಡುಮಬ್ಬೆ ಜೊತೆಯಲ್ಲಿ ಚಾಲುಕ್ಯ ಚಕ್ರವರ್ತಿಯ ಅಹವಮಲ್ಲನ ಭುಜಾದಂಡದಂತಿದ್ದ ನಾಗದೇವನೊಂದಿಗೆ ಲಗ್ನವಾಯಿತು. ಈ ಶುಭ ಸಂಭ್ರಮದಲ್ಲಿ ಮಲ್ಲಪ್ಪಯ್ಯ ಪೊನ್ನನ ಶಾನ್ ಪುರಾಣದ 1000 ಹಸ್ತಪ್ರತಿಗಳನ್ನು ಮಾಡಿಸಿದನು. ಮದುವೆಗೆ ಬಂದ ಬಂಧು ಮಿತ್ರರಿಗೆ ಬಂಗಾರದ ಜಿನಬಿಂಬ ಹಾಗೂ ಹಸ್ತಪ್ರತಿಗಳನ್ನು ಉಡುಗೊರೆಯಾಗಿ ನೀಡಿದನು. ಪೊನ್ನನ ಶಾಂತಿ ಪುರಾಣದಲ್ಲಿ ಅತ್ತಿಮಬ್ಬೆಯ ತವರು ಮನೆಯ ಹಲವು ಸಂಗತಿಗಳು ಹೇಳಿರುವುದು ಕಾವ್ಯದಿಂದ ನಮಗೆ ತಿಳಿದು ಬರುತ್ತದೆ. ಅತ್ತಿಮಬ್ಬೆಯ ಆಶ್ರಯದಲ್ಲೇ ರನ್ನ ಕವಿ ಅಜಿತ ಪುರಾಣವನ್ನು ಬರೆದಿದ್ದು. ಈ ಪುರಾಣದಲ್ಲಿ ಎರಡನೆಯ ತೀರ್ಥಂಕರರಾದ ಅಜಿತ ಸ್ವಾಮಿ ಮತ್ತು ಎರಡನೇ ಚಕ್ರವರ್ತಿಯಾದ ಸಗರನ ಚರಿತ್ರೆ ಉಳ್ಳ ಜೈನ ಪುರಾಣವಿದೆ. ಈ ಕಾವ್ಯದಲ್ಲಿ ರನ್ನನು ಅತ್ತಿಮಬ್ಬೆಯ ಗುಣವನ್ನು ಕೊಂಡಾಡುತ್ತಾ ತನಗೆ ಪೋಷಕರಾದ ಚಾಮುಂಡರಾಯ ತೈಲಪ್ಪರಂತೆಯೇ ಅತ್ತಿಮಬ್ಬೆಯು ಮುಖ್ಯಳಾಗಿದ್ದಾಳೆ. ಚಕ್ರವರ್ತಿಗಳಲ್ಲಿ ತೈಲಪ್ಪ ಶ್ರೇಷ್ಠನಾಗಿರುವಂತೆ ದಾನದಲ್ಲಿ ದಾನ ಚಿಂತಾಮಣಿ ಅತ್ತಿಮಬ್ಬೆ ಎಂಬುದು ಕವಿಯ ಹೇಳಿಕೆ. ರನ್ನನಿಂದ ಅಜಿತ ಪುರಾಣವನ್ನು ಹೇಳಿಸಿದವಳು ಅತ್ತಿಮಬ್ಬೆ. ಆದಿ ಪುರಾಣ ಶಾಂತಿ ಪುರಾಣಗೆ ಸಮಾನವಾದ ಈ ಕೃತಿಯನ್ನು ಆಶ್ರಿತ ಚಿಂತಾಮಣಿಗತ್ತಿಮಬ್ಬೆಗರ್ತಿಯೇ ಪೇಳ್ದಂ ಇದ್ದಾನೆ ಕವಿ. ಇದರಿಂದ ಅತ್ತಿಮಬ್ಬೆ ಪರವಾಗಿರುವ ಇವನ ಗೌರವ ವ್ಯಕ್ತವಾಗುವುದಲ್ಲದೆ ಅವಳ ಆದರ್ಶ ಚಾರಿತ್ರವನ್ನು ಪೀಠಿಕಾ ಭಾಗದಲ್ಲಿ ಮುಕ್ತಕಂಠದಿಂದ ಹೊಗಳಿದ್ದಾನೆ ಹಾಗೂ ಅವಳ ಗುಣವನ್ನು ಲಕ್ಕುಂಡಿಯ ಶಿಲಾಶಾಸನದಲ್ಲಿಯೂ ಅವನೇ ಬಣ್ಣಿಸಿದ್ದಾನೆ. ಸಾಮಾನ್ಯವಾಗಿ ಹೆಣ್ಣು ತಾಯಿಯಾಗುವ ಸಂದರ್ಭದಲ್ಲಿ ಬಯಕೆಗಳು ಇರುವುದು ಸಹಜ. ಆದರೆ ಅತ್ತಿಮಬ್ಬೆಯ ಬಯಕೆಯೇ ವಿಶೇಷವಾಗಿತ್ತು. ಅದೆಂದರೆ ಜಿನಾಲಯಗಳನ್ನು ಕಟ್ಟಿಸಬೇಕು, 1000 ಬಂಗಾರದ ಜಿನಬಿಂಬಗಳನ್ನು ದಾನ ಮಾಡಬೇಕು, 1000 ಮುನಿಗಳಿಗೆ ಆಹಾರ ನೀಡಬೇಕು ಎಂಬುದೇ ಆಕೆಯ ಬಯಕೆಯಾಗಿತ್ತು. ಅವಳ ಬಯಕೆಯೂ ಈಡೇರಿತು. ಅಣ್ಣಿಗ ದೇವನೆಂಬ ಗಂಡು ಮಗುವಿನ ತಾಯಿಯೂ ಆದಳು. ದಾನ ಚಿಂತಾಮಣಿ ಅತ್ತಿಮಬ್ಬೆಯು ವೀರಳು, ಶೂರಳು ಎಂಬುದಕ್ಕೆ ಪತಿ ನಾಗದೇವನೊಂದಿಗೆ ಆಗಾಗ ಯುದ್ಧಕ್ಕೆ ಹೋಗುತ್ತಿದ್ದಳು. ಸಾರಥಿಯಾಗಿ ರಥ ನಡೆಸುತ್ತಿದ್ದಳು. ಕತ್ತಿ ಹಿಡಿದು ವೀರಾವೇಶದಿಂದ ಹೋರಾಡುತ್ತಿದ್ದಳು. ಇದನ್ನು ಕಂಡ ಜನರು ರಣಧೀರೆ, ಶೂರಳು ಎಂದು ಅವಳ ಶೌರ್ಯ ಸಾಹಸದ ಪರಾಕ್ರಮಗಳನ್ನ ಕೊಂಡಾಡುತ್ತಿದ್ದರು. ಅತ್ತಿಮಬ್ಬೆ ಯೌವನದಲ್ಲಿರುವಾಗಲೇ ಅವಳ ಗಂಡ ನಾಗದೇವ ಯುದ್ಧದಲ್ಲಿ ಮರಣ ಹೊಂದುತ್ತಾನೆ. ತಂಗಿ ಗುಂಡುಮಬ್ಬೆಯು ಅಕ್ಕನನ್ನು ಕಷ್ಟದಿಂದ ಒಪ್ಪಿಸಿ ಎಳೆಯ ಪ್ರಾಯದ ಅಣ್ಣಿಗ ದೇವನನ್ನು ಸಾಕಿ ಸಲಹುವ ಜವಾಬ್ದಾರಿಯನ್ನು ಅತ್ತಿಮಬ್ಬೆಗೆ ಒಪ್ಪಿಸಿ ಗುಂಡುಮಬ್ಬೆ ಗಂಡನೊಡನೆ ಸತಿಯಾಗುತ್ತಾಳೆ. ಪತಿಯ ಗಲಿಕೆಯಿಂದ ನೊಂದ ಅತ್ತಿಮಬ್ಬೆ ಮಗನ ಲಾಲನೆ ಪಾಲನೆಗಾಗಿ ಕಷ್ಟದಿಂದ ಉಳಿದು ಉಗ್ರ ವ್ರತ ನೇಮಾದಿಗಳಲ್ಲಿ ತನ್ನ ಜೀವನವನ್ನ ಸಾಗಿಸ್ತಾಳೆ. ಸುತನ ಜವಾಬ್ದಾರಿ, ಪತಿಯ ಕೆಲಸದ ಹೊಣೆಯನ್ನ ಹೊತ್ತು ರಾಜಕಾರಣದಲ್ಲಿ ತೈಲಪ್ಪ ಚಕ್ರವರ್ತಿ

ಪತಿಗೆ ತಾಯಿಯಂತೆ ಸಲಹೆ ನೀಡುತ್ತಿದ್ದಳು. ತನ್ನ ಪತಿ ಮತ್ತು ಸೋದರಿಯನ್ನು ಕಳೆದುಕೊಂಡ ವಿಷಾದದಲ್ಲಿ ಮುಳುಗಿದ ಅತ್ತಿಮಬ್ಬೆಯು ದುಃಖವನ್ನು ನುಂಗಿಕೊಂಡು ವೈರಾಗ್ಯ ತಾಳಿದಳು. ಧಾರ್ಮಿಕವಾದ ಸರಳ ಜೀವನವನ್ನು ನಡೆಸಿದಳು. ಅವಳ ಜೀವನವು ಕಲೆಗಳಿಗೆ ಮತ್ತು ಧಾರ್ಮಿಕ ಪುನರ್ಜೀವನಕ್ಕೆ ಮೀಸಲಾಯಿತು. ತೈಲಪ್ಪ ಚಕ್ರವರ್ತಿಯು ಅಣ್ಣಿಗ ದೇವನನ್ನು ಲಕ್ಕುಂಡಿ ಪ್ರಾಂತ್ಯಕ್ಕೆ ಸಾಮಂತನನ್ನಾಗಿ ನೇಮಿಸಿದನು. ಅತ್ತಿಮಬ್ಬೆ ಮಗನೊಂದಿಗೆ ಲಕ್ಕುಂಡಿಯಲ್ಲಿ ನೆಲೆಸಿದಳು. ಅಲ್ಲಿಯೇ ಜಿನಾಲಯವನ್ನು ಕಟ್ಟಿಸಿದಳು. ಅದರ ನಿರ್ವಹಣೆಗೆ ಅಗತ್ಯವಾದ ದಾನ ದತ್ತಿಗಳನ್ನು ಅವಳೇ ವಹಿಸಿಕೊಂಡಳು. ಜಿನಾಲಯದಲ್ಲೇ ಅವಳ ಶಾಸನವೂ ಇದೆ. ಇದು ಜೈನ ಬಸದ ಹತ್ತಿರ ನೆಟ್ಟಿರುವ ಕಲ್ಲಿನಲ್ಲಿ ಬರೆಯಲ್ಪಟ್ಟಿದೆ. ಅತ್ತಿಮಬ್ಬೆಯ ಆಧ್ಯಾತ್ಮಿಕ ಬದುಕಿನ ಇಡೀ ಚಿತ್ರಣವು ಲಕ್ಕುಂಡಿ ಶಾಸನದಲ್ಲಿ ದೊರೆಯುತ್ತದೆ. ಈ ಶಾಸನವನ್ನು ಕವಿ ರನ್ನನು ಬರೆದಿದ್ದಾನೆ. ಲಕ್ಕುಂಡಿ ಶಾಸನದ ವೈಶಿಷ್ಟ್ಯ ಈ ರೀತಿಯಾಗಿದೆ. ಅತ್ತಿಮಬ್ಬೆ ಮಹಾಕವಿ ರನ್ನನ ಆಶಯದಾತೆ. ಈಕೆ ಪೊನ್ನನ ಶಾಂತಿ ಪುರಾಣದ ಸಹಸ್ರ ಪ್ರತಿಗಳನ್ನು ಬರೆಸಿದಳು. ಸಾಮಾನ್ಯ ಜನರಿಗೆ ಉಚಿತವಾಗಿ ದಾನ ನೀಡಿದಳೆಂದು ಈ ಶಾಸನದಲ್ಲಿ ತಿಳಿದು ಬರುತ್ತದೆ. ಕವಿ ರನ್ನನಿಂದ ಅಜಿತನಾಥ ಪುರಾಣವನ್ನು ಬರೆಸಿದಳೆಂಬುದು ಈ ಶಾಸನವು ಉಲ್ಲೇಖಿಸುತ್ತದೆ. 1500 ರತ್ನ ಖಚಿತವಾದ ಬಂಗಾರದ ಜಿನಬಿಂಬಗಳನ್ನು ಮಾಡಿಸಿ ಭಕ್ತರಿಗೆ ದಾನವಾಗಿ ನೀಡಿದಳು. ಅಂದಿನ ಕಾಲದಲ್ಲಿ ಅತ್ತಿಮಬ್ಬೆಯಂತಹ ಸ್ತ್ರೀ ಜೈನ ಧರ್ಮದ ಪ್ರಚಾರಕ್ಕಾಗಿ ಮಾಡಿದ ಕಾರ್ಯ ಮೆಚ್ಚುವಂತದ್ದು. ಪೊನ್ನನ ಶಾಂತಿ ಪುರಾಣದ 1000 ಓಲೆಗಳ ಮೇಲೆ ಬರೆಯಿಸಿ ವಿದ್ವಾಂಸರಿಗೆ ವಿತರಣೆ ಮಾಡಿದಳು. ಓಲೆಗರಿಯ ಮೇಲೆ 1000 ಪ್ರತಿಗಳನ್ನು ಬರೆಯಿಸುವುದು ಅಂದಿನ ಕಾಲದಲ್ಲಿ ಅದ್ಭುತ ಕಾರ್ಯವೇ ಸರಿ. ಇದರ ಮೂಲಕ ಕನ್ನಡದ ಮೊದಲ ಪ್ರಕಾಶಕಿ ಎಂಬ ಕೀರ್ತಿಗೆ ಭಾಜನಳಾದಳು. ಶಾಸ್ತ್ರದಾನ ಮಾಡಿದಳು. ಅತ್ತಿಮಬ್ಬೆಯ ತಪಸ್ಸು, ಕಠೋರ ನಿಯಮಾನುಸರಣೆ, ತ್ಯಾಗ ಔದಾರ್ಯಗಳನ್ನ ಲಕ್ಕುಂಡಿ ಶಾಸನವು ಕೊಂಡಾಡಿದೆ. ಅತ್ತಿಮಬ್ಬೆ ಮರಣದ ನಂತರ ಸ್ಥಾಪಿತವಾದ ಅನೇಕ ಶಾಸನಗಳು ಮತ್ತು ಹಲವು ಕವಿಗಳು ಅವಳ ದಾನ ಧರ್ಮಗಳ ಹಿರಿಮೆಯನ್ನ ಹೊಗಳಿದ್ದಾರೆ. ಮಹಾಕವಿ ರನ್ನನಂತೂ ತನ್ನ ಅಜಿತ ಪುರಾಣದಲ್ಲಿ ಅವಳ ಆದರ್ಶ ಚಾರಿತ್ರ್ಯದ ಬಗ್ಗೆ ತನ್ನ ಪದ್ಯವೊಂದರಲ್ಲಿ ಈ ರೀತಿಯಾಗಿ ವಿವರಿಸುತ್ತಾನೆ. ಬಿಳಿಯ ಹರಳೆಯಂತೆ, ಗಂಗಾಜಲದಂತೆ, ಕೊಪಣಾದ್ರಿಯಂತೆ ಧವಳ ಮಾದುದು ಚರಿತೆ ಅತ್ತಿಮಬ್ಬೆಯ ಎಂತಾಗಿ ಅವಳ ಪಾವಿತ್ರ್ಯವನ್ನು ಹೊಗಳಿದ್ದಾನೆ. ನಿಜಕ್ಕೂ ಅತ್ತಿಮಬ್ಬೆಯ ಮೈ ಮನಸ್ಸು ಶ್ವೇತ ಪವಿತ್ರ ಗಂಗಾ ಜಲದಂತೆ ವಿಶಾಲವಾದ ಹೃದಯವುಳ್ಳವಳಾಗಿದ್ದಳು ಎಂದೇಳುವಲ್ಲಿ ಅಚ್ಚರಿಯಿಲ್ಲ. ಆಕೆ ಸ್ವತಃ ಕಾವ್ಯ ಬರೆಯದಿದ್ದರೂ ಮಹಾಕಾವ್ಯದ ಬಾಳನ್ನು ಬೆಳಗಿದಳು. ನಂತರದಲ್ಲಿ ಬ್ರಹ್ಮ ಶಿವನ ಸಮಯ ಪರೀಕ್ಷೆಯಲ್ಲಿಯೂ ಅನೇಕ ಶಾಸನಗಳಲ್ಲಿಯೂ ಅತ್ತಿಮಬ್ಬೆಯನ್ನು ಮನಸಾರೆ ಹೊಗಳಲಾಗಿದೆ. ಅತ್ತಿಮಬ್ಬೆ ಮಾಡಿರುವ ಧಾರ್ಮಿಕ ಹಾಗೂ ಸಾಮಾಜಿಕ ಕೆಲಸಗಳು ಇಂತಿವೆ. ರನ್ನನಂತ ವರ ಕವಿಗಳಿಗೆ ಸ್ಫೂರ್ತಿ ಆಶ್ರಯ ಕೊಟ್ಟಳು. ನಾಗದೇವ ಅಣ್ಣಿಗ ದೇವರಂತ ರಣಕಲಿಗಳಿಗೆ ಉತ್ಸಾಹ ತುಂಬಿದಳು. ಓಲೆಗರಿ ಪ್ರತಿಗಳಲ್ಲಿ ಶಾಂತಿ ಪುರಾಣ, ಅಜಿತ ಪುರಾಣ ಕಾವ್ಯಗಳ ಹಲವಾರು ಪ್ರತಿಗಳನ್ನು ಬರೆಯಿಸುವುದರ ಮೂಲಕ ಕನ್ನಡ ಪ್ರಕಾಶಕಿಯಾಗುವುದರೊಂದಿಗೆ ಕನ್ನಡ ಸಾಹಿತ್ಯವನ್ನು ಮತ್ತಷ್ಟು ಜೀವ ತುಂಬಿದ ಪುಣ್ಯಮೂರ್ತಿಯಾದಳು. ಜಿನಬಿಂಬಗಳನ್ನು ದಾನ ಮಾಡಿ ಭಕ್ತರನ್ನು ಉದ್ದೀಪನಗೊಳಿಸಿದಳು. ಮುನಿಗಳಿಗೆ ಆತ್ಮಾನುಸಂಧಾನದ ಧ್ಯಾನ ಕಾರ್ಯದಲ್ಲಿ ನೆರವಾದಳು. ನಾಡಿನಾದ್ಯಂತ 100 ಚೈತ್ಯಾಲಯಗಳನ್ನು ನಿರ್ಮಿಸುವುದರ ಮೂಲಕ ಧಾರ್ಮಿಕ ಚೈತನ್ಯದ ಮಹಾಚೇತನಳಾದಳು. ಬೇಡಿದವರಿಗೆ ಅವರು ಬೇಡಿದ್ದನ್ನು ಇಲ್ಲ ಎನ್ನದಂತೆ ತಡ ಮಾಡದೆ ಒಡನೆಯೇ ಹಿಡಿ ಹಿಡಿಯಾಗಿ ಹಿಡಿಡಿ ಎಂದು ಮುಕ್ತ ಹಸ್ತದಿಂದ ನೀಡಿದಳು. ತನ್ನದೆಂಬುದು ಸರ್ವಸ್ವವನ್ನು ಧರ್ಮ ಮತ್ತು ಸಮಾಜಕ್ಕಾಗಿ ದಾನ ಮಾಡಿದಳು. ಇಂತಹ ಮಹತ್ ಕಾರ್ಯಗಳು ಮಾಡಿದಂತ ಪುಣ್ಯಜೀವಿ ದಾನ ಚಿಂತಾಮಣಿ ಅತ್ತಿಮಬ್ಬೆ. ರನ್ನನು ಅಜಿತ ಪುರಾಣದ ಗದ್ಯದಲ್ಲಿ ಹೀಗೆ ಅವಳ ಬಗ್ಗೆ ಹೇಳಿರುವ ಸಾಲುಗಳು: ಶ್ರೀಮದ್ ಅಭಿನವ ಕವಿ ಚಕ್ರವರ್ತಿ ಕವಿರತ್ನ ನಿರ್ಮಿತ ಶ್ರೀ ದಾನ ಚಿಂತಾಮಣಿ ನಿರ್ಮಾಪಿತ ಶ್ರೀಮದ್ ಅಜಿತ ತೀರ್ಥಂಕರ ಪುರಾಣ ತಿಲಕದೋಳ್ ಎಂದು ತನ್ನ ಕಾವ್ಯಕ್ಕೆ ಪ್ರೋತ್ಸಾಹ ನೀಡಿದ ಆಕೆಯ ಸ್ಮರಣೆಯನ್ನು ರನ್ನನು ಅಪಾರವಾಗಿ ಕೊಂಡಾಡಿದ್ದಾನೆ. ತನ್ನ ಮಗಳಿಗೆ ಅತ್ತಿಮಬ್ಬೆ ಹೆಸರು ಇಡುವುದರ ಮೂಲಕ ಅವರ ಉಪಕಾರಕ್ಕೆ ಗೌರವದ
ಅಭಿಮಾನ ಮೆರೆದಿದ್ದಾನೆ. ಅತಿ

0: ಹಬ್ಬೆಯ ಸಮಾಜಮುಖಿ ಧಾರ್ಮಿಕ ಕಾರ್ಯಗಳನ್ನು ಮೆಚ್ಚಿ ಈಕೆಗೆ ಸಿಕ್ಕ ಬಿರುದುಗಳು ಕಡಿಮೆಯೇನಲ್ಲ. ನಮಗೆಲ್ಲ ತಿಳಿದಂತೆ ದಾನ ಚಿಂತಾಮಣಿ, ಕವಿವರ ಕಾಮಧೇನು, ಜಿನಶಾಸನ ದೀಪಿಕೆ, ಗುಣದಖನಿ, ಜೈನ ಶಾಸನ ರಕ್ಷಮಣಿ, ಅಕಲಂಕ ಚರಿತೆ, ಸರ್ವ ಕಲಾವಿದೆ ಮುಂತಾದ ಬಿರುದುಗಳನ್ನು ಹೊಂದಿದ್ದಳು. ಅತ್ತಿಮಬ್ಬೆ ಬದುಕಿ 1000 ವರ್ಷಗಳಾಗಿದ್ದರಿಂದ ಕರ್ನಾಟಕ ಸರಕಾರವು 1994-95 ಅತ್ತಿಮಬ್ಬೆ ವರ್ಷವೆಂದು ಘೋಷಿಸಿತು. ಸ್ತ್ರೀಯ ಸಾಹಿತ್ಯ ಕೃಷಿ ಅಗಾಧವಾಗಿ ಸೃಜನೆಯಾಗುತ್ತಿರುವ ಸಂದರ್ಭದಲ್ಲಿ ಅವರಿಗೆ ಪ್ರತ್ಯೇಕ ಪ್ರಶಸ್ತಿ ನೀಡಿ ಗೌರವಿಸಬೇಕೆಂಬ ಉದ್ದೇಶದಿಂದ ಅತ್ತಿಮಬ್ಬೆಯ ಸ್ಮರಣಾರ್ಥ ದಾನ ಚಿಂತಾಮಣಿ ಅತ್ತಿಮಬ್ಬೆ ಪ್ರಶಸ್ತಿಯನ್ನು ಪ್ರತಿಷ್ಠಾಪಿಸಿತು. ಈ ಪ್ರಶಸ್ತಿಯನ್ನು ಮೊದಲು ಟಿ ಸುನಂದಮ್ಮ, ಶಾಂತಾದೇವಿ ಅಳ್ವಾಡ್, ವೈದೇಹಿ ಮೊದಲಾದವರನ್ನೊಳಗೊಂಡು ಮಹಿಳಾ ಸಾಹಿತಿಗಳು ಈ ಪ್ರಶಸ್ತಿಗೆ ಭಾಜನರಾಗಿರುವುದು ವಿಶೇಷ. ಕನ್ನಡ ನಾಡಿನಲ್ಲಿ ಶೀಲಾ, ಅನುಪಮ ಗುಣ, ಹೌದಾರಿಯ ಅಭಿಮಾನಿಗಳಿಗೆ ಸಂಕೇತವಾಗಿ ಬಾಳಿದ ಮಹಾವ್ಯಕ್ತಿ ಅತ್ತಿಮಬ್ಬೆ ಮುಂದಿನ ಜನಾಂಗದ ಮೇಲೆಯೂ ತನ್ನ ಪ್ರಭಾವವನ್ನು ಬೀರಿದಳು. ಇಂತಹ ದಾನಶೂರಿಯ ದಿವ್ಯಾದರ್ಶ ಅನುಪಮ, ಅನನ್ಯವಾದದ್ದು.
1: ಇದುವರೆಗೆ ದಾನ ಚಿಂತಾಮಣಿ ಅತ್ತಿಮಬ್ಬೆ ಈ ಕುರಿತು ಮಾತನಾಡಿದವರು ಶಾಂತಲಾ ಎಸ್ ಮುಕುಂದಿಮಠ. ಈಗ ಕೇಳಿ ಭಾವಗೀತೆಗಳು. ಮೊದಲಿಗೆ ಕೇಳಿ ಎಂ ಆರ್ ಕಮಲಾ ಇವರ ರಚನೆಗೆ ಧ್ವನಿಯಾಗಿದ್ದಾರೆ ರತ್ನಮಾಲಾ ಪ್ರಕಾಶ್.

0: ಇದುವರೆಗೆ ವನಿತಾ ವಿಹಾರ ಮಹಿಳೆಯರಿಗಾಗಿ ಕಾರ್ಯಕ್ರಮ ಪ್ರಸಾರವಾಯಿತು. ನೆರವು ರಮಾಕುಲ್ಕರ್ಣಿ, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. ರಾಜ್ಯವ್ಯಾಪಿಯಲ್ಲಿ ಬಿತ್ತರಿಸಲ್ಪಟ್ಟ ಈ ಕಾರ್ಯಕ್ರಮ ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ.
1: ವನಿತಾ ವಿಹಾರ ಕಾರ್ಯಕ್ರಮ ಇದುವರೆಗೂ ಪ್ರಸಾರವಾಯಿತು.

0: ಇದು ಆಕಾಶವಾಣಿ ಬೆಂಗಳೂರು. ಸಮಯ 12:30.
1: ಹಲೋ
2: ರಾಜೇಶ್ ಅವರೇ, ಪೊಲೀಸ್ ಸ್ಟೇಷನ್ ಇಂದ ಮಾತಾಡ್ತಿದ್ದೀನಿ.
1: ಮತ್ತೆ
2: ನಿಮ್ಮನ್ನು ಡಿಜಿಟಲ್ ಅರೆಸ್ಟ್ ಮಾಡಲಾಗಿದೆ. ಬೇರೆ ಕೋಣೆಗೆ ಹೋಗಿ ಒಬ್ರೆ. ನಿಮ್ಮ ಪಾರ್ಸಲ್ ನಲ್ಲಿ ಡ್ರಗ್ ಸಿಕ್ಕಿದೆ, ಸಿಕ್ಕಾಕೊಂಡಿದ್ದೀರಿ.
1: 10 ಲಕ್ಷ ಕೊಡಿ, ಬಚಾವ್ ಆಗ್ತೀರಾ.
3: ಸರ್, ಅಷ್ಟೊಂದ್ ಎಲ್ಲಿಂದ ಕೊಡ್ಲಿ?
2: ಒಂದು ಲಿಂಕ್ ಕಳಿಸಿದೀನಿ, ಈಗ್ಲೇ ಪ್ರೊಸೆಸಿಂಗ್. 2 ಲಕ್ಷ ಕಳಿಸಿ, ಉಳಿದದ್ದು ಆಮೇಲೆ.
1: ಸರ್, 2 ಲಕ್ಷ
4: ಏನಾಯ್ತಪ್ಪ?
3: ಮಗಳೆ, ಇವರು ಹೇಳ್ತಿದ್ದಾರೆ ನನ್ನ ಪಾರ್ಸೆಲ್ ನಲ್ಲಿ ಡ್ರಗ್ಸ್ ಸಿಕ್ಕಿದೆಯಂತೆ.
2: ಅರೆ,
3: ಕಟ್ ಮಾಡಿದ್ರು.
4: ಪ್ಯಾನಿಕ್ ಆಗ್ಬೇಡಿ ಅಪ್ಪ, ಡಿಜಿಟಲ್ ಅರೆಸ್ಟ್ ಅಂತ ಇರುವುದೇ ಇಲ್ಲ. ಇದೆಲ್ಲ ಫ್ರಾಡ್.
3: ಫ್ರಾಡ್?
4: ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳುಹಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ. ನೀವು ಜಾಗರೂಕರಾಗಿರದಿದ್ದರೆ
1: ಹಣ ಕಳ್ಕೊಳ್ತೀರಾ.
5: RBI ಹೇಳುತ್ತೆ,
4: ಜಾಣರಾಗಿರಿ, ಜಾಗರೂಕರಾಗಿರಿ.
6: ಒಂಬತ್ತು ದಶಕಗಳ ಭವ್ಯ ಸಂಸ್ಕೃತಿ, ಒಂಬತ್ತು ದಶಕಗಳ ಮಧುರ ಸಂಗೀತ, ಜನಮನದ ಧ್ವನಿಯಾಗಿ ನಿರಂತರವಾಗಿ ಸಾಗುತ್ತಿರುವ ನಮ್ಮೆಲ್ಲರ ನೆಚ್ಚಿನ ಆಕಾಶವಾಣಿಗೆ ಈಗ 90 ವರ್ಷಗಳ ಸಂಭ್ರಮ. ಪರಂಪರೆ ಮತ್ತು ನವೀನತೆಯ ಅದ್ಭುತ ಸಂಗಮ, ಶ್ರುತಿ, ಲಯ ಹಾಗೂ ಭಾವಗಳ ಅನನ್ಯ ಅನುಭವ. ಆಕಾಶವಾಣಿಯ 90 ವರ್ಷಗಳ ಐತಿಹಾಸಿಕ ಪಯಣಕ್ಕೆ ಒಂದು ಸ್ಮರಣೀಯ ಸಂಗೀತ ನಮನ. ಇದಕ್ಕಾಗಿ ಆಕಾಶವಾಣಿ ಬೆಂಗಳೂರು ಹೆಮ್ಮೆಯಿಂದ ಹಮ್ಮಿಕೊಂಡಿದೆ ಒಂದು ಸುಂದರ ಸಾಂಸ್ಕೃತಿಕ ಸಂಚೆ, ಸ್ವರಸ್ಮೃತಿ. ಸ್ವರಸ್ಮೃತಿ ಈ ಸ್ವರ ಸಂಚಿಕೆ ವೀಣಾ ವಾದನದ ಮೂಲಕ ಮೆರುಗು ನೀಡಲಿದ್ದಾರೆ ಶ್ರೀ ರಮಣ ಬಾಲಚಂದ್ರನ್. ಇದೇ May 30 6 PM ಬೆಂಗಳೂರಿನ ಗಾಯನ ಸಮಾಜದಲ್ಲಿ ಸ್ವರಸ್ಮೃತಿ. ಬನ್ನಿ, ಜೊತೆಯಾಗಿ ಆಕಾಶವಾಣಿ 90ರ ಸಂಭ್ರಮಕ್ಕೆ ನೀವು ಸಾಕ್ಷಿಯಾಗಿ.
7: ದಾವಣಗೆರೆಯ GM ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು, ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.
8: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು June 6 ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
9: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
8: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30th.
9: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300000 ಕರೆ ಮಾಡಿ.
8: ಲಿಡ್ಕರ್, ನಂಬಿಕೆ ನಿರಂತರ.

0: ವಂದೇ ಮಾತರಂ. 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ. ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು.
1: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
0: ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ 1:30, ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು.

0: ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಆರೋಗ್ಯ ಕಾರ್ಯಕ್ರಮ. ಕೇಳುಗರೆ, ಮೇ 31 ವಿಶ್ವ ತಂಬಾಕು ರಹಿತ ದಿನ. ಅನ್ಮಾಸ್ಕಿಂಗ್ ದಿ ಅಪೀಲ್ ಕೌಂಟರಿಂಗ್ ನೋಟಿಸ್ ಅಂಡ್ ಟೊಬ್ಯಾಕೋ ಅಡಿಕ್ಷನ್. ಅಂದ್ರೆ

0: ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಆರೋಗ್ಯ ಕಾರ್ಯಕ್ರಮ ಕೇಳುಗರೆ, ಮೇ 31 ವಿಶ್ವ ತಂಬಾಕು ರಹಿತ ದಿನ. ಅನ್ಮಾಸ್ಕಿಂಗ್ ದಿ ಅಪೀಲ್ ಕೌಂಟರಿಂಗ್ ನೋಟಿಸ್ ಅಂಡ್ ಟೊಬ್ಯಾಕೋ ಅಡಿಕ್ಷನ್, ಅಂದರೆ ತಂಬಾಕು ಮತ್ತು ನಿಕೋಟಿನ್ ಚಟವನ್ನು ಎದುರಿಸಲು ತಂಬಾಕು ಮತ್ತು ನಿಕೋಟಿನ್ ಸೇವನೆ ಕುರಿತ ತಪ್ಪು ಕಲ್ಪನೆಯ ಅನಾವರಣ, ಇದು ಈ ಬಾರಿಯ ಘೋಷವಾಕ್ಯ. ಶ್ರೋತೃಗಳೇ, ಇಂದು ವಿಶ್ವ ತಂಬಾಕು ರಹಿತ ದಿನದ ಪ್ರಯುಕ್ತ ತಂಬಾಕು ಸೇವನೆಯಿಂದ ಆರೋಗ್ಯದ ಮೇಲಾಗುವ ದುಷ್ಪರಿಣಾಮಗಳು ಹಾಗೂ ಪರಿಹಾರ, ಈ ಕುರಿತು ಮಡಿಕೇರಿಯ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಸಮುದಾಯ ಆರೋಗ್ಯ ವಿಭಾಗದ ಮುಖ್ಯಸ್ಥರು ಹಾಗೂ ಪ್ರಾಧ್ಯಾಪಕರಾದ ಡಾಕ್ಟರ್ ರಾಮಚಂದ್ರ ಕಾಮತ್ ಅವರೊಂದಿಗೆ ಸಂದರ್ಶನ.
2: ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಮೇ 31 ವಿಶ್ವ ತಂಬಾಕು ರಹಿತ ದಿನ ಅಂತ ನಾವು ಆಚರಿಸ್ತೀವಿ. ಮುಖ್ಯವಾಗಿ ಈ ಆಚರಣೆಯ ಉದ್ದೇಶ, ಇದರ ಮಹತ್ವ ಮತ್ತು ತಂಬಾಕು ಸೇವನೆಯಿಂದ ನಮ್ಮ ಆರೋಗ್ಯದ ಮೇಲೆ ಉಂಟಾಗುವಂಥ ದುಷ್ಪರಿಣಾಮ ಮತ್ತು ಈ ತಂಬಾಕು ಸೇವನೆಯ ಚಟದಿಂದ ಹೇಗೆ ಹೊರಗಡೆ ಬರಬಹುದು ಅನ್ನುವಂಥ ವಿಚಾರಗಳ ಬಗ್ಗೆ ನಾವಿವತ್ತು ಮಾಹಿತಿಯನ್ನು ಮಾಡಿಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಕೊಡಗು ಜಿಲ್ಲೆ ಮಡಿಕೇರಿಯಲ್ಲಿರುವಂತಹ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಸಮುದಾಯ ಆರೋಗ್ಯ ವಿಜ್ಞಾನ ವಿಭಾಗದ ಮುಖ್ಯಸ್ಥರು ಹಾಗೂ ಪ್ರಾಧ್ಯಾಪಕರು ಆದಂಥ ಡಾಕ್ಟರ್ ರಾಮಚಂದ್ರ ಕಾಮತ್ ಅವರು. ನಮಸ್ಕಾರ ಡಾಕ್ಟರ್ ರಾಮಚಂದ್ರ ಕಾಮತ್.
3: ನಮಸ್ಕಾರ.
2: ಈಗ ಮೇ 31 ನಾವು ವಿಶ್ವ ತಂಬಾಕು ರಹಿತ ದಿನ ಅಂತ ಆಚರಿಸ್ತೀವಿ. ಈ ದಿನದ ಒಂದು ಆಚರಣೆಯ ಉದ್ದೇಶ, ಮಹತ್ವ ಏನು ಅಂತ ಪ್ರಾರಂಭದಲ್ಲಿ ಹೇಳ್ತೀರಾ?
3: ಮೇ 31 ಪ್ರತಿ ವರ್ಷ ವಿಶ್ವ ತಂಬಾಕು ರಹಿತ ದಿನಾಚರಣೆಯನ್ನು ನಾವು ಆಚರಣೆ ಮಾಡ್ತಾ ಇದ್ದೇವೆ. ಇದು ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ, ಜಗತ್ತಿನ ಎಲ್ಲ ರಾಷ್ಟ್ರಗಳಲ್ಲಿ ಸಹ ಈ ದಿನವನ್ನು ಆಚರಣೆ ಮಾಡ್ತಾರೆ. ಕಾರಣ ಇಷ್ಟೇ, ಜನರಲ್ಲಿ ಈ ಧೂಮಪಾನ ಅದರ ದುಷ್ಪರಿಣಾಮಗಳು ಅದರ ಬಗ್ಗೆ ಜಾಗೃತಿ ಮೂಡಿಸೋದು, ಮತ್ತು ಇದು ಯಾವ ರೀತಿಯಲ್ಲಿ ಇದನ್ನು ಕಡಿಮೆ ಮಾಡ್ಬೋದು, ಯುವ ಜನರು ಇದಕ್ಕೆ ಬಲಿಯಾಗದೆ ಯಾವ ರೀತಿ ನೋಡ್ಬೋದು, ಸೊ ಅದೆಲ್ಲ ಧ್ಯೇಯ ಇಟ್ಕೊಂಡು ಈ ವರ್ಷ ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ.
2: ಅಂದರೆ ಮುಖ್ಯವಾಗಿ ತಂಬಾಕನ್ನು ವಿವಿಧ ರೀತಿಯಲ್ಲಿ ನಮ್ಮಲ್ಲಿ ಬಳಸ್ತಾ ಇದ್ದಾರೆ, ಅದನ್ನು ನಿವಾರಣೆ ಮಾಡೋದೇ ಈ ದಿನದ ಮುಖ್ಯವಾದ ಉದ್ದೇಶ.
3: ಹೌದು ಹೌದು. ಇಲ್ಲಿ ತಂಬಾಕು ಇಂಡಸ್ಟ್ರಿ ಅವರು ಏನು ಮಾಡ್ತಾರೆ ಹೇಳಿದರೆ, ಅವರ ಟಾರ್ಗೆಟ್ ಯುವಜನರು.
2: ಹೌದು,
3: ಹೊಸ ಹೊಸ ಯುವಜನರು ಪ್ರತಿ ವರ್ಷ ತಂಬಾಕು ಸೇವನೆಗೆ ಗುರಿಯಾದರೆ ಅದು ಸಮಾಜದಲ್ಲಿ ನಮ್ಮ ಹೆಲ್ತ್ ಸಿಸ್ಟಮ್ ಮೇಲೆ ಪರಿಣಾಮ ಬೀರ್ತಿದೆ, ಅವರ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತಿದೆ. ಈ ಕಂಪನಿಯವರು ಏನು ಮಾಡ್ತಾರೆ ಹೇಳಿದರೆ, ಅದಕ್ಕೆ ಅಟ್ರಾಕ್ಟಿವ್ ಆಗಿ ಹೇಳೋದು, ಅದ್ರ ಬಗ್ಗೆ ತಪ್ಪು ಕಲ್ಪನೆ ಹೇಳೋದು,
2: ಅಂದರೆ ಆಕರ್ಷಕವಾದ ಜಾಹೀರಾತುಗಳು ಕೊಡ್ತಾರೆ.
3: ಹೌದು, ಜಾಹೀರಾತು ಕೊಡ್ತಾರೆ, ಆಗ ಯುವ ಜನರು ಅದು ಒಳ್ಳೇದು ಅಂತೇಳಿ ಅವರಿಗೆ ಗೊತ್ತಾಗುವುದಿಲ್ಲ ಈ ತಪ್ಪು ಕಲ್ಪನೆ. ಸೊ ಅಂಥದ್ದೆಲ್ಲ ನೀವು ಏನಾದರೂ ಇದ್ದರೆ ತಂತ್ರಗಳನ್ನು ಬಹಿರಂಗಪಡಿಸಬೇಕಂತ. ಸೊ ನೀವೇನಾದರೂ ಹಾಗಿದ್ದರೆ ಅದನ್ನು ತಪ್ಪು ಕಲ್ಪನೆ ಕೊಡಬಾರ್ದು, ನಿಜವಾದ ಅದರಲ್ಲಿ ಏನುಂಟಂತ ಹೇಳಬೇಕಂತ ಹೇಳ್ತಾ ಉಂಟು.
2: ಇನ್ನು ಮುಖ್ಯವಾಗಿ ನಮ್ಮಲ್ಲಿ ಈ ತಂಬಾಕನ್ನು ಯಾವ್ಯಾವ ವಿಧಗಳಲ್ಲಿ ಬಳಸ್ತಾರೆ, ಮತ್ತು ಈ ತಂಬಾಕನ್ನು ಬಳಸೋದಕ್ಕೆ ಏನು ಕಾರಣ ಅಂತೀರ?
3: ತಂಬಾಕಲ್ಲಿ ಎರಡು ವಿಧ, ಒಂದು ಸ್ಮೋಕಿಂಗ್ ಅಂತ ಹೇಳ್ತೇವೆ, ಅದು ಹೊಗೆ ಸಹಿತ, ಮತ್ತೊಂದು ಚಿವೇಬಲ್ ಅಂದರೆ ಬಾಯಲ್ಲಿ ಹಾಕಿ ತಿನ್ನೋದು, ಅದನ್ನು ನಾವು ಹೊಗೆ ರಹಿತ ಅಂತ ಹೇಳ್ತೇವೆ. ನಾರ್ಮಲಿ ಫಸ್ಟ್ ಒನ್ ಹೊಗೆ ಸಹಿತ, ಬೀಡಿ ಸಿಗರೇಟ್ ಅದೆಲ್ಲ ಹೊಗೆ ಸಹಿತದಲ್ಲಿ ಬರ್ತದೆ. ಅದೇ ರೀತಿ ಹೊಗೆ ರಹಿತದಲ್ಲಿ ಗುಟ್ಕಾ ಪಾನ್, ಸೊ ಅದೆಲ್ಲ ಅದರಲ್ಲಿ ಬರ್ತದೆ. ಎರಡು ಸಹ ಡೇಂಜರಸ್. ಒಂದು ಹೊಗೆ ಸಹಿತ ಅದು ನಮ್ಮ ಶ್ವಾಸಕೋಶನ ಪರಿಣಾಮ ಬೀರ್ತದೆ, ಸೊ ಹೊಗೆ ರಹಿತ ಅದು ನಮ್ಮ ಬಾಯಿ ಕ್ಯಾನ್ಸರ್ ಅದೆಲ್ಲ ತುಂಬ ಆರೋಗ್ಯ ಸಮಸ್ಯೆ ಉಂಟು ಮಾಡ್ತದೆ.
2: ಅಂದ್ರೆ ಇಲ್ಲಿ ಮುಖ್ಯವಾದ ಪ್ರಶ್ನೆ ಬರುತ್ತೆ ಡಾಕ್ಟರ್ ರಾಮಚಂದ್ರ ಕಾಮತ್ ಅವರೇ, ಇಷ್ಟೆಲ್ಲ ಕೆಟ್ಟ ಪರಿಣಾಮಗಳು ನಮ್ಮ ಆರೋಗ್ಯದ ಮೇಲೆ ಉಂಟಾಗುವಾಗಲೂ ಕೂಡ ಈ ತಂಬಾಕನ್ನು ಯಾಕಾಗಿ ನಮ್ಮ ಜನ ಬಳಸ್ತಾ ಇದ್ದಾರೆ ಅಂತೀವಿ?
3: ಆ್ಯಕ್ಚುಲಿ ಇದು ಏನಾಗ್ತದೆ ಹೇಳಿದರೆ, 13-17 ಆ ಏಜ್ ಗ್ರೂಪನ್ನು ನೀವು ಟಾರ್ಗೆಟ್ ಮಾಡಿ ಅವರಿಗೆ ಮೊದಲೇ ವಿಷಯ ಹೇಳಬೇಕು. ತಂಬಾಕು ಸೇವನೆ ಮಾಡಿದರೆ ಏನಾಗ್ತದೆ, ಅದರ ಮಾಡಿದ ನಂತರ ಅವ್ರು ಯಾಕೆ ಸಾವನ್ನಪ್ತಾರೆ, ಅವ್ರಿಗೆ ಯಾಕೆ ಅನಾರೋಗ್ಯ ಆಗ್ತದೆ. ತಂಬಾಕು ಸೇವನೆ ಮಾಡುವವರ ಲೈಫ್ ಸ್ಪ್ಯಾನ್ 10 ಕಡಿಮೆ ಬೇರೆಯವರಿಗೆ ಕಂಪೇರ್ ಮಾಡಿದರೆ. 40 ನಂತರ ಅವರಿಗೆ ಅನೇಕ ಸಮಸ್ಯೆಗಳು ಉತ್ಪಾದ, ಅಂದರೆ 10-15 ಧೂಮಪಾನ ಮಾಡಿದ ಮೇಲೆ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತದೆ. ಪ್ರಾಬ್ಲಮ್ ಎಂತಾಗ್ತದೆ ಅಂತ ಹೇಳಿದ್ರೆ, ಅವರು ಇದನ್ನು ಒಪ್ಪುದಿಲ್ಲ, ಅವರಿಗೆ ಸಮಸ್ಯೆ ಬರುವಾಗ ಅವ್ರಿಗೆ ಗೊತ್ತಾಗ್ತದೆ. ಸೊ ನಾನು ಧೂಮಪಾನ ಮಾಡಿ ನನ್ನ ಆರೋಗ್ಯ ಎಲ್ಲ ಹಾಳಾಯ್ತು, ನನ್ನ ಮಕ್ಕಳು ಇನ್ನು ಮುಂದೆ ಮಾಡಬಾರ್ದು ಅಂತ ಆ ಸ್ಟೇಜಲ್ಲಿ ಅವರು ಮತ್ತೆ ಎಕ್ಸ್ಪ್ಲೇನ್ ಮಾಡ್ತಾರೆ.
2: ಪ್ರಾರಂಭ ಮಾಡೋದಕ್ಕೆ ಇದರಿಂದ ಏನಾದರೂ ಅವರಿಗೆ ಒಂದು ರೀತಿ ಹಿತವಾದ ಒಂದು ಅನುಭವ ಉಂಟಾಗುತ್ತಾ?
3: ಹೌದು, ಅದು ಯಾಕಂತ ಹೇಳಿದ್ರೆ,

0: ನಮ್ಮ ಸಂಘ, ನಮ್ಮ ಪಿಯರ್ ಗ್ರೂಪ್ ಅಂತ ನಾವು ಹೇಳ್ತೇವೆ, ನಮ್ಮ ಗೆಳೆಯರು. ಸೊ ಅಲ್ಲಿಂದ ಸ್ಟಾರ್ಟ್ ಆಗುದು. ಸೊ ಫಸ್ಟ್ ಕುತೂಹಲ, ನಂತರ ಅದು ಚಟ. ಚಟ ಆದ್ಮೇಲೆ ಮತ್ತೆ ಹೊರಗೆ ಬರ್ಲಿಕ್ಕೆ ಆಗುದಿಲ್ಲ. ಸೊ ಅವರಿಗೆ ದಿವಸಕ್ಕೆ ಒಂದು ಎರಡು ಪ್ಯಾಕೆಟ್ ಆದ ಸಿಗರೇಟ್ ಬೇಕಾಗ್ತದೆ. ಅದು ಯಾಕಂದ್ರೆ ಅದರಲ್ಲಿರುವ ಕೆಲವು ರಾಸಾಯನಿಕ ವಸ್ತುಗಳು, ಎಸ್ಪೆಷಲಿ ನಿಕೋಟಿನ್, ಅದು ದೈಹಿಕ ಅವಲಂಬನೆ ಮತ್ತು ಮಾನಸಿಕ ಅವಲಂಬನೆ ಮಾಡ್ತದೆ. ಅವರಿಗೆ ಸಿಗರೇಟ್ ಇಲ್ಲದ್ರೆ ಯಾವ ಕಾರ್ಯ ಸ್ಟಾರ್ಟ್ ಆಗುದಿಲ್ಲ,
1: ಯಾಕಂದ್ರೆ
0: ಅವಲಂಬನೆ ಆಗ್ತದೆ.
1: ನಾವು ಕೇಳ್ತಾ ಇರ್ತೀವಿ, ಕೆಲವರು ಈಗ ಶೌಚಾಲಯಕ್ಕೆ ಹೋಗ್ತಾರೆ, ಅಲ್ಲಿ ಅವರು ಧೂಮಪಾನ ಮಾಡಲಿಲ್ಲ ಅಂದ್ರೆ ಅವರಿಗೆ ಮಲವಿಸರ್ಜನೆ ಆಗಲ್ಲ ಅಂತಾನೂ ಹೇಳ್ತಾ ಇರ್ತಾರೆ.
0: ಮತ್ತೆ ಕೆಲವರಿಗೆ ಪೇಪರ್ ಓದಾಗ ಸಿಗರೇಟ್ ಬೇಕು, ಕೆಲವರಿಗೆ ಓದುವಾಗ ಸಿಗರೇಟ್ ಬೇಕು, ಕೆಲವರಿಗೆ ಶೌಚಾಲಯ ಹೋಗಿ ಸಿಗರೇಟ್ ಬೇಕು, ಯಾವ ಸಂಬಂಧವಿಲ್ಲ. ವಿದೌಟ್ ಸಿಗರೇಟ್ ನಾವು ಶೌಚಾಲಯ ಹೋಗ್ಬೋದು, ಪೇಪರ್ ಓದ್ಬೋದು, ಬುಕ್ಸ್ ಓದ್ಬೋದು. ಕೆಲವರು ಹೇಳ್ತಾರೆ ತಂಬಾಕು ಹೇಳಿದ್ರೆ ಅವರಿಗೆ ಎನರ್ಜಿ ಬರ್ತದೆ ಅಂತ, ಅದು ಸುಳ್ಳು. ಕೆಲವರು ಹೇಳ್ತಾರೆ ಅದು ಉತ್ತೇಜನ ಕೊಡ್ತದೆ. ಉತ್ತೇಜನ ಓಕೆ, ನಿಕೋಟಿನ್ ಉಂಟು, ಅದು ಕೊಡ್ಬೋದು, ಆದ್ರೆ ಅದು ಟೆಂಪರರಿ.
1: ಕೆಲವರು ಈ ಒತ್ತಡದ ಸನ್ನಿವೇಶದಿಂದ ಹೊರಗಡೆ ಬರೋದಕ್ಕೂ ಕೂಡ ಈ ಧೂಮಪಾನ ಮಾಡ್ತೀವಿ ಅಂತ ಹೇಳೋದಕ್ಕೆ ಕೇಳಿದೀವಿ.
0: ಅದೇ ವಿಜ್ಞಾನ ಅದು ಒಪ್ಪುದಿಲ್ಲ, ಯಾಕಂತ ಹೇಳಿದ್ರೆ ಅದು ಒತ್ತಡ ಕಡಿಮೆ ಮಾಡುವ ವಸ್ತುವೇ ಅಲ್ಲ. ಅದು ಒತ್ತಡ ಕಡಿಮೆ ಮಾಡ್ಲಿಕ್ಕೆ ಹಲವಾರು ವಿಧಾನ ಉಂಟು. ಸಿಗರೇಟ್ ಹೇಳಿದ್ರು ಒತ್ತಡ ಕಡಿಮೆ ಮಾಡುದು ನಮ್ಗೆ ಗೊತ್ತಿಲ್ಲ.
1: ಮುಖ್ಯವಾಗಿ ಈ ತಂಬಾಕು ಸೇವನೆಯಿಂದ, ಅಂದ್ರೆ ಅದು ಧೂಮಪಾನ ಆಗ್ಬೋದು ಅಥವಾ ಬೇರೆ ರೂಪದ ಈ ಧೂಮ ರಹಿತ ಒಂದು ಸೇವನೆಯಿಂದ ನಮ್ಮ ಆರೋಗ್ಯದ ಮೇಲೆ ಆಗುವಂತ ಕೆಟ್ಟ ಪರಿಣಾಮಗಳು ಏನೇನು ಅಂತೀರಿ?
0: ಈಗ ಧೂಮಪಾನ ಸ್ಮೋಕಿಂಗ್ ಅಂತ ಹೇಳ್ತೇವೆ, ಅದು ಸಿಗರೇಟ್ ಇರ್ಬೋದು, ಬೀಡಿ ಇರ್ಬೋದು, ಅಥವಾ ನಿಮ್ಮ ವಾಟರ್ ಪೈಪ್ಸ್ ಅಂತ ಹೇಳ್ತೇವೆ, ಅದು ಸಹ ಇರ್ಬೋದು. ಸೊ ಇಲ್ಲಿ ಏನಾಗ್ತದೆ ಹೇಳಿದ್ರೆ, ಸಿಗರೇಟ್ ಅಲ್ಲಿ ಸಾಧಾರಣ ಒಂದು 7,000 ರಾಸಾಯನಿಕ ವಸ್ತುಗಳಿವೆ. ಅದರಲ್ಲಿ 60-70 ವಸ್ತುಗಳು ಕ್ಯಾನ್ಸರ್ ಕಾರಕ ಅಂತ ಆಲ್ರೆಡಿ ಪ್ರೂವ್ ಆಗಿದೆ. ಇಷ್ಟು ವಸ್ತುಗಳು ಅದರಲ್ಲಿ ಇದ್ರೂ ಸಹ ಜನರು ಸೇವನೆ ಮಾಡ್ತಾರೆ. ಇದು ಏನಾಗ್ತದೆ ಅಂತ ಹೇಳಿದ್ರೆ, ಇದರಲ್ಲಿ ಫಸ್ಟ್ ನಮ್ಮ ಶ್ವಾಸಕೋಶದ ಮೇಲೆ ಪರಿಣಾಮ ಬೀರ್ತದೆ. ನಾವು ಕೋವಿಡ್ ಬರುವಾಗ ನೋಡಿದ್ದೇವೆ, ಸ್ಮೋಕಿಂಗ್ ಮಾಡುವವರಲ್ಲಿ ಕೋವಿಡ್ ಜಾಸ್ತಿ, ಯಾಕಂದ್ರೆ ಅವರಿಗೆ ಶ್ವಾಸಕೋಶ ತಗೊಳ್ಳಿಕ್ಕೆಲ್ಲ ಕಷ್ಟ, ಸ್ಟಮಿನಾ ಕಡಿಮೆ, ಸ್ವಲ್ಪ
1: ಶ್ವಾಸಕೋಶದ ಸಾಮರ್ಥ್ಯ ಕಡಿಮೆ.
0: ಆದ್ರಿಂದ ನಾವು ನೋಡಿದ್ದೇವೆ ಸ್ಮೋಕರ್ಸ್ ಅಲ್ಲಿ ಜಾಸ್ತಿ ಕೋವಿಡ್. ಸ್ಮೋಕರ್ಸ್ ಅವರು ಜಾಸ್ತಿ ಬದುಕಲಿಲ್ಲ, ಅವರಿಗೆ ಈವನ್ ಮಾರ್ಟಾಲಿಟಿ ಸಹ, ಡೆತ್ ರೇಟ್ಸ್ ಅವರಲ್ಲಿ ಜಾಸ್ತಿ.
1: ಕೋವಿಡ್ ಗೆ ಹೆಚ್ಚು ತುತ್ತಾದಂತವರು ಈ ಧೂಮಪಾನ ಮಾಡುವಂತವರು.
0: ಮತ್ತೆ ಲಾಸ್ಟ್ 15 ನಂತರ ಅದು ಲಂಗ್ ಕ್ಯಾನ್ಸರ್ ಆಗಿ ಕನ್ವರ್ಟ್ ಆಗ್ತದೆ. ಸೊ ನಾವು ತುಂಬಾ ಜನ ನೋಡಿದ್ದೇವೆ ಸಿಗರೇಟ್ ಹೇಳುವವರು 15-20 years. ಸೊ ಲಾಸ್ಟ್ ದೇ ವಿಲ್ ಡೈ ಬಿಕಾಸ್ ಆಫ್ ಲಂಗ್ ಕ್ಯಾನ್ಸರ್, ಅದು 100%. ಮತ್ತೆ ನಮ್ಮ BP ಜಾಸ್ತಿ ಮಾಡ್ತದೆ, ಹೃದ್ರೋಗ ಸಮಸ್ಯೆ ತರ್ತದೆ, ಕಾಲಲ್ಲಿ ರಕ್ತ ಎಲ್ಲ ಸಂಚಾರ ಕಡಿಮೆ ಆಗಿ ಅದು ಪ್ರಾಬ್ಲಮ್ ಕೊಡ್ತದೆ, ಹಾಗೆ ಹಲವಾರು ಸಮಸ್ಯೆಗಳನ್ನು ಕೊಡ್ತದೆ. ಕಣ್ಣಿನ ಮೇಲೆ ಸಮಸ್ಯೆ ಬೀರ್ತದೆ, ಕ್ಯಾಟ್ರಾಕ್ಟ್ ಬೇಗ ಬರ್ತದೆ. ಮತ್ತೆ ದೈಹಿಕ ಅವಲಂಬನೆ ಮತ್ತು ಮಾನಸಿಕ ಅವಲಂಬನೆಯಿಂದ ಅವರಿಗೆ ಸಿಗರೇಟ್ ಇಲ್ಲದೆ ಯಾವ ಕೆಲಸ ಮಾಡುದಿಲ್ಲ. ಇದು ಅವಲಂಬನೆ ಬಿಡಿಸ್ಲಿಕ್ಕೆ ಬಹಳ ಕಷ್ಟ ಉಂಟು ಮುಂದೆ.
1: ಮತ್ತೆ ತಂಬಾಕನ್ನು ಜಗಿಯೋದ್ರಿಂದ ಬಾಯಿ ಕ್ಯಾನ್ಸರ್ ಕೂಡ ಆಗ್ಬೋದಲ್ಲ?
0: ಹೌದು, ಅದು ಜಗಿಯುವಾಗ ಅವರು ಅದರಲ್ಲಿ ತಂಬಾಕನ್ನು ಯೂಸ್ ಮಾಡ್ತಾರೆ. ವಿಳ್ಳೆದೆಲೆ ಇದರಲ್ಲಿ ಯಾವುದೂ ಇಲ್ಲ, ಪ್ರಾಬ್ಲಮ್ ಇಲ್ಲ, ಆದರೆ ಅದರಲ್ಲಿ ಅವರು ತಂಬಾಕು ಹಾಕ್ತಾರೆ. ಸೊ ನಾವು ನೋಡಿದ್ದೇವೆ ಈ ಪೇಂಟಿಂಗ್ ಎಲ್ಲ ಮಾಡುವವರು, ಮನೆ ಕೆಲಸ ಎಲ್ಲ ಮಾಡುವವರು ದಿವಸಕ್ಕೆ 30-40 ಪ್ಯಾಕೆಟ್ ಪಾನ್ ಬೀಡವನ್ನು ಬಾಯಲ್ಲಿಡ್ತಾರೆ. ಸೇಮ್ ಪರ್ಸನ್ ವಿಲ್ ಕಮ್ ಆಫ್ಟರ್ 5 years. ಅವನೇನು ಹೇಳ್ತಾನೆ ಹೇಳಿ, ನಂಗೆ ಬಾಯಿ ಓಪನ್ ಮಾಡ್ಲಿಕ್ಕೆ ಆಗುದಿಲ್ಲ. ಸೊ ಅಂದ್ರೆ ಅದು ಕ್ಯಾನ್ಸರ್ ಇದ್ದ ಪ್ರಥಮ ಹಂತ ಅದು. ಸೊ ಆ ಸ್ಟೇಜಿಗೆ ರೀಚ್ ಆಗ್ತಾರೆ. ದಿವಸಕ್ಕೆ 20-30 ಪ್ಯಾಕೆಟ್ ಅನ್ನು ಬಾಯಲ್ಲಿ ಇಟ್ಟರೆ ಅವನಿಗೆ ಮತ್ತೆ ಬಾಯಿ ಓಪನ್ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ.
1: ಹೌದೌದು, ಕೆಲವು ಚಿತ್ರಗಳನ್ನ ನಾವು ನೋಡಿದೀವಿ, ಈ ಕೆನ್ನೆ ತೂತು ಬಿದ್ದಂಗ ಆಗಿ ಅಲ್ಲೆಲ್ಲ ಕಾಣಿಸ್ತಾರೆ.
0: ನಾಲಿಗೆ ಕ್ಯಾನ್ಸರ್, ಬಾಯಿಯ ಕ್ಯಾನ್ಸರ್, ದವಡೆಯ ಕ್ಯಾನ್ಸರ್, ಇದೆಲ್ಲ ಬಹಳ ಕಾಮನ್.
1: ಅಂದ್ರೆ ಇಷ್ಟೆಲ್ಲ ಕೆಟ್ಟ ಪರಿಣಾಮಗಳು ಉಂಟಾಗೋದಕ್ಕೆ ಈ ತಂಬಾಕ್ನಲ್ಲಿರುವಂತಹ ವಿಷವಸ್ತು ಯಾವುದು ಅಂತ?
0: ನಿಕೋಟಿನ್ ಮೈನ್, ನಿಕೋಟಿನ್ ಒಂದು ಅವಲಂಬನೆ ಮಾಡುವ ಒಂದು ವಸ್ತು ಅದು. ಸೊ ಅದೇ ಬಹಳ ಹಾನಿಕಾರಕ. ಮತ್ತೆ ಅದರಲ್ಲಿ ಹೊಗೆಯಲ್ಲಿ ಕಾರ್ಬನ್ ಮೊನಾಕ್ಸೈಡ್, ಬೆನ್ಸಿನ್, ತುಂಬಾ ಸಾಧಾರಣ 60 ಕ್ಯಾನ್ಸರ್ ಕಾರಕ ರಾಸಾಯನಿಕ ವಸ್ತುಗಳಿವೆ. ಅವುಗಳೆಲ್ಲ ದೇಹದ ಮೇಲೆ ಪರಿಣಾಮ ಬೀರ್ತದೆ. ನಾವು ಮೊದಲು ಹೇಳಿದ್ದು, ಯಾರು ನಾನು ಸ್ಮೋಕ್ ಮಾಡಿದ್ರೆ ನಂಗೆ ಪ್ರಾಬ್ಲಮ್ ಅಂತೇಳಿ, ಈಗ ಹಾಗೆಲ್ಲ, ನನ್ನ ಹತ್ರ ಯಾರು ನಿಂತರೆ ಅವರಿಗೆ ಸಹ ಪ್ರಾಬ್ಲಮ್. ಸೊ ನಾನು ಹೇಳಿದ್ರೆ ಅದು ಪ್ರತ್ಯಕ್ಷ ಆಕ್ಟಿವ್ ಸ್ಮೋಕಿಂಗ್ ಹೇಳ್ತೇವೆ. ಸೊ ನನ್ನ ಹತ್ರ ಯಾರಾದ್ರೂ ಇದ್ರೆ, ನನ್ನ ಮಕ್ಕಳು ಇರ್ಬೋದು, ನನ್ನ ಹೆಂಡತಿ ಇರ್ಬೋದು, ನನ್ನ ಗೆಳೆಯರು ಇರ್ಬೋದು, ಅವರ ಎದುರು ನಾನು ಸಿಗರೇಟ್ ಹೇಳಿದ್ರೆ ಅವರ ಮೇಲೆ ಸಹ ಪರಿಣಾಮ ಸೇಮ್ ಬೀಳ್ತದೆ. ನಾವೆನಿಸೋದು ಸಿಗರೇಟ್ ನಾನು ಹೇಳಿದ್ದು, ನನ್ನ ಹತ್ರ ಇದ್ದವರಿಗೆ ಪರಿಣಾಮ ಬೀರುವುದಿಲ್ಲ ಅಂತ. ನಾವು ತುಂಬಾ ಫ್ಯಾಮಿಲಿಯಲ್ಲಿ ನೋಡಿದ್ದೇವೆ, ಗಂಡ ಸ್ಮೋಕ್ ಮಾಡಿದ್ರೆ ಹೆಂಡತಿಗೆ ಕ್ಯಾನ್ಸರ್ ಬರ್ತದೆ. ಯಾಕಂದ್ರೆ ಈ ಸ್ಮೋಕಿಂಗ್ ನಮ್ಮ ಇಮ್ಯುನಿಟಿಯನ್ನು ಕಡಿಮೆ ಮಾಡ್ತದೆ, ಕಾಲಕ್ರಮೇಣ ಇಮ್ಯುನಿಟಿಸ್ ಕಡಿಮೆ ಮಾಡ್ತದೆ. ಆದ್ರಿಂದ ಆಕ್ಟಿವ್ ಮತ್ತೆ ಪ್ಯಾಸಿವ್ ಸ್ಮೋಕಿಂಗ್, ಪ್ರತ್ಯಕ್ಷ ಮತ್ತು ಪರೋಕ್ಷ ಸ್ಮೋಕಿಂಗ್, ನಮ್ಮ ಹತ್ರ ಯಾರಾದ್ರೂ ಸ್ಮೋಕ್ ಮಾಡ್ತಿದ್ರೆ ಅವ್ರಿಗೆ ಕೂಡಲೇ ಹೇಳ್ಬೇಕು ಸ್ಮೋಕ್ ಮಾಡಬೇಡ ಅಂತೇಳಿ, ಯಾಕಂದ್ರೆ ಅದು ನಮ್ಮ ಮೇಲೆ ಸಹ ಪರಿಣಾಮ ಬೀರ್ತದೆ.
1: ಮತ್ತೆ ನಮ್ಮ ನರ ವ್ಯವಸ್ಥೆ ಮತ್ತೆ ಈ ರಕ್ತ ಪರಿಚಲನಾ ವ್ಯವಸ್ಥೆ ಇದೆಯಲ್ಲ, ಅದ್ರ ಮೇಲೂ ಕೂಡ ಕೆಟ್ಟ ಪರಿಣಾಮ ಉಂಟಾಗುತ್ತೆ.
0: ಸ್ಮೋಕರ್ಸ್ ಅಲ್ಲಿ ಇವನ್ ಸ್ಟ್ರೋಕ್ ಆಗೋದು ಜಾಸ್ತಿ, ಪಾರ್ಶ್ವವಾಯು ಅಂತ ಹೇಳ್ತೇವೆ, ಸ್ಟ್ರೋಕ್, BP ಬರೋ ಜಾಸ್ತಿ, ಡಯಾಬಿಟಿಸ್ ಬರೋ ಜಾಸ್ತಿ. ಸ್ಮೋಕರ್ಸ್ ದೇ ಲುಕ್ ಫೈನ್, ಬಟ್ ದೇ ಹ್ಯಾವ್ ಲಾಟ್ ಆಫ್ ಅದರ್ ಹೆಲ್ತ್ ಇಶ್ಯೂಸ್, ತುಂಬಾ ಅನಾರೋಗ್ಯ ಸಮಸ್ಯೆಗಳು ಅವಾಗ ಇರ್ತದೆ. ಸೊ

0: ಅವರಿಗೆ ಬೇಗ ಸ್ಟ್ರೋಕ್ ಬರ್ತದೆ, 50 ಬರ್ಬೋದು, 45 ಸ್ಟ್ರೋಕ್ ಬರ್ಬೋದು, ಅವರಿಗೆ ಬಿ ಪಿ ಬೇಗ ಬರ್ತದೆ, ಅವರಿಗೆ ಶುಗರ್ ಬೇಗ ಬರ್ಬೋದು. ಅದರಿಂದ ತುಂಬಾ ಪರಿಣಾಮ ಬರುತ್ತೆ. ಆದ್ರೂ ಸಹ ಜನರು ಸ್ಮೋಕ್ ಮಾಡ್ತಾರೆ.
1: ಅಂದ್ರೆ ಈ ಧೂಮಪಾನ ಮಾಡ್ತಾ ಇರುವಾಗ ಅವರ ಜೊತೆಯಲ್ಲಿರುವಂತವ್ರಿಗೂ ಇದು ಬಹಳ ಕೆಟ್ಟ ಪರಿಣಾಮ ಉಂಟು.
0: ಸೇಮ್ ಅದು ಇನಿಷಿಯಲಿ ವಿ ಥಾಟ್ ಓನ್ಲಿ ದ ಸ್ಮೋಕ್ ಮಾಡೋರಿಗೆ ಮಾತ್ರ ಪ್ರಾಬ್ಲಮ್ ಅಂತ, ಈಗ ಹಾಗಲ್ಲ. ಯಾಕಂದ್ರೆ ನಮ್ಗೆ ಗೊತ್ತಾಗಿದೆ ಆ ಹೊಗೆಯಲ್ಲಿ ಅನೇಕ ರಾಸಾಯನಿಕ ವಸ್ತುಗಳಿವೆ, ಅದು ಹತ್ರ ನಿಂತ ಅವರ ಮೇಲೆ ಪರಿಣಾಮ ಬೀರ್ತದೆ.
1: ಈಗ ಅಲರ್ಜಿ ಇರುತ್ತೆ ಕೆಲವರಿಗೆ, ಅಂತವ್ರಂತೂ ಇಂಥ ಹೊಗೆ ಏನಾದ್ರೂ ಕುಡಿದ್ರೆ ಬಹಳ ಅವರಿಗೆ ಆರೋಗ್ಯ ಬಿಗಡಾಯಿಸಬಹುದಲ್ಲ.
0: ಹೌದು, ನಾವು ಒಂದು ಸ್ಮೋಕರ್ ಹತ್ರ ಹೋಗಿ ಒಂದು 2 ನಿಂತರೆ ಸಾಕು, ಅವ್ರ ಕೆಮ್ಮೋ ಮೊದಲೇ ನಾವು ಕೆಮ್ಮತೇವೆ. ಯಾಕಂದ್ರೆ ಅಷ್ಟು ಪ್ರಾಬ್ಲಮ್ ಕೊಡ್ತದೆ ಅದು. ಅಷ್ಟು ಅದರಲ್ಲಿ ಕ್ಯಾನ್ಸರ್ಕಾರಕ ವಸ್ತುಗಳು, ರಾಸಾಯನಿಕ ವಸ್ತುಗಳಿವೆ.
1: ಮತ್ತೆ ಸೀನ್ ಬರೋದು, ಒಂದ್ ರೀತಿ ನಮಗೆ ಉಸಿರು ಕಟ್ಟದಂಗೆ ಆಗೋದು.
0: ಸ್ಮೋಕರ್ಸ್ ಯಾವಾಗಲೂ ಕೆಮ್ತಾ ಇರ್ತಾರೆ, ಪ್ರತಿಯೊಂದು 5-5 ಮಿನಿಟ್ ಕೆಮ್ತಾ ಇರ್ತಾರೆ, ಅದನ್ನ ಸ್ಮೋಕರ್ಸ್ ಕಾಫ್ ಅಂತ ಹೇಳ್ತೇವೆ ನಾವು. ಯಾಕಂದ್ರೆ ಅಲ್ಲಿ ಶ್ವಾಸಕೋಶ ಇರಿಟೇಟ್ ಆಗ್ತದೆ, ರಾಸಾಯನಿಕ ವಸ್ತುಗಳು ಅಲ್ಲಿ ಡೆಪಾಸಿಟ್ ಆಗ್ತದೆ, ಸೊ ಆಗ ಅವರಿಗೆ ಕೆಮ್ಮೆಲ್ಲ ಬರ್ತಾ ಇರ್ತದೆ.
1: ಇನ್ನ ಈ ತಂಬಾಕು ಬಳಕೆಯನ್ನ ಕಡಿಮೆ ಮಾಡೋದಕ್ಕೆ ನಮ್ಮ ಸರ್ಕಾರ ಏನಾದರೂ ಕಾರ್ಯಕ್ರಮಗಳನ್ನು ಹಾಕೊಂಡಿದೆಯೇ?
0: ಪ್ರತಿ ವರ್ಷ ಒಂದು ಹೊಸ ಹೊಸ ಯೋಜನೆಗಳನ್ನು ಹಮ್ಮಿಕೊಳ್ತಾ ಉಂಟು. ವಿಶ್ವ ಆರೋಗ್ಯ ಸಂಸ್ಥೆ ಎಲ್ಲ ದೇಶಗಳಿಗೆ ಹೇಳಿದೆ, ನೀವು ಅನೇಕ ಯೋಜನೆಗಳು ಹಾಕೊಳ್ಬೇಕು, ಯುವ ಜನರು ಈ ರೋಗಕ್ಕೆ ಬಲಿಯಾಗಬಾರದು, ಯುವ ಜನರು ಪ್ರಾರಂಭ ಮಾಡದಾಗೆ ನೋಡಬೇಕು. ಹೆತ್ತವರು ಸಹ ಇದರ ಮೇಲೆ ತುಂಬಾ ಇಂಟ್ರೆಸ್ಟ್ ತಗೊಳ್ಬೇಕಾಗ್ತದೆ. ಯಾಕಂದ್ರೆ ಹೆತ್ತವರು ಸಿಗರೇಟ್ ಹೇಳಿದ್ರೆ ಆಟೋಮ್ಯಾಟಿಕ್ ಮಕ್ಕಳು ಸಹ ಹೇಳಿತಾರೆ, ಅದರಿಂದ ಹೆತ್ತವರು ಸಿಗರೇಟ್ ಹೇಳಿಲೇಬಾರದು, ಅದು ಮನೆಯಲ್ಲಿ ಬರಲೇಬಾರದು. ಯಾಕಂದ್ರೆ ಅದು ನಮ್ಗೆ ಯಾರು ಹೇಳಿಕೊಡ್ಲಿಲ್ಲ ಅಭ್ಯಾಸವನ್ನು. ಮನೆಯಲ್ಲಿ ನಾವು ಮಾಡಬಾರ್ದು, ಸಣ್ಣ ಮಕ್ಕಳು ಇರುವಲ್ಲಿ ಸ್ಮೋಕಿಂಗ್ ಮಾಡಲೇಬಾರದು, ಬಸ್ ಅಲ್ಲಿ ಮಾಡಬಾರ್ದು, ಪಾರ್ಕ್ ಅಲ್ಲಿ ಮಾಡಬಾರ್ದು, ಈಗ ವರ್ಕ್ ಪ್ಲೇಸ್ ಅಲ್ಲಿ ಮಾಡಬಾರ್ದು ಹೇಳಿದ್ದಾರೆ, ಕಾರ್ಖಾನೆಗಳಲ್ಲಿ ಮಾಡಬಾರ್ದು ಹೇಳ್ತಾರೆ, ಪಬ್ಲಿಕ್ ಪ್ಲೇಸ್ ಅಲ್ಲಿ ನಾರ್ಮಲ್ ಈಗ ಐ ತಿಂಕ್ 70% ಕಡಿಮೆ ಆಗಿದೆ.
1: ಅಂದ್ರೆ ಶಿಕ್ಷೆ ದಂಡ ವಿಧಿಸೋದಕ್ಕೆ ಅವಕಾಶ ಇರಿಯಾ?
0: ಹೌದು, ಈಗ ಪಬ್ಲಿಕ್ ಪ್ಲೇಸ್ ಅಲ್ಲಿ ಸ್ಮೋಕಿಂಗ್ ಮಾಡ್ಲಿಕ್ಕಿಲ್ಲ. ಈವನ್ ಸಿಗರೇಟ್ ಬೀಡಿಯನ್ನು ಶಾಲೆಯ 100 ಆವರಣದಲ್ಲಿ ಸಿಗರೇಟ್ ಅಥವಾ ಅಂಗಡಿ ಇಡ್ಲಿಕ್ಕೆ ಸಹ ಇಲ್ಲ, ಮಾರ್ಲಿಕ್ಕೆ ಸಹ ಇಲ್ಲ. ಸೊ ಆಲ್ ಸ್ಕೂಲ್ ಆರ್ ಟೊಬ್ಯಾಕೋ ಫ್ರೀ ಝೋನ್, ಆಲ್ ಯೂನಿವರ್ಸಿಟೀಸ್ ಆರ್ ಇಂಡಿಯಾ ಟೊಬ್ಯಾಕೋ ಫ್ರೀ ಯೂನಿವರ್ಸಿಟೀಸ್.
1: ಮತ್ತೆ ಸರ್ಕಾರನು ಕೂಡ ಹೆಚ್ಚೆಚ್ಚು ತೆರಿಗೆಯನ್ನು ವಿಧಿಸ್ತಲೇ ಇದೆ.
0: ಹೌದು, ಅವರು ಅನೇಕ ಯೋಜನೆಗಳನ್ನು ಹಾಕಿಕೊಂಡಿದ್ದಾರೆ. ಒಂದು ಟ್ಯಾಕ್ಸ್ 10-20 ಟ್ಯಾಕ್ಸ್ ಹಾಕಿ ಆಗ ಅವರಿಗೆ ಹಣ ಇರಲು ತಗೊಳ್ಳಿಕ್ಕೆ, ಅದು ಆಟೋಮ್ಯಾಟಿಕ್ ಆಗಿ ಸೇದುವುದು ಕಡಿಮೆ
1: ಆಗಬಹುದು.
0: ಹೌದು, ಅದು ಒಂದು ಪ್ರೂವ್ ಮಾಡಿದ್ದಾರೆ ಸೈಂಟಿಫಿಕಲಿ.
1: ಇದನ್ನ ಸಿನ್ ಗೂಡ್ ಅಂತ ಪರಿಗಣಿಸ್ತಾರೆ ನಮ್ಮ ಆರ್ಥಿಕ ತಜ್ಞರು. ಅದರ ಮೇಲೆ ಹೆಚ್ಚೆಚ್ಚು ತೆರಿಗೆ ಹಾಕುವುದಕ್ಕೆ ಒಂದು ಮುಕ್ತ ಅವಕಾಶ ಇರುತ್ತೆ.
0: ಅವನು ಒಂದು ಪ್ಯಾಕೆಟ್ ತೆಗೆಯುವ 1-2 ಸಿಗರೇಟ್ ಇಳಿಬಹುದು ಪರ್ ಡೇ. ಸೊ ಅವನ ಸೇವನೆ ಸಹ ಕಡಿಮೆ ಆಗ್ತದೆ. ಸ್ಲೋಲಿ ಅವನ ಹತ್ರ ಹಣ ಇರುವುದಿಲ್ಲ, ಸ್ಲೋಲಿ ಅವನು ಬಿಡ್ತಾನೆ. ಅವನು ಹೋಗಿ ನನಗೆ ಸಿಗರೇಟ್ ಬಿಡಬೇಕಂತ ಆ ಸ್ಟೇಜ್ಗೆ ಸಹ ಬರ್ತಾರೆ. ಅದು ಒಂದು. ಎರಡನೇದ್ದು, ಸಾರ್ವಜನಿಕ ಸ್ಥಳಗಳಲ್ಲಿ ಅಡ್ವರ್ಟೈಸ್ಮೆಂಟ್ ಎಲ್ಲ ಮಾಡ್ಲಿಕ್ಕಿಲ್ಲ, ಸ್ಪೋರ್ಟ್ಸ್ ಅಲ್ಲಿ ಮಾಡ್ಲಿಕ್ಕಿಲ್ಲ, ಟಿವಿಯಲ್ಲಿ ಮಾಡ್ಲಿಕ್ಕಿಲ್ಲ, ಕೊಡ್ಲಿಕ್ಕಿಲ್ಲ ಯಾವುದೇ ಸ್ಪಾನ್ಸರ್ ಮಾಡ್ಲಿಕ್ಕಿಲ್ಲ ಕಂಪನಿಯವರು. ಸೊ ಅದೊಂದು ಒಳ್ಳೆ ಮಾಡಿದ್ದಾರೆ. ಮತ್ತೆ ಸಿಗರೇಟ್ ಪ್ಯಾಕ್ ಅಲ್ಲಿ ಚಿಹ್ನೆ ಉಂಟು, ಒಂದು ಪಿಕ್ಚರ್ ಉಂಟು, ಕ್ಯಾನ್ಸರ್ ಬಾಯ ಕ್ಯಾನ್ಸರ್ ಅದೆಲ್ಲ ಚಿಹ್ನೆ ಉಂಟು,
1: ಬಾಯೆಲ್ಲ ತೂತು ಬಿದ್ದು ಗಾಯ ಆಗಿರೋದು.
0: ಹೌದು, ಅದು ಪ್ಯಾಕೆಟಿನ 75% ಕವರ್ ಆಗಿರ್ತದೆ ಚಿತ್ರ. ಮೊದಲು ಸಣ್ಣ ರೈಟಪ್ ಇತ್ತು ಓದ್ಲಿಕ್ಕೆ,
1: ಕಾಣಿಸ್ತಿರ್ಲಿಲ್ಲ.
0: ಈಗ ಹಾಗೆಲ್ಲ ದೊಡ್ಡ ಪಿಕ್ಚರ್ ಸಣ್ಣ ಇದರಲ್ಲಿ ಬರ್ದಿದ್ದಾರೆ. 70% ಪಿಕ್ಚರ್ ಉಂಟು, 30% ಆರೋಗ್ಯಕ್ಕೆ ಹಾನಿಕರ ಬರ್ದು ಸಹ ಉಂಟು. ಸೊ ಅದೊಂದು ಒಳ್ಳೆ ಮಾಡಿದ್ದಾರೆ. ಮತ್ತೊಂದು, ಎಲ್ಲ ಸಿಗರೇಟ್ ಪ್ಯಾಕ್ಗಳು ಸ್ಟ್ಯಾಂಡರ್ಡ್ ಆಗಿ ಅದನ್ನು ಅಟ್ರಾಕ್ಟಿವ್ ಕಲರ್ ಆಗಿ ಮಾಡುದು, ಅವರನ್ನು ಯುವ ಜನರು ಬಲಿ ಆಗದಾಗಿ ನೋಡುದು, ಅದರಲ್ಲಿ ಆ ಬೀಡಿ ಸಿಗರೇಟ್ ಅಲ್ಲಿ ಅಡಿಟಿವ್ಸ್ ಹಾಕುದು, ಈಗ ಮೆಂಥಾಲ್ ಅಂತ ಹಾಕ್ತಾರೆ, ಅದನ್ನು ಸಹ ಈಗ ಬ್ಯಾನ್ ಮಾಡ್ಲಿಕ್ಕೆ ಸರ್ಕಾರ ರೆಡಿ ಆಗ್ತಾ ಉಂಟು. ಮೆಂಥಾಲ್ ಎಲ್ಲ ಇದ್ರೆ ಇನ್ನೂ ಸಹ ಆರೋಗ್ಯ ಸಮಸ್ಯೆ ಜಾಸ್ತಿ ಆಗ್ತದೆ. ಮತ್ತೆ ಸ್ಮೋಕ್ ಫ್ರೀ ಪ್ಲೇಸಸ್, ಈಗ ಉದಾಹರಣೆಗೆ ಶಾಲೆ ಸ್ಮೋಕ್ ಫ್ರೀ ಝೋನ್, ಮನೆ ಸ್ಮೋಕ್ ಫ್ರೀ ಝೋನ್, ವರ್ಕ್ ಪ್ಲೇಸ್ ಸ್ಮೋಕ್ ಫ್ರೀ ಝೋನ್. ಈಗ ಬೇರೆ ಕಂಟ್ರಿಯಲ್ಲಿ ಸೆಕೆಂಡ್ ಫ್ಲೋರ್ ಅಲ್ಲಿ ನಾನು ಸಿಗರೇಟ್ ಹೇಳಿದ್ರೆ ಥರ್ಡ್ ಫ್ಲೋರ್ ನಲ್ಲಿ ಕಂಪ್ಲೇಂಟ್ ಮಾಡಬಹುದು. ಸೊ ಅದು ಇವನ್ ಮನೆಗಳಲ್ಲಿ ಸಹ ಮಾಡಬಾರ್ದು ಅಂತ ಬಂದಿದೆ. ಸೊ ಅವರಿಗೆ ವಿಪರೀತ ಫೈನ್ ಆಗ್ತಾರೆ. ಸೊ ಮನೆಗಳಲ್ಲಿ ಮಾಡಬಾರ್ದು, ಸಾರ್ವಜನಿಕರಲ್ಲಿ ಮಾಡಬಾರ್ದು, ಅದೇ ರೀತಿ ವರ್ಕ್ ಪ್ಲೇಸ್ ಅಲ್ಲಿ ಮಾಡಬಾರ್ದು.
1: ಇಷ್ಟೆಲ್ಲ ಒಂದು ನಿಯಂತ್ರಣಗಳನ್ನ ಸರ್ಕಾರ ಕೈಗೊಳ್ತಾ ಇದೆ. ಜೊತೆಗೆ ಈ ತಂಬಾಕು ಬೇಸಾಯ ಅಂದ್ರೆ ಹೊಗೆ ಸೊಪ್ಪಿನ ಬೇಸಾಯವನ್ನು ಕೂಡ ಸರ್ಕಾರ ಉತ್ತೇಜಿಸ್ತಾ ಇಲ್ಲ ಇತ್ತೀಚೆಗೆ, ಅದು ಒಂದು ಕ್ರಮ.
0: ಹೌದು, ಅನೇಕ ದೇಶಗಳಲ್ಲಿ ಆಲ್ಟರ್ನೇಟಿವ್ ಕ್ರಾಪ್, ಅವರಿಗೆ ಬೇರೆ ಕ್ರಾಪ್ ಮಾಡ್ಲಿಕ್ಕೆ ಸರ್ಕಾರ ಸಹಕಾರ ಕೊಡ್ತಾ ಉಂಟು. ಈಗ ಆಫ್ರಿಕಾದ ಕೆನ್ಯಾದಲ್ಲಿ ಬಾಳೆಗಿಡ ನೆಟ್ಟಿದ್ದಾರೆ, ಇನ್ನು ಕೆಲವರು ವೆಜಿಟೇಬಲ್ ನೆಟ್ಟಿದ್ದಾರೆ, ಇನ್ನು ಕೆಲವರು ಪೊಟ್ಯಾಟೋ, ಫುಲ್ ಪೊಟ್ಯಾಟೋ. ಆಲ್ಟರ್ನೇಟಿವ್ ಕ್ರಾಪ್ ಕೊಟ್ಟರೆ ಐ ತಿಂಕ್ ಸ್ಲೋಲಿ ತಂಬಾಕು ಬೆಳೆಸುವುದನ್ನೇ ಕಡಿಮೆ ಮಾಡಬಹುದು.
1: ಯಾಕಂದ್ರೆ ತಂಬಾಕು ಮತ್ತು ಆಲೂಗಡ್ಡೆ ಎರಡು ಒಂದೇ ಕುಟುಂಬಕ್ಕೆ ಸೇರಿದಂತ ಬೆಳೆಗಳು.
0: ಹೌದು,
1: ಆಲೂಗಡ್ಡೆಯನ್ನ ಬೆಳಿಬಹುದು.
0: ಹೌದು, ಆಲ್ಟರ್ನೇಟಿವ್ ಕ್ರಾಪ್ ಐ ತಿಂಕ್ ಸರ್ಕಾರ ಅವರಿಗೆ ಯಾವಾಗಲೂ ಸಹಕಾರ ಮಾಡ್ತದೆ, ಅವರಿಗೆ ಆಲ್ಟರ್ನೇಟಿವ್ ಕ್ರಾಪ್ ಕೊಡ್ತಾರೆ, ಅವರು ಅದನ್ನೇ ಮಾಡಬಹುದು. ಟೊಬ್ಯಾಕೋವನ್ನು ಗ್ರೋ ಮಾಡ್ಬೇಕಂತಿಲ್ಲ, ಒಂದು ಇಷ್ಟು ಸಣ್ಣ ಲೀಫ್ ಎಷ್ಟು ಸಮಸ್ಯೆ ಕೊಡ್ತದೆ, ಅದನ್ನ ನಾವು ಬೆಳೆಯದೇ ಇದ್ರೆ ಬಹಳ ಒಳ್ಳೇದಲ್ಲ.
1: ಹೌದು ಹೌದು
0: ಹೌದು ಅದನ್ನು ಬೆಳೆದು ನಂತರ ಕಂಪನಿಯವರು ಅದನ್ನು ಸಿಗರೇಟ್ ಎಲ್ಲ ಬೇರೆ ಬೇರೆ ಟೈಪ್

0: ಉತ್ಪನ್ನಗಳನ್ನು ಮಾಡಿ,
1: ಹೌದು, ಯುವ ಜನರನ್ನ ಅದನ್ನ ಅಟ್ರಾಕ್ಟ್ ಮಾಡಿಸಿ ಅದಕ್ಕೆಲ್ಲ ಬೇರೆ ಬೇರೆ ಅಡಿಟಿವ್ಸ್ ಹಾಕಿ ಅಷ್ಟು ರಾಸಾಯನಿಕ ವಸ್ತುಗಳು ನಮ್ಮ ದೇಹದ ಮೇಲೆ ಅಷ್ಟು ಪರಿಣಾಮ ಬಿದ್ದರೂ ಸಹ ಅವರು ಅಷ್ಟು ಅದನ್ನು ಈಗ ಆನ್ಲೈನ್ ಅಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡ್ತಿದ್ದಾರೆ, ಯಾಕಂದ್ರೆ ಇಲ್ಲಿ ಬೇರೆ ರೀತಿಯಲ್ಲಿ ಕೊಡ್ಲಿಕ್ಕೆ
0: ಆಗೋದಿಲ್ಲ ಅಂತ
1: ಆನ್ಲೈನ್ ಅಲ್ಲಿ ಸೋಶಿಯಲ್ ಮೀಡಿಯಾದಲ್ಲಿ ಮತ್ತೆ ಅದರ ಬಗ್ಗೆ ತಪ್ಪು ಕಲ್ಪನೆ ಕೊಡುದು, ಸಿಗರೇಟ್ ಹಿಡಿದ್ರೆ ಅದಾಗ್ತೀರಿ ಇದಾಗ್ತೀರಿ. ಈಗ ಸೆಲೆಬ್ರಿಟೀಸ್, ಸೊ ಐ ಡೋಂಟ್ ಥಿಂಕ್ ಸೊ ಒಂದು ಸಿಗರೇಟ್ ಕಾಯಲ್ಲಿ ಇದ್ರೆ ಯು ಕ್ಯಾನ್ ಡೂ ವಂಡರ್ಸ್, ಅದು ಸಾಧ್ಯವೇ ಇಲ್ಲ, ಯಾಕಂದ್ರೆ ಅದು ನಿಮಗೆ ಡ್ಯಾಮೇಜ್ ಜಾಸ್ತಿ ಮಾಡ್ತದೆ. ಬಟ್ ಪೀಪಲ್ ಅವ್ರ ತಪ್ಪು ಕಲ್ಪನೆ ಅಂತ ಹೇಳಿದ್ರೆ ಸಿಗರೇಟ್ ಇದ್ರೆ ಎಲ್ಲ ಕೆಲಸ ಆಗ್ತದೆ ಅಂತ, ಅದು 100% ತಪ್ಪು.
0: ಮತ್ತೆ ನಮ್ಮ ಸರ್ಕಾರ ಕೂಡ ಈ ತಂಬಾಕು ಅಥವಾ ಹೊಗೆಸೊಪ್ಪನ್ನ ಬೆಳೆಯೋದಕ್ಕೆ ಪರವಾನಗಿಯನ್ನು ಕೂಡ ಈಗ ನೀಡ್ತಾ ಇಲ್ಲ, ಬಹಳಷ್ಟು ಕಡಿಮೆ ಮಾಡಿದೆ ಅಂತ ಹೇಳಬಹುದು.
1: ಹೌದು, ವಿಶ್ವ ಆರೋಗ್ಯ ಸಂಸ್ಥೆ ಎಲ್ಲ ರಾಷ್ಟ್ರಗಳಿಗೆ ಹೇಳಿದೆ ಎಲ್ಲ ದೇಶಗಳಲ್ಲಿ ಪ್ರೊಡಕ್ಷನ್ 25% ಕಡಿಮೆ ಮಾಡಿ, 10% ಕಡಿಮೆ ಮಾಡಿ, ಸೊ ಅವರಿಗೆ ಆಲ್ಟರ್ನೇಟ್ ಕ್ರಾಪ್ ಕೊಡಿ ಅಂತ ವಿಶ್ವ ಆರೋಗ್ಯ ಸಂಸ್ಥೆ ಹೇಳ್ತಾ ಉಂಟು.
0: ಅಂದ್ರೆ ಇದಕ್ಕೆ ಹೆಚ್ಚು ಬಲಿ ಬೀಳೋರು ನಮ್ಮ ಯುವಜನರನ್ನೇ,
1: ಹೌದು,
0: ಬೇರೆಯವ್ರನ್ನ ನೋಡಿ ಕಲಿಯರೇ ಜಾಸ್ತಿ.
1: ಹೌದು, ಅದು ಏಜ್ ಹಾಗೆ 12-17, ದೇ ಸಿ ಅದರ್ಸ್, ಬೇರೆಯವರ ನೋಡುದು.
0: ಕೆಲವು ಪ್ರಸಿದ್ಧ ವ್ಯಕ್ತಿಗಳು ಜಾಹೀರಾತು ಕೊಟ್ಟಾಗ ಅದನ್ನೇ ಅನುಸರಿಸಲಿಕ್ಕೆ ಹೋಗ್ತಾರೆ.
1: ಹೌದು, ಆದ್ರೆ ಈಗ ಜಾಹೀರಾತು ಎಲ್ಲ ಬಂದಾಗಿದೆ, ಬ್ಯಾನ್ ಮಾಡಿದ್ದಾರೆ ಅಡ್ವರ್ಟೈಸ್ಮೆಂಟ್ ಎಲ್ಲ, ಎಲ್ಲಿ ಕ್ರಿಕೆಟ್ ಅಲ್ಲಿ ಆಗ್ಲಿ ಟಿವಿ ಸೀರಿಯಲ್ ಎಲ್ಲಿ ಸಹ ಮಾಡುದಿಲ್ಲ ಈಗ,
0: ಕ್ರೀಡಾಪಟುಗಳು ಮೊದಲೆಲ್ಲ ಕೊಡ್ತಾ ಇದ್ದಾರೆ.
1: ಹೌದು, ಈಗ ಮಾಡ್ಲಿಕ್ಕೆ ಇಲ್ಲ ಅಂತ ಬಂದಿದೆ.
0: ಇನ್ನು ಮುಖ್ಯವಾಗಿ ಡಾಕ್ಟರ್ ರಾಮಚಂದ್ರ ಕಾಮತ್ ಅವರೇ, ಏನೋ ಒಂದು ಕೆಟ್ಟ ಸವಾಸಕ್ಕೆ ಬಿದ್ದು ಈ ಚಟ ಪ್ರಾರಂಭ ಆಗ್ಬಿಟ್ಟಿರುತ್ತೆ, ತಂಬಾಕನ್ನು ಜಗಿಯುವಂಥದ್ದು ಅಥವಾ ಈ ಎಲೆ ಅಡಿಕೆ ಜೊತೆಯಲ್ಲಿ ಕಡ್ಡಿ ಪುಡಿಯನ್ನು ಹಾಕ್ಕೊಳ್ಳೋದು, ಹೊಗೆ ಸೊಪ್ಪು ಹಾಕೋದು ಅಥವಾ ಬೀಡಿ ಸೇದೋದು, ಸಿಗರೇಟ್ ಸೇದೋದು, ಇಂಥದ್ದೆಲ್ಲನು, ಇದರಿಂದ ಹೊರಗಡೆ ಬರೋದು ಹೇಗೆ ಅಂತೀರಿ?
1: ಸರ್ಕಾರ ಪ್ರತಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಸಹ ಡಿ ಅಡಿಕ್ಷನ್ ಸೆಂಟರ್ ಮಾಡಿದ್ದಾರೆ, ಯಾರಿಗಾದರೂ ಧೂಮಪಾನ ನಿಲ್ಲಿಸಬೇಕಂತ ಕಂಡ್ರೆ ಅವರು ಆಸ್ಪತ್ರೆಗೆ ಬರಬಹುದು. ಡಿ ಅಡಿಕ್ಷನ್ ಸೆಂಟರ್ಗೆ ಬಂದ್ರೆ
0: ಅಂದ್ರೆ ಚಟಮುಕ್ತಿ ಕೇಂದ್ರಗಳು ಅಂತ.
1: ಹೌದು, ಅದು ಹೌದು, ವ್ಯಸನ ಮುಕ್ತ ಕೇಂದ್ರ ಸ್ಟಾರ್ಟ್ ಮಾಡಿದ್ದೇವೆ. ಅಲ್ಲಿ ನಾವು ಅವರಿಗೆ ಕೌನ್ಸಿಲಿಂಗ್ ಮಾಡ್ತೇವೆ, ಹೇಗೆ ಸ್ಲೋಲಿ ಕಡಿಮೆ ಮಾಡಬೇಕಂತ ಹೇಳ್ತೇವೆ. ಅದೇ ರೀತಿ ನಿಕೋಟಿನ ಬದಲಿಗೆ ನಾವು ಅವರಿಗೆ ಬೇರೆ ನಿಕೋಟಿ ರಿಪ್ಲೇಸ್ಮೆಂಟ್ ಥೆರಪಿ ಕೊಡ್ತೇವೆ. ಹಾಗಾಗಿ ಒಂದು 2-3 ತಿಂಗಳು ಅವರು ನಮ್ಮ ಸೆಂಟರ್ಗೆ ಬಂದ್ರೆ ಸ್ಲೋಲಿ ಅವರನ್ನು ಧೂಮಪಾನದ ಹೊರಗೆ ತರಬಹುದು. ಇದು ಏನು ಅಸಾಧ್ಯವೇನಲ್ಲ, ಸಾಧ್ಯ ಉಂಟು.
0: ಬೇರೆ ಬೇರೆ ಒಂದು ವಿಧಾನಗಳನ್ನು ಅನುಸರಿಸ್ತೀರ?
1: ಹೌದು ಹೌದು, ನಿಕೋಟಿನ್ ಗಮ್ಸ್ ಚೂಯಿಂಗ್ ಗಮ್ ಅಂತ ಉಂಟು, ನಿಕೋಟಿನ್ ರಿಪ್ಲೇಸ್ಮೆಂಟ್ ಥೆರಪಿ ಅಂತ ಉಂಟು, ಹಾಗೆ ಅದನ್ನು ಕೊಟ್ಟು ನಾವು ಅವರಿಗೆ ಸ್ಲೋಲಿ ಕಡಿಮೆ ಮಾಡ್ತೇವೆ.
0: ಮತ್ತೆ ಜನಗಳಲ್ಲಿ ಜಾಗೃತಿ ಉಂಟು ಮಾಡುವಂತ ಕಾರ್ಯಕ್ರಮಗಳು ಕೂಡ ಏರ್ಪಾಡಾಗ್ತವೆ ಈ ಸಂದರ್ಭದಲ್ಲಿ.
1: ಜನರು ಒಗ್ಗಟ್ಟಾಗಬೇಕು, ಜನರಿಗೆ ಗೊತ್ತಿರಬೇಕು ಸ್ಮೋಕಿಂಗ್ ಇಸ್ ವೆರಿ ಬ್ಯಾಡ್, ಸೊ ಅದರಷ್ಟು ಬ್ಯಾಡ್ ಯಾವುದಿಲ್ಲ, ಜನರಿಗೆ ಗೊತ್ತಿರಬೇಕು. ಯಾರಾದರೂ ಸ್ಮೋಕ್ ಮಾಡಿದ್ರೆ ಐ ಥಿಂಕ್ ಎವ್ರಿಬಡಿ ಎವ್ರಿ ಸಿಟಿಜನ್ ಅಷ್ಟು ಆಸ್ಕ್, ನೀವು ಯಾಕೆ ಸ್ಮೋಕ್ ಮಾಡ್ತೀರಿ, ಇದು ಪಬ್ಲಿಕ್ ಪ್ಲೇಸ್, ಇಲ್ಲಿ ಮಕ್ಕಳಿದ್ದಾರೆ, ಹೆಂಗಸರಿದ್ದಾರೆ, ಇಲ್ಲಿ ಎಲ್ಡರ್ಲಿ ಪೀಪಲ್ ಇದ್ದಾರೆ, ಇಲ್ಲಿ ಯಾಕೆ ಸ್ಮೋಕ್ ಮಾಡ್ತೀರಿ. ಐ ಥಿಂಕ್ ವಿ ಎವ್ರಿಬಡಿ ಅಷ್ಟು ಆಸ್ಕ್, ಇಲ್ಲಿ ಸ್ಮೋಕ್ ಮಾಡಬೇಡಿ ಅಂತ.
0: ಇವತ್ತು ಲಿಂಗ ಭೇದವಿಲ್ಲದೆ ಈ ಧೂಮಪಾನದ ಚಟ ಮತ್ತೆ ಈ ತಂಬಾಕು ಸೇವನೆಯ ಚಟ ಇದೆ. ಸ್ತ್ರೀಯರು ಈ ಧೂಮಪಾನ ಮಾಡೋದ್ರಿಂದ ಅವರ ಒಂದು ಈ ಸಂತಾನೋತ್ಪತ್ತಿ ಆರೋಗ್ಯದ ಮೇಲೆ ಏನಾದರೂ ತೊಂದರೆ ಆಗುತ್ತಾ?
1: ಹೌದು, ಈಗ ಏನಾಗಿದೆ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ಸ್ಮೋಕಿಂಗ್ ಮಾಡುವವರ ಸಂಖ್ಯೆ ಕಡಿಮೆ ಆಗಿದೆ ನಮ್ಮ ಇದೆಲ್ಲ ಕಾನೂನು ಬಂದ ಮೇಲೆ. ಆದ್ರೆ ಈ ಕಂಪನಿಗಳು ಯುವಜನರ ಮೇಲೆ ಪ್ರಭಾವ ಬೀರಿ ಪ್ರತಿ ವರ್ಷ ಅವರೇ ಜಾಯ್ನ್ ಆಗ್ತಾರೆ ಸ್ಮೋಕರ್ಸ್ ಆಗಿ. ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಈ ಯುವಜನರಲ್ಲಿ ಈವನ್ ಮಹಿಳೆಯರಲ್ಲಿ ಪರ್ಸೆಂಟೇಜ್ ಜಾಸ್ತಿ ಆಗ್ತಾ ಉಂಟು, ಆದ್ರೆ ಟೋಟಲ್ ಸ್ಮೋಕರ್ ಸಂಖ್ಯೆ ಕಡಿಮೆ ಆಗಿದೆ ಈಗ. ಆದ್ರೆ ಇಲ್ಲಿ ಹುಡುಗಿಯರು ಪಕ್ಕನೆ ಸ್ಮೋಕಿಂಗ್ ಸ್ಟಾರ್ಟ್ ಮಾಡಿದ್ರೆ ಅವರ ಸಂತಾನೋತ್ಪತ್ತಿ ಮೇಲೆ ಪರಿಣಾಮ ಬೀರ್ತದೆ. ಅವರಿಗೆ ಹುಟ್ಟುವ ಮಕ್ಕಳ ತೂಕ ಬಹಳ ಕಡಿಮೆ ಇರ್ತದೆ, ಅವರು ಹುಟ್ಟುವ ಮಕ್ಕಳು ಹುಟ್ಟುವ ಮೊದಲೇ ಸಾಯ್ಬೋದು. ಅದರಿಂದ ಹುಟ್ಟುವ ಮಕ್ಕಳ ಮೇಲೆ ತುಂಬಾ ಪರಿಣಾಮ ಬೀರ್ತದೆ, ಅವರಿಗೆ ಅಂಗವಿಕಲತೆ ಎಲ್ಲ ಆಗ್ಬೋದು. ಅದರಿಂದ ದಯವಿಟ್ಟು ಮಹಿಳೆಯರು ಸೇದ್ಲೇಬಾರ್ದು, ಯಾಕಂದ್ರೆ ಅವರ ರಿಪ್ರೊಡಕ್ಟಿವ್ ಇದಕ್ಕೆ ಅದು ತೊಂದರೆ ಕೊಡ್ತದೆ.
0: ಅಂದ್ರೆ ಪುರುಷರ ಒಂದು ಸಂತಾನೋತ್ಪತ್ತಿ ಸಾಮರ್ಥ್ಯಕ್ಕೂ ತೊಂದರೆ ಬರುತ್ತೆ,
1: ಸ್ಟೆರಿಲಿಟಿ ಅದು ಇನ್ಫರ್ಟಿಲಿಟಿ ಅಂತ ಹೇಳ್ತೇವೆ ನಾವು, ಸೊ ಅದನ್ನು ಸಹ ಕಡಿಮೆ ಮಾಡ್ತದೆ.
0: ಹಾಗಾಗಿ ಈ ತಂಬಾಕನ್ನ ಸೇವನೆ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮಾಡಲೇಬಾರದು.
1: ಅದೇ ಪೋಷಕರು ಶಿಕ್ಷಕರು ಸಾರ್ವಜನಿಕರು ಅದಕ್ಕೆ ಪ್ರೋತ್ಸಾಹ ಕೊಡಲೇಬಾರದು. ಸೊ ತಂಬಾಕು ಮುಕ್ತ ಮನೆಗಳು ಬೇಕು, ತಂಬಾಕು ಮುಕ್ತ ಕೆಲಸ ಮಾಡೋ ಸ್ಥಳಗಳು ಬೇಕು, ತಂಬಾಕು ಮುಕ್ತ ಗ್ರಾಮ ಪಂಚಾಯತ್ ಬೇಕು, ತಂಬಾಕು ಮುಕ್ತ ಜಿಲ್ಲೆ ಬೇಕು ನಮ್ಗೆ. ಸೊ ಯಾರು ಇದಕ್ಕೆ ಬಲಿಯಾಗಬಾರ್ದು, ಯಾಕಂದ್ರೆ ಇದರಲ್ಲಿ ಆಗುವ ತೊಂದರೆಗಳು ಹಲವಾರು. ಮತ್ತೆ ಅವರು ಎಷ್ಟು ಅರ್ನ್ ಮಾಡ್ತಾರೆ ಎಲ್ಲ ಹಣವನ್ನು ಆ ಕ್ಯಾನ್ಸರ್ಗೆ ಹಾಕಬೇಕಾಗ್ತದೆ. ನಾವು ತುಂಬಾ ಕಡೆ ನೋಡಿದ್ದೇವೆ, ಎಲ್ಲರೂ ಒಂದು ಸ್ಮೋಕಿಂಗ್ ಅಂತ ಹೇಳ್ತಾರೆ ಅಥವಾ ಅದು ಹೊಗೆ ರಹಿತ, ಸೊ ಎರಡು ತುಂಬಾ ಸಮಸ್ಯೆ ಕೊಡ್ತದೆ. ಆ ಬಾಯಿಯ ಕ್ಯಾನ್ಸರ್, ನಾಲಗೆಯ ಕ್ಯಾನ್ಸರ್, ಲಂಗ್ ಕ್ಯಾನ್ಸರ್, ಜಠರದ ಕ್ಯಾನ್ಸರ್, ಹೊಟ್ಟೆಯಲ್ಲಿ ಹುಣ್ಣಾಗುದು, ಬಾಯಿಯಲ್ಲಿ ಹುಣ್ಣಾಗುದು ತುಂಬಾ ಸಮಸ್ಯೆ ಕೊಡ್ತದೆ.
0: ಇಡೀ ದೇಹಕ್ಕೆ ಒಂದು ರೀತಿ ತೊಂದರೆ,
1: ತಲೆಯಿಂದ ಕಾಲುವರೆಗೆ ಪ್ರತಿಯೊಂದು ಆರ್ಗನ್ಗೆ ಪರಿಣಾಮ ಬೀರ್ತದೆ,
0: ನಮ್ಮ ನರಗಳಿಗೆ ತೊಂದರೆ ಆಗುತ್ತೆ.
1: ಹೌದು, ಯಾಕಂದ್ರೆ ಅದು ಮಾನಸಿಕ ಅವಲಂಬನೆ ಆಗ್ತದೆ,
0: ರಕ್ತನಾಳಗಳ ಮೇಲೆ ತೊಂದರೆ ಆಗುತ್ತೆ,
1: ಎಲ್ಲ ಆರ್ಗನ್ಸ್ಗೆ ಪ್ರಾಬ್ಲಮ್ ಕೊಡ್ತದೆ. ಇಟ್ಸ್ ಬೆಟರ್ ನಾಟ್ ಟು ಸ್ಟಾರ್ಟ್, ಬೆಟರ್ ಟು ಕ್ವಿಟ್ ಇಫ್ ಯು ಆಲ್ರೆಡಿ ಸ್ಟಾರ್ಟೆಡ್. ಸೊ ನೀವು ಸ್ಟಾರ್ಟ್ ಮಾಡಬೇಡಿ, ಯಾರಿಗೂ ಸ್ಟಾರ್ಟ್ ಮಾಡಿ

0: ಬಿಡಬೇಡಿ, ಮಕ್ಕಳಿಗೆ ಇದನ್ನು ತೋರಿಸ್ಬೇಡಿ. ಈವನ್ ಬೇರೆ ಬೇರೆ ದೇಶಗಳಲ್ಲಿ 12 ವರ್ಷದವರಿಗೆ ಸಿಗರೇಟ್ ಕೈಯಲ್ಲಿ ಕೊಡ್ಲಿಕ್ಕೆ ಇಲ್ಲ, ಬೀಡಿ ತಕೊಳ್ಲಿಕ್ಕಿಲ್ಲ ಅಂಗಡಿಗೆ ಹೋಗಿ. ಸೊ ಅವರು ಅದನ್ನು ರೂಲ್ ಮಾಡಿದ್ದಾರೆ. ಲೆಸ್ ದೆನ್ 13-15 ಇಯರ್ಸ್ ನವರಿಗೆ ಸಿಗರೇಟ್ ಈವನ್ ಯು ಕಾಂಟ್ ಸೆಲ್, ಮಾರ್ಲಿಕ್ಕೂ ಸಹ ಇಲ್ಲ, ಅವ್ರಿಗೆ ಕೊಡ್ಲಿಕ್ಕೂ ಸಹ ಇಲ್ಲ, ಈವನ್ ಪೇರೆಂಟ್ಸ್ ಕಳಿಸ್ಲಿಕ್ಕೂ ಸಹ ಇಲ್ಲ. ಒಂದು ಪ್ಯಾಕೆಟ್ ಸಿಗರೇಟ್ ತಳಿದ್ರೆ ಅಂಗಡಿಯವರು ಕೊಡುದಿಲ್ಲ.
1: ಮತ್ತೆ ಆ ಕುಟುಂಬದ ಆರ್ಥಿಕ ಸ್ಥಿತಿ ಕೂಡ ದುಸ್ಥಿತಿಗೆ ಹೋಗುತ್ತೆ.
0: ಅದೇ ಇನಿಷಿಯಲ್ ಸಂತೋಷ, ಮತ್ತೆ ಫುಲ್ ದುಃಖವೇ ಅವರಿಗೆ,
1: ಯಾಕಂದ್ರೆ ಬಹಳ ದುಬಾರಿ ಆಗ್ತಾ ಇದೆ ಈಗ.
0: ಯಾಕಂದ್ರೆ ಸ್ಮೋಕರಿಗೂ ತೊಂದ್ರೆ, ಅವನ ಫ್ಯಾಮಿಲಿ ಮೆಂಬರ್ಸ್ಗೂ ತೊಂದ್ರೆ, ಮನೆಯಲ್ಲಿ ಆಸ್ತಮಾ ಜಾಸ್ತಿ ಆಗ್ತದೆ, ಯಾಕಂದ್ರೆ ಅದು ಅಲರ್ಜಿ ಆಗಿ ಮಾಡ್ತದೆ, ಕೆಮ್ಮು ಜಾಸ್ತಿ ಮಾಡ್ತದೆ ಉಳಿದ ಜನರಲ್ಲಿ. ಸಣ್ಣ ಸಣ್ಣ ಮಕ್ಕಳಿದ್ರೆ ಅವರ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತದೆ. ಸೊ ಅವರಿಗೆ ಸಣ್ಣ ಮಕ್ಕಳಿದ್ರೆ ಅವರಿಗೆ ನಿಮೋನಿಯಾಸ್ ಆಗ್ಬೋದು, ಅವರಿಗೆ ಶ್ವಾಸಕೋಶ ತೊಂದರೆ ಆಗ್ಬೋದು. ಸೊ ಇದನ್ನು ಮನೆಯಲ್ಲಿ ಮಾಡದೇ ಇದ್ರೆ ಎಲ್ಲರೂ ಆರೋಗ್ಯದಿಂದ ಇರ್ಬೋದಲ್ಲ. ಮೊದಲು ಅಡ್ವರ್ಟೈಸ್ಮೆಂಟ್ ಇದ್ದು ಮೇಡ್ ಫಾರ್ ಈಚ್ ಅದರ್ ಅಂತ. ಸೊ ಆಕ್ಚುಲಿ ನಾವು ಕೇಳ್ತಾ ಇದ್ದೇವೆ ಮೇಡ್ ಫಾರ್ ಈಚ್ ಅದರ್ ಹೌ ಲಾಂಗ್ ಫಾರ್, ಎಷ್ಟು ಸಮಯ ಅದು ಮೇಡ್ ಫಾರ್ ಈಚ್ ಅದರ್. ಮತ್ತೆ 15 ವರ್ಷ ಆದ್ಮೇಲೆ ಅವನಿಗೆ ಯಾವ್ದೋ ಒಂದು ಕ್ಯಾನ್ಸರ್ ಬರಲೇಬೇಕು, ಲಂಗ್ ಕ್ಯಾನ್ಸರ್ ಅಥವಾ ಶ್ವಾಸಕೋಶ ಕ್ಯಾನ್ಸರ್ ಬರ್ತದೆ. ಮತ್ತೆ ಮೇಡ್ ಫಾರ್ ಈಚ್ ಅದರ್ ಇಲ್ಲಿ ಅಡ್ವರ್ಟೈಸ್ಮೆಂಟ್, ಅದೇ ತಪ್ಪು ಕಲ್ಪನೆ, ಸುಳ್ಳು ಅಡ್ವರ್ಟೈಸ್ಮೆಂಟ್.
1: ಮತ್ತೆ ಬಿಡುವಾಗ್ಲೂ ಕೆಲವರಿಗೆ ಬಹಳ ಸಮಸ್ಯೆ ಆಗುತ್ತೆ, ಒಂಥರ ನೆಗಡಿ ಆಗೋದು, ತಲೆನೋವು ಬರೋದು, ಈ ರೀತಿ ಎಲ್ಲಾನು ಹೇಳ್ತಾ ಇರ್ತಾರೆ. ಅದರಿಂದ ಮುಕ್ತಿ ಪಡೆಯೋದಕ್ಕೆ ಪ್ರಯತ್ನ ಪಟ್ಟಾಗ
0: ಸ್ವಯಂ ಪ್ರೇರಣೆಯಿಂದ ಬಂದ್ರೆ ಒಳ್ಳೆ ಸಕ್ಸಸ್ ರೇಟ್. ಸ್ವಯಂ ಪ್ರೇರಣೆ, ನನಗೆ ಬೇಡ, ನನಗೆ ತೊಂದರೆ ಆಗಿದೆ, ನನ್ನ ಮನೆಯವರಿಗೆ ತೊಂದರೆ ಆಗಿದೆ, ನನಗೆ ತುಂಬಾ ಜನ ಪ್ರೆಷರ್ ಆಗ್ತಾರೆ, ಬಿಡು ಬಿಡು ಅಂತೇಳಿ. ಸೊ ಅಂತವ್ರು ತುಂಬಾ ಜನ ನಾವು ನೋಡಿದ್ದೇವೆ. ಹೆಂಡತಿಯ ಮಾತು ಕೇಳಿ ಬಂದವರು ಇದ್ದಾರೆ, ಮಕ್ಕಳ ಮಾತು ಕೇಳಿ ಬಂದವರು ಇದ್ದಾರೆ. ಸೊ ಅವರು ಒಂದು 2-3 ತಿಂಗಳು ನಮ್ಮ ಡಿ ಎಡಿಕೆ ಸೆಂಟರ್ಗೆ ಬಂದ್ರೆ ಅವರಿಗೆ ಕೌನ್ಸಿಲಿಂಗ್ ಮಾಡಿ ನಾವು ಅವರನ್ನು ಸ್ಲೋಲಿ ಬಿಡಿಸ್ತೇವೆ.
1: ತಕ್ಷಣ ನಿಲ್ಸಿದ್ರು ಏನು ಸಮಸ್ಯೆ ಏನಾಗಲ್ಲ,
0: ತಕ್ಷಣ ಆಗುದೇ ಇಲ್ಲ. ಯಾಕಂದ್ರೆ ಅಷ್ಟು 15 ವರ್ಷದಿಂದ ಸ್ಮೋಕ್ ಮಾಡ್ತಾ ಇದ್ದಾರೆ. ಸೊ ಅವರಿಗೆ ಸ್ಮೋಕ್ ಬಿಡಿ ಅಂತ ಹೇಳಿದ್ರೆ ಅದು ಅಷ್ಟು ಸುಲಭ ಅಲ್ಲ. 15 ವರ್ಷ ಮಾಡಿದ ಒಂದು ಸಲಹೆಗೆ ಬಿಡ್ತೇನೆ. ಸೊ ಡಿ ಅಡಿಕ್ಷನ್ ಸೆಂಟರ್ ಬಂದು ಚಂದ ಮಾಡಿ ಕ್ರಮ ಪ್ರಕಾರವಾಗಿ ಕೌನ್ಸಿಲಿಂಗ್ ಮಾಡಿ ಸ್ಲೋಲಿ ಅದನ್ನು ಕಡಿಮೆ ಮಾಡಿ ಲಾಸ್ಟಿಗೆ ನಿಕೋಟಿನ್ ರಿಪ್ಲೇಸ್ಮೆಂಟ್ ಅದರ ಬದಲಿಗೆ ಬೇರೆ ಎಲ್ಲ ಕೊಡ್ತೇವೆ ನಾವು. ಸೊ ಅದರಿಂದ ಸ್ಲೋಲಿ ಕಡಿಮೆ ಮಾಡಬಹುದು.
1: ಕೊನೆಯದಾಗಿ ನಮ್ಮ ಕೇಳುಗರಿಗೆ ಏನ್ ಹೇಳೋದಕ್ಕೆ ಬಯಸ್ತೀರಾ ಈ ಸಂದರ್ಭದಲ್ಲಿ ಡಾಕ್ಟರ್ ರಾಮಚಂದ್ರ ಕಾಮತ್?
0: ಯಾವ ಯುವ ಜನರು ಸ್ಮೋಕಿಂಗ್ ಅನ್ನು ಪ್ರಾರಂಭ ಮಾಡೋದೇ ಬೇಡ, ಯಾವ ಯುವ ಜನರು ಸಿಗರೇಟ್ ಅದು ಬಿಡಿಯನ್ನು ತಕೊಳ್ಳೋದೇ ಬೇಡ. ಎಲ್ಲರೂ ಬೇರೆಯವರಿಗೆ ಹೇಳಬೇಕು, ನೀವು ತಂಬಾಕು ಸೇವನೆ ಮಾಡಬೇಡಿ, ಧೂಮಪಾನ ಮಾಡಬೇಡಿ, ಇದರಿಂದ ತುಂಬಾ ಆರೋಗ್ಯ ಸಮಸ್ಯೆ ಬರ್ತದೆ, ಅನೇಕ ಸಮಸ್ಯೆಗಳು ನಾವು ದೂರ ಇರಬಹುದು. ಆದ್ರಿಂದ ನಾನು ತಂಬಾಕು ಮುಕ್ತ ಭಾರತ ನೋಡಲಿಕ್ಕೆ ಬಹಳ ಆಸೆ ಪಡ್ತೇನೆ.
1: ಆತ್ಮೀಯ ಕೇಳಿದ್ರೆ, ತಾವು ಈ ತಂಬಾಕಿನಿಂದ ಉಂಟಾಗುವಂತಹ ದುಷ್ಪರಿಣಾಮಗಳು ಮತ್ತೆ ಈ ತಂಬಾಕು ಸೇವನೆಯಿಂದ ಹೇಗೆ ಹೊರಗಡೆ ಬರಬಹುದು ಅನ್ನೋದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದ್ರೆ ತಾವು ಡಾಕ್ಟರ್ ರಾಮಚಂದ್ರ ಕಾಮತ್ ಅವರನ್ನ ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 9686694425. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9686694425. ತುಂಬ ಸಂತೋಷ ಡಾಕ್ಟರ್ ರಾಮಚಂದ್ರ ಕಾಮತ್ ಅವರೇ, ತಾವು ಈ ವಿಶ್ವ ತಂಬಾಕು ರಹಿತ ದಿನದ ಸಂದರ್ಭದಲ್ಲಿ ನಮ್ಮ ಕೇಳುಗರಿಗೆ ಈ ತಂಬಾಕು ಸೇವನೆಯಿಂದ ಆಗುವಂಥ ದುಷ್ಪರಿಣಾಮಗಳು, ಈ ತಂಬಾಕು ಸೇವನೆಯ ಚಟದಿಂದ ಹೇಗೆ ನಾವು ಹೊರಗಡೆ ಬರಬಹುದು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ, ಧನ್ಯವಾದಗಳು.
2: ಶ್ರೋತೃಗಳೇ, ಇದುವರೆಗೆ ವಿಶ್ವ ತಂಬಾಕು ರಹಿತ ದಿನದ ಪ್ರಯುಕ್ತ ತಂಬಾಕು ಸೇವನೆಯಿಂದ ಆರೋಗ್ಯದ ಮೇಲಾಗುವ ದುಷ್ಪರಿಣಾಮಗಳು ಹಾಗೂ ಪರಿಹಾರ ಈ ಕುರಿತು ಮಡಿಕೇರಿಯ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಸಮುದಾಯ ಆರೋಗ್ಯ ವಿಭಾಗದ ಮುಖ್ಯಸ್ಥರು ಹಾಗೂ ಪ್ರಾಧ್ಯಾಪಕರಾದ ಡಾಕ್ಟರ್ ರಾಮಚಂದ್ರ ಕಾಮತ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ರಾಜ್ಯವ್ಯಾಪಿ ಪ್ರಸಾರಗೊಂಡ ಇಂದಿನ ಈ ಆರೋಗ್ಯ ಸಂಚಿಕೆ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.
3: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಸಿಬಿಎಸ್.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮ. ಇದರಲ್ಲಿ ಪ್ರಧಾನಮಂತ್ರಿ ಕುಸುಮ್ ಯೋಜನೆ ಕುರಿತು ಮಾತುಕತೆ. ಭಾಗವಹಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್ ಹಾಗೂ ಗೋರಾ ರವಿಶಂಕರ್.
2: ಅಲ್ಲ, ಬಹಳ ದಿನಗಳಾಯ್ತು ಭೇಟಿ ಮಾಡಿ. ಹೆಂಗಿದ್ಯಾ, ಏನ್ ಕತೆ?
3: ಏ, ನಾನೇನು ಯಾವಾಗಲೂ ಚೆನ್ನಾಗಿರ್ತೀನಲ್ಲ ಶಂಕರಣ್ಣ, ನಾನು ಕೇಳಬೇಕ ನೀನು?
2: ಅಲ್ಲ ಅಂದ್ರೆ, ಯಾಗೊಮ್ಮೆ ಈಗೊಮ್ಮೆ ಫೋನ್ ಆದ್ರೂ ಮಾಡ್ತಿದ್ದೆ, ಫೋನು ಈಗ ಮಾಡ್ದಂಗ ಆಗ್ಬಿಡ್ತಲ್ಲ. ಇನ್ನೇನು ಈ ಕಡೆ ಸಿಗೋದು ಆಗೋಯ್ತು, ಹಬ್ಬ ಹರಿದಿನಗಳು ಅಂತ ಆ ಕಡೆ ಕಡೆ ಎಲ್ಲ ಹೋಗಿ ಬಂದಾಯ್ತು.
3: ಏ, ಅದೇ ಸ್ವಲ್ಪ ಜಾತ್ರೆ ಹಬ್ಬ ಎಲ್ಲ ಇದ್ವಾ, ಇಲ್ಲಿ ಹೋಗೋದಂತ ಇರ್ತವಲ್ಲ, ಹೋಗೋದು ಇನ್ನ ಹೋಗ್ಲಿಲ್ಲ ಅಂತ ಬೇಜಾರಾಯ್ತಾರೆ. ಮತ್ ನಮ್ಮನೆಗೆ ಬರ್ಬೇಕಲ್ಲ ಅವರು,
2: ಅದು
3: ಅದಕ್ಕೋಸ್ಕರವ ಯಾರು ಹೇಳಿದ್ರು ನನ್ನ ಮಿಸ್ ಮಾಡಕ್ಲ, ಹೋಗ್ಬಿಟ್ಟು ಬಂದ್ಬಿಡ್ತೀನಿ. ಅದೇನೇ ಕಷ್ಟ ಇದ್ರು ಬಿಡಕ್ಲ, ಯಾಕೆಂದ್ರೆ ಬೇರೆ ಎಲ್ಲ ವ್ಯವಸ್ಥೆ ಮಾಡ್ಬಿಟ್ಟು ದನಕರಿಗೆಲ್ಲವ ಹೋಗ್ಬಿಟ್ಟು ಬಂದ್ಬಿಡ್ತೀನಿ.
2: ಅಂದ್ರೆ ಈಗ ನಾವು ಹೋಗಿ ಬಂದು ಮಾಡಿದ್ರೆ ನಂಟಸ್ತಿಗೆ ಚೆನ್ನಾಗಿ ಉಳ್ಕತ್ತದೆ ಅಂತವ.
3: ಅದ್ ಗಾದೆನೆ ಮಾಡಿಲ್ವಾ, ನಂಟು ತಿರುಗದೆ ಹೋಯ್ತು ಕಂಚು ಬೆಳಗ್ ಹೋಯ್ತು ಅಂತ.
2: ಸರಿಯಾಗಿ ಹೇಳಿದೆ ನೋಡು. ಹಂಗಾಗಿ ನಾವು ಬಂದು ಹೋಗಿ ಮಾಡಿದ್ರೆ ಮಾತ್ರ ಸಂಬಂಧಗಳು ಚೆನ್ನಾಗಿ ಉಳ್ಕತ್ತವೆ.
3: ಇರ್ತಾವಿಲ್ಲದಿರಲ್ಲ.
2: ಹೌದು, ಮತ್ತೆ ನಮ್ ವಿಚಾರ ಅವ್ರಿಗೆ, ಅವ್ರ ವಿಚಾರ ನಮ್ಗೆ, ಮತ್ತೆ ಆ ಭಾಗದ್ದು ಹೆಂಗ್ ನಡೀತೈತೆ ಏನು ಅಂತ ತಿಳ್ಕೊಬೋದಲ್ವಾ?
3: ತಿಳ್ಕೊಬೇಕು, ಹೋಯ್ತಾ ಇರ್ಬೇಕು, ಬತ್ತಾ ಇರ್ಬೇಕು, ಅವ್ರನ್ನ ಕರಿಬೇಕು, ಹಿಂಗೆಲ್ಲ ಇರ್ಬೇಕು ಕಂಚಂಕ್ರಣ. ಮತ್ತೆ ಟೈಮ್ ಇರ್ತದ ನನ್ಗೆ,
2: ಅಂದ್ರೆ ಹೋಗಿ ಬರಕ್ ಅವಕಾಶ ಐತೆ ಅಂತ.
3: ಇನ್ನೇನು ಕೆಲ್ಸಗಳು ಇರಕ್ಲ್ವಲ್ಲ, ಜವಾಬ್ದಾರಿ ಎಲ್ಲ ಕಡಿಮೆ ಅಲ್ಲ, ಹಂಗಾಗಿ ಅದ್ನಾರು ಮಾಡೋಣ ಅಂತ ಅನ್ಕೊಂಡು.
2: ಅಲ್ಲ, ನೀನು ಜವಾಬ್ದಾರಿ ಹೆಚ್ಚಿಗೆ ಇದ್ರೂ ಅದನ್ನ ಬಹಳ ಸರಾಗವಾಗಿ ನಿಭಾಯಿಸ್ತೀಯಾ, ಹಾಗಾಗಿ ನಿನಗೇನು ಜವಾಬ್ದಾರಿ ಹೆಚ್ಚು ಅಂತ ಅನ್ಸಕ್ಕಲ್ಲ.
3: ಅದಕ್ಕೆಲ್ಲ ಜನ ಅವರಲ್ಲ, ಈ ದನಕರ ನೋಡಕ್ ಜನ ಅವ್ರೆ, ಹೊಲ ಮನೆ ನೋಡಕ್ ಜನ ಅವ್ರೆ, ಎಲ್ಲ ಅದಕ್ಕೆ ಅವ್ರವ್ರ ಕೆಲಸ ಅವ್ರವ್ರು ಮಾಡ್ಕೊಂಡು ಹೋಯ್ತಾರಲ್ಲ. ನನಗೇನು ಇಲ್ಲ ಶಂಕರಣ್ಣ ರಿಸ್ಕ್, ಸುಮ್ಮನೆ ಕೂತ್ಕೊಂಡು ನೋಡ್ಕೊಂಡು ಮಾಡ್ಕೊಂಡು ಈ ತರ ತಿರಿಕೊಂಡು ಇರೋದಷ್ಟೇ.
2: ಅಲ್ಲ, ನೀನು ತಿರಿಕೊಂಡು ತಿರಿಕೊಂಡು ಅನ್ನೋತ್ತಿಗೆ ನನ್ಗೆ ಈಗ ನೋಡು, ನಾನು ಏನ್ ಮಾತಾಡಕ್ ಬಂದಿದ್ದೆ ಅದೇ ನನಗೆ ಮರ್ತೋಗ್ಬಿಡ್ತು. ಹಂಗೆ ತಿರ್ಗಾಡ್ಕೊಂಡು ಜಮೀನ್ ಕಡೆಗೆ ಹೋದ್ನಾ, ಒಸಿ ನೀರ್ ಹಾಯಿಸ್ಬೇಕಾಯ್ತು. ಹೋಗಿ ಹಿಂಗೆ ಯಾಕೋ ಪಂಪ್ ಸೆಟ್ ಆನ್ ಮಾಡ್ತೀನಿ, ಕರೆಂಟ್ ಇಲ್ಲ ಅಂತೀನಿ.
3: ಏ, ಕರೆಂಟ್ ಇಲ್ಲ, ಅದು ಟೈಮ್ ಅಲ್ವಾ, ಇಂತಿಂತ ಟೈಮ್ ಇಂದ ಇಂತಿಂತ ಟೈಮ್.
2: ಅಂದ್ರೆ ನಮ್ಮ ಈ ಕರೆಂಟ್ ಆಫೀಸ್ ನವರು ಅವರಲ್ಲ, ಅವರು ಒಂದೊಂದ್ ದಿನ ಹಗಲೊತ್ ಕೊಡ್ತಾರೆ, ಒಂದೊಂದ್ ದಿನ ಮಧ್ಯಾಹ್ನ ಹೊತ್ತು ಕೊಡ್ತಾರೆ.
3: ಹಂಗೆ ಚಿಪ್ಟು, ಚಿಪ್ಟ್ ಮೇಲೆ ಒಂದಿವ್ಸ ಬೆಳಗ್ಗೆ, ಒಂದಿವ್ಸ ಮಧ್ಯಾಹ್ನ, ಒಂದಿವ್ಸ ರಾತ್ರಿ, ಹಿಂಗೆಲ್ಲ ಮಾಡ್ಕೊಂಡು.
2: ಅದು ನಮ್ಮ ಹುಡ್ಲಿಗಳಿಗೆ ಗೊತ್ತೈತದು, ಅವು ಕರೆಕ್ಟ್ ಆಗಿ ಟೈಮ್ ನ ಫಾಲೋ ಮಾಡ್ಕೊಂಡು ಹೋಗ್ಬಿಡ್ತಾರೆ. ನಾನು ತುಂಬಾ ದಿನಗಳಾಯ್ತಲ್ಲ ಅಂತನ್ಬಿಟ್ಟು ಹಂಗೆ ಹೋಗಿ ಒಸಿ ನೀರ್ ಆಯ್ಸನ ಅಂತ ಹೋದ್ನ, ಕರೆಂಟ್ ಇಲ್ಲ ನೋಡು.
3: ಇಲ್ಲ, ನಿನ್ಗೆ ಬೇಸ್ಗೆಲ್ ಮಾತ್ರ ಗೊತ್ತಾಯ್ತದೆ ಶಂಕರಣ್ಣ. ನಾನೇನ್ ಮಾಡಿದೆ, ಭಾರಿ ಹಿಂದಲೆ, ಒಂದ್ ನಾಲ್ಕೈದು ವರ್ಷ ಹಿಂದಲೆ, ಈ ಟೊಮೊಟೊ ಮೆಣಸಿನಕಾಯಿ ಎಲ್ಲ ಬೆಳೆಯವನ್ನ ಹಾಕೊಂಡು ಹೊಸಿ ಗೋಳತ್ಲಿಲ್ಲ ನಾನು. ರಾತ್ರಲ್ಲ ಬರೀ ನೀರ್ ಹಾಯ್ಸೋದೆ ಆಗತ್ ನನಗೆ, ರಾತ್ರಿ ಹೊತ್ತು ಮಾತ್ರ ಇರೋದು
2: ಕರೆಂಟ್.
3: ರಾತ್ರಿ ಹೊತ್ತು ಊಟ ಮಾಡ್ಕೊಂಡು ಹೋಗ್ಬಿಟ್ರೆ ಬೆಳಕರಿವರೆಗೂ ಬರೀ ನೀರ್ ಬಿಡದೆ.
2: ಅಂದ್ರೆ ಅಷ್ಟೊತ್ತಂಗ ಜಮೀನೆಲ್ಲ ಇರೋದು ಹೆಸರಾಗಿರ್ತಿದ್ದೆ.
3: ಅಲ್ಲೇ ಅಲ್ಲೇ ಇದ್ಕೊಂಡು ಅಲ್ಲೇ ಮಾಡ್ಕೊಂಡಿರ್ಬೇಕು, ನಿದ್ದೆ ಇಲ್ಲ ಏನಿಲ್ಲ, ಒಳ್ಳೆ ವಯಸ್ಸು ಬೇರೆ ನಂದು. ಅವಾಗ ಆ ಟೈಮಲ್ಲಿ ನಿದ್ದೆ ಇಲ್ದಂಗ ಆಗ್ಬಿಟ್ಟು ನೋಡು ಈ ತರ ಆಗಿದ್ ನಾನು.
2: ಇಲ್ಲ, ನೀನು ಆ ಟೈಮ್ನಾಗ ಮಾಡೋ ಹೊತ್ತಿಗೆ ಜಮೀನು ಚೆನ್ನಾಯ್ತು, ನೀನು ಚೆನ್ನಾದೆ, ಈ ಗಟ್ಬಿಟ್ಟಾಗಿ ಓಡಾಡ್ಕೊಂಡಿರಕ್ ಅದೇ ಸಾಧ್ಯ ಆಯ್ತು ಅಂತ ಅನ್ಕೋತೀನಿ.
3: ಅದು ಒಂದು ಅದಕ್ಕಿಂತ ಒಂದು ಒಳ್ಳೆ ಕೆಲಸ ಮಾಡಿದೆ ನಾನು.
2: ಏನು?
3: ಈ PM ಕುಸುಮ್ ಯೋಜನೆ ಅಂತ ಹೇಳಿ ಬಂತು ನೋಡು, ಈಗ ಒಂದು ಎರಡ್ ಮೂರು ವರ್ಷದಲ್ಲಿ ಅದ ಮಾಡ್ಸ್ಕೊಬಿಟ್ಟೆ. ಅದು ಮಾಡ್ಸ್ಕೊಳ್ಳಾಗೆ ಅವತ್ತಿಂದ ನೋಡು, ನಾನು ಯಾರ ಮನೆಗೆ ಹಬ್ಬಕ್ಕೆ ಕರೆದ್ರು ಹೋಗೋದು, ಯಾರ ಮನೆಗೆ ಜಾತ್ರೆಗೆ ಕರೆದ್ರು ಹೋಗೋದು, ಯಾವ ಫಂಕ್ಷನ್ ಕರೆದ್ರು ಹೋಗೋದು ಯಾಕೆ ಅಂತ ಅಂತ ಅಂದ್ರೆ, ಈ ಯೋಜನೆ ಇಂದವ.
2: ಅಂದ್ರೆ ನಿನಗೆ ಈಗ ಅವರು ಒಂದು ಸೆಟ್ಟೆ ಕೊಟ್ಬಿಟ್ರು ಅಂತಂತಾನು.
3: ಅದು ಏನು ಅಂತ ಅಂದ್ರೆ, ಈಗ ಕರೆಂಟ್ ಯಾವ್ದು ಟೈಮಿಗೆ ಕೊಡೋರ ಶಂಕರಣ್ಣ, ರಾತ್ರಿ ಹೊತ್ತೆಲ್ಲ ಕೊಡೋರು, ರಾತ್ರಿ ಹೊತ್ತೆಲ್ಲ ಆಗ್ಬಿಡೋದು ನಾನು ನೀರ್ ಬಿಡೋ ಕೆಲಸ. ಅದಕ್ಕೇನು ಮಾಡಿದೆ ಅಂತ ಅಂತ ಅಂದ್ರೆ, ಕರೆಂಟ್ ಯಾವಾಗ್ಲೂ ಇರ್ಬೇಕಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೆ. ಆ ಟೈಮ್ಗೆ ಈ PM ಕುಸುಮ್ ಅಂತ ಹೇಳ್ಬಿಟ್ಟು ಒಂದು ಯೋಜನೆ ಮಾಡ್ಬಿಟ್ರು ಕೇಂದ್ರ ಸರ್ಕಾರದ. PM ಕುಸುಮ್ ಅಂದ್ರೆ ಏನು ಅಂತ ಅಂದ್ರೆ, ಪ್ರಧಾನ ಮಂತ್ರಿ ಕಿಸಾನ್ ಊರ್ಜಾ ಸುರಕ್ಷಾ ಏವಂ ಉತ್ಥಾನ ಮಹಾ ಅಭಿಯಾನ್ ಅಂತ ಹೇಳ್ಬಿಟ್ಟು.
2: ನನಗೆ ಈ ಹಿಂದಿ ಪಂದ್ಯ ಎಲ್ಲ ಅರ್ಥ ಆಗಲ್ಲ ನೋಡು.
3: ಅದು ಏನಿಲ್ಲ ಕಂಚಂಕರಣ, ಈಗ ನಮ್ಗೆ ನೀರ್ ಬಿಡಕ್ ಕರೆಂಟ್ ಬೇಕಾ?
2: ಹೌದು.
3: ಈಗ ಕರೆಂಟ್ ನಮಗೆ ಟೈಮಿಗೆ ಸರಿಯಾಗಿ ಕೊಡ್ತಾಯಿಲ್ವಾ? ಅದಕ್ಕೇನ್ ಮಾಡಿದ್ರು, ಸೂರ್ಯನ ಬಿಸಿಲು, ಆ ಬಿಸಿಲಿಗೆ ಸೋಲಾರ್ ಪ್ಯಾನಲ್ ಎಲ್ಲ ಹಾಕೊಂಡು ಅದರಲ್ಲಿ ಕರೆಂಟ್ ಉತ್ಪಾದನೆ ಮಾಡ್ಕೊಂಡು ಬಾವಿಯಿಂದ ನೀರೆತ್ತದು.
2: ಅಂದ್ರೆ ಸೋಲಾರ್ ಕನೆಕ್ಷನ್ ನಿಮಗೆ ಈ ಯೋಜನೆ ಕೊಟ್ರು ಅಂತ.
3: ಈ ಯೋಜನೆ ಕೊಟ್ರು, ಅದು ಮಾಡ್ಕೊಳ್ಳಾಗಿ ನನಗೆ ಇಷ್ಟು ಸುಲಭ ಆಗಿದ್ದು.
2: ನನಗೆ ವಿಷಯನೇ ಗೊತ್ತಾಗಿಲ್ವಲ್ಲ ಅಣ್ಣ.
3: ನಾನು ಹೇಳಿರ್ತೀನಿ, ನೀನ್ ಮರ್ತಿರ್ತೀಯ ಕಂಚಕ್ರಣ. ನೀನು ನಾನೆಲ್ಲ ಪ್ರತಿಯೊಂದು ನಾನು ಏನ್ ಮಾಡ್ತೀನಿ ಎಲ್ಲದನ್ನ ನಿನಗೆ ಹೇಳ್ತೀನಿ.
2: ಅಂದ್ರೆ ನೀನು ಹಿಂಗೆ ಸೋಲಾರ್ ಹಾಕ್ಸ್ತೀನಿ ಅಂತಂದಾಗ ನಾನೇನ್ ಅನ್ಕಂದೆ ಅಂತಂದ್ರೆ, ಈಗ ಮನೆಗೇನಾರ ಹಾಕ್ಸ್ಕತ್ತಿದ್ಯಾನೋ ಈ ಕರೆಂಟಿಗೆ ಮತ್ತೆ ನೀರಿಗೆ ಅಂತ ಅನ್ಕೊಂಡ್ಬಿಟ್ಟಿದ್ದೆ.
3: ಏ, ಮನೆಗೆ ಹಾಕ್ಸ್ಕೊಂಡು 20 ವರ್ಷ ಆಯ್ತು, ಇದು ಕರೆಂಟ್ ತು ನನಗೆ ತೊಂದರೆ ಆಗಿತ್ತಲ್ಲ, 20 ವರ್ಷದಿಂದ ನಿದ್ರೆ ಮಾಡಿಲ್ಲ ಈ ಕಣ್ಣು, ಬರೀ ನೀರ್ ಬಿಡದೆ ರಾತ್ರಿ ಹೊತ್ತು.
2: ಅಂದ್ರೆ ನೀನು ಸಿಕ್ಕಾಪಟ್ಟೆ ಶ್ರಮ ಹಾಕಿದಾಗ
3: ಅದಕ್ಕಾಗಿ ಏನಾಗ್ಬಿಡ್ತು ಅಂತ ಅಂತ ಅಂದ್ರೆ, ಇದು ಒಂದು ಭಾರಿ ಮಹತ್ವಾಕಾಂಕ್ಷೆ ಯೋಜನೆ ಅಂತ ಹೇಳ್ಬಿಟ್ಟು ಶುರು ಮಾಡಿದ್ರು. ಯಾರೇ ರೈತರಿದ್ರು ಅವ್ರಿಗೆ ಸೋಲಾರ್ ಪಂಪ್ ಸೆಟ್ ಅಳವಡಿಕೆ ಮಾಡ್ಕೊಳಕ್ಕೆ ಇದೊಂದು ಯೋಜನೆಯಲ್ಲಿ ಅನುಕೂಲ ಅಂತ ಹೇಳಿ ಮಾಡ್ಕೊಟ್ರು. ಇದರಲ್ಲಿ ನೋಡು, ನಾವೇನ್ ಪೂರ್ತಿ ದುಡ್ಡು ಹಾಕಂಗಿಲ್ಲ.
2: ಮತ್ತೆ
3: ಈ ಕೇಂದ್ರ

0: ಸರ್ಕಾರದವರು 30% ಕೊಡ್ತಾರೆ. ಆಯ್ತಾ, ರಾಜ್ಯ ಸರ್ಕಾರದವರು 30% ಕೊಡ್ತಾರೆ. ಇನ್ನು ಉಳಿದ ನಾವೊಂದು 10% ಹಾಕೊಂಡು ಉಳಿದ ಒಂದಷ್ಟು ಲೋನ್ ಅಪ್ ಮಾಡ್ಕೊಂಡು ಅದೆಷ್ಟಾಯ್ತದ ಒಂದ್ ಯೂನಿಟ್ ಗೆ ಅಷ್ಟ ತಗೋಬಿಟ್ಟು ಮಾಡ್ಕೊಳ್ಳಂತದ್ದು. ಎಸ್ ಟಿ ಎಸ್ ಟಿ ಏನಾದ್ರು ಆಗ್ಬಿಟ್ಟಿದ್ರೆ 50% ವರ್ಗೂ ಕೊಡ್ತಾರೆ
1: ಸಬ್ಸಿಡಿ.
0: ಅದ್ ಮಾಡ್ಕೊಂಡು ಹಾಕೊಂಡೆ ಕಂಚಂಕರಣ, ಬೆಳಗ್ಗೆ ರಾತ್ರಿ ಮಧ್ಯಾಹ್ನ ಎಲ್ಲ ನೀರು ನೋಡು.
1: ಅಂದ್ರೆ ನಿನ್ಗೆ ಬಿಸಿಲು ಯಾವ ಪಟ್ಟಿ ಬತ್ತದೋ ಆ ಪಟ್ಟಿ ನೀರ್ ಎತ್ತದೆ.
0: ಏ ಕರೆಂಟ್ ಚೆನ್ನಾಗಿರ್ತದಲ್ಲ, ಇನ್ನ ಏನ್ ಮಳೆಗಾಲದಲ್ಲಿ ಬೇಕಾಗಿಲ್ಲ, ಯಾಕೆಂದ್ರೆ ಮಳೆ ಅಷ್ಟೊಂದು ಹೋಯ್ತಾ ಇರ್ತದೆ, ಆ ಟೈಮಲ್ಲಿ ನೀರ್ ಎತ್ತ ಅಂತ ಅಗತ್ಯ ಇರೋದಿಲ್ಲ. ಇದು ನೋಡು, ಬರೀ ನಾವು ನೀರ್ ಎತ್ಕೊಳಕ್ ಅಷ್ಟೇ ಅಲ್ಲ ಶಂಕರಣ್ಣ,
1: ಮತ್ತೆ
0: ಇಲ್ಲಿ ಏನ್ ಕರೆಂಟ್ ಉತ್ಪಾದನೆ ಆಯ್ತದೋ ಅದ ಬೇಕಾದ್ರೆ ನಾವು ಮಾರಾಟನು ಮಾಡ್ಕೋಬಹುದು.
1: ಹೌದಾ?
0: ವಿದ್ಯುತ್ ವಿತರಣಾ ಕಂಪನಿಗಳು ಇರ್ತಾವಲ್ಲ, ಈ ಸೆಸ್ಕೋ ಅವು ಇವು ಅಂತ ಎಲ್ಲ ಅವಲಪ್ಪ, ಕರೆಂಟ್ ಆಫೀಸ್ಗಳು, ಅವ್ರಿಗೆ ನಾವು ಹೆಚ್ಚುವರಿ ಏನಾಯ್ತದೋ ಇದರಲ್ಲಿ ಮೂರ್ ತರ ಮಾಡೋರೆ.
1: ಅಂದ್ರೆ
0: ಒಂದು ಏನು ಅಂತ ಅಂದ್ರೆ ಕಾಂಪೊನೆಂಟ್ ಎ ಅಂತ ಹೇಳಿ ಮಾಡೋರೆ. ಅದರಲ್ಲಿ ಏನು ಅಂತ ಅಂದ್ರೆ ರೈತರು ಅವ್ರ ಜಮೀನ್ಗೆ ಅವ್ರದ್ದು ಏನಾದ್ರೂ ಬೆಳೆದನ ಇರೋ ಪ್ರದೇಶ ಇರ್ತದ ನೋಡು, ಅಲ್ಲಿ ಸೋಲಾರ್ ಪ್ಲೇಟ್ ಎಲ್ಲ ಬರ್ತಾವ ನೋಡು, ಈ ಬಿಸಿಲಿಗೆಲ್ಲ ತಣತಣ ಅಂತ ಹೊಣಿತಾ ಇರ್ತಾವಲ್ಲ, ಅವ ಹಾಕೊಳ್ಳೋದು. ಅವ ಹಾಕಬಿಟ್ಟು ಅಲ್ಲಿ ಏನು ವಿದ್ಯುತ್ ಉತ್ಪಾದನೆ ಆಯ್ತದಲ್ಲ, ಅದನ್ನ ಈಗ ಸೋಲಾರ್ ಪವರ್ ಪ್ಲಾಂಟ್ಸ್ ಅಂತ ಹೇಳವೆ, ಅವರಿಗೆ ಮಾರಾಟ ಮಾಡ್ಕೊಂಡು ದುಡ್ಡು ಬೇಕಾದ್ರೆ ಇಸ್ಕೋಬಹುದು.
1: ಅಂದ್ರೆ ಕಾಲೇಜ್ ಆಗದಾಗ ಈ ಪ್ಯಾನಲ್ ಹಾಕಂದ್ ಮಾರಾಟ ಮಾಡ್ಕೋಬಹುದು ಅಂತ
0: ಮಾಡ್ಕೋಬಹುದು. ಇನ್ನ ಕಾಂಪೊನೆಂಟ್ ಬಿ ಅಂತ ಅಂತ ಅಂದ್ರೆ ಏನು ಡೀಸೆಲ್ ಪಂಪ್ ಸೆಟ್ ಕರೆಂಟ್ ಇಂಥವೆಲ್ಲ ಇರ್ತಾ ಇದ್ವು, ಅಲ್ಲಿಗೆ ಸೌರಚಾಲಿತ ಇದನ್ನ ಹಾಕೊಂಡು ನಮ್ಗೆ ಎಷ್ಟು ಬೇಕೋ ಅಷ್ಟು ಉತ್ಪಾದನೆ ಮಾಡ್ಕೊಂಡು ಅದ ನೀರ್ ಎತ್ತಕ್ಕೆ ನಾವು ಬಳಕೆ ಮಾಡುವಂತದ್ದು. ಇದು ಕಾಂಪೊನೆಂಟ್ ಬಿ ಅಂತ ಹೇಳಿ. ಕಾಂಪೊನೆಂಟ್ ಸಿ ಅಂತ ಅಂದ್ರೆ ಮೂರನೇ ವಿಧ. ಇದರಲ್ಲಿ ಈಗಾಗಲೇ ಇರೋಂತ ಗ್ರಿಡ್ಗಳು ಏನಿರ್ತಾವೋ ಆ ಗ್ರಿಡ್ಗಳಿಗೆ ಅವು ಪಂಪ್ ಸೆಟ್ಗೆ ಕೊಟ್ಟಿರ್ತವೆ, ಅದಕ್ಕೆ ಕೊಟ್ಕೊಂಡು ಹೋಗ್ಬೇಕಾದ್ರೆ ನಾವು ದುಡ್ಡು ಮಾಡ್ಕೋಬಹುದು.
1: ಅಂದ್ರೆ ಈಗ ಮೂರ್ ತರದಲ್ಲೂ ಉಪಯೋಗ ಮಾಡ್ಕೋಬಹುದು.
0: ಉಪಯೋಗ ಮಾಡ್ಕೋಬಹುದು. ಒಂದೇನು ಅಂತ ಅಂದ್ರೆ ಶಂಕರಣ, ಈಗ ನಾವು ಬೇಸಿಗೆಲ್ ಬೆಳಿತೀವೋ ಮಳೆಗಾಲದಲ್ಲಿ ಬೆಳಿತೀವೋ ಮಳೆಗಾಲದಲ್ಲಿ ಬೆಳಿತೀವೋ ಯಾವ ಟೈಮಲ್ಲಿ ಬೆಳೆದ್ರು ನಿಮ್ಗೆ ಯಾವಾಗ ಅನುಕೂಲ ಆಯ್ತದೋ ಆ ಟೈಮ್ಗೆ ಹೋಗ್ಬಿಟ್ಟು ನಾವು ಮೋಟರ್ ಆನ್ ಮಾಡ್ಕೊಂಡು ನೀರ್ ಬಿಡ್ಬೋದು.
1: ಅಂದ್ರೆ ನಾವು ಪುರ್ಸತ್ ಇದ್ದಾಗ ಬೇಕಾದ್ರೆ ಹೋಗಿ ಮಾಡ್ಕೋಬಹುದು ಅಂತ
0: ಮಾಡ್ಕೋಬಹುದು. ಈಗ ಏನೋ ಒಂದು ಹಬ್ಬ ಹುಣ್ಣಿಮೆ ಅಂತ ಹೇಳ್ಬಿಟ್ಟು ಇನ್ನೊಂದೂರ್ಗೆ ಹೋಗಿರ್ತೀವಪ್ಪ, ರಾತ್ರಿ ಹೊತ್ತು ಕರೆಂಟ್ ಕೊಡ್ತೀವಿ ಅಂತ ಅಂತ ರಾತ್ರಿ ಹೊತ್ತು ಬರಕಾಯ್ತದ.
1: ನಾವೀಗ ಅಲ್ಲಿ ಹಬ್ಬಕ್ಕೆ ಹೋದಂಗೂ ಅಲ್ಲ, ನೆಮ್ಮದಾಗಿ ನಮ್ಮ ಜಮೀನಲ್ಲಿ ಕೆಲಸ ಮಾಡ್ಕೊಂಡು
0: ನೆಮ್ಮದಾಗ ಹೋಗಕ್ಕೆ ಹಾಕಲ್ ಬಿಡು ಹಂಗಿದ್ದಾಗ. ಆಯ್ತಾ?
1: ಹೌದು.
0: ಹಂಗಾಗಿ ಏನ್ ಕೆಲ್ಸಗಳು ಇರ್ತಾವ ನಿಮ್ಗೆ, ಎಷ್ಟೊತ್ತಿಗೆ ಬೇಕೋ ಅಷ್ಟೊತ್ತಿಗೆ ಆನ್ ಮಾಡ್ಕ, ನೀರ್ ಬಿಟ್ಕ, ಯಾವ್ದು ಎಷ್ಟು ಬೇಕೋ ಬಿಡು ಮಾಡ್ಕೊಂಡು ಇರೋ ಅನ್ನೋ ತರದಲ್ಲಿ ಇದು ಬಾರಿ ಅನುಕೂಲ ಆಗಿರೋ ಒಂದು ಯೋಜನೆ.
1: ಅಂದ್ರೆ ಪಿಎಂ ಕುಸುಮ್ ಯೋಜನೆ.
0: ಪಿಎಂ ಕುಸುಮ್ ಯೋಜನೆ
1: ಇದ್ರಾಗೆ ಸೋಲಾರ್ ಯೂನಿಟ್ ಗಳನ್ನ ನಾವು ನಮ್ಮ ಜಮೀನಾಗೆ ಅಳವಡಿಸ್ಕೊಳ್ಳಕ್ಕೆ ಸಬ್ಸಿಡಿ ಕೊಡ್ತಾರೆ.
0: ಸಬ್ಸಿಡಿ ಕೊಡ್ತಾರೆ,
1: ಕೇಂದ್ರದವರು ಕೊಡ್ತಾರೆ, ರಾಜ್ಯದವರು ಕೊಡ್ತಾರೆ,
0: ರಾಜ್ಯದವರು ಕೊಡ್ತಾರೆ,
1: ಜೊತೆಗೆ ನಾವು ಲೋನ್ ಬೇಕಾದ್ರೆ ಮಾಡಿಸ್ಕೋಬಹುದು,
0: ಲೋನ್ ಬೇಕಾದ್ರೆ ಮಾಡಿಸ್ಕೋಬಹುದು.
1: ಇದನ್ನ ಅಳವಡಿಸ್ಕೊಳ್ಳೋದ್ರಿಂದ ಈ ಕರೆಂಟ್ ಆಫೀಸ್ ಅವರಿಂದ ಅವ್ರು ಏನೋ ಸಬ್ಸಿಡಿ ಕೊಟ್ಟಾರೆ ಅಂತ ಅನ್ಸುತ್ತೆ.
0: ಅವರೇ ತಗೋತಾರಲ್ಲ ಕರೆಂಟ್, ಅದೇ ದುಡ್ಡು ಕೊಟ್ಬಿಡ್ತಾರ ಅವರೇ. ಹಂಗಾಗಿ ಇದೊಂಥರ ಭಾರಿ ಒಳ್ಳೆ ಅನುಕೂಲ ಇರೋಂತ ಯೋಜನೆ ನೋಡು. ನಾನು ಎಲ್ಲಾರ್ಗೂ ಬಿಡ್ಕಂದೆ ಮಾಡಿಸ್ಕೊಳ್ಳಿ ಮಾಡಿಸ್ಕೊಳ್ಳಿ ಅಂತ ಅಂತ ಅನ್ಕೊಂಡು, ಯೋ ಅದೆಲ್ಲ ಬರ್ತದೆ ಅಷ್ಟಾಳದಿಂದ ಈಗೆಲ್ಲವ ಸಾವಿರ ಅಡಿ ಅಲ್ಲ.
1: ಹೌದು, ಯೋಜನೆ ಮಾಡೇ ಮಾಡ್ತಾರೆ.
0: ಅಲ್ಲಿಂದ
1: ಆಯ್ತು,
0: ನನ್ ಸ್ವಲ್ಪ ಮೇಲ್ಗಡೆ ಎತ್ತು ಬಿಡು ನೀರು ಚೆನ್ನಾಗಿ ಬರ್ತೈತಲ್ಲ. ಆಯ್ತಾಯ್ತ ಶಂಕರಣ್ಣ, ಈಗ ಆರಾಮಾಗಿದ್ದೀನಿ ನೋಡ್ ನಾನು.
1: ಅಲ್ಲ, ಒಳ್ಳೇದಾಯ್ತು ನೀನು ಹೇಳಿರ್ತೀಯ ಬಹುಸ, ನಾನು ಮರ್ತು ಬಿಟ್ಟಿದ್ದೀನಿ, ನಾನು ತಪ್ಪು ಮಾಡ್ಬಿಟ್ಟೆ ನೋಡು. ಇಂತ ಒಳ್ಳೆ ಬಿಸಿಲಿನಾಗೆ ಇಂತ ಒಂದು ಯೂನಿಟ್ ನ ಹಾಕಂದಿದ್ರೆ ಒಂದು ನಾನು ಬಳಸ್ಕೋಬಹುದಾಯ್ತು.
0: ಹೌದು,
1: ನೀನ್ ಹೇಳ್ದಂಗೆ ಈಗ ನಂದು ಖಾಲಿ ಜಮೀನು ಅಲ್ಲಿ ಏನು ಬೆಳೆಯಕಲ್ಲ ಅಂತಂದ್ರೆ ಅಲ್ಲಿಗೆ ಯೂನಿಟ್ ಗಳ
0: ಹಾಕಿಸ್ಕೊಂಡ್ಬಿಟ್ಟು
1: ಮಾರಾಟ ಮಾಡ್ಕೊಂಡ್ಬಿಟ್ಟು ಒಸಿ ದುಡ್ಡ ಪಟ್ಟಾದ್ರೂ ಮಾಡ್ಕೋಬಹುದಾಯ್ತು. ಈಗ ನಂದು ಈ ಹೆಟ್ಟದಲ್ಲಿ ಏನೋ ಗೊತ್ತಾಗಿಲ್ಲ, ಹೋಲಿ ಬಿಡೋಣಯ್ಯ. ಈಗ ನನ್ನ ಈ ಬುದ್ಧಿ ಒಸಿ ಚುರುಕಾಗಕ್ಕೆ ಈ ಬಿಸಿಲಿಂದ ಬಂದಿರೋನ್ಗೆ ಒಂಚೂರು ಏನಾದ್ರು ಮಜ್ಗೆ ಪಜ್ಗೆ ಏನಾದ್ರು ಕೊಡ್ತೀಯ?
0: ಇವತ್ತು ಹಿಳ್ಳಿಕಾಯಿ ಜ್ಯೂಸ್ ಮಾಡಿಸಿದ್ದೀನಿ.
1: ಹೌದಾ?
0: ಯಾಕೆಂತಂದ್ರೆ ಈಗ ಒಂದೂವರೆ ಎರಡು ತಿಂಗಳಿಂದ ಎಲ್ಲ ಬರೀ ಲಿಕ್ವಿಡ್ ಎಲ್ಲ ನಡೀತಾ ಇರೋದಲ್ಲ ನಂದು, ದಿವಸ ಬರೀ ಒಂದೇ ತರ ಮಜ್ಗೆ ಕುಡಿಯಕ್ ಆಗಲ್ಲ, ಒಂದೇ ತರ ಪಾನಕ ಕುಡಿಯಕ್ ಆಗಲ್ಲ ಅಂತ ಹೇಳ್ಬಿಟ್ಟು ದಿವಸ ಒಂದೊಂದರ ಮಾಡಿಸ್ತಾ ಇದ್ದೀನಿ.
1: ಹೌದಾ?
0: ಇವತ್ತು ಹಿಳ್ಳಿಕಾಯಿ ಜ್ಯೂಸ್.
1: ಹೌದಾ?
0: ಅದಕ್ಕೆಲ್ಲ ಮೆಣಸು ಪಣಸ ಎಲ್ಲ ಕುಟ್ಟು ಪಟ್ಟಿ ಹಾಕಿದೀನಿ, ಬಾಯಲ್ಲಿ ಕುಡ್ಕೊಂಡು ಹೋಗ್ಬಿಟ್ಟು ನೀನ್ ಮೊದಲು ಅದೇನೋ ಏನೋ ಒಂದು ಅನುಕೂಲ ಇದ್ರ ಬೇಕಾದ್ರೆ ಇದ್ರದಲ್ಲಿ ನೀನು ಒಂದು ಮಾಡ್ಕೊಳ್ಳಿವಂತೆ.
1: ಸರಿ ಆಯ್ತು, ನಡಿ ಅಣ್ಣ.
0: ನಡಿ ನಡಿ.
2: ಇದುವರೆಗೆ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮ ಪ್ರಗತಿ ಪಥದಲ್ಲಿ ಪ್ರಧಾನಮಂತ್ರಿ ಕುಸುಮ್ ಯೋಜನೆ ಕುರಿತು ಮಾತುಕತೆ ಮೂಡಿಬಂತು. ಭಾಗವಹಿಸಿದವರು ಅರಕಲಗೂಡು ವಿ ಮಧುಸೂದನ್ ಹಾಗೂ ಗೋರಾ ರವಿಶಂಕರ್. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಜ್ಯೋತಿ ಕೆ. ಮುಖ್ಯಾಂಶಗಳು. 5 ದಿನಗಳ ಅಧಿಕೃತ ಭೇಟಿಗಾಗಿ ಭಾರತಕ್ಕೆ ಆಗಮಿಸಿದ ಮಯನ್ಮಾರ್ ಅಧ್ಯಕ್ಷ. ಬೋಧಗಯಾದ ಮಹಾಬೋಧಿ ದೇಗುಲದಲ್ಲಿ ಪ್ರಾರ್ಥನೆ. ಬೆಂಗಳೂರಿನಲ್ಲಿಂದು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ. ಮುಂದಿನ ಮುಖ್ಯಮಂತ್ರಿ ಆಯ್ಕೆ ನಿರೀಕ್ಷೆ. ಅಗತ್ಯವಿದ್ದರೆ ಆಪರೇಷನ್ ಸಿಂಧೂರ 2.0 ಭಾರತ ಸಶಸ್ತ್ರ ಪಡೆಗಳು ಸಿದ್ಧ. ಭಾರತೀಯ ಸೇನಾ ಮುಖ್ಯಸ್ಥ ಜನರಲ್ ಉಪೇಂದ್ರ ದ್ವಿವೇದಿ. ಮನ್ ಕಿ ಬಾತ್ನ 134ನೇ ಆವೃತ್ತಿಯಲ್ಲಿ ನಾಳೆ ಭಾರತೀಯರನ್ನ ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಮನದ ಮಾತು. ಮಹಿಳಾ ಟಿ20 ಕ್ರಿಕೆಟ್ 2ನೇ ಪಂದ್ಯದಲ್ಲಿಂದು ಭಾರತ ಇಂಗ್ಲೆಂಡ್ ಮುಖಾಮುಖಿ. ಮ್ಯಾನ್ಮಾರ್ ಅಧ್ಯಕ್ಷ ಯು ಮಿನ್ ಆಂಗ್ ಹ್ಯಾಂಗ್ 5 ದಿನಗಳ ಭಾರತ ಭೇಟಿಗಾಗಿ ಇಂದು ಬಿಹಾರದ ಬೋಧ್ ಗಯಾಕ್ಕೆ ಆಗಮಿಸಿದ್ದಾರೆ. ಅವರೊಂದಿಗೆ ಹಲವು ಸಂಪುಟ ಸಚಿವರು, ಹಿರಿಯ ಅಧಿಕಾರಿಗಳು ಮತ್ತು ಉದ್ಯಮಿಗಳನ್ನೊಳಗೊಂಡ ಉನ್ನತ ಮಟ್ಟದ ನಿಯೋಗ ಭಾರತಕ್ಕೆ ಆಗಮಿಸಿದೆ. ಅವರು ವಿಶ್ವಪ್ರಸಿದ್ಧ ಮಹಾಬೋಧಿ ದೇಗುಲ ಮತ್ತು ಬಕ್ರೋರ್ನಲ್ಲಿರುವ ಐತಿಹಾಸಿಕ ಸುಜಾತಾ ದೇವಸ್ಥಾನದಲ್ಲಿ ಪ್ರಾರ್ಥನೆ ಸಲ್ಲಿಸಿದರು. ಬಳಿಕ ಮ್ಯಾನ್ಮಾರ್ ಅಧ್ಯಕ್ಷರು ಇಂದು ಸಂಜೆ ನವದೆಹಲಿಗೆ ತೆರಳಿ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರನ್ನು ಭೇಟಿಯಾಗಲಿದ್ದಾರೆ. ನಾಳೆ ಅವರು ಭಾರತ ಮ್ಯಾನ್ಮಾರ್ ವ್ಯಾಪಾರ ಸಮಾವೇಶದಲ್ಲಿ ಭಾಗವಹಿಸಲಿದ್ದಾರೆ. ಸೋಮವಾರ ಮ್ಯಾನ್ಮಾರ್ ಅಧ್ಯಕ್ಷರು ಪ್ರಧಾನಿ ನರೇಂದ್ರ ಮೋದಿ ಅವರೊಂದಿಗೆ ಉಭಯ ದೇಶಗಳ ನಡುವಿನ ಐತಿಹಾಸಿಕ ಮತ್ತು ನಾಗರಿಕ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸುವ ಕುರಿತು ಚರ್ಚೆ ನಡೆಸಲಿದ್ದಾರೆ. ಜೂನ್ 2ರಂದು ಮ್ಯಾನ್ಮಾರ್ ಅಧ್ಯಕ್ಷರು ಮುಂಬೈಗೆ ಭೇಟಿ ನೀಡಲಿದ್ದು ಈ ವೇಳೆ ಕೈಗಾರಿಕೋದ್ಯಮಿಗಳೊಂದಿಗೆ ಸಂವಾದ ನಡೆಸಲಿದ್ದಾರೆ. ಮ್ಯಾನ್ಮಾರ್ ಅಧ್ಯಕ್ಷರ ಭೇಟಿಯು ಉಭಯ ದೇಶಗಳ ನಡುವಿನ ಬಹುಕಾಲದ ಸಂಬಂಧವನ್ನು ಮತ್ತಷ್ಟು ಬಲಪಡಿಸುವ ನಿರೀಕ್ಷೆಯಿದೆ. ಕರ್ನಾಟಕ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಇಂದು ಸಂಜೆ ಬೆಂಗಳೂರಿನ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ನಡೆಯಲಿದೆ. ಸಭೆಯ ಅಧ್ಯಕ್ಷತೆಯನ್ನು ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಹಿಸಲಿದ್ದಾರೆ. ಸಭೆಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್, ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ರಣದೀಪ್ ಸಿಂಗ್ ಸುರ್ಜೇವಾಲಾ, ವಿಧಾನ ಪರಿಷತ್ನಲ್ಲಿ ಸಭಾನಾಯಕ ಎನ್ಎಸ್ ಬೋಸರಾಜು ಸೇರಿದಂತೆ ಕಾಂಗ್ರೆಸ್ನ ಎಲ್ಲಾ ಶಾಸಕರು ಭಾಗವಹಿಸಲಿದ್ದಾರೆ ಎಂದು ಪ್ರಕಟಣೆ ತಿಳಿಸಿದೆ. ಈ ಸಭೆಯಲ್ಲಿ ನೂತನ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆ ನಡೆಯಲಿದ್ದು, ಅವರು ರಾಜ್ಯಪಾಲರನ್ನು ಭೇಟಿ ಮಾಡಿ ಸರ್ಕಾರದ ರಚನೆಗೆ ಹಕ್ಕು ಮಂಡಿಸಲಿದ್ದಾರೆ. ಇಂದು ಬೆಳಗ್ಗೆ ಕಾಂಗ್ರೆಸ್ ನಾಯಕ ಡಿಕೆ ಶಿವಕುಮಾರ್ ಅವರು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರನ್ನು ಭೇಟಿಯಾದರು. ಭಾರತೀಯ ಸಶಸ್ತ್ರ ಪಡೆಗಳು ಇಂದು ಹೆಚ್ಚಿನ ಸನ್ನದ್ದತೆಯಲ್ಲಿವೆ. ಮತ್ತಷ್ಟು ಮಿಲಿಟರಿ ಕ್ರಮ ಅಗತ್ಯವಿದ್ದರೆ ಆಪರೇಷನ್ ಸಿಂಧೂರ 2.0 ಸಿದ್ದವಾಗಿದೆ ಎಂದು ಭಾರತೀಯ ಸೇನಾ ಮುಖ್ಯಸ್ಥ ಜನರಲ್ ಉಪೇಂದ್ರ ದ್ವಿವೇದಿ ತಿಳಿಸಿದ್ದಾರೆ. ಪುಣೆಯ ಖಡಕ್ವಾಸ್ಲಾದಲ್ಲಿರುವ ರಾಷ್ಟೀಯ ರಕ್ಷಣಾ ಅಕಾಡೆಮಿಯಲ್ಲಿ ನೂತನ ಅಧಿಕಾರಿಗಳನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಆಪರೇಷನ್ ಸಿಂಧೂರ ಅಡಿಯಲ್ಲಿ ನಿಖರತೆ ಮತ್ತು ದೃಢ ನಿಶ್ಚಯದಿಂದ ಪ್ರತಿಕ್ರಿಯಿಸುವ ಸಾಮರ್ಥ್ಯವನ್ನು ಭಾರತ ಪ್ರದರ್ಶಿಸಿದೆ. ಇದು ಉದಯೋನ್ಮುಖ ಭದ್ರತಾ ಸವಾಲುಗಳಿಗೆ ದೇಶದ ಪ್ರತಿಕ್ರಿಯೆಗೆ ಮಾನದಂಡವನ್ನು ನಿಗದಿಪಡಿಸಿತು ಎಂದರು. ಆಪರೇಷನ್ ಸಿಂಧೂರ ರಾಷ್ಟ್ರದ ಸಂಕಲ್ಪವನ್ನು ಪ್ರತಿಬಿಂಬಿಸುತ್ತದೆ. ಸೈನಿಕರ ನಂಬಿಕೆ ಮತ್ತು ವಿಶ್ವಾಸದ ಮೇಲೆ ಪರಿಣಾಮಕಾರಿ ನಾಯಕತ್ವವನ್ನು ನಿರ್ಮಿಸಲಾಗಿದೆ ಎಂದು ಜನರಲ್ ಉಪೇಂದ್ರ ದ್ವಿವೇದಿ ಹೇಳಿದರು. ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯವು ರಾಷ್ಟೀಯ ಕುಟುಂಬ ಆರೋಗ್ಯ ಸಮೀಕ್ಷೆ 6 ಬಿಡುಗಡೆ ಮಾಡಿದೆ. ಇದರಲ್ಲಿ ಭಾರತದ ತಾಯಂದಿರು ಮತ್ತು ಮಕ್ಕಳ ಆರೋಗ್ಯ, ಪೋಷಣೆ ಮತ್ತು ಆರ್ಥಿಕ ರಕ್ಷಣೆಯಲ್ಲಿ ವೇಗವರ್ಧಿತ ಪ್ರಗತಿಯನ್ನು ಬಿಂಬಿಸುವ ದತ್ತಾಂಶವಿದೆ. 2023-24 ಅವಧಿಯಲ್ಲಿ ಈ ಸಮೀಕ್ಷೆಯನ್ನು ನಡೆಸಿದ್ದು, ಇದು 715 ಜಿಲ್ಲೆಗಳಲ್ಲಿ 6.79 ಲಕ್ಷ ಮನೆಗಳನ್ನು ಒಳಗೊಂಡಿದೆ. ಸಮೀಕ್ಷೆಯ ಪ್ರಕಾರ ಆಸ್ಪತ್ರೆಗಳಲ್ಲಿ ಹೆರಿಗೆಗಳು ಶೇಕಡ 86.6%-90.6% ಏರಿಕೆಯಾಗಿದೆ. ಗರ್ಭಿಣಿಯರಲ್ಲಿ ಶೇಕಡ 95.9% ಜನರು ಪ್ರಸವ ಪೂರ್ವ ಆರೈಕೆಯನ್ನು ಪಡೆದಿದ್ದಾರೆ. ಮೊದಲ ತ್ರೈಮಾಸಿಕದಲ್ಲಿ ಪ್ರಸವ ಪೂರ್ವ ಆರೈಕೆಯನ್ನು ಪಡೆಯುವ ತಾಯಂದಿರ ಪ್ರಮಾಣವು ಶೇಕಡ 70%-76.2% ಏರಿಕೆಯಾಗಿದೆ. ದೇಶದ ಒಟ್ಟು ಫಲವತ್ತತೆ ದರ ಟಿಎಫ್ಆರ್ನ 2ರಲ್ಲಿಯೇ ಉಳಿದಿದೆ. ಲಸಿಕೆ ಪಡೆದ 12-23 ತಿಂಗಳ ಮಕ್ಕಳ ಪ್ರಮಾಣ ಶೇಕಡ 96%-ಕ್ಕಿಂತ ಹೆಚ್ಚಿದೆ. ಈ ಸುಧಾರಣೆಗಳು ಮಿಷನ್ ಪರಿವಾರ್ ವಿಕಾಸ್ ಸೇರಿದಂತೆ ರಾಷ್ಟೀಯ ಕುಟುಂಬ ಯೋಜನಾ ಕಾರ್ಯಕ್ರಮಗಳ ನಿರಂತರ ಪರಿಣಾಮವನ್ನು ಪ್ರತಿಬಿಂಬಿಸುತ್ತವೆ ಎಂದು ಕೇಂದ್ರ ಆರೋಗ್ಯ ಸಚಿವಾಲಯ ತಿಳಿಸಿದೆ.

0: ಮಹಿಳೆಯರ ಡಿಜಿಟಲ್ ಸೇರ್ಪಡೆ ಮತ್ತು ಆರ್ಥಿಕ ಸಬಲೀಕರಣದಲ್ಲಿ ನಿರಂತರ ಪ್ರಗತಿಯನ್ನು ಸಮೀಕ್ಷೆ ದಾಖಲಿಸಿದೆ. ಇಂಟರ್ನೆಟ್ ಬಳಸುವ ಮಹಿಳೆಯರ ಪ್ರಮಾಣ ಶೇಕಡಾ 33.3% ಶೇಕಡಾ 64.3% ದ್ವಿಗುಣಗೊಂಡಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪಶ್ಚಿಮ ಏಷ್ಯಾ ಬಿಕ್ಕಟ್ಟಿನಿಂದಾಗಿ ಜಾಗತಿಕ ಇಂಧನ ಪೂರೈಕೆಯಲ್ಲಿ ಪರಿಣಾಮ ಬೀರುತ್ತಿರುವ ಕಾರಣ ಕನಿಷ್ಠ 30 ದಿನಗಳವರೆಗೆ ಸಾಕಾಗುವಷ್ಟು ಎಲ್ಪಿಜಿ ದಾಸ್ತಾನು ಶೇಖರಿಸುವಂತೆ ಕೇಂದ್ರ ಸರ್ಕಾರ ಸಾರ್ವಜನಿಕ ವಲಯದ ತೈಲ ಮಾರುಕಟ್ಟೆ ಕಂಪನಿಗಳಿಗೆ ಸೂಚಿಸಿದೆ. ಈ ಕುರಿತು ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಸುಜಾತ ಶರ್ಮಾ, ಭಾರತ ತನ್ನ ಕಚ್ಚಾ ತೈಲ ಸಂಗ್ರಹ ಸಾಮರ್ಥ್ಯವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಸಹ ಕೆಲಸ ಮಾಡುತ್ತಿದೆ ಎಂದು ತಿಳಿಸಿದರು. ಇದೇ ವೇಳೆ ಸರ್ಕಾರಿ ಸ್ವಾಮ್ಯದ ತೈಲ ಮಾರುಕಟ್ಟೆ ಕಂಪನಿಗಳಾದ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್, ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ ಮತ್ತು ಹಿಂದೂಸ್ತಾನ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ ತಮ್ಮ ನಿಯಮಿತ ವಾಣಿಜ್ಯ ದಾಸ್ತಾನುಗಳ ಜೊತೆಗೆ ಹೆಚ್ಚುವರಿ ಸಂಗ್ರಹಣೆಗಾಗಿ ಯೋಜನೆಗಳನ್ನು ಸಿದ್ದಪಡಿಸುವಂತೆ ಸೂಚಿಸಲಾಗಿದೆ ಎಂದು ಮಾಹಿತಿ ನೀಡಿದರು. ದೇಶದಲ್ಲಿ ಪೆಟ್ರೋಲ್, ಡೀಸೆಲ್, ಎಲ್ಪಿಜಿ, ಕಚ್ಚಾ ತೈಲ ಮತ್ತು ನೈಸರ್ಗಿಕ ಅನಿಲದ ದಾಸ್ತಾನು ಸಾಕಷ್ಟಿದೆ. ಸಂಗ್ರಹಣಾಗಾರಗಳು ಅತ್ಯುತ್ತಮ ಮಟ್ಟದಲ್ಲಿ ಕಾರ್ಯನಿರ್ವಹಿಸುತ್ತಿವೆ. ಎಲ್ಪಿಜಿ ಉತ್ಪಾದನೆಯು ದಿನಕ್ಕೆ ಸುಮಾರು 92,000 ಮೆಟ್ರಿಕ್ ಟನ್ಗಳ ಸರ್ವಕಾಲಿಕ ಗರಿಷ್ಠ ಮಟ್ಟವನ್ನು ತಲುಪಿದೆ. ಕಳೆದ 4 ದಿನಗಳಲ್ಲಿ ಸುಮಾರು 1.8 ಕೋಟಿ ಎಲ್ಪಿಜಿ ಸಿಲಿಂಡರ್ಗಳನ್ನು ವಿತರಿಸಲಾಗಿದೆ ಎಂದು ಸುಜಾತ ಶರ್ಮಾ ತಿಳಿಸಿದರು. ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ನಾಳೆ ಬೆಳಗ್ಗೆ 11 ಗಂಟೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶ ವಿದೇಶಗಳಲ್ಲಿರುವ ಭಾರತೀಯರನ್ನ ಉದ್ದೇಶಿಸಿ ತಮ್ಮ ಮನದ ಮಾತನ್ನು ಹಂಚಿಕೊಳ್ಳಲಿದ್ದಾರೆ. ಇದು ಮನ್ ಕಿ ಬಾತ್ನ 134ನೇ ಆವೃತ್ತಿಯಾಗಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲಾ ವಾಹಿನಿಗಳು, ಆಕಾಶವಾಣಿ ಸುದ್ದಿ ಜಾಲತಾಣ ಮತ್ತು ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮ ಆಕಾಶವಾಣಿ, ಡಿಡಿ ನ್ಯೂಸ್, ಪ್ರಧಾನಮಂತ್ರಿ ಕಚೇರಿ ಹಾಗೂ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲಿಯೂ ನೇರ ಪ್ರಸಾರ ಮಾಡಲಾಗುತ್ತದೆ. ಹಿಂದಿ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಸಿಂಗಾಪುರದಲ್ಲಿ ನಡೆಯುತ್ತಿರುವ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಸ್ಟ್ರಾಟಜಿಕ್ ಸ್ಟಡೀಸ್ ಸಂವಾದದ ಸಂದರ್ಭದಲ್ಲಿ ರಕ್ಷಣಾ ಕಾರ್ಯದರ್ಶಿ ರಾಜೇಶ್ ಕುಮಾರ್ ಸಿಂಗ್ ಅವರು ನೆದರ್ಲ್ಯಾಂಡ್ಸ್ ರಕ್ಷಣಾ ಸಚಿವ ದಿಲನ್ ಗೇಜರಿಯಸ್ ಅವರೊಂದಿಗೆ ದ್ವಿಪಕ್ಷೀಯ ಚರ್ಚೆ ನಡೆಸಿದರು. ಬ್ರಿಸ್ಟಲ್ನಲ್ಲಿಂದು 2ನೇ ಅಂತಾರಾಷ್ಟೀಯ ಮಹಿಳಾ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಭಾರತ ಮತ್ತು ಇಂಗ್ಲೆಂಡ್ ಮುಖಾಮುಖಿಯಾಗಲಿದ್ದು ಪಂದ್ಯ ಭಾರತೀಯ ಕಾಲಮಾನ ಸಂಜೆ 7 ಗಂಟೆಗೆ ಆರಂಭವಾಗಲಿದೆ. ಭಾರತ ಪ್ರಸ್ತುತ ಸರಣಿಯಲ್ಲಿ 1-0 ಅಂತರದ ಮುನ್ನಡೆಯಲ್ಲಿದೆ. ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಾಳೆ ನಡೆಯಲಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯಾವಳಿಯ ಫೈನಲ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಗುಜರಾತ್ ಟೈಟನ್ಸ್ ಮುಖಾಮುಖಿಯಾಗಲಿವೆ. ಪಂದ್ಯ ನಾಳೆ ರಾತ್ರಿ 7:30 ಆರಂಭವಾಗಲಿದೆ. ಚಂಡೀಗಢದ ಮಹಾರಾಜ ಯದುವೇಂದ್ರ ಸಿಂಗ್ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ನಿನ್ನೆ ನಡೆದ ಐಪಿಎಲ್ ಟಿ20 ಕ್ರಿಕೆಟ್ನ 2ನೇ ಅರ್ಹತಾ ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಗುಜರಾತ್ ಟೈಟನ್ಸ್ 7 ವಿಕೆಟ್ಗಳಿಂದ ಭರ್ಜರಿ ಜಯ ಸಾಧಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 5 ದಿನಗಳ ಅಧಿಕೃತ ಭೇಟಿಗಾಗಿ ಭಾರತಕ್ಕೆ ಆಗಮಿಸಿದ ಮ್ಯಾನ್ಮಾರ್ ಅಧ್ಯಕ್ಷ ಬೋಧ್ ಗಯಾದ ಮಹಾಬೋಧಿ ದೇಗುಲದಲ್ಲಿ ಪ್ರಾರ್ಥನೆ. ಬೆಂಗಳೂರಿನಲ್ಲಿಂದು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ, ಮುಂದಿನ ಮುಖ್ಯಮಂತ್ರಿ ಆಯ್ಕೆ ನಿರೀಕ್ಷೆ. ಅಗತ್ಯವಿದ್ದರೆ ಆಪರೇಷನ್ ಸಿಂಧೂರ 2.0 ಭಾರತೀಯ ಸಶಸ್ತ್ರ ಪಡೆಗಳು ಸಿದ್ಧ, ಭಾರತೀಯ ಸೇನಾ ಮುಖ್ಯಸ್ಥ ಜನರಲ್ ಉಪೇಂದ್ರ ದ್ವಿವೇದಿ. ಮನ್ ಕಿ ಬಾತ್ನ 134ನೇ ಆವೃತ್ತಿಯಲ್ಲಿ ನಾಳೆ ಭಾರತೀಯರನ್ನ ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಮನದ ಮಾತು. ಹಾಗೂ ಮಹಿಳಾ ಟಿ20 ಕ್ರಿಕೆಟ್ 2ನೇ ಪಂದ್ಯದಲ್ಲಿಂದು ಭಾರತ ಇಂಗ್ಲೆಂಡ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.

0: ವಿವಿಧ ಕಲಾವಿದರ ಕಂಠದಲ್ಲಿ ರಾಘು ಚಿತ್ರದಿಂದ ಇದಾಗಿದೆ. ಕೇಳಿದ್ರಿ
1: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಫೀಸು ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ಅನೂಪ್ ಸೀಳಿನವರ ಕಂಠದಲ್ಲಿ ಇದೀಗ ಕೇಳಿ ರೋಸ್ ಚಿತ್ರದ ಒಂದು ಹಾಡನ್ನ.

0: ಕೇಳಿರಿ ಕೇಳಿರಿ ಕೇಳಿರಿ, ಗ್ರಾಮಸ್ಥರೇ, ಕೆವೈಸಿ ಅಪ್ಡೇಟ್ ಮೆಸೇಜ್ ಅನ್ನು ನಿರ್ಲಕ್ಷಿಸಬೇಡಿ. ತಕ್ಷಣ ಕೆವೈಸಿ ಅಪ್ಡೇಟ್ ಮಾಡಿಸಿ. ನಿಮ್ಮ ಗುರುತು ಅಥವಾ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ಲದಿದ್ದರೆ ನಿಮ್ಮ ಬ್ಯಾಂಕ್ ಅಥವಾ ಎಟಿಎಂ ಅಥವಾ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ ಬಿಸಿ ಬಳಿ ಹೋಗಿ ಅಥವಾ ಬ್ಯಾಂಕ್ನಲ್ಲಿ ನೋಂದಾಯಿಸಲಾದ ಇಮೇಲ್ ಅಥವಾ ಮೊಬೈಲ್ ನಂಬರ್ ಅಥವಾ ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ ಪತ್ರದ ಮೂಲಕ ಅದನ್ನು ನೀವೇ ದೃಢೀಕರಿಸಿ. ಮತ್ತು ಯಾವುದಾದರೂ ಬದಲಾವಣೆ ಇದ್ದರೆ ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆಯನ್ನು ತೋರಿಸಿ ಖಾತೆಯನ್ನು ಸಕ್ರಿಯವಾಗಿಡಿ ಮತ್ತು ಬ್ಯಾಂಕಿಂಗ್ ಸೇವೆಗಳ ಲಾಭ ಪಡೆದುಕೊಳ್ಳಿ. ನಿಮ್ಮ ಕೆವೈಸಿಯನ್ನು ನವೀಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ.
1: ಆರ್ಬಿಐ ಹೇಳುತ್ತೆ,
2: ಜಾಣರಾಗಿರಿ ಜಾಗರೂಕರಾಗಿರಿ.
3: ವಿದ್ಯಾಪತಿ ಚಿತ್ರದಿಂದ ಆದ ಒಂದು ಹಾಡು ಇದೀಗ ಮೂಡಿ ಬರ್ತಾ ಇದೆ. ಧನಿಯಾಗಿದ್ದಾರೆ ಬನ್ನಿ ದಯಾಲ್ ಹಾಗೂ ಸುಪ್ರಿಯಾ ರಾಮ್.

0: ಚಿತ್ರಗೀತೆಗಳನ್ನ ಇದುವರೆಗೂ ಕೇಳಿದ್ರಿ.
1: ಒಂಬತ್ತು ದಶಕಗಳ ಭವ್ಯ ಸಂಸ್ಕೃತಿ, ಒಂಬತ್ತು ದಶಕಗಳ ಮಧುರ ಸಂಗೀತ, ಜನಮನದ ಧ್ವನಿಯಾಗಿ ನಿರಂತರವಾಗಿ ಸಾಗುತ್ತಿರುವ ನಮ್ಮೆಲ್ಲರ ನೆಚ್ಚಿನ ಆಕಾಶವಾಣಿಗೆ ಈಗ 90 ವರ್ಷಗಳ ಸಂಭ್ರಮ. ಪರಂಪರೆ ಮತ್ತು ನವೀನತೆಯ ಅದ್ಭುತ

0: ಸಂಗಮ, ಶ್ರುತಿ, ಲಯ ಹಾಗೂ ಭಾವಗಳ ಅನನ್ಯ ಅನುಭವ. ಆಕಾಶವಾಣಿಯ 90 ವರ್ಷಗಳ ಐತಿಹಾಸಿಕ ಪಯಣಕ್ಕೆ ಒಂದು ಸ್ಮರಣೀಯ ಸಂಗೀತ ನಮನ. ಇದಕ್ಕಾಗಿ ಆಕಾಶವಾಣಿ ಬೆಂಗಳೂರು ಹೆಮ್ಮೆಯಿಂದ ಹಮ್ಮಿಕೊಂಡಿದೆ ಒಂದು ಸುಂದರ ಸಾಂಸ್ಕೃತಿಕ ಸಂಚೆ, ಸ್ವರಸ್ಮೃತಿ. ಸ್ವರಸ್ಮೃತಿ ಸ್ವರ ಸಂಚಿಕೆ ವೀಣಾ ವಾದನದ ಮೂಲಕ ಮೆರುಗು ನೀಡಲಿದ್ದಾರೆ ಶ್ರೀ ರಮಣ ಬಾಲಚಂದ್ರನ್. ಇದೇ ಮೇ 30 ಸಂಜೆ 6 ಬೆಂಗಳೂರಿನ ಗಾಯನ ಸಮಾಜದಲ್ಲಿ ಸ್ವರಸ್ಮೃತಿ. ಬನ್ನಿ ಜೊತೆಯಾಗಿ ಆಕಾಶವಾಣಿ 90 ಸಂಭ್ರಮಕ್ಕೆ ನೀವು ಸಾಕ್ಷಿಯಾಗಿ.
1: ಆಕಾಶವಾಣಿ ಚೈತ್ರವನ ಕಾರ್ಯಕ್ರಮದ ಮೊದಲಿಗೆ ಒಂದು ಜಾಹೀರಾತು.
2: ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು, ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.
3: ಆಕಾಶವಾಣಿ ಚೈತ್ರವನ. ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
4: ಪ್ರಿಯ ಕೇಳಿದರೆ, ಚೈತ್ರವನ ಕಾರ್ಯಕ್ರಮದಲ್ಲಿ ಇಂದು ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ 11 ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ HL ವಾಗೀಶ್ವರಿ, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀ HR ವಾಸುದೇವ.
5: ಸಭೆಯಲ್ಲಿ ಎಲ್ಲರ ಮುಂದೆ ತಂದೆ ಕೇಳ್ತಾ ಇದ್ದಾನೆ, ಹೇಗೆ ಉತ್ತರವನ್ನು ಕೊಡೋದು, ನನ್ನ ಪತ್ನಿಯ ಜೊತೆಯಲ್ಲಿದ್ದೆ ಕಾಲವನ್ನು ಕಳೀತಾ ಇದ್ದೆ ಅಂತ ಹೇಳಿ. ಆಗ ಸುಧನ್ವ ಮೆಲ್ಲಕ್ಕೆ ತಂದೆಗೆ ಕೇಳುವ ಹಾಗೆ ಹೇಳ್ತಾ ಇದ್ದಾನೆ, ನನ್ನ ಪತ್ನಿ ನನ್ನ ಬಳಿಗೆ ಬಂದುಬಿಟ್ಟು ಯುದ್ಧಕ್ಕೆ ಹೊರಟಿದ್ದೀರಿ, ನಾನು ಪುತ್ರವತಿ ಆಗಬೇಕು, ನೀವು ಯುದ್ಧಕ್ಕೆ ಹೊರಟಾಗ ಕೃಷ್ಣ ದರ್ಶನ ಮಾಡಿದ ಮೇಲೆ ಪುನಃ ಹಿಂದಕ್ಕೆ ನಿಜವಾಗಿರ್ತಕ್ಕಂತಹ ನಂಬಿಕೆ ಇಲ್ಲ, ಹಾಗಾಗಿ ನನಗೆ ಸಂತಾನವಾಗಬೇಕು ಅಂತ ಕೇಳಿದಾಗ ಅವಳೊಡನೆ ಇದ್ದೆ ಅಂತ ಹೇಳ್ದ. ನೂಕಿವ ನಾನು, ಏ ಇವನನ್ನು ಆ ಕಡೆಗೆ ನೂಕಿ ಅಂತ ಹೇಳಿ ಹೇಳ್ತಾ ಇದ್ದಾನಂತೆ. ಇವನು ಮಾಡಿರ್ತಕ್ಕಂಥದ್ದು ದೈವದ್ರೋಹ ಧರ್ಮದ್ರೋಹವಾಗಿದೆ, ಇವನಿಗೆ ನಿಷ್ಕೃತಿ ಏನು ಅಂತ ಹೇಳಿ ಕೇಳ್ತೇನೆ, ಕರೆ ಅಂತ ಹೇಳಿದಾಗ ಚರರು ಬಂದು ಶಂಖಲಿಖಿತರಿಗೆ ಈ ಮಾತನ್ನು ಹೇಳಿದ್ದಾರೆ. ಆ ಚರರ ಮಾತುಗಳನ್ನು ಕೇಳಿ ತಕ್ಷಣ ಶಂಖಲಿಖಿತರು ಅಲ್ಲಿಗೆ ಬಂದರು. ಮಹಾರಾಜ, ಏನು ಯೋಚನೆಯನ್ನು ಮಾಡ್ತಾ ಇದ್ದೀಯಾ? ನೀನು ಪುತ್ರ ವ್ಯಾಮೋಹದಿಂದ ಧರ್ಮವನ್ನು ಮೀರಿದರೆ ನಾವು ಒಂದು ಕ್ಷಣವೂ ಕೂಡ ಇಲ್ಲಿರೋವರಲ್ಲ. ಲೋಕದಲ್ಲಿ ಬೇರೆಯವರಿಗೆ ಒಂದು ನಿಯಮ, ನನ್ನ ಮಕ್ಕಳಿಗೆ ಒಂದು ನಿಯಮ ಅಂತ ಹೇಳಿದರೆ ನಾವು ಇರ್ತಕ್ಕಂಥವರಲ್ಲ. ಇಲ್ಲಿ ನಿನ್ನ ಕಟ್ಟಳೆ ಏನಿದೆ ಅದರಂತೆ ನಡೆ, ನಡೆಯೋದಾದರೆ ಇಲ್ಲಿರ್ತೀವಿ ಅಂತ ಹೇಳಿದಾಗ ರಾಜ ಸುಮತಿಯನ್ನು ಕರೀತಾ ಇದ್ದಾನೆ.
6: ಬಳಿಕ ಅರಸನ

0: ಕಳಕಳಿಸುತ್ತಿಗ ಸುಧನ್ವಂಗೆ ಮರುಗುತ ಸಚಿವ ನಿಂತೆಂದನು.
1: ಸುಮತಿಯನ್ನು ಕರೆದು ಹೇಳ್ತಾ ಇದ್ದಾನೆ, ನಮ್ಮ ರಾಜಾಜ್ಞೆ ಏನಿದೆ ಅದರಂತೆ ನಡೆ, ಇವನನ್ನ ಎಳೆದುಕೊಂಡು ಹೋಗಿ ಕುದಿವ ಎಣ್ಣೆ ಇರತಕ್ಕಂತಹ ಕೊಪ್ಪರಿಗೆ ಇಲ್ಲಿ ಹಾಕಿಸಿಬಿಡು ಅಂತ ಹೇಳ್ದ. ಅದರಂತೆ ಸುಮತಿ ಅವನನ್ನು ಎಳೆತರಿಸಿದ್ದಾನೆ. ಕುದೀತಾ ಇರತಕ್ಕಂತಹ ಎಣ್ಣೆ ಯಾವಾಗಲೂ ಕೂಡ ಸಿದ್ಧವಾಗಿರ್ತಾ ಇತ್ತಂತೆ, ಮತ್ತೆ ಮತ್ತೊಂದಷ್ಟು ಕುದೀಬೇಕು ಅಂತ ಹೇಳಿ ಪೆರ್ಗೊರಡುಗಳನ್ನು ಹಿಡಿಸಿ ಹೆಗ್ಗೊರಡುಗಳನ್ನು ಅಲ್ಲಿ ತುಂಬಿಬಿಟ್ಟು ಮತ್ತೆ ಅಗ್ನಿ ಜ್ವಾಲೆಯಿಂದ ಎಣ್ಣೆ ಕುದಿಯುವಂತೆ ಮಾಡಿದ್ದಾರೆ. ನೋಡ್ತಾ ಇದ್ದಾನೆ ಸುಧನ್ವನಲ್ಲಿ ಯಾವ ಕಳವಳ ಇಲ್ಲ, ಕಳಕಳಿಸ್ತಾ ಇದ್ದಾನಂತೆ ಅಂದರೆ ಹಾಗೆ ಇದ್ದಾನೆ, ಸಮಾಧಾನವಾಗಿ ನಿಂತ್ಕೊಂಡಿದ್ದಾನೆ ಸುಧನ್ವ. ಬಂದದ್ದು ಬರಲಿ ಅಂಥೇಳಿ ಅಂತಹ ಸುಧನ್ವನನ್ನು ನೋಡಿ ಸುಮತಿ ಹೇಳ್ತಾ ಇದ್ದಾನೆ, ಮರುಗುತ್ತಾ, ತಂದೆ ತಾತ ನಿನಗೆ ಹೀಗೆ ಇಂತಹ ಸ್ಥಿತಿ ಬಂದುಬಿಡ್ತಲ್ಲ,

ಸುಧನ್ವ, ನಿನಗೆ ಹೀಗಾಗಬಹುದೇ? ತಾತ ಅಂತ ಹೇಳಿ ಕರೀತಾ ಇದ್ದಾನೆ ತಂದೆ. ನಿನಗಿಂತಹ ಸ್ಥಿತಿ ಬಂದುಬಿಡ್ತಲ್ಲ. ನೀನೋ ಲೋಕೈಕ ವೀರ, ಎಲ್ಲ ಕಡೆಯಲ್ಲೂ ಖ್ಯಾತಿಯನ್ನು ಹೊಂದಿರತಕ್ಕಂಥವನು, ಮಹಾಪರಾಕ್ರಮಿ, ಜೊತೆಗೆ ಹರಿಭಕ್ತ ನೀನು, ಸುಂದರ, ಮಾತಾಪಿತೃಪ್ರಿಯ, ತಂದೆ ತಾಯಿಗಳ ಮಾತನ್ನು ಮೀರತಕ್ಕಂಥವನಲ್ಲ, ಅವನಿಗೆ ಅತ್ಯಂತ ಪ್ರಿಯನಾಗಿರ್ತಕ್ಕಂಥವನು, ಸಕಲ ಶಾಸ್ತ್ರಗಳನ್ನು ಕೂಡ ಅರಿತಿರ್ತಕ್ಕಂಥವನು, ಕೋಮಲ, ಇನ್ನು ಎಳೆಯ ವಯಸ್ಸಿನವನು, ಸಜ್ಜನರಿಗೆ ನೀನು ಸ್ನೇಹಿತನಾಗಿರ್ತಕ್ಕಂಥವನು, ಸಜ್ಜನರೇ ಯಾವಾಗಲೂ ನಿನ್ನ ಆಪ್ತರು, ಎಲ್ಲ ನೀತಿಯನ್ನು ಕೂಡ ಅರಿತಿರ್ತಕ್ಕಂಥವನು, ಉತ್ತಮ, ಎಲ್ಲ ಗುಣಸಂಪನ್ನನಾಗಿದ್ದೀಯಾ, ಜೊತೆಗೆ ಉತ್ತಮ ದಾನಿ ನೀನು. ನಿನ್ನಂತಹ ಸಮಸ್ತ ಗುಣಸಂಪನ್ನನನ್ನು ಈ ಕುದೀತಾ ಇರತಕ್ಕಂತಹ ಎಣ್ಣೆಯಲ್ಲಿ ಅದೇ ಹೇಗೆ ಬೀಳಿಸ್ಲಪ್ಪ, ಹೇಗೆ ತನ್ನ ರಾಜಾಜ್ಞೆಯನ್ನು ನಾನು ಮೀರೋ ಹಾಗಿಲ್ಲ, ನಿನ್ನನ್ನು ಹೇಗೆ ಬೀಳಿಸಲಿ ಅಂತಂದಾಗ ಸಮಾಧಾನವನ್ನು ಅವನೇ ಹೇಳ್ತಾ ಇದ್ದಾನೆ. ಮಂತ್ರಿ, ನೀನು ಹೆದರಬೇಡ.

ಬಾಳುಕದೆ ಎನ್ನಂ ಜನಕನಾಜ್ಞೆ ದಪ್ಪದೆ ಹಾಕಿಸು ಎನ್ನಂ

ಅಂಜಬೇಡಲೇ ಸುಮತಿ ನೀನು. ಸುಮತಿ, ನೀನು ಹೆದರಬೇಡಪ್ಪ, ನಿನಗೆ ಯಾವ ಗಾಬರಿಯೂ ಕೂಡ ಇಲ್ಲ. ಈ ವಿಷಯದಲ್ಲಿ ನಾನು ಯಾವ ಗಾಬರಿಯನ್ನು ಕೂಡ ಹೊಂದಿಲ್ಲ. ಈವರೆಗೂ ಕೂಡ ನಾವು ಯಾವ ರೀತಿಯಲ್ಲೂ ಕೂಡ ಧರ್ಮವನ್ನು ಮೀರಿ ನಡೆದಿರ್ತಕ್ಕಂಥವನಲ್ಲ. ಆದರೆ ಕ್ಷತ್ರಿಯರಾಗಿರ್ತಕ್ಕಂಥವನು ಅಹಿತರಲ್ಲಿ ಶತ್ರುಗಳಲ್ಲಿ ಹೋರಾಡಿ ಪ್ರಾಣವನ್ನು ಕೊಡಬೇಕು, ತನ್ನ ದೇಹವನ್ನು ಬಿಡಬೇಕು. ಆದರೆ ಇಂತಹ ಒಂದು ಜಂಜಡದಲ್ಲಿ ತಂದೆಗೆ ನೋವಾಗಿ ಇಂತಹ ಒಂದು ಪ್ರಸಂಗದಲ್ಲಿ ನನ್ನ ದೇಹವನ್ನು ಬಿಡಬೇಕಾಯ್ತಲ್ಲ ಅಂಥೇಳಿ ಆ ಒಂದು ಭಯವಿಹುದು ಅಂತ ಅಂದರೆ ಕ್ಷತ್ರಿಯನಾಗಿ ಇಂತಹ ದುರ್ಮರಣ ಬಂದುಬಿಡ್ತಲ್ಲ ನನಗೆ ಅಂಥೇಳಿ ನನಗೆ ಚಿಂತೆ ಆಗಿದೆ ಅಷ್ಟೇ. ನೀನೇನು ಯೋಚನೆಯನ್ನು ಮಾಡಬೇಡ, ಪ್ರಾಣವನ್ನು ಬಿಡತಕ್ಕಂಥ ಹೆದರಿಕೆ ನನಗಿಲ್ಲ, ನೀನು ಹೆದರಬೇಡ. ಜನಾರ್ದನನಂ ಶರಣ್ಬುಗುವೆನು, ನಾನು ಜನಾರ್ದನನ್ನು ಆ ಪರಮ ಪುರುಷೋತ್ತಮನನ್ನು ನಾರಾಯಣನನ್ನು ನಾನು ಶರಣು ಹೋಗ್ತೇನೆ, ಅವನಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ, ಜನಕನ ಆಜ್ಞೆ ನಡೆಯಲಿ, ನನ್ನನ್ನು ಕೊಪ್ಪರಿಗೆಯೊಳಗೆ ಹಾಕಿಸು ಅಂತಂದಾಗ ಚರರಿಗೆ ಹೇಳ್ದ. ಅವರು ಹಾಗೆ ಕೈ ಕಾಲುಗಳನ್ನು ಕಟ್ಟಿರತಕ್ಕಂತಹ ಸುಧನ್ವನನ್ನು ಎಣ್ಣೆಯ ಕೊಪ್ಪರಿಗೆಯೊಳಗೆ ಹಾಕಿದ್ದಾರೆ.

ಕುದಿಯುವ ಎಣ್ಣೆಯಲ್ಲಿ ಸುಧನ್ವನನ್ನ ಎಸೆದಾಗ ಭೋ ಎಂದು ದಖಿಳ ಜನ, ಅಯ್ಯೋ ಅಯ್ಯೋ ಅಂಥೇಳಿ ಸಮಸ್ತ ಪರಿವಾರವೂ ಕೂಡ ಅಡಿಗಡಿಗೆ ದುಃಖವನ್ನು ಹೊಂದುತ್ತಾ ಇದೆ. ಹಾ ಅಯ್ಯೋ ಇಂತಹ ಸ್ಥಿತಿ ಬಂದುಬಿಡುತ್ತಲ್ಲ, ಅಯ್ಯೋ ತಂದೆ ನಿನಗೆ ಇಂತಹ ಮರಣ ಬಂದುಬಿಡುತ್ತಲ್ಲ. ಅದರಲ್ಲೇ ಕೆಲವು ಜನ ಮಾತಾಡ್ತಾ ಇದ್ದಾರೆ, ಏಕಚಕ್ರಾಧಿಪತ್ಯದ ಅಧಿಕಾರಕ್ಕೆ ತಂದೆಯ ದುರ್ನಡತೆಗೆ ಅವನು ಬೇಸತ್ತು ಮರಣವನ್ನು ಹೊಂದಿದ, ಆಗಲಿ ನನ್ನನ್ನು ಬಿಸಾಕಿ ಅಂಥೇಳಿ ಅವನೇ ಹೇಳಿದ್ದಾನೆ ಅಂತ. ವಾಯಕ್ಕಿಂತ ಕಟ ಸುಕುಮಾರನಂ ಕೊಂದ ನೀರಾಯನು, ಮೋಸದಿಂದ ಕೊಂದಾಕ್ಬಿಟ್ಟ ಅಂತ. ಇಂತಹ ಪರಾಕ್ರಮಿಯನ್ನು ತಂದೆ ಸಹಿಸದೆ ಇವನನ್ನು ಮೋಸದಿಂದ ಕೊಂದಾಕ್ದ ಅಂಥೇಳಿ ಹೇಳ್ತಾ ಇದ್ದಾರೆ. ತಂದೆಯಾಗಿರ್ತಕ್ಕಂಥ ಹಂಸಧ್ವಜನಿಗೆ ಅದೆಂತಹ ಜ್ಞಾನ, ಅವನು ಮಹಾಜ್ಞಾನಿ ಮಹಾಭಕ್ತ ಅಂಥೇಳಿ ಹೇಳ್ತಾ ಇದ್ರು ಜನ. ಅವನಿಗೆ ಯಾವ ಧರ್ಮಶಾಸ್ತ್ರದ ಅರಿವು ಕೂಡ ಇಲ್ಲ, ಅವನ ಅರಿವು ಯಾತಕ್ಕೆ ಅಂಥೇಳಿ ಹೇಳ್ತಾ ಇದ್ದಾರೆ. ಇನ್ನು ಕೆಲವು ಜನ ಶಂಖಲಿಖಿತರೆಂಬ ಈ ಯಮೋಪಮರೇಕೆ ಜನಿಸಿದರೋ ಭೂಸುರರಳು, ಈ ಶಂಖ ಲಿಖಿತರು ಅನ್ನತಕ್ಕಂತಹ ಯಮನಿಗೆ ಸಮನಾಗಿರ್ತಕ್ಕಂಥವರು, ಸಾಧಾರಣರಲ್ಲ ಇವರು, ಇಂತಹ ಯಮನಿಗೆ ಸಮನಾಗಿರ್ತಕ್ಕಂತಹ ನೀಚರು ದುಷ್ಟರು ಯಾತಕ್ಕೆ ಹುಟ್ಟಿದರು ಅಂಥೇಳಿ ಅವರನ್ನು ಬೈತಾ ಇದ್ದಾರೆ. ಒಟ್ಟಿನಲ್ಲಿ ಸಮಸ್ತ ಜನವೂ ಕೂಡ ದುಃಖ ಪಡ್ತಾ ಇದೆ. ಆಗ ಆ ಎಣ್ಣೆಯ ಕೊಪ್ಪರಿಗೆಯಲ್ಲಿ ಬಿದ್ದಿರತಕ್ಕಂತಹ ಸುಧನ್ವ ಭಗವಂತನನ್ನು ಧ್ಯಾನ ಮಾಡ್ತಾ ಇದ್ದಾನೆ.

ಭಗವಂತ ಹಿಂದೆ ಪ್ರಹ್ಲಾದ ತನ್ನ ತಂದೆಯ ಸಿಟ್ಟಿಗೆ ಸಿಕ್ಕಿ ಅವನು ನಾಶವಾಗುವ ಸ್ಥಿತಿಗೆ ಬಂದಾಗ ನಿನ್ನನ್ನು ಪ್ರಾರ್ಥಿಸಿದ ಕೂಡಲೇ ಕಂಬದಿಂದ ಬಂದುಬಿಟ್ಟು ನರಸಿಂಹನಾಗಿ ಅವನನ್ನು ರಕ್ಷಣೆ ಮಾಡಿದೆ. ದ್ರುಪದನಂದನೆ ಸಭೆಯಲ್ಲಿ ಅವಳ ಮಾನಾಪಹರಣವಾಗುವಂತಹ ಸ್ಥಿತಿ ಬಂದಾಗ ವಸ್ತ್ರಾಪಕರ್ಷಣದ ಸಂದರ್ಭದಲ್ಲಿ ಅವಳ ಪ್ರಾರ್ಥನೆಗೆ ಹೋಗೊಟ್ಟು ನಂದಗೋಪಕುಮಾರ ಅಂಥೇಳಿ ಅವಳು ಕರೆದ ಕೂಡಲೇ ಬಂದು ಅವಳನ್ನು ನೀನು ಕಾಪಾಡಿದೆ. ಭಕ್ತರಿಗೆ ಬಂದೆಡರ ನಾವಾಗ ಯಾವಾಗಲೂ ಕೂಡ ಭಕ್ತರು ಕಷ್ಟದಲ್ಲಿ ಒಮ್ಮೆ ಭಗವಂತ ಅಂತ ನೀ ಹರಿ ಅಂತಂದರೆ ಸಾಕು, ಬಂದು ಅವರನ್ನು ಕಾಪಾಡತಕ್ಕಂಥವನು ನೀನು. ನಿನ್ನ ಹೆಸರನ್ನು ಕರೆದರೆ ಸಾಕು, ನೀನು ಭಕ್ತರನ್ನು ಕಾಪಾಡ್ತೀಯ. ಇಂದು ನನ್ನನ್ನು ರಕ್ಷಣೆ ಮಾಡ್ತಕ್ಕಂಥವರು ಯಾರೂ ಕೂಡ ಇಲ್ಲ. ನನ್ನ ತಂದೆ ಸಿಟ್ಟಾಗಿ ನನ್ನನ್ನು ಎಣ್ಣೆಯ ಕೊಪ್ಪರಿಗೆಯಲ್ಲಿ ಹಾಕಿಸಿದ್ದಾನೆ. ನಾನು ಧರ್ಮವೆಂದು ಆಚರಣೆ ಮಾಡಿರ್ತಕ್ಕಂಥದ್ದನ್ನು ನನ್ನ ತಂದೆ ಒಪ್ಪಲಿಲ್ಲ. ಗೋವಿಂದ, ನನ್ನ ನೀನು ಯಾರು ವಿಚಾರಿಸ್ತಾರಪ್ಪ? ಸಕಲವನ್ನು ಅರಿತಿರ್ತಕ್ಕಂಥವನು ನೀನು, ಎಲ್ಲರ ಆತ್ಮಸ್ವರೂಪನಾಗಿ ಎಲ್ಲರಲ್ಲೂ ಇದ್ದು ಎಲ್ಲವನ್ನು ಕೂಡ ಅರಿಯತಕ್ಕಂಥವನು ನೀನು. ನನ್ನ ಸ್ಥಿತಿಯನ್ನು ನೋಡು ಅಂಥೇಳಿ ಭಗವಂತನನ್ನು ಧ್ಯಾನ ಮಾಡ್ತಾ ನಿರ್ಭಯದೊಳಿರುತ್ತಿದ್ದನು. ಕವಿ ಹೇಳ್ತಾ ಇದ್ದಾನೆ, ಸುಧನ್ವನಿಗೆ ಯಾವ ಭೀತಿಯೂ ಕೂಡ ಇಲ್ಲ, ಸಮಾಧಾನವಾಗಿದ್ದಾನಂತೆ. ಹರಿ ಇದ್ದಾನೆ, ಅವನ ಚಿತ್ತದಂತೆ ಏನು ಬೇಕಾದರೂ ನಡೆಯಲಿ ಅಂಥೇಳಿ ನಿರ್ಭಯವಾಗಿ ಭಗವಂತನನ್ನು ಮತ್ತೆ ಧ್ಯಾನ ಮಾಡ್ತಾ ಇದ್ದಾನೆ.

0: ಜನಾರ್ದನ ವಿಜಯಮಿತ್ರ, ನೀನು ಪಾರ್ಥನ ಮಿತ್ರ ಅಂಥೇಳಿ ಅವನ ನಾಮಸ್ಮರಣೆಯನ್ನು ಏನೇನಿದೆಯೋ ಅಷ್ಟೋತ್ತರ ಸಹಸ್ರನಾಮದಲ್ಲಿ ಏನೇನು ಹೆಸರುಗಳಿದೆಯೋ ಎಲ್ಲವನ್ನೂ ಕೂಡ ಹೇಳ್ತಾ ಇದ್ದಾನೆ. ಗೋವಿಂದ, ಪಕ್ಷಿವಾಹನ, ಕಮಲನಯನ, ಪೀತಾಂಬರ, ಘನಶ್ಯಾಮ, ಭಕ್ತವತ್ಸಲ, ಕೃಪಾಕರ, ಮಹಾಭಯ ನಿವಾರಣ ಅಂತ. ಎಂತಹ ಭಯ ಬಂದರೂ ಕೂಡ ನಿನ್ನ ನಾಮಸ್ಮರಣೆ ಎನ್ನತಕ್ಕಂಥದ್ದು ಅಂತಹ ಭಯದಿಂದ ನಮ್ಮನ್ನು ಪಾರು ಮಾಡುತ್ತೆ. ನರಸಿಂಹತ್ರಾಹಿ, ನರಸಿಂಹರೂಪನಾಗಿರ್ತಕ್ಕಂತಹ ಭಗವಂತ ನನ್ನನ್ನು ಕಾಪಾಡು ತ್ರಾಹಿ ಅಂಥೇಳಿ ಅವನು ಮನಸ್ಸಿನಲ್ಲೇ ಧ್ಯಾನ ಮಾಡ್ತಾ ಸ್ವಸ್ಥನಾಗಿದ್ದಾನೆ. ಯಾವ ಚಿಂತೆಯೂ ಕೂಡ ಇಲ್ಲ ಅವನಿಗೆ. ಭಗವಂತನ ನಾಮಸ್ಮರಣೆಯಲ್ಲಿ ಮೈ ಮರೆತು ಬಿಟ್ಟಿದ್ದಾನೆ. ನನ್ನನ್ನು ಈ ತಪ್ತ ಕಟಾಹದಲ್ಲಿ ಹಾಕಿದ್ದಾರೆ ಅನ್ನೋದು ಕೂಡ ಮರೆತೋಗ್ಬಿಟ್ಟಿದೆ. ಏನು ಆಶ್ಚರ್ಯ, ಅವನು ತಪ್ತ ಕಟಾಹದಲ್ಲಿ ಬಿದ್ದಿದ್ದರೂ ಕೂಡ ಆ ಕುದಿಯತಕ್ಕಂತಹ ಎಣ್ಣೆಯನ್ನು ನೋಡಿದರೆ ಕಣ್ಣುಗಳು ಬಿದ್ದು ಹೋಗಬೇಕು ಅಂತಹ ಸ್ಥಿತಿಯಲ್ಲಿ ಸುಧನ್ವನಿಗೆ ಏನೂ ಆಗಲಿಲ್ಲ.
1: ಅರಸ

ತಳಬಳನೆ ಕುದಿದು ಉಕ್ತಾ ಇರತಕ್ಕಂತಹ ಆ ಕಟಾಹ ತೈಲ ಸುಧನ್ವನ ಮೈಗೆ ಬಾವನ್ನ ದಂಪಾಗಿದೆ ಅಂತ, ತಂಪಾಗಿರ್ತಕ್ಕಂತಹ ಚಂದನದಲ್ಲಿ ಮಲಗಿದಂತೆ ಆಗ್ಬಿಡ್ತು ಅಂತ. ಚಂದನದಲ್ಲಿ ಮಲಗಿದ್ರೆ ಯಾವ ರೀತಿ ತಂಪಾಗುತ್ತೋ ಹಾಗಾಗ್ಬಿಡ್ತು, ಏನೂ ಆಗಲೇ ಇಲ್ಲ, ರೋಮವೂ ಕೂಡ ಬಾಡಲಿಲ್ಲ. ಅವನ ಮೈಯಲ್ಲಿರ್ತಕ್ಕಂತಹ ಆ ಏನು ಯೌವನದ ಆ ಒಂದು ಸೌಂದರ್ಯ ಇದೆ ಅದು ಸ್ವಲ್ಪವೂ ಕೂಡ ಕೆಡಲಿಲ್ಲ. ಕೊರಳಲ್ಲಿರ್ತಕ್ಕಂತಹ ತುಳಸಿಯ ದಂಡೆ ಅದು ಕೂಡ ಬಾಡಿ ಹೋಗಿಲ್ಲ. ಅವನು ವಿಷ್ಣು ಭಕ್ತನಾದ್ದರಿಂದ ಪ್ರತಿನಿತ್ಯ ಪೂಜೆಯನ್ನು ಮಾಡಿ ವಿಷ್ಣುವಿನ ಆರಾಧನೆಯನ್ನು ಮಾಡಿ ವಿಷ್ಣುವಿಗೆ ಅರ್ಪಣೆ ಮಾಡಿರ್ತಕ್ಕಂತಹ ತುಳಸಿಯ ದಂಡೆಯನ್ನು ತನ್ನ ಕೊರಳಲ್ಲಿ ಧಾರಣೆ ಮಾಡ್ತಾ ಇದ್ದ, ಅಂತಹ ತುಳಸಿಯ ದಂಡೆಯು ಕೂಡ ಬಾಡಿ ಹೋಗಲಿಲ್ಲ. ಹಾಗೆಯೇ ಮುಡಿದಿರ್ತಕ್ಕಂಥ ಹೂಗಳು ಕೂಡ ಬಾಡದೆ ಮತ್ತಷ್ಟು ಅರಳತಾ ಇದೆ, ಮತ್ತಷ್ಟು ಕಂಪನ್ನು ತೋರ್ತಾ ಇದೆ. ಆ ಜೊತೆಗೆ ಸುಧನ್ವನ ಮುಖ ಇನೋದಯದ ಕಮಲದಂತೆ, ಸೂರ್ಯನ ಉದಯದಲ್ಲಿ ಯಾವ ರೀತಿ ಕಮಲಗಳು ಅರಳುತ್ತೋ ಅದೇ ರೀತಿ ಮತ್ತಷ್ಟು ಅರಳತಾ ಇದೆ, ಅವನ ಮೈಕಾಂತಿ ಹೆಚ್ಚುತ್ತಾ ಇದೆ. ಇದನ್ನು ಕಂಡು ಜನರೆಲ್ಲ ಅಚ್ಚರಿಯನ್ನು ಹೊಂದಿದ್ದಾರೆ.

ಎಲ್ಲ ಜನರೂ ಕೂಡ ಸಂತೋಷದಿಂದ ಹಾಗೂ ಬೆರಗಿನಿಂದ ನೋಡ್ತಾ ಇದ್ದಾರೆ. ಇದೆಲ್ಲ ಕೃಷ್ಣನ ಲೀಲೆ. ಅವನು ಕೃಷ್ಣ ಭಕ್ತ, ಅವನು ಹರಿಭಕ್ತ, ಅವನು ಸ್ತುತಿ ಮಾಡ್ತಾ ಇರತಕ್ಕಂಥದ್ದು ಯಾರಿಗೂ ಕೇಳಿಸ್ತಾ ಇಲ್ಲ, ಅವನು ಮನಸ್ಸಿನಲ್ಲೇ ಸ್ತುತಿ ಮಾಡ್ತಾ ಇದ್ದಾನೆ. ಆದರೆ ಎಲ್ಲರಿಗೂ ಗೊತ್ತು ಅವನು ಹರಿಭಕ್ತ, ಏಕಾದಶಿ ವ್ರತವನ್ನು ಮಾಡ್ತಕ್ಕಂಥವನು, ಏಕಪತ್ನಿ ವ್ರತ, ಸಕಲ ಶಾಸ್ತ್ರ ಸಂಪನ್ನ, ವೇದಾದಿಗಳನ್ನು ಅರಿತಿರ್ತಕ್ಕಂಥವನು ಅಂಥೇಳಿ ಗೊತ್ತಿ, ಸಕಲ ಸದ್ಗುಣ ಸಂಪನ್ನ ಅಂಥೇಳಿ ಗೊತ್ತಿದೆ. ಹಾಗಾಗಿ ಸತ್ಪುರುಷರಿಗೆ ಯಾವತ್ತೂ ಕೂಡ ಕೇಳಿಲ್ಲ. ಧರ್ಮೋ ರಕ್ಷತಿ ರಕ್ಷಿತ, ಅವನು ಪಾಲನೆ ಮಾಡ್ತಕ್ಕಂತಹ ಧರ್ಮವೇ ಅವನನ್ನು ರಕ್ಷಣೆ ಮಾಡ್ತಾ ಇದೆ, ಹರಿಯೇ ಅವನನ್ನು ರಕ್ಷಣೆ ಮಾಡ್ತಾ ಇದ್ದಾನೆ ಅಂಥೇಳಿ ಎಲ್ಲರೂ ಕೂಡ ಆ ಪುಂಡರೀಕಾಕ್ಷನನ್ನು ಸ್ಮರಣೆ ಮಾಡ್ತಾ ಇದ್ದಾರೆ. ಆದರೆ ಲಿಖಿತನಿಗೆ ಸಿಟ್ಟು ಬಂದುಬಿಡ್ತು. ತಾನೇ ನಿಯಮವನ್ನು ಹೇಳಿರ್ತಕ್ಕಂಥವನು, ಇವನು ಅಗ್ನಿಸ್ತಂಭವನ್ನು ಬಲ್ಲವನು, ಅಗ್ನಿಸ್ತಂಭ ಮಂತ್ರವನ್ನು ಇವನು ತಿಳಿದಿದ್ದಾನೆ, ಅಗ್ನಿಸ್ತಂಭದ ಮಂತ್ರವನ್ನು ಹೇಳ್ತಾ ಮೈಗೆ ಗಾಯವಾಗದಂತೆ ನೋಡ್ಕೊಂಡಿದ್ದಾನೆ ಅಂಥೇಳಿ ಎಳನೀರುಗಳನ್ನು ತರೋಕೆ ಹೇಳಿದ್ದಂತೆ. ಎಳನೀರುಗಳನ್ನು ಕೊಚ್ಚಿ ಅದರ ನೀರನ್ನು ಸುರಿತಾ ಇದ್ದಾರೆ, ಜೋರಾಗಿ ಉರಿ ನಭಸ್ಥಳಕ್ಕೆ ಅಪ್ಪಳಿಸ್ತಾ ಇದೆ. ಆದರೂ ಕೂಡ ಇವನಿಗೆ ಏನೂ ಆಗಲಿಲ್ಲ. ಜೊತೆಗೆ ಅಲ್ಲಿ ನೋಡ್ತಾ ಇದ್ದಂತಹ ಲಿಖಿತ ಶಂಖ ಇಬ್ಬರಿಗೂ ಕೂಡ ಆ ಎಳನೀರುಗಳ ಹೋಳುಗಳು ಬಂದು ಅವರ ಕೆನ್ನೆಗಳಿಗೆ ಅಪ್ಪಳಿಸ್ತಾ ಇದೆಯಂತೆ. ಎಲ್ಲರೂ ಕೂಡ ಆಶ್ಚರ್ಯಭರಿತವಾಗಿ ನೋಡ್ತಾ ಇದ್ದಾರೆ. ಆದರೆ ಕಣ್ಮುಚ್ಚಿಕೊಂಡು ಕೂತ್ಕೊಂಡಿರತಕ್ಕಂತಹ ಸುಧನ್ವ ಹಾಗೆ ನಗುತ್ತಾ ಇದ್ದಾನೆ. ಉರಿ ಎಷ್ಟಾದರೂ ಕೂಡ ಶಾಖ ಸ್ವಲ್ಪವೂ ಕೂಡ ಇವನಿಗೆ ತಾಗಿಲ್ಲ, ಇವನಿಗೆ ಯಾವುದೂ ಕೂಡ ನೋವನ್ನು ಉಂಟು ಮಾಡಿಲ್ಲ. ಭಾವನ್ನ ದಂಪಾಗಿರೆ ಅಂತ ಆ ಗಂಧವನ್ನು ತೇದು ಅದರಲ್ಲೇ ಕೂತ್ಕೊಂಡ್ರೆ ಎಷ್ಟು ತಂಪಾಗುತ್ತೋ ಆ ರೀತಿಯಲ್ಲಿ ಅವನಿಗೆ ಸಂತೋಷ ಉಂಟಾಗಿದೆ.

ಲಿಖಿತ ನೋಡ್ತಾ ಇದ್ದಾನೆ, ವಿಷ್ಣುವಿನ ನಾಮಸ್ಮರಣೆಯ ಪುನಶ್ಚರಣೆಯಿಂದ ಸುಖದಿಂದ ಇದ್ದಾನೆ ಇವನು. ಮಹಾಭಕ್ತ ಇವನು, ಯಾವ ತೊಂದರೆಯೂ ಇವನಿಗೆ ಉಂಟಾಗೋದಿಲ್ಲ. ಭಕ್ತಿಯಿಂದಲೇ ಇವನು ಗೆದ್ದಿದ್ದಾನೆ, ಹರಿಯನ್ನು, ಹರಿಯ ಮನಸ್ಸನ್ನು ಗೆದ್ದಿದ್ದಾನೆ. ಇವನು ಯಾವ ತೊಂದರೆಯನ್ನು ಕೂಡ ಹೊಂದತಕ್ಕಂಥವನಲ್ಲ ಅಂಥೇಳಿ ವಿವೇಕ ಬಂದುಬಿಡ್ತು ಲಿಖಿತನಿಗೆ. ನಾನು ಮಾಡಿದ್ದು ಧರ್ಮದ್ರೋಹವಾಯಿತು, ಹರಿಕಿಂಕರನಿಗೆ ನಾನು ದ್ರೋಹವನ್ನು ಮಾಡಿಬಿಟ್ಟೆ, ನನ್ನ ಪ್ರಾಣವನ್ನು ಅರ್ಪಣೆ ಮಾಡತಕ್ಕಂಥದ್ದು ಒಂದೇ ಇದಕ್ಕೆ ಪರಿಹಾರ ಅಂಥೇಳಿ ನಿಶ್ಚಯ ಮಾಡಿ ಆ ಕುದಿಯತಕ್ಕಂತಹ ಎಣ್ಣೆಯಲ್ಲಿ ತಾನು ಹೋಗಿ ಲಿಖಿತ ಬಿದ್ದಿದ್ದಾನೆ. ಆದರೆ

ಲಿಖಿತ ಸುಧನ್ವನ ಜೊತೆಯಲ್ಲಿ ತಾನು ಬಿದ್ದರೂ ಕೂಡ ಅವನಿಗೂ ಕೂಡ ತಂಪಾಗ್ಬಿಡ್ತು. ಕುದೀತಾ ಇರತಕ್ಕಂತಹ ಎಣ್ಣೆ ಅವನಿಗೂ ಕೂಡ ತಂಪಾಗಿ ಅವನ ಮೈಗೂ ಕೂಡ ಏನನ್ನು ಕೂಡ ಮಾಡಲಿಲ್ಲ. ಕವಿ ಹೇಳ್ತಾ ಇದ್ದಾನೆ, ಹೇಗೆ ಭಗವಂತನ ಸಾನ್ನಿಧ್ಯವೋ ಹಾಗೆ ಭಗವದ್ಭಕ್ತರ ಸಾನ್ನಿಧ್ಯವೂ ಕೂಡ. ಭಗವದ್ಭಕ್ತರ ಸಾನ್ನಿಧ್ಯದಲ್ಲಿ ಯಾವ ತಾಪವೂ ಕಷ್ಟವೂ ಕೂಡ ಉಂಟಾಗೋದಿಲ್ಲ ಅನ್ನೋದು ಲೋಕದಲ್ಲಿ ವಿಧಿತವಾಯಿತು. ಆ ಕುದಿಬ ಎಣ್ಣೆಯಲ್ಲಿ ಇಬ್ಬರೂ ಕೂಡ ಸುಖದಲ್ಲಿದ್ದಾರೆ, ಒಬ್ಬರ ಜೊತೆಗೆ ಒಬ್ಬರು. ಹಂಸಕೇತು ಇದನ್ನೆಲ್ಲ ನೋಡ್ದ. ತಂದೆ ಅವರಿಬ್ಬರನ್ನು ಕೂಡ ಹೊರಗೆ ತೆಗೆಸಿಬಿಟ್ಟು ಅವರೊಂದಿಗೆ ಪ್ರೀತಿಯಿಂದ ಇಬ್ಬರನ್ನು ಕೂಡ ಆಲಿಂಗನ ಮಾಡಿಕೊಂಡಿದ್ದಾನೆ ಸೂತ ಪುರೋಹಿತರನ್ನು.

0: ಹರುಷದಿಂ ಕಳೆಯೇರಿ ಮೆರೆದಂ ಸುಧನ್ವನಂದು
1: ಆನಂತರ ಪನ್ನೀರಿನಲ್ಲಿ ಇಬ್ಬರೂ ಕೂಡ ಸ್ನಾನವನ್ನು ಮಾಡಿದ್ದಾರೆ, ದಿವ್ಯಾಂಬರಗಳನ್ನು ಹುಟ್ಟಿದ್ದಾರೆ. ಸುಧನ್ವ ಯುದ್ಧಕ್ಕೆ ಬೇಕಾಗಿರ್ತಕ್ಕಂಥ ಸಿದ್ಧತೆಗಳನ್ನು ಮಾಡ್ತಾ ಸನ್ನುತ ಯಕ್ಷಕರ್ದಮ ಒಳ್ಳೆಯ ಯಕ್ಷಕರ್ದಮ ಅನ್ನತಕ್ಕಂಥ ಶ್ರೇಷ್ಠವಾದ ಸುಗಂಧಗಳನ್ನು ಮೈಗೆಲ್ಲ ಹಚ್ಚಿಕೊಂಡಿದ್ದಾನೆ, ಕಸ್ತೂರಿಯ ತಿಲಕವನ್ನು ಹಾಕಿಕೊಂಡಿದ್ದಾನೆ. ಅದೇ ರೀತಿಯಲ್ಲಿ ರತ್ನದ ಆಭರಣಗಳು ಅದನ್ನು ಮೈಗೆಲ್ಲ ಹಾಕಿಕೊಂಡು ತಂದೆಯಿಂದ ಯುದ್ಧಕ್ಕೆ ವೀಳೆಯವನ್ನು ಪಡೀತಾ ಇದ್ದಾನೆ. ವೀಳೆಯವನ್ನು ಹಾಕಿಕೊಂಡು ದೇವಪುರದ ಲಕ್ಷ್ಮೀರಮಣನನ್ನು ಇನ್ನು ನೋಡ್ತೇನೆ, ಆ ಹರಿಯನ್ನು ನೋಡ್ತೇನೆ, ವಿಷ್ಣುವನ್ನು ನೋಡ್ತೇನೆ, ಅರ್ಜುನನಿಗಾಗಿ ಹಾತರಿಯತಕ್ಕಂತಹ ಕೃಷ್ಣನನ್ನು ನಾನು ಇಂದು ನೋಡ್ತೇನೆ ಅಂಥೇಳಿ ಹರ್ಷದಿಂ ಕಳೆಯೇರಿ ಈ ಭಗವಂತನ ನಾಮಸ್ಮರಣೆಯಿಂದಲೇ ಏನು ಮೈಗೆ ಗಾಯಗಳಾಗದೆ ಉಳಿದಿರತಕ್ಕಂತಹ ಸುಧನ್ವ ಕಳೆಯೇರಿ ಮತ್ತಷ್ಟು ಆ ಭಗವಂತನ ನಾಮಸ್ಮರಣೆಯಿಂದ ಮೈಯೆಲ್ಲ ಕಾಂತಿಗೊಂಡು ಸುಧನ್ವ ಸಿದ್ಧನಾಗಿದ್ದಾನೆ.
2: ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ 11ನೆಯ ಸಂಧಿಯ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಿದಿರಿ. ವಾಚನ ಮಾಡಿದವರು ಶ್ರೀಮತಿ HL ವಾಗೀಶ್ವರಿ, ವ್ಯಾಖ್ಯಾನ ಮಾಡಿದವರು ಶ್ರೀ HR ವಾಸುದೇವ.
3: ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ AS ಶಂಕರನಾರಾಯಣ, ನಿರ್ಮಾಣ ನೆರವು ಸಂಜೀವ ಆರ್ ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.

0: ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಕೃಷಿಯ ಪರಿಚಯ ನಿಮಗಿದೆಯೇ? ನೇಗಿಲ ಯೋಗಿಯ ಜೀವನ ತಿಳಿಯಬೇಕೇ? ಭತ್ತ, ರಾಗಿ, ಕಬ್ಬು ಬೆಳೆಯುವುದು ಹೇಗೆ? ತುತ್ತಿನ ಚೀಲ ತುಂಬುವವರ ಬದುಕು ಪರಿಚಯಿಸಲಿದೆ ರೈತರತ್ನ ಸರಣಿ. ತಪ್ಪದೇ ವೀಕ್ಷಿಸಿ ನಿಮ್ಮ ಮೆಚ್ಚಿನ ಚಂದನ ವಾಹಿನಿಯಲ್ಲಿ ರೈತರತ್ನ, ಹೀರೋಸ್ ಆಫ್ ದ ನೇಷನ್.
1: ಸಮಯ 2 ಗಂಟೆ ಆಗ್ತಾ ಇದೆ. ಇನ್ನೀಗ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ.
2: ಗುಡ್ ಆಫ್ಟರ್ನೂನ್, ದಿಸ್ ಇಸ್ ಆಕಾಶವಾಣಿ ಅಂಡ್ ಐ ಆಮ್ ಶಗುನ್ ಚೋಪ್ರಾ ವಿತ್ ದ ಮಿಡ್ ಡೇ ನ್ಯೂಸ್. ದ ಹೆಡ್ಲೈನ್ಸ್: ಇಂಡಿಯನ್ ಆರ್ಮಿ ಪ್ರಿಪೇರ್ಡ್ ಫಾರ್ ಆಪರೇಷನ್ ಸಿ

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಜ್ಯೋತಿ ಕೆ. ಮುಖ್ಯಾಂಶಗಳು. ಇಂದು ಸಂಜೆ ಕರ್ನಾಟಕ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ, ನೂತನ ನಾಯಕನ ಆಯ್ಕೆ ಕುರಿತು

0: ಹಕ್ಕು ಮಂಡನೆ. ಸಾರ್ವಜನಿಕರ ಅಹವಾಲು ಆಲಿಸಿದ ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಜನರ ಸಮಸ್ಯೆಗಳನ್ನು ಪರಿಹರಿಸುವಂತೆ ಅಧಿಕಾರಿಗಳಿಗೆ ಸೂಚನೆ. ಯಾದಗಿರಿ ಲುಂಬಿನಿ ವನಕ್ಕೆ ಉಪ ಲೋಕಾಯುಕ್ತ ಕೆಎನ್ ಫಣೀಂದ್ರ ಭೇಟಿ, ಸ್ವಚ್ಛತೆ ಕಾಪಾಡುವಂತೆ ಅಧಿಕಾರಿಗಳಿಗೆ ನಿರ್ದೇಶನ. ಆಕಾಶವಾಣಿಗೆ 90ರ ಸಂಭ್ರಮಾಚರಣೆ ಹಿನ್ನೆಲೆ ಇಂದು ಸಂಜೆ ಬೆಂಗಳೂರಿನಲ್ಲಿ ಸಂಗೀತ ಕಾರ್ಯಕ್ರಮ. ಕರ್ನಾಟಕ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಇಂದು ಸಂಜೆ ಬೆಂಗಳೂರಿನ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ನಡೆಯಲಿದೆ. ಸಭೆಯ ಅಧ್ಯಕ್ಷತೆಯನ್ನು ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಹಿಸಲಿದ್ದಾರೆ. ಸಭೆಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್, ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ರಣದೀಪ್ ಸಿಂಗ್ ಸುರ್ಜೇವಾಲಾ, ವಿಧಾನ ಪರಿಷತ್ತಿನಲ್ಲಿ ಸಭಾನಾಯಕ ಎನ್ಎಸ್ ಬೋಸರಾಜು ಸೇರಿದಂತೆ ಕಾಂಗ್ರೆಸ್ನ ಎಲ್ಲಾ ಶಾಸಕರು ಭಾಗವಹಿಸಲಿದ್ದಾರೆ ಎಂದು ಪ್ರಕಟಣೆ ತಿಳಿಸಿದೆ. ಈ ಸಭೆಯಲ್ಲಿ ನೂತನ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆ ನಡೆಯಲಿದ್ದು, ಅವರು ರಾಜ್ಯಪಾಲರನ್ನು ಭೇಟಿ ಮಾಡಿ ಸರ್ಕಾರದ ರಚನೆಗೆ ಹಕ್ಕು ಮಂಡಿಸಲಿದ್ದಾರೆ. ಇಂದು ಬೆಳಗ್ಗೆ ಕಾಂಗ್ರೆಸ್ ನಾಯಕ ಡಿಕೆ ಶಿವಕುಮಾರ್ ಅವರು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರನ್ನು ಭೇಟಿಯಾದರು. ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇಂದು ಬೆಳಗ್ಗೆ ತಮ್ಮ ಗೃಹ ಕಚೇರಿ ಕಾವೇರಿಯಲ್ಲಿ ಜನತಾ ದರ್ಶನ ನಡೆಸಿದರು. ಸಾರ್ವಜನಿಕರಿಂದ ಅಹವಾಲುಗಳನ್ನು ಸ್ವೀಕರಿಸಿದರು. ಬೇರೆ ಬೇರೆ ಊರುಗಳಿಂದ ಆಗಮಿಸಿದ್ದ ಜನರು ಹಂಗಾಮಿ ಮುಖ್ಯಮಂತ್ರಿಯವರಿಗೆ ತಮ್ಮ ಕುಂದು ಕೊರತೆಗಳನ್ನು ಪರಿಹರಿಸುವಂತೆ ನಿವೇದಿಸಿಕೊಂಡರು. ಜನರ ಅಹವಾಲುಗಳ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಗಮನ ಹರಿಸಿ ಪರಿಹರಿಸುವ ಕೆಲಸ ಮಾಡಬೇಕೆಂದು ಸಿದ್ದರಾಮಯ್ಯ ಸೂಚಿಸಿದರು. ಕರ್ನಾಟಕದ ಉಪ ಲೋಕಾಯುಕ್ತ ನ್ಯಾಯಮೂರ್ತಿ ಕೆಎನ್ ಫಣೀಂದ್ರ ಅವರು ಇಂದು ಯಾದಗಿರಿ ನಗರದ ಲುಂಬಿನಿ ವನಕ್ಕೆ ಭೇಟಿ ನೀಡಿ ಅಲ್ಲಿನ ಸ್ಥಿತಿಗತಿಗಳ ಪರಿಶೀಲನೆ ನಡೆಸಿದರು. ಲುಂಬಿನಿ ವನದಲ್ಲಿ ಕುಡಿಯುವ ನೀರು, ಶೌಚಾಲಯ, ಸ್ವಚ್ಛತೆ ಇನ್ನಿತರ ವಿಷಯಗಳ ಕುರಿತಂತೆ ಅಧಿಕಾರಿಗಳೊಂದಿಗೆ ಚರ್ಚಿಸಿದರಲ್ಲದೆ ವನವನ್ನು ಸ್ವಚ್ಛವಾಗಿ ಇಟ್ಟುಕೊಂಡು ಸಾರ್ವಜನಿಕರಿಗೆ ಅನುಕೂಲ ಮಾಡಬೇಕು ಎಂದು ಸೂಚಿಸಿದರು. ಭೇಟಿ ವೇಳೆ ಲುಂಬಿನಿ ವನದಲ್ಲಿ ಯೋಗಾಭ್ಯಾಸ ಮಾಡುತ್ತಿದ್ದ ಜನರು ಉಪ ಲೋಕಾಯುಕ್ತರಿಗೆ ಗಾರ್ಡನ್ಗೆ ಹೊರಗಡೆಯಿಂದ ಕೊಳಚೆ ನೀರು ಬರುತ್ತಿದ್ದು ಕೂಡಲೇ ಅದನ್ನು ಸರಿಪಡಿಸಬೇಕು, ಮೂಲ ಸೌಕರ್ಯವಿಲ್ಲದೆ ನಲುಗುತ್ತಿದೆ, ಸ್ವಚ್ಛತೆಗಾಗಿ ಯಾವ ಸಿಬ್ಬಂದಿಯೂ ಬರುವುದಿಲ್ಲವೆಂದು ದೂರು ನೀಡಿದರು. ತಕ್ಷಣವೇ ಉಪ ಲೋಕಾಯುಕ್ತರು ಸ್ಥಳದಲ್ಲಿದ್ದ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡರು. ಮುಂದಿನ ದಿನಗಳಲ್ಲಿ ಎಲ್ಲಾ ಇಲಾಖೆಯ ಅಧಿಕಾರಿಗಳು ಸಮನ್ವಯದಿಂದ ಕಾರ್ಯನಿರ್ವಹಣೆ ಮಾಡಬೇಕೆಂದು ನಿರ್ದೇಶನ ನೀಡಿದರು. ಶಿವಮೊಗ್ಗ ಜಿಲ್ಲೆ ಹೊಸನಗರ ತಾಲೂಕಿನ ಹುಲಿಕಲ್ ಘಾಟಿಯಲ್ಲಿ ನಡೆಯುತ್ತಿರುವ ರಸ್ತೆ ಕಾಮಗಾರಿಯನ್ನು ಸಂಸದ ಬಿವೈ ರಾಘವೇಂದ್ರ ಪರಿಶೀಲನೆ ನಡೆಸಿದರು. ಘಾಟಿಯಲ್ಲಿನ ದುರಸ್ತಿ ಕಾಮಗಾರಿಯನ್ನು ಶೀಘ್ರದಲ್ಲೇ ಪೂರ್ಣಗೊಳಿಸುವಂತೆ ಅಧಿಕಾರಿಗಳಿಗೆ ಸಂಸದರು ಖಡಕ್ ಸೂಚನೆ ನೀಡಿದರು. ಈ ವೇಳೆ ಹುಲಿಕಲ್ ಘಾಟಿಯಲ್ಲಿ ಸಂಭವಿಸಿದ ಭೂಕುಸಿತದ ದುರಂತದಲ್ಲಿ ಮೃತಪಟ್ಟವರ ಮನೆಗೆ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದರು. ಈ ವೇಳೆ ಶಾಸಕ ಅರಗ ಜ್ಞಾನೇಂದ್ರ ಪರಿಹಾರದ ಚೆಕ್ ಅನ್ನು ಹಸ್ತಾಂತರ ಮಾಡಿದರು. ಭಾರತ ಚುನಾವಣಾ ಆಯೋಗದ ನಿರ್ದೇಶನದಂತೆ ರಾಜ್ಯದಲ್ಲಿ 2026 ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆಯನ್ನು ಕೈಗೊಳ್ಳಲಾಗುತ್ತಿದೆ. ಕರ್ನಾಟಕದಲ್ಲಿ ಈ ಪ್ರಕ್ರಿಯೆಯನ್ನು 3 ಹಂತದಲ್ಲಿ ನಡೆಸಲಾಗುತ್ತಿದೆ ಎಂದು ಕೋಲಾರ ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಚುನಾವಣಾಧಿಕಾರಿ ಡಾ ಎಂಆರ್ ರವಿ ತಿಳಿಸಿದ್ದಾರೆ. ಕೋಲಾರ ಜಿಲ್ಲೆಯಲ್ಲಿ ಮೇ 25 ಅಂಕಿ ಅಂಶಗಳ ಪ್ರಕಾರ ಒಟ್ಟು 12,94,724 ಮತದಾರರಿದ್ದು, ಇವರೆಲ್ಲರನ್ನು ಈ ವಿಶೇಷ ಸಮಗ್ರ ಪರಿಷ್ಕರಣೆಯಲ್ಲಿ ಒಳಪಡಿಸಲಾಗುವುದು. ಜಿಲ್ಲೆಯಾದ್ಯಂತ ಈ ಕಾರ್ಯವನ್ನು ಯಶಸ್ವಿಯಾಗಿ ಹಾಗೂ ಪಾರದರ್ಶಕವಾಗಿ ನಡೆಸಲು ಒಟ್ಟು 1,538 ಮತಗಟ್ಟೆ ಹಂತದ ಅಧಿಕಾರಿಗಳನ್ನು ನಿಯೋಜಿಸಲಾಗಿದೆ ಎಂದು ಹೇಳಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಆಕಾಶವಾಣಿಗೆ ಈಗ 90ರ ಸಂಭ್ರಮ. ಈ ಸಂಭ್ರಮಾಚರಣೆ ಹಿನ್ನೆಲೆಯಲ್ಲಿ ಇಂದು ಬೆಂಗಳೂರಿನ ಗಾಯನ ಸಮಾಜದಲ್ಲಿ ಸಂಜೆ 6 ಸಂಗೀತ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಮೊದಲ ಗೋಷ್ಠಿಯಲ್ಲಿ ಆಕಾಶವಾಣಿ ಸಾಹಿತ್ಯ ಕುರಿತು ಹಿರಿಯ ಸಾಹಿತಿ ಬಸವರಾಜ ಸಾದರ, ಆಕಾಶ

ಆಕಾಶವಾಣಿ ಸಂಗೀತ ಕುರಿತು ಸಂಗೀತ ತಜ್ಞ ಡಾಕ್ಟರ್ ಎನ್ ರಘು, ಆಕಾಶವಾಣಿ ನಾಟಕಗಳ ಕುರಿತು ಡಾಕ್ಟರ್ ವಿದ್ಯಾ ಮಾತನಾಡಲಿದ್ದಾರೆ. ಬಳಿಕ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ನಡೆಯಲಿದ್ದು ಹೆಸರಾಂತ ಕಲಾವಿದ ರಮಣ ಬಾಲಚಂದ್ರನ್ ಅವರಿಂದ ವೀಣಾ ವಾದನ ನಡೆಯಲಿದೆ. ಕಾರ್ಯಕ್ರಮದಲ್ಲಿ ಕರ್ನಾಟಕ ಮಾಧ್ಯಮ ಅಕಾಡೆಮಿ ಅಧ್ಯಕ್ಷೆ ಆಯಿಷಾ ಖಾನಂ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ಗ್ಯಾರಂಟಿ ಯೋಜನೆಯ ಪ್ರಗತಿ ಪರಿಶೀಲನಾ ಸಭೆ. ಗೃಹಲಕ್ಷ್ಮಿ ಹಣ ಮೃತರ ಬ್ಯಾಂಕ್ ಖಾತೆಗಳಿಗೆ ಜಮೆ ಆಗುತ್ತಿರುವುದನ್ನು ಪತ್ತೆ ಹಚ್ಚಿ ಅಂತಹ ಖಾತೆಗಳಿಂದ ಹಣ ಜಮೆ ಆಗುವುದನ್ನು ಸ್ಥಗಿತಗೊಳಿಸಬೇಕಿದೆ ಎಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿಯ ಜಿಲ್ಲಾಧ್ಯಕ್ಷ ರಾಜಣ್ಣ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ ಸಭಾಂಗಣದಲ್ಲಿ ನಡೆದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಂಬಂಧ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು, ರಾಜ್ಯದಲ್ಲಿ ಪ್ರತಿ ತಿಂಗಳು 200 ಕೋಟಿ ರೂಪಾಯಿ ಗೃಹಲಕ್ಷ್ಮಿ ಹಣ ಮೃತರ ಬ್ಯಾಂಕ್ ಖಾತೆಗೆ ಜಮೆ ಆಗುತ್ತಿದೆ. ಈಗಾಗಲೇ ರಾಜ್ಯ ಮಟ್ಟದ ಸಭೆಯಲ್ಲಿ ಚರ್ಚಿಸಿ ಎಲ್ಲಾ ಜಿಲ್ಲೆಗಳಲ್ಲಿ ಮೃತರ ಖಾತೆಗಳ ಬಗ್ಗೆ ಮಾಹಿತಿ ಕಲೆಹಾಕಿ ಸ್ಥಗಿತಗೊಳಿಸಲು ಕ್ರಮ ವಹಿಸಬೇಕು.

0: ಗ್ಯಾರಂಟಿ ಯೋಜನೆಯ ಪ್ರಗತಿ ಪರಿಶೀಲನಾ ಸಭೆ. ಗೃಹಲಕ್ಷ್ಮಿ ಹಣ ಮೃತರ ಬ್ಯಾಂಕ್ ಖಾತೆಗಳಿಗೆ ಜಮೆ ಆಗುತ್ತಿರುವುದನ್ನು ಪತ್ತೆ ಹಚ್ಚಿ ಅಂತಹ ಖಾತೆಗಳಿಂದ ಹಣ ಜಮೆ ಆಗುವುದನ್ನು ಸ್ಥಗಿತಗೊಳಿಸಬೇಕಿದೆ ಎಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿಯ ಜಿಲ್ಲಾಧ್ಯಕ್ಷ ರಾಜಣ್ಣ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ ಸಭಾಂಗಣದಲ್ಲಿ ನಡೆದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಂಬಂಧ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು, ರಾಜ್ಯದಲ್ಲಿ ಪ್ರತಿ ತಿಂಗಳು 200 ಕೋಟಿ ರೂಪಾಯಿ ಗೃಹಲಕ್ಷ್ಮಿ ಹಣ ಮೃತರ ಬ್ಯಾಂಕ್ ಖಾತೆಗೆ ಜಮೆ ಆಗುತ್ತಿದೆ. ಈಗಾಗಲೇ ರಾಜ್ಯ ಮಟ್ಟದ ಸಭೆಯಲ್ಲಿ ಚರ್ಚಿಸಿ ಎಲ್ಲಾ ಜಿಲ್ಲೆಗಳಲ್ಲಿ ಮೃತರ ಖಾತೆಗಳ ಬಗ್ಗೆ ಮಾಹಿತಿ ಕಲೆಹಾಕಿ ಸ್ಥಗಿತಗೊಳಿಸಲು ಕ್ರಮ ವಹಿಸಬೇಕು ಎಂದು ತೀರ್ಮಾನಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಬೆಂಗಳೂರಿನ ಬನ್ನೇರುಘಟ್ಟ ರಸ್ತೆಯಲ್ಲಿ ಜಲಾವೃತವಾಗದಂತೆ ಯೋಜನೆ ರೂಪಿಸಲು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಬೆಂಗಳೂರು ದಕ್ಷಿಣ ನಗರ ಪಾಲಿಕೆ ವ್ಯಾಪ್ತಿಯ ಪ್ರವಾಹ ಪೀಡಿತ ಪ್ರದೇಶಗಳು ಹಾಗೂ ಇತರೆ ಸ್ಥಳಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ವೇಳೆ ಮಾತನಾಡಿದ ಅವರು, ಬನ್ನೇರುಘಟ್ಟ ರಸ್ತೆಯ ರೈನ್ಬೋ ಮಕ್ಕಳ ಆಸ್ಪತ್ರೆ ಬಳಿ ಮಳೆಯಾದಾಗಲೆಲ್ಲ ಜಲಾವೃತವಾಗುತ್ತಿದ್ದು ವಾಹನ ಸಂಚಾರಕ್ಕೆ ಸಾಕಷ್ಟು ತೊಂದರೆಯಾಗುತ್ತಿದೆ. ಈ ಸಂಬಂಧ ಜಲಾವೃತ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಲ್ಪಿಸಲು ಅಗತ್ಯ ಕ್ರಮ ಕೈಗೊಳ್ಳುವಂತೆ ಸೂಚನೆ ನೀಡಿದರು. ಚಿಕ್ಕಮಗಳೂರು ಜಿಲ್ಲೆಯ ಹಲವೆಡೆ ತಡರಾತ್ರಿ ಸುರಿದ ಮಳೆಗೆ ಹಲವೆಡೆ ಹಾನಿಯುಂಟಾಗಿದೆ. ಚಿಕ್ಕಮಗಳೂರು ನಗರ, ಕೈಮರ, ಮಲ್ಲೇನಹಳ್ಳಿ, ಮುಳ್ಳಯ್ಯನಗಿರಿ ಶ್ರೇಣಿ ಸೇರಿದಂತೆ ಹಲವೆಡೆ ಮಳೆಯಾಗಿದೆ. ಗಾಳಿ ಮಳೆಯಿಂದ ಚಿಕ್ಕಮಗಳೂರು ನಗರದ ಹೊಸಮನೆ ಬಡಾವಣೆ, ಕೋಟೆ ಭಾಗದಲ್ಲಿ 10ಕ್ಕೂ ಹೆಚ್ಚು ವಿದ್ಯುತ್ ಕಂಬಗಳು, ಕೆಲವೆಡೆ ಮರಗಳು ಉರುಳಿ ಬಿದ್ದಿವೆ. ಮರ ಉರುಳಿದ ಪರಿಣಾಮ ಚಿಕ್ಕಮಗಳೂರು ನಗರದ ಪ್ರವಾಸಿ ಮಂದಿರದ ಕಾಂಪೌಂಡ್ ಕುಸಿದಿದ್ದು ವಿದ್ಯುತ್ ಕಂಬಗಳ ತೆರವು ಕಾರ್ಯ ನಡೆಯುತ್ತಿದೆ ಎಂದು ಜಿಲ್ಲಾಡಳಿತ ತಿಳಿಸಿದೆ. ಗುಂಡ್ಲುಪೇಟೆ ಪುರಸಭೆ ವ್ಯಾಪ್ತಿಯ ಶ್ರೀರಾಮದೇವರ ಗುಡ್ಡದ ಪಕ್ಕದಲ್ಲಿದ್ದ ಸುಮಾರು 25,000 ಟನ್ ಹಳೆ ಕಸದ ರಾಶಿಯನ್ನು ವೈಜ್ಞಾನಿಕ ವಿಲೇವಾರಿ ಮಾಡುವ ಕಾರ್ಯಕ್ಕೆ ಗುಂಡ್ಲುಪೇಟೆ ಪುರಸಭೆ ಮುಖ್ಯಾಧಿಕಾರಿ ಶರವಣ ಚಾಲನೆ ನೀಡಿದರು. ಬಳಿಕ ಶರವಣ ಮಾತನಾಡಿ, ಪರಿಸರ ಸಂರಕ್ಷಣೆ ಹಾಗೂ ಸಾರ್ವಜನಿಕ ಆರೋಗ್ಯಕ್ಕೆ ಆದ್ಯತೆ ನೀಡಿ ಕಸ ವಿಲೇವಾರಿ ಘಟಕದಲ್ಲಿ ದಶಕಗಳಿಂದ ಶೇಖರಣೆಯಾಗಿದ್ದ ಕಸವನ್ನು ಸಂಪೂರ್ಣವಾಗಿ ತೆರವುಗೊಳಿಸುವ ಕಾರ್ಯಕ್ಕೆ ಚಾಲನೆ ನೀಡಲಾಗಿದೆ ಎಂದು ತಿಳಿಸಿದರು. ಹಳೆ ಕಸದ ರಾಶಿಯನ್ನು ತೆರವುಗೊಳಿಸುವುದರಿಂದ ಸ್ಥಳೀಯ ಪರಿಸರಕ್ಕೆ ದೊಡ್ಡ ಮಟ್ಟದ ಕೊಡುಗೆ ಸಿಗಲಿದೆ. ಇದರಿಂದ ಅಂತರ್ಜಲ ಹಾಗೂ ಮಣ್ಣಿನ ಮಾಲಿನ್ಯ ತಡೆಗಟ್ಟಬಹುದು. ಗಾಳಿಯ ಗುಣಮಟ್ಟ ಸುಧಾರಿಸಿ ದುರ್ವಾಸನೆ ಮತ್ತು ನೊಣಗಳ ಕಾಟದಿಂದ ಸ್ಥಳೀಯ ಸಾರ್ವಜನಿಕರಿಗೆ ಮುಕ್ತಿ ಸಿಗಲಿದೆ ಎಂದರು. ಹಾವೇರಿ ಜಿಲ್ಲೆಯಲ್ಲಿ ಜಾರಿಯಲ್ಲಿರುವ ಬಹುಗ್ರಾಮ ಕುಡಿಯುವ ನೀರು ಯೋಜನೆಗಳ ಕಾಮಗಾರಿಯನ್ನು ತ್ವರಿತವಾಗಿ ಪೂರ್ಣಗೊಳಿಸುವಂತೆ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರಿಗೆ ಗಡುವು ನೀಡಲಾಗಿದ್ದು ಜುಲೈ ಅಥವಾ ಆಗಸ್ಟ್ ಮೊದಲ ವಾರದಲ್ಲಿ ಯೋಜನೆಯ ಮೊದಲ ಹಂತದಲ್ಲಿ ನೀರು ಸರಬರಾಜು ಶುರುವಾಗಲಿದೆ ಎಂದು ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ದಲಿತ್ ಕುಮಾರ್ ಹೇಳಿದ್ದಾರೆ. ಹಾವೇರಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ 1,325 ಕೋಟಿ ಮೊತ್ತದ ಬಹುಗ್ರಾಮ ಕುಡಿಯುವ ನೀರು ಯೋಜನೆ ಕಾಮಗಾರಿಗಳು ಪ್ರಗತಿಯಲ್ಲಿವೆ ಎಂದು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇಂದು ಸಂಜೆ ಕರ್ನಾಟಕ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ, ನೂತನ ನಾಯಕನ ಆಯ್ಕೆ ಕುರಿತು ಹಕ್ಕು ಮಂಡನೆ. ಸಾರ್ವಜನಿಕರ ಅಹವಾಲು ಆಲಿಸಿದ ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಜನರ ಸಮಸ್ಯೆಗಳನ್ನು ಪರಿಹರಿಸುವಂತೆ ಅಧಿಕಾರಿಗಳಿಗೆ ಸೂಚನೆ. ಯಾದಗಿರಿ ಲುಂಬಿನಿ ವನಕ್ಕೆ ಉಪಲೋಕಾಯುಕ್ತ ಕೆಎನ್ ಫಣೀಂದ್ರ ಭೇಟಿ, ಸ್ವಚ್ಛತೆ ಕಾಪಾಡುವಂತೆ ಅಧಿಕಾರಿಗಳಿಗೆ ನಿರ್ದೇಶನ. ಹಾಗೂ ಆಕಾಶವಾಣಿಗೆ 90ರ ಸಂಭ್ರಮಾಚರಣೆ ಹಿನ್ನೆಲೆ ಇಂದು ಸಂಜೆ ಬೆಂಗಳೂರಿನಲ್ಲಿ ಸಂಗೀತ ಕಾರ್ಯಕ್ರಮ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40
1: ಆಕಾಶವಾಣಿ.

0: ಕಂಸಾಳೆ ಎಂಬ ವಾದ್ಯವನ್ನು ನುಡಿಸಿಕೊಂಡು ಗಾಯನಕ್ಕೆ ತೊಡಗುವ ದೇವರ ಗುಡ್ಡರನ್ನು ಕಂಸಾಳೆಯವರೆಂದೂ ಕರೆಯುತ್ತಾರೆ. ಕಂಸಾಳೆಗೆ ಕೈಸಾಳೆ, ಕೈತಾಳ ಮುಂತಾದ ಜನಪದ ಶಬ್ದರೂಪಗಳೂ ಇವೆ. ವಾಸ್ತವವಾಗಿ ಕಾಂಸ್ಯ ತಾಳ ಎಂಬ ಸಂಸ್ಕೃತ ಶಬ್ದದ ತದ್ಭುವ ರೂಪವೇ ಕಂಸಾಳೆ.
1: ಕಂಸಾಳೆ ಗಾತ್ರದಲ್ಲಿ ದೊಡ್ಡದು, ಆಕೃತಿಯಲ್ಲಿ ವಿಶಿಷ್ಟವಾದದ್ದು. ಅಂಗೈ ಅಗಲದ ಗುಂಡಾಗಿರುವ ಬಟ್ಟಲು, ಚಿಕ್ಕ ಜಾಗಟೆಯಂತಿರುವ ಮಟ್ಟಸವಾದ ಮೇಲುತಾಳ, ಮೇಲುತಾಳದ ಮಧ್ಯಭಾಗದಲ್ಲಿ ಉಬ್ಬಿದಂತಹ ಒಂದು ಭಾಗ, ಆ ಭಾಗದಲ್ಲಿರುವ ರಂಧ್ರದ ಮೂಲಕ ಹಿಡಿದುಕೊಳ್ಳಲು ಮಾಡಿಕೊಂಡ ಗೊಂಡೇವದ ಕಲಾತ್ಮಕ ಹುರಿ, ಇವು ಕಂಸಾಳೆಯ ಮುಖ್ಯವಾದ ಭಾಗಗಳು. ಬಟ್ಟಲನ್ನ ಮೇಲ್ಮುಖವಾಗಿ ಎಡ ಅಂಗೈ ಮೇಲೆ ಇರಿಸಿಕೊಂಡು ಬಲಗೈಯಲ್ಲಿ ಹಿಡಿದ ಮೇಲುತಾಳವನ್ನು ಅದರ ಮೇಲೆ ಕುಟ್ಟುವುದರಿಂದ ಕಣಿ ಕಣಿ ಎಂಬ ಮಧುರವಾದ ನಾದ ಉಂಟಾಗುತ್ತದೆ.

0: ಮಲೆಯ ಮಾದೇಶ್ವರನೇ ಈ ಕಂಸಾಳೆಗಳನ್ನು ಹಿಡಿದು ಕ್ವಾರಣ್ಯ ಮಾಡಿದ ಮೊದಲಿಗನೆಂಬುದು ಈ ದೇವರ ಗುಡ್ಡರ ನಂಬಿಕೆ. ಆದ್ದರಿಂದ ಕಂಸಾಳೆಯು ಅವರಿಗೆ ಪೂಜ್ಯ ವಸ್ತುವೆನಿಸುವ ಬಿರುದು ಎನಿಸಿಕೊಂಡಿದೆ.
1: ಕಂಸಾಳೆಯವರನ್ನು ಮಾದೇಶ್ವರನ ಗುಡ್ಡರು, ದೇವರ ಗುಡ್ಡರು, ಸಿರಿಯ ದೇವರ ಗುಡ್ಡರು ಎಂಬೆಲ್ಲ ಹೆಸರುಗಳಿಂದ ಕರೆಯುತ್ತಾರೆ. ಗುಡ್ಡ ಎಂದರೆ ಶಿಷ್ಯ, ಶಿಶುಮಗ, ಭಕ್ತ ಎಂದು ಅರ್ಥ. ಗುಡ್ಡನನ್ನು ಬಿಡುವ ಪದ್ಧತಿ ಕಂಸಾಳೆಯವರ ಆಚರಣೆಯಲ್ಲಿ ವಿಶಿಷ್ಟವಾದದ್ದು. ವಂಶ ಪಾರಂಪರ್ಯವಾಗಿ ಬಂದ ಪದ್ಧತಿಯಂತೆ ಮನೆಗೆ ಒಬ್ಬ ಗುಡ್ಡನನ್ನು ಬಿಡುವುದು ಮಾದೇಶ್ವರನ ಒಕ್ಕಲಲ್ಲಿ ಕಡ್ಡಾಯವಾಗಿದ್ದರೂ, ಇನ್ನೂ ಕೆಲವು ವಿಶೇಷ ಕಾರಣಗಳಿಂದ ಗುಡ್ಡನನ್ನು ಬಿಡುವ ಪದ್ಧತಿಯೂ ಇದೆ. ತಮಗೆ ಕಷ್ಟ ಕಾರ್ಪಣ್ಯಗಳು ಒದಗಿ ಬಂದಾಗ ಅಥವಾ ಮಕ್ಕಳಾಗದೆ ಹೋದಾಗ ಹುಟ್ಟಿದ ಮೊದಲನೇ ಮಗನನ್ನು ಗುಡ್ಡನನ್ನಾಗಿ ಮಾಡುತ್ತೇವೆ ಎಂದು ಮಲೆಯ ಮಾದೇಶ್ವರನಿಗೆ ಹರಕೆ ಹೊರುತ್ತಾರೆ. ಹಾಗೆ ಹುಟ್ಟಿದ ಮಗು 12 ವರ್ಷ ತುಂಬುವವರೆಗೂ ತಂದೆ ತಾಯಿಯ ಮಗ. ಆ ತರುವಾಯ ಅವನು ಗುರುವಿನ ಮಗ, ಅರ್ಥಾತ್ ಶಿಶುಮಗ. ಆ ಮಗುವನ್ನು ಗುಡ್ಡನನ್ನಾಗಿ ಮಾಡುವುದಕ್ಕೆ ಒಂದು ವಿಶೇಷ ಸಮಾರಂಭವನ್ನೇ ಏರ್ಪಡಿಸಿಕೊಳ್ಳುತ್ತಾರೆ.
0: ದೇವರ ಗುಡ್ಡರ ಮುಖ್ಯಸ್ಥನನ್ನು ಪುರುಷಕಾರಿ ಎಂದು ಕರೆಯುತ್ತಾರೆ. ಅವನ ನೇತೃತ್ವದಲ್ಲಿ ಗುಡ್ಡನನ್ನು ಬಿಡುವ ಸಮಾರಂಭ ನಡೆಯುತ್ತದೆ. ಈ ದೀಕ್ಷಾ ಕಾರ್ಯ ಸಾಮಾನ್ಯವಾಗಿ ಸೋಮವಾರವೇ ಜರುಗುತ್ತದೆ. ಶುಕ್ರವಾರವೂ ಇಟ್ಟುಕೊಳ್ಳಬಹುದು. ಮಾದೇಶ್ವರನ ಬೆಟ್ಟದಲ್ಲೇ ಆದರೆ ಯಾವ ದಿನವಾದರೂ ಸರಿ.
2: ನಿಮ್ಮ ಹೆಸರು?
3: ನಂಜೇಗೌಡ ಸರ್.
2: ನೀವು ಈ ಗುಡ್ಡರ ಬಿಡ್ತಾರಲ್ಲ, ಅದರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ?
3: ನಮ್ಮ ಸಾಲೂರು ಮಠದಲ್ಲಿ ಗುರುಗಳಿದ್ದಾರೆ. ಅವರು ಪುರುಷಕಾರಿ ಅಂತ ಹೇಳ್ಬಿಟ್ಟು ಒಂದು 10-12 ವರೆಗೆ ಇರ್ತಾರೆ. ಅವರು ಗುಡ್ಡನ್ನು ಬಿಡಬೇಕಾದ್ರೆ ಕರ್ಕೊಬಂದು ನೀವು ಕುಂಡರ್ಸ್ಬಿಟ್ಟು ಅವನಿಗೆ ದೀಕ್ಷಾ ಅಂತೇಳಿ ಮಾಡ್ತಾರೆ. ತಲೆ ಮಂಡೆ ಕೂದಲು ತೆಗೆದುಬಿಟ್ಟು ಆಮೇಲೆ ಯುವತಿ ಧಾರಣೆ ಮಾಡ್ತಾರೆ. ಯುವತಿ ಧಾರಣೆ ಮಾಡಾದ್ಮೇಲೆ ಕೊರಳಿಗೆ ರುದ್ರಾಕ್ಷಿ ಹಾಕ್ತಾರೆ. ರುದ್ರಾಕ್ಷಿ ಆದಮೇಲೆ ಕತ್ತಿಗೆ ಜೋಳಿಗೆ ಕೊಡ್ತಾರೆ. ಕತ್ತಿಗೆ ಜೋಳಿಗೆ ಕೊಟ್ಟಾದ್ಮೇಲೆ ಕಂಸಾಳೆ ಕೊಡ್ತಾರೆ. ಕಂಸಾಳೆ ಕೊಟ್ಬಿಟ್ಟು ನಾಗಬೆತ್ತ ಕೊಡ್ತಾರೆ. ನಾಗಬೆತ್ತ ಕೊಟ್ಬಿಟ್ಟು 4 ಮನೆ ಕೋರಣ್ಯಕ್ಕೆ ಕರ್ಕೊಂಡೋಗ್ತಾರೆ. ಅವರು ಗುಡ್ಡುಗಳು ಕಲ್ತಿರೋ ಗುಡ್ಡುಗಳು 4 ಜನ ಕರ್ಕೊಂಡು ಅವನು ಹುಡುಗನ ಮುಂದಕ್ಕೆ ಬಿಟ್ಟುಕೊಂಡು ಹಿಂದ್ಗಡೆ 4 ಜನ ಕಂಸಾಳೆ ಲಾದ್ ಮಾಡಿಕೊಂಡು ಮುಂದ್ಗಡೆ ಕರ್ಕೊಂಡು ಹೋಯ್ತಾ ಇರಬೇಕಾದ್ರೆ ಬಂದ ಎದುರಿಗೆ ಬಂದು ಗುಡ್ಡುಗಳಿಗೆ ಶರಣಾರ್ಥಿ ಅಂತ ಹೇಳಿ ಅಂತ ಹೇಳ್ಕೊಡ್ತಾರೆ. ಆ ಶರಣಾರ್ಥಿ ಅಂತ ಹೇಳು ಅಂತ ಹೇಳ್ಕೊಟ್ಟಾಗ ಆ ಹುಡುಗ ಅದನ್ನು ಹೇಳಬೇಕು. ಅದನ್ನು ಹೇಳಾದ ನಂತರ 4 ಮನೆ ಕೋರಣ್ಯ ಮಾಡಿಸಿ ಮತ್ತೆ ಗುರುಗಳ ಹತ್ರಕ್ಕೆ ಬಂದವಾಗ ಗುರುಗಳು ಏನು ಹೇಳ್ಕೊಡ್ತಾರೆ ಅಂತ ಹೇಳಿದ್ರೆ, ಹೊಲದಲ್ಲಿ ಮೇಯ್ತಾ ಇರ್ತಕ್ಕಂಥ ಹಸು ಹೊಡೆಯಬಾರ್ದು, ಮತ್ತೆ

0: ಕಚ್ಚುವಂತ ಸರ್ಪ ಬಂದ್ರೆ ನೀನು ಹೊಡಿಕ್ ಹೋಗ್ಬಾರ್ದು ಅಂತೇಳಿ ಅವರು ಬುದ್ಧಿ ಹೇಳ್ಕೊಡ್ತಾರೆ. ಕಂಚಿನ ತಟ್ಟೆಲಿ ಊಟ ಮಾಡಬಾರ್ದು ಮತ್ತೆ ಕಾಲಕ್ಕೆ ಚಪ್ಪಲಿ ಹಾಕ್ಬಾರ್ದು ಅಂತೇಳಿ ಗುರುಗಳು ದೀಕ್ಷಾ ಮಾಡಿ ನಮಗೆ ಕೊರಳಿಗೆ ರುದ್ರಾಕ್ಷಿ ಹಾಕ್ತಾರೆ. ಕಂಸಾಳೆ ಕೈ ಕೊಟ್ಟು ನಾಲ್ಕು ಮನೆ ಕೊರಣ್ಯ ಮಾಡ್ಕೊಬಂದು ನೀನು ಮತ್ತೆ ತಗೊಬಂದು ಅದನ್ನ ಮನೆಗೆ ದೇವ್ರಿಗೆ ನಿವೇದ್ಯ ಮಾಡಬೇಕು ಅಂತೇಳಿ ದೀಕ್ಷಾ ಮಾಡ.
1: ಹೀಗೆ ಗುಡ್ಡರಾದವನು ಮಹಾದೇವನ ಕಥೆಯನ್ನು ಕಲಿತು ಕಥೆ ಮಾಡುವುದು ಮುಂದಿನ ಹೆಜ್ಜೆ.

0: ಕಥೆಯನ್ನು ಕಲಿಸುತ್ತಾರೆ, ಇಲ್ಲದಿದ್ದರೆ ಸೊಲ್ಲು ಕೊಡಲು ಅಥವಾ ದಮ್ಮಡಿ ಹೊಡೆಯಲು ನೇಮಿಸಿಕೊಳ್ಳುತ್ತಾರೆ.
1: ಈ ಗುಡ್ಡ ಪ್ರತಿ ಸೋಮವಾರ ಮತ್ತು ಶುಕ್ರವಾರಗಳಲ್ಲಿ ಸ್ನಾನ ಮಡಿಗಳಿಂದ ಪೂಜೆ ಪುರಸ್ಕಾರಗಳನ್ನು ಮಾಡಿ ಕಂಸಾಳೆ ನುಡಿಸುತ್ತಾ ಕ್ವಾರಣ್ಯಕ್ಕೆ ತಪ್ಪದೇ ಹೋಗಬೇಕು. ಆ ಸಮಯದಲ್ಲಿ ಅವನಿಗೆ ಕಥೆ ಮಾಡಲು ಬರದಿದ್ದರೆ ಬಿಡೋಲಗ ಅಥವಾ ಕಟ್ಟೋಲಗ ಎಂಬ ಹೆಸರಿನ ಬಿಡಿ ಹಾಡುಗಳನ್ನಾದರೂ ಹಾಡುತ್ತಾನೆ.

0: ಚೆನ್ನಾಗಿ ಕಥೆ ಮಾಡುವವನಾಗಿದ್ದರೆ ಗುರು ಕಲಿಸಿದ ಕಥೆಗಳನ್ನು ಭಕ್ತರು ಬಯಸಿದಲ್ಲಿ ಹಾಡುತ್ತಾನೆ.
1: ಭಿಕ್ಷಾಟನೆ ಹಾಗೂ ಯಾತ್ರೆಗಳ ಸಂದರ್ಭದಲ್ಲಿ ಬಿಡಿ ಹಾಡುಗಳನ್ನು ಹೇಳುವುದು ಮಾತ್ರವಲ್ಲದೆ ವಿಶೇಷ ಸಂದರ್ಭಗಳಲ್ಲಿ ಹಬ್ಬ ಆಚರಣೆಗಳಲ್ಲಿ ಮೇಳ ನಡೆಸುವಲ್ಲಿ ಬೀಸು ಕಂಸಾಳೆಯ ನೃತ್ಯದಲ್ಲಿ ಹಾಡಲು ಕುಣಿಯಲು ಕಂಸಾಳೆಯನ್ನು ಬಳಸುತ್ತಾರೆ.

ಕಂಸಾಳೆ ಪದಗಳನ್ನು ಹಾಡಲು ಕೊನೆ ಪಕ್ಷ ಮೂವರು ಗುಡ್ಡರಾದರೂ ಬೇಕು. ಮೇಳದಲ್ಲಿ ಏಕತಾರಿ, ದಮ್ಮಡಿ ಹಾಗೂ ಬಟ್ಟು ತಾಳಗಳನ್ನು ಬಳಸುತ್ತಾರೆ. ಮುಖ್ಯ ಗುಡ್ಡ ಕಥೆಯನ್ನು ನಿರೂಪಿಸಿದರೆ ಸೊಲ್ಲಿನವರು ಪಲ್ಲವಿಯನ್ನು ಹಾಡುವುದಲ್ಲದೆ ಕಥೆಯ ವಚನ ನಿರೂಪಣೆಯ ಪ್ರತಿ ಸಾಲಿಗೂ ಹೌದು ಹೌದೌದು ಹ್ಞೂ ಶಿವಶಿವ ಎಂದು ಹೂಗುಡುತ್ತಿರುತ್ತಾರೆ. ಗುಡ್ಡರು ಹಾಡುವ ಗೀತೆಗಳು ತಾಳದ ಗತ್ತಿಗೆ ತಕ್ಕಂತೆ ವಿವಿಧ ಮಟ್ಟುಗಳಲ್ಲಿರುತ್ತವೆ.

ಕಂಸಾಳೆಯ ಗತ್ತಿಗೆ ತಕ್ಕ ಹಾಗೆಯೇ ತಾಳಕ್ಕೆ ಅನುಗುಣವಾಗಿಯೇ ಕತೆ ಪದ್ಯ ರೂಪದಲ್ಲಿ ನಡು ನಡುವೆ ವಿಶೇಷವಾಗಿ ವಚನ ರೂಪದಲ್ಲಿ ನಿರೂಪಿತವಾಗುತ್ತದೆ. ಈ ವಚನವೊಂದು ವಿಶಿಷ್ಟವಾದ ಪದ್ಯಗಂಧಿಯಾದ ಗದ್ಯ. ಈ ವಚನ ಪ್ರಾಚುರ್ಯವೇ ದೇವರಗುಡ್ಡರ ಕಾವ್ಯಗಳಲ್ಲಿ ಅತಿಯಾಗಿ ಕಾಣಸಿಗುತ್ತದೆ. ಸೊಲ್ಲು ಹಾಗೂ ನಡುನಡುವೆ ಮಾತ್ರ ಗೀತ ರೂಪದಲ್ಲಿದ್ದು ಉಳಿದೆಲ್ಲ ಭಾಗವು ವಚನದಲ್ಲೇ ನಿರೂಪಿತವಾಗುತ್ತದೆ.

0: ಇದು ಪಲ್ಲವಿಯಾದರೆ ಈ ಪಲ್ಲವಿಯನ್ನು ಬಳಸಿಕೊಂಡು ನಿರೂಪಿತವಾಗುವ ವಚನ ಹೀಗಿರುತ್ತದೆ.
1: ಆರಂಕಾಪುರಿ ಪಟ್ಟಣದಲ್ಲಿ ಶ್ರವಣದೊರೆಯ ರಾಜ್ಯವನ್ನಾಳುವಾಗ ಮಹಾದೇಶ್ವರ ಸ್ವಾಮಿಯವರು ಏಳಮಲೆ ಕೈಲಾಸದಲ್ಲಿ ನೆಲೆಗೊಂಡಿದ್ದ ಮಹಾಪ್ರಭು ನೋಡಿದೆಯಾ, ಬಂಕಾಪುರಿ ಶ್ರವಣ ದೊರೆಯವರು ಸತ್ಯವೇ ಅಸತ್ಯ ಅಸತ್ಯವೇ ಸತ್ಯ ಅಂತ ಹೇಳಿ, ಅಂದ್ರೆ ಧರ್ಮವೇ ಕರ್ಮ ಕರ್ಮವೇ ಧರ್ಮ ಅಂತ ಹೇಳಿ, ಆ ಶ್ರವಣ ದೊರೆಯವರು ದೇವಾದಿ ದೇವಮಾನರನ್ನೇ ರಾಕ್ಷಸರೇ ಇಟ್ಟುಕೊಂಡು ರಾಜ್ಯಭಾರ ಮಾಡ್ತಿದ್ದಾರೆ. ಇವಾಗ ನನ್ನ ಮಹಿಮೆ ತೋರಬೇಕು, ನನ್ನ ಮಹಿಮೆ ನನ್ನ ಶ್ವಾಸ ತೋರಬೇಕು ಅಂತ ಹೇಳಿ ಮಹಾದೇಶ್ವರ ಸ್ವಾಮಿ ಆ ಉತ್ತರ ದೇಶದ ಮರೆದಿವರು ಮಾಯದ ರೂಪ ತಾಳ್ಕೊಂಡು ಮಾಯಿಕಾರ ಮಹಾದೇಶ್ವರ ಅವರು ಜಂಗುಮೈನ ರೂಪ

ಮಾದಪ್ಪರ್ತಾಯಿದ್ರೆ ಮುಡುಕಿದ್ರೆ ಮಲ್ಲಿಕಾರ್ಜುನ ಬಾಗಲಲ್ಲಿ ಕಾವಲಾಗಿದ್ದರು. ಎಲ್ಲಿ? ಬಂಗಾಪುರಿ ಪಟ್ಟಣದ ಒಳಗೆ. ಬಂದಪ್ಪ ಮಾಹಿಕಾರ ಮಹದೇಶ್ವರ ಸ್ವಾಮಿ ಬಂದ್ಯ ಮಹಾಭಗವಂತ ಅಂತ ಹೇಳಿ ಮುಡುಗಿದರೆ ಮಲ್ಲಿಕಾರ್ಜುನ ಮಹದೇಶ್ವರ ಸ್ವಾಮಿ ನಿಮಗೆ ಸೇರ.

0: ಹೀಗೆ ದೇವರ ಗುಡ್ಡರು ಕಂಸಾಳೆ ವಾದ್ಯಗಳನ್ನು ಬಳಸಿಕೊಂಡು ಧಾರ್ಮಿಕ, ಐತಿಹಾಸಿಕ ಹಾಗೂ ಅನೇಕ ರಮ್ಯ ಸಾಮಾಜಿಕ ವಸ್ತುಗಳನ್ನುಳ್ಳ ಹಾಡುಗತೆಗಳನ್ನೂ ಹಾಡಬಲ್ಲರು. ಇವೇ ಕಾವ್ಯಗಳನ್ನು ತಂಬೂರಿಯ ಮೇಲೆ ನೀಲಗಾರರು ಹಾಡಬಲ್ಲವರಾದರೂ ಕಂಸಾಳೆಯವರ ಅಪೂರ್ವವೂ ಅದ್ಭುತವೂ ಅಮೋಘವೂ ಆದ ಅವರ ಕೃತಿ ಎಂದರೆ ಮಲೆಯ ಮಾದೇಶ್ವರ ಮಹಾಕಾವ್ಯ. ಮಲೆಯ ಮಾದೇಶ್ವರ ಮಹಾಕಾವ್ಯ ಈ ಅನಾಮಧೇಯ ಅನಕ್ಷರಸ್ಥ ಅಮರ ಕವಿಗಳ ಬಾಯಲ್ಲಿ ಪರಂಪರೆಯಿಂದ ಉಳಿದು ಬಂದದ್ದೇ ಈ ಕಂಸಾಳೆಯ ಕಣಿ ಕಣಿ ನಾದದಲ್ಲಿ.
1: ಈವರೆಗೆ ಡಾಕ್ಟರ್ ಪಿಕೆ ರಾಜಶೇಖರ್ ಅವರು ಬರೆದ ಕಂಸಾಳೆ ಪರಿಚಯಾತ್ಮಕ ರೂಪಕವನ್ನು ಕೇಳಿದಿರಿ.

ನಿರೂಪಣಾ ಧ್ವನಿಗಳು ಕೆಟಿ ಕೃಷ್ಣಕಾಂತ್ ಹಾಗೂ ನೇತ್ರಾವತಿ ಅಭಿರಾಮಮೂರ್ತಿ. ಕಂಸಾಳೆಯ ಗೀತೆಗಳನ್ನು ಹಾಡಿದವರು ಬೆಂಗಳೂರಿನ ಮರಿಮಾದಯ್ಯ, ಎಸ್ಎನ್ ನಂಜೇಗೌಡ, ಎಂ ಮಹದೇವಯ್ಯ, ಬಿ ರಾಮು ಹಾಗೂ ಎಲ್ ಮಹದೇವಪ್ಪ. ತಾಂತ್ರಿಕ ನೆರವು ಕೆಆರ್ ಮಧುಸೂದನ್. ನಿರ್ಮಾಣ ಡಾಕ್ಟರ್ ಬಿಎಸ್ ಸ್ವಾಮಿ. ಸಹಕಾರ ಬಿ ಗಂಗಪ್ಪ.

0: ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
1: ಇದು ಆಕಾಶವಾಣಿ ಬೆಂಗಳೂರು. ಸಮಯ ಈಗ 3:00. 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಉಡಿಯಾರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್
2: ಗಳನ್ನು ಸುನ್ನೆ ಕಿ ಫರ್ಮಾಯಿಶ್ ಭೇಜಿ ಹೇ. ತೋ ಪಹಲಾ ಜೊ ಗೀತ್ ಹೈ ಯೇ ದಿಲ್ ಫಿಲ್ಮ್ ಕಾ ಗಾನಾ ಉದಿತ್ ನಾರಾಯಣ್ ಔರ್ ಅನುರಾಧಾ ಪೌಡವಾಲ್ ಕಿ ಆವಾಜೋ ಮೇ ಸಮೀರ್ ಕಾ ಲಿಖಾ ಹುವಾ ಗಾನಾ ಆನಂದ್ ಮಿಲಿಂದ್ ಕಾ ಸಂಗೀತ್ ಹೈ. ಇಸ್ ಗೀತ್ ಕಿ ಫರ್ಮಾಯಿಶ್ ಹಮೇ ಲಿಖ್ ಭೇಜಿ ಹೈ ಶಮ್ಸುದ್ದೀನ್ ಕಿ ಬಾಡಿ ಪೂರಾ ಬಿಕಾನೇರ್ ರಾಜಸ್ಥಾನ್ ಸೇ ಯೇ ಪತ್ರ ಆಯಾ ಹೈ ಹಮಾರೇ ಪಾಸ್ ಮನ್ನತ್ ಖಾನ್ ಸಮಾರಾ ಖಾನ್ ಮೊಹಮ್ಮದ್ ಅಂಜಾನ್ ಸೇಫ್ ಅಲಿ ಕಮಾಲ್ ಖಾನ್ ಮರಿಯಮ್ ಬಾನೋ ಔರ್ ಮೊಹಮ್ಮದ್ ಅಲಿ ಆಪ್ಕಿ ಪಸಂದ ಕಾ ಯೇ ಗಾನಾ ಸುನಿಯೇ.

ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ಕೇಳುಗರಿಗೆಲ್ಲ ಶಾರದಾ ಇಬ್ರಾವ್ ಹೇಳುವ ನಮಸ್ಕಾರಗಳು ಹಾಗೂ ನಿಲಯದ ಸಾಯಂಕಾಲದ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಸಮಯ 5:24. ಈಗ ಕೇಳಿ ಯಕ್ಷಲಹರಿ, ಯಕ್ಷಗಾನದ ಹಾಡುಗಳು. ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು.

0: 1987 ಕಾನೂನು ಸೇವೆಗಳ ಪ್ರಾಧಿಕಾರಗಳ ಕಾಯ್ದೆ ಸೆಕ್ಷನ್ 12 ಅಡಿಯಲ್ಲಿ ಅರ್ಹ ನಾಗರಿಕರಿಗೆ ಶುಲ್ಕರಹಿತ ಕಾನೂನು ಸಲಹೆಯನ್ನು ನ್ಯಾಯಬಂಧು ಆಪ್ ಹಾಗೂ www.probono-doj.in ಇಲ್ಲಿ ಪಡೆಯಬಹುದು.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್.
3: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
4: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6 ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
5: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
4: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30.
5: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
4: ಲಿಡ್ಕರ್, ನಂಬಿಕೆ ನಿರಂತರ.
6: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
7: ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು, ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.
8: ಆತ್ಮೀಯ ಕೇಳುಗರೆ, ಆಕಾಶವಾಣಿಯ 90 ವರ್ಷಾಚರಣೆಯ ಸಂದರ್ಭದಲ್ಲಿ ಪಾಕ ವೈವಿಧ್ಯತೆಗಳ ಕುರಿತ ವಿಶೇಷ ಸರಣಿ ಕಾರ್ಯಕ್ರಮ ಶುಚಿ ರುಚಿ.
9: ಸಾಂಪ್ರದಾಯಿಕ ಅಡುಗೆಗಳು, ನಶಿಸುತ್ತಿರುವ ತಿನಿಸುಗಳು.
8: ಇದೇ ಭಾನುವಾರ ದಿನಾಂಕ 31 May 2026 5:00 PM ನಿಮ್ಮ ನೆಚ್ಚಿನ ಆಕಾಶವಾಣಿಯ ಕಾರವಾರ ಕೇಂದ್ರ 102.3 ಮೆಗಾಹರ್ಟ್ಸ್ಗಳು ಹಾಗೂ ನ್ಯೂಸ್ ಆನ್ ಏರ್ ಆ್ಯಪ್ನಲ್ಲೂ ಕೂಡ ಕೇಳಲು ಮರೆಯದಿರಿ. ತಪ್ಪದೇ ಕೇಳಿ ಆಕಾಶವಾಣಿಯ 90 ವರ್ಷಾಚರಣೆಯ ಸಂದರ್ಭದಲ್ಲಿ ಪಾಕ ವೈವಿಧ್ಯತೆಗಳ ಕುರಿತ ವಿಶೇಷ ಸರಣಿ ಕಾರ್ಯಕ್ರಮ ಶುಚಿ ರುಚಿ. ಇದೇ ಭಾನುವಾರ ದಿನಾಂಕ 31 May 2026 5:00 PM
10: ಕೇಳಿ ಪ್ರಸಂಗ ತ್ರಿಪುರ ದಹನ.

ಏನದ್ಭುತ ಇದು. ಗಗನಾಂಗಣದಲ್ಲಿ ವಿಚಿತ್ರವಾದಂತಹ ಆಕೃತಿಯನ್ನು ಗೋಚರಿಸಿದ್ದು ಮಾತ್ರವಲ್ಲ, ವಿಶೇಷವಾದಂತಹ ಪ್ರಕಾಶವನ್ನೂ ಬೀರುತ್ತ ನಾರದರಂಥವರ ಮನವನ್ನೇ ಕರ್ಷಿಸುವಷ್ಟಕ್ಕೆ ಬೆಳೆದು ನಿಂತಿದೆ ಅಂತಾದ್ರೆ ಇದೇನು ಪರೀಕ್ಷಿಸಬೇಕಾಗಿ ಬಂತಲ್ಲ ನಮಗೆ. ಆದ್ರಿಂದಲೇ ಅಗ್ನಿಯೋ ವಾಯುವೋ ಮುಂದಾದವರು ಏನದು ಅಂತ ತಿಳಿಯಲಿ. ಅಲ್ಲಿ ಕಾಣಿಸಿಕೊಂಡ ಆಕೃತಿ ಕೇವಲ ತೃಣವೊಂದನ್ನು ಮುಂದಿಟ್ಟು ಅಗ್ನಿಯಲ್ಲಿ ಸುಡು ಅಂತ ಹೇಳಿತಂತೆ. ಆದರೆ ಅಗ್ನಿಗೆ ಸುಡುವುದಕ್ಕಾಗಲಿಲ್ಲ, ವಾಯುವಿಗೆ ಅದನ್ನು ಹಾರಿಸುವುದಕ್ಕಾಗಲಿಲ್ಲ. ಇವರೆಲ್ಲ ತಳೆಗುಂದಿ ಶಕ್ತಿಹೀನರಾಗಿ ನಾವದಕ್ಕೆ ಸೋತೆವು ಎನ್ನುವ ಭಾವದಿಂದ ಇದ್ದಾರೆ. ಸುಮನಸರೇ, ಪರೀಕ್ಷೆಯ ಉದ್ದೇಶದಿಂದ ನಾನು ಬಂದಾಗ ಗೋಚರಿಸಿದ್ದೇನು ಕೇವಲ ಆಕೃತಿ ಕಾಯರೂಪವಾದದ್ದಲ್ಲ, ವಿಚಿತ್ರವಾದದ್ದು. ಅಂಬರವಾಣಿಯ ಮೂಲಕ ನಮಗೊಂದು ಎಚ್ಚರಿಕೆಯನ್ನು ಕೊಟ್ಟಿದೆ. ಯಾವುದು ಜಗತ್ತನ್ನೇ ನಡೆಯಿಸುವಂತಹ ಶಕ್ತಿಯುಂಟು, ಆ ಶಕ್ತಿಯ ರಹಸ್ಯವನ್ನರಿಯದೆ ಸುಮನಸರಾದ ನೀವೆಲ್ಲ ಅಹಂಕೃತಿಯಿಂದ ತುಂಬಿದ್ದೀರಿ. ಇದನ್ನರಿಯದೆ ವ್ಯವಹರಿಸಿದರೆ ನಿಮ್ಮ ಅಹಂಕಾರವು ಪತನಗೊಳ್ಳುವ ಕಾಲ ಉಂಟು ಅನ್ನುವ ಎಚ್ಚರಿಕೆಯನ್ನು ಕೊಟ್ಟಿದೆ. ನಮಗ ಅಹಂಕಾರವೇ, ಸುಮನಸರು ನಾವು, ನಮ್ಮ ಶಕ್ತಿಯನ್ನು ಯೋಗ್ಯತೆಯನ್ನು ಚೆನ್ನಾಗಿ ತಿಳಿದವರು. ನಮ್ಮಂಥವರ ಅಹಂಕಾರವನ್ನು ಇಳಿಸುವುದಕ್ಕೆ ಇನ್ಯಾವುದೋ ಶಕ್ತಿಯೇ. ಬಂದದ್ದು ಬರಲಿ, ನಾನು ನೋಡಿಕೊಂಡೇನು, ನೀವು ನಿಶ್ಚಿಂತರಾಗಿ. ದೇವೇಂದ್ರನ ಪ್ರವೇಶವಾದ ಮಾತ್ರಕ್ಕೆ ಅದು ಮೈಗರೆದು ಕಣ್ಮರೆಯಾಗಿ ಹೋಯ್ತಲ್ಲ, ಹಾಗಾದ್ರೆ ನಮಗದು ಅಂಜುತ್ತದೆ ಅಂತ ಅರ್ಥ. ಯಾವುದು ನಮ್ಮ ಕುರಿತಾಗಿ ಭೀತಿಯನ್ನು ತಾಳಿದೆಯೋ ಆ ಬಗ್ಗೆ ನಮಗೆ ಶಂಕೆ ಬೇಡ, ನಿಶ್ಚಿಂತರಾಗಿ ನೋಡೋಣ.

0: दम मंदिर खल कुल शिखामणि असुर कुल तिलक मेरे दाड़ ತಾರಕಾಸುರ ಮಹಾಶಯನ ಮಕ್ಕಳು ನಾವು ಮೂವರು.
1: ಹೌದಣ್ಣ,
0: ನಾನೇ ತಾರಾಕ್ಷ, ತಾಮ್ರಾಕ್ಷ ಮತ್ತೆ ವಿದ್ಯುನ್ಮಾನಿಗಳಾದಂತಹ ನೀವು. ಶೌರ್ಯ ಸಾಹಸಗಳಲ್ಲಿ ನನಗೆ ಸಮಾನರಾಗಿ ಮೆರೆದಾಡುತ್ತಾ ಇದ್ದೀರಿ.
2: ಹೌದು
0: ತಮ್ಮಂದಿರೇ, ಆ ದೇವೇಂದ್ರನ ಮೋಸದಿಂದ ಹರಿಯ ಕಪಟದಿಂದ ನಮಗೆ ನ್ಯಾಯವಾಗಿ ಸಲ್ಲಬೇಕಾದಂತಹ ಆ ಸ್ವರ್ಗದ ಆಧಿಪತ್ಯ ನಮ್ಮವರಿಗೆ ಈವರೆಗೆ ದಕ್ಕದೆ ಹೋಯಿತು.
2: ಹೌದಣ್ಣ,
0: ಅದಕ್ಕೋಸ್ಕರವಾಗಿ ಹೋರಾಡಿದವರು ನಮ್ಮಪ್ಪ ತಾರಕಾಸುರ. ಆದರೆ ಏನು ಮಾಡೋಣ, ಅಸುರರ ಆರಾಧ್ಯ ದೈವವೆಂದೆನಿಸಿದ ಆ ಶಂಕರನ ಸುತನಿಂದಲೇ ನಮ್ಮ ಅಪ್ಪನ ವಧೆಯಾಯಿತಲ್ಲವೇ.
2: ಕುಲದೈವವೇ ನಮಗೆ ಮುನಿದಿನಲ್ಲ.
0: ಹಾಗಿರುವಾಗ ಈಗ ನಾವು ಬೆಳೆದು ಯೌವನಾವಸ್ಥೆಗೆ ಬಂದಿದ್ದೇವೆ, ಕುದಿಯುವ ರಕ್ತ ನಮ್ಮಲ್ಲಿದೆ. ಹಾಗಿರುವಾಗ ನಮ್ಮ ತಂದೆಗೆ ದ್ರೋಹವೆನಿಸಿದ ಆ ದೇವ ದೇವತೆಗಳಿಗೆ ಪ್ರತೀಕಾರವನ್ನು ಮಾಡುವ ಕಾಲ ಸನ್ನಿಹಿತವಾಗಿದೆ. ಏನು ನಿಮ್ಮ ಅಂಬೋಣ ಹೇಳಿ.
2: ಅಣ್ಣದೇವ, ಕೇವಲ ಬದುಕಿದ್ರೆ ಮಾತ್ರ ಸಾಕಾಗುವುದಿಲ್ಲ. ಬದುಕಿದಂತಹ ವ್ಯಕ್ತಿ ಸಾಧಿಸಿದ್ದೇನು ಎಂಬುದನ್ನು ಜಗತ್ತು ತಿಳಿಯಬೇಕು, ಈ ಸೃಷ್ಟಿ ಅರಿಯಬೇಕು. ಹಾಗಾಗಿ ನಾವು ಮೂವರು ಕೂಡ ಸಾಧನೆಯತ್ತ ಮುಂದುವರಿಯಬೇಕೆಂಬ ಕಾರಣದಿಂದ ಅಮೃತ ಪಾನ ಮಾಡಬೇಕು, ಆ ದೇವತೆಗಳಿಗೆ ಸರಿ ಸಮವಾಗಿ ನಾವು ನಿಲ್ಲಬೇಕೆಂಬ ಕಾರಣದಿಂದ ಅಮೃತವನ್ನೇ ಪಡೆಯುವುದಕ್ಕೆ ಚಂದ್ರಲೋಕಕ್ಕೆ ಹೋದೆವಲ್ಲ. ಆದರೆ ಏನು ಮಾಡೋಣ, ಚಂದ್ರ ಹೋಗಿ ಶಿವನ ಜಟೆಯಲ್ಲಿ ಸೇರಿಕೊಂಡನಲ್ಲ.
0: ಅಡಗಿ ಕುಳಿತ, ಅಡಗಿ ಕುಳಿತ.
1: ಅಣ್ಣ, ಚಂದ್ರನು ಹೋಗಿ ಶಿವನನ್ನು ಸೇರಿದರೆ ಏನಾಯ್ತು? ಶಿವನು ನಮ್ಮ ಆರಾಧ್ಯ ದೇವ, ಅವನಲ್ಲಿಗೆ ನಾವು ಹೋಗುವ ಹಾಗಿಲ್ಲ. ಹೋಗಲಿ ಬಿಡು, ಕೇಳಿದಂತಹ ವರವನ್ನು ನೀಡುವಂತಹ ಅಜನಿದ್ದಾನೆ, ಬ್ರಹ್ಮದೇವನಿದ್ದಾನೆ. ಹಾಗಾದರೆ ಅವನಿಂದ ಬೇಕಾದಂತಹ ವರಗಳನ್ನು ನಾವು ಪಡೆಯಬೇಕಾಗಿದೆ. ಆದ್ದರಿಂದ ವರವನ್ನು ಪಡೆಯಬೇಕಾದ್ರೆ ತಪಸ್ಸನ್ನು ಆಚರಿಸಬೇಕು. ಅದಕ್ಕಾಗಿ ಅಜನನ್ನು ಭಜನೆ ಮಾಡಿ ಮೆಚ್ಚಿಸಿ ಆತನ ಪ್ರೀತಿಗೆ ಭಾಜನರಾಗಿ ವರವನ್ನು ಕೇಳೋಣ. ವರವನ್ನು
0: ಭೇಷ್ ತಮ್ಮಂದಿರೆ ಭೇಷ್, ನಿಮ್ಮ ಸಲಹೆಗಳನ್ನೆಲ್ಲ ಅಂಗೀಕರಿಸಿದ್ದೇನೆ. ಆದ ಕಾರಣ ಮುಂದಿನ ನಮ್ಮ ಹೆಜ್ಜೆ ತಪಸ್ಸು, ತಪಸ್ಸು
2: ನಡೆಯೋಣ.
3: ಪಂಚಾಗ್ನಿ ಮಧ್ಯದೊಳಗೆ ಏಕ ಪಾದದಿ ನಿಂತು ತಪಿಸುತ್ತಿರಲು
0: ಸಂಬಂಧಿರೇ, ತಪಸ್ಸು ಎಂದರೆ ದೇಹವನ್ನು ದಂಡಿಸಿಯೇ ಮಾಡಬೇಕಾದದ್ದು. ಆದ ಕಾರಣ ಘನ ಘೋರವಾದಂತಹ ಅರಣ್ಯಕ್ಕೆ ಹೋಗೋಣ. ಅಲ್ಲಿ ಹೋಗಿ ಪಂಚಾಗ್ನಿ ಕುಂಡವನ್ನು ನಿರ್ಮಿಸಿದ್ದಾಯಿತು.
2: ಹೌದು,
0: ಇನ್ನು ಒಂದು ಕಾಲಲ್ಲಿ ನಿಂತು ಬ್ರಹ್ಮನನ್ನು ತಪಸ್ಸು ಮಾಡೋಣ, ತಪಸ್ಸು ಮಾಡೋಣ.

0: ದೈತ್ಯ ಕುಲಭೂಷಣರೇ,
1: ಜಯ ಜಯ ಜಯ ಜಯ ಜಯ ಜಯ.
0: ಕಾಯಕ್ಕೆ ಕಷ್ಟವನ್ನು ಕೊಡುವುದರ ಮೂಲಕವಾಗಿ ಪ್ರಾಪಂಚಿಕವಾದ ವ್ಯಾಮೋಹವನ್ನು ದೂರವಿರಿಸಿ ಕೇವಲ ಭಗವಂತನಲ್ಲೇ ಆತ್ಮಶಕ್ತಿಯನ್ನು ಅನುಸಂಧಾನಗೊಳಿಸುವುದರ ಮೂಲಕವಾಗಿ ನನ್ನನ್ನು ಮೆಚ್ಚಿಸುವಲ್ಲಿ ನೀವು ಸಾಫಲ್ಯವನ್ನು ಹೊಂದಿದ್ದೀರಿ. ಯಾಕಿಂತಹ ಘನಘೋರವಾದಂತಹ ತಪಸ್ಸನ್ನು ಮಾಡಿದಿರಿ ಹೇಳಿ.
1: ದೇವೋ
2: ಬಂದಯ ಭಕ್ತ ಬಂಧುವೆ ಧನ್ಯನಾದೆವೆಲೆ ತಂದೆ ಕೇಳೆಮ್ಮ ಭಿನ್ನ ಪವನ.

0: ಬ್ರಹ್ಮದೇವ.
1: ತಾರಕಾತ್ಮಜರೇ,
0: ಈ ಜೀವನವನ್ನು ನಾವು ಸಾರ್ಥಕಗೊಳಿಸಬೇಕು ಎಂಬಂತಹ ದೃಷ್ಟಿಯಿಂದ ಮುಂದಕ್ಕೆ ಅನುಪಮವಾದಂತಹ ಕೀರ್ತಿಯನ್ನು ಗಳಿಸಬೇಕು, ಐಶ್ವರ್ಯವನ್ನು ಗಳಿಸಬೇಕು. ಆ ಕೀರ್ತಿ ಐಶ್ವರ್ಯಗಳು ಶಾಶ್ವತವಾಗಿರಬೇಕು ಎಂಬಂತಹ ದೃಷ್ಟಿಯನ್ನಿರಿಸಿಕೊಂಡು ಅಪೂರ್ವವಾದಂತಹ ವರವನ್ನು ಯಾಚಿಸ್ತಾ ಇದ್ದೇವೆ ದೇವ.
1: ಏನದು?
0: ನಾವು ಈ ಧಮ್ಮ ಸೃಷ್ಟಿಗಳನ್ನೇ ಮೀರಿ ಅಪೂರ್ವವಾದಂತಹ ಮೂರು ಗ್ರಹಗಳಲ್ಲಿ ಸ್ವತಂತ್ರರಾಗಿ ಸುತ್ತಾಡುವಂತಾಗಬೇಕು. ಮೂರು ಲೋಕವ ಜಯಿಸಿ, ಮರಣವನ್ನು ಜಯಿಸಿ, ಸಾವಿರ ವರ್ಷಕ್ಕೊಮ್ಮೆ ಈ ರಭೋಮಂಡಲವನ್ನು ಸುತ್ತುತ್ತಾ ಸುತ್ತುತ್ತಾ ನಾವು ಒಂದಾಗುವಂತಾಗಬೇಕು. ಕೇವಲ ಮುಕ್ಕಾಲುಗಳಿಗೆ ನಾವು ಒಂದಾಗಿ ಒಂದು ಸರಳ ರೇಖೆಯಲ್ಲಿ ಬಂದು ನಾವು ಐಕ್ಯದಂದಿರುವಂತಾಗಬೇಕು. ಇದನ್ನು ಕಂಡು ದೇವಾದಿ ದೇವತೆಗಳು ಬೆದರಿ ನಮಗೆ ಕೀರ್ತಿ ಐಶ್ವರ್ಯ ಅಧಿಕಾರಗಳು ಶಾಶ್ವತವಾಗುವಂತೆ ಅನುಗ್ರಹಿಸಬೇಕು ತಂದೆ, ಅನುಗ್ರಹಿಸಬೇಕು.
1: ನಿಮ್ಮ ಕೋರಿಕೆ ಏನೋ ಸತ್ಯವೇ, ಆದರೆ ಎಷ್ಟರ ಮಟ್ಟಿಗೆ ಸಾಧು ಅಂತ ಯೋಚಿಸಬೇಡುವೆ.
2: ದೈತ್ಯಾಗ್ರಣಿಗಳಿರ ಮನಕರಿವಾಯ್ತು ನುಡಿದ ವಿವರ,
1: ಮನಕ್ಕೆ ಅರಿವಾಯಿತು.

0: ಮಹತ್ವಾಕಾಂಕ್ಷೆಯ ಅಪರಾಧ ಏನೂ ಅಲ್ಲ. ಹಾಗಂತ ಅದನ್ನು ಸಾಧಿಸಿಕೊಳ್ಳುವಲ್ಲಿನ ತನ್ನ ಅರ್ಹತೆ ಮತ್ತು ಸಾಧಿಸಿಕೊಳ್ಳುವುದು ಎಷ್ಟರ ಮಟ್ಟಿಗೆ ಸಾಧು ಅನ್ನುವುದನ್ನು ಯೋಚಿಸಬೇಕಾಗ್ತದೆ. ಮರ್ತ್ಯಲೋಕದಲ್ಲಿ ಹುಟ್ಟಿದ ಪ್ರತಿಯೊಬ್ಬನೂ ಸಹ ಮೃತಿಯನ್ನು ಐದಲಿಕ್ಕೆ ಬೇಕು. ಸಾವನ್ನು ಜಯಿಸುವುದಕ್ಕೆ ಈ ಪ್ರಪಂಚದಲ್ಲಿ ಯಾರಿಗೂ ಸಾಧ್ಯವಾಗುವುದಿಲ್ಲ. ಆದರೂ ಸಾವನ್ನು ಜಯಿಸುವ ನಿಮ್ಮ ಯತ್ನದಲ್ಲಿ ನಿಮಗೆ ಸಾಫಲ್ಯವನ್ನು ನಾನು ಒದಗಿಸಿಕೊಡಬಲ್ಲೆ. ನೀವು ಈವತ್ತಿನಿಂದ ಮೂರು ಪುರದ ನಿರ್ಮಾಣ ಮಾಡಿದ ಮೇಲೆ ತ್ರಿಪುರಾಸುರರೆಂದೇ ಖ್ಯಾತಿಯನ್ನು ಹೊಂದುತ್ತೀರಿ. ನೀವೇ ಕೇಳಿದ ಹಾಗೆ 1000 ವತ್ಸರಗಳಿಗೆ ಒಂದು ಬಾರಿ ತನ್ನ ಕಕ್ಷೆಯಲ್ಲಿ ತಿರುಗುತ್ತಿರುವಂತಹ ಮೂರು ಪುರಗಳು ಒಂದೇ ಸರಳ ರೇಖೆಯಲ್ಲಿ ಬಂದಾಗ ನಿಮ್ಮ ಮೂವರು ಸಹೋದರರ ಮಿಲನವೂ ಸಾಧ್ಯವಾಗುತ್ತದೆ. ಹಾಗಂತ ಆ ಮುಕ್ಕಾಲು ಗಳಿಗೆಯನ್ನು ಮಾತ್ರ ಬಹಳ ಎಚ್ಚರದಿಂದ ನೀವು ಕಾಪಿಟ್ಟುಕೊಳ್ಳಬೇಕು. ಆ ಮುಕ್ಕಾಲು ಗಳಿಗೆಯಲ್ಲಿ ನಿಮ್ಮ ಮರಣ ಸವನಿಸಿದರೂ ಸವನಿಸಿತು.
1: ಧನ್ಯರಾದೇವು ದೇವ, ಧನ್ಯರಾದೇವು.
0: ಒಳ್ಳೆ
1: ತಮ್ಮಂದಿರೇ, ಬ್ರಹ್ಮದೇವ ಕೊಟ್ಟಂತಹ ವರ, 1000 ವರ್ಷಗಳಿಗೆ ಒಮ್ಮೆ ಮುಕ್ಕಾಲುಗಳಿಗೆ ನಾವು ಒಟ್ಟಾಗುವುದು, ಒಂದು ಸರಳ ರೇಖೆಯಲ್ಲಿ ಬರುವುದು, ಆಗ ಒಂದು ಬಾಣದಿಂದ ಹೊಡೆಯುವುದು. ಇದೆಲ್ಲ ಆಗುವಂತದ್ದು ಹೋಗುವಂತದ್ದಲ್ಲ.
2: ಆದರೂ ಕೂಡ ಒಂದೇ ಕಾಲದಲ್ಲಿ ನಮ್ಮ ಮರಣ ಅಲ್ವೇ, ಮತ್ತೆ ಯಾಕೆ ಚಿಂತೆ
1: ಅಲ್ವೇ? ಇನ್ನು ನಮ್ಮ ಮುಂದಿನ ಹೆಜ್ಜೆ
2: ಈ ಸೃಷ್ಟಿಯನ್ನೇ ನಮ್ಮ ಅಂಕಿತದಲ್ಲಿ ಇಟ್ಟುಕೊಳ್ಬೇಕು.
1: ಹಾಗಿರುವಾಗ ನಿಮಗೆ ಒಂದು ಸಲಹೆ ಕೊಡ್ತಾ ಇದ್ದೇನೆ. ನಾವು ಮೂವರು ಒಟ್ಟಾಗಿ ಹೋಗುವುದಲ್ಲ, ಪಾಲು ಮಾಡಿಕೊಳ್ಳಬೇಕು.
2: ಮೂರು ಪುರಗಳ ನಿರ್ಮಾಣ ಆಗಬೇಕಲ್ಲ
1: ಅಣ್ಣಾ. ಹಾಗಿರುವಾಗ ಮೊದಲು ದಿಕ್ವಿಜಯದ ಮೊದಲು ಪುರ ನಿರ್ಮಾಣವಾಗಬೇಕು. ಎಲ್ಲಿದ್ದಾನೆ ದಾನವ ಶಿಲ್ಪಿಯಾದಂತಹ ಮಯ? ಬರ್ಲಿ
3: ದಾನವೇಂದ್ರ, ಅವಸರದ ಕರೆಯೇ ಆಯ್ತಲ್ಲ, ಯಾಕೆ ಏನಾಗ್ಬೇಕು?
1: ಶಿಲ್ಪಿಗಳೇ, ಬ್ರಹ್ಮದೇವರಿಂದ ವರವನ್ನು ಪಡೆದಿದ್ದೇವೆ ನಾವು. ಮೂರು ಲೋಕಗಳನ್ನು ಸೃಷ್ಟಿಸಿ ನಭೋಮಂಡಲದಲ್ಲಿ ಸುತ್ತಾಡುವಂತಹ ಒಂದು ವಿಶಿಷ್ಟವಾದಂತಹ ವರ ನಮಗೆ. ಈಗ ಆ ಮೂರು ಗ್ರಹಗಳ ರಚನೆಯಾಗಬೇಕಾಗಿದೆ. ರಚನೆಯಾಗಬೇಕಾಗಿದ್ದರೆ ನಿಮ್ಮಿಂದಲ್ಲದೆ ಅನ್ಯರಿಂದ ಇದು ಆಗುವಂತಹದ್ದಲ್ಲ. ಅದು ಹೇಗಿರಬೇಕು ಅಂತ ಹೇಳ್ತಾ ಇದ್ದೇನೆ. ಒಂದು ಸ್ವರ್ಣಮಯವಾದಂತಹ ಗ್ರಹ, ಇನ್ನೊಂದು ರಜತಮಯವಾದಂತಹ ಗ್ರಹ, ಮತ್ತೊಂದು ಕಬ್ಬಿಣದ ಗ್ರಹ. ಈ ರೀತಿ ಮೂರು ಗ್ರಹಗಳನ್ನು ರಚಿಸಬೇಕು. ನಾ ಭೂತೋ ನ ಭವಿಷ್ಯತಿ ಎಂಬಂತೆ ರಥದ ಆಕೃತಿಯಲ್ಲಿ ಈ ಗ್ರಹಗಳನ್ನು ರಚಿಸಿ

0: ಮಾನವೇಂದ್ರ, ನೀನು ಮತ್ತೆ ನಿನ್ನ ತಮ್ಮಂದಿರ ಅಪೇಕ್ಷೆಯಂತೆ ಆಕಾಶದಲ್ಲಿ ಆ ಮೂರು ಕುರೆಗಳನ್ನು ನಿರ್ಮಾಣ ಮಾಡಿದ್ದೇನೆ. ಅದು ನೋಡುವಲ್ಲಿ ಸ್ವರ್ಣಪುರ. ಹಿರಿಯವನಾದ ನೀನು ಅಲ್ಲಿ ನಿರ್ಭಯವಾಗಿ ಸಂಚರಿಸುವುದಕ್ಕೆ ಬಹಳ ವಿಶೇಷವಾಗಿ ನಿರ್ಮಾಣ ಮಾಡಿದ್ದೇನೆ. ಆ ಕಡೆ ನೋಡು ರಜತಪುರ, ನಿನ್ನ ತಮ್ಮನಾದ ತಾಮ್ರಾಕ್ಷನು ಬಹಳ ವೈಭವದಿಂದ, ನಿರ್ಭಯದಿಂದ, ನಿರಾತಂಕವಾಗಿ ಇರುವಂತೆ ನಿರ್ಮಾಣ ಮಾಡಿದ್ದೇನೆ. ಈ ಕಡೆ ನೋಡು ಕಬ್ಬಿಣದ ಪುರ, ಕಠಿಣವಾಗಿದೆ. ನಿನ್ನ ತಮ್ಮನಾದಂತಹ ವಿದ್ಯುನ್ಮಾಲಿಯು ಬಹಳ ವಿಶೇಷವಾಗಿ ರಾಜ್ಯಭಾರ ಮಾಡುವಂತೆ ನಿರ್ಮಾಣ ಮಾಡಿದ್ದೇನೆ. ಈ ಪುರಗಳು ಹಿಂದೆ ರಚನೆ ಆಗಲಿಲ್ಲ, ಮುಂದೆ ರಚನೆ ಆಗುವುದಕ್ಕೆ ಇಲ್ಲ. ನನ್ನ ಕಲಾ ಕೌಶಲ್ಯವನ್ನು ಉಪಯೋಗಿಸಿಕೊಂಡು ಬಹಳ ವಿಚಿತ್ರವಾಗಿ ನಿರ್ಮಾಣ ಮಾಡಿದ್ದೇನೆ. 3,000 ಯೋಜನಾಂತರದ ವಿಸ್ತಾರವುಳ್ಳಂತಹ ಈ ಪುರಗಳಲ್ಲಿ ಅಪರಿಮಿತವಾದ ಸಂಪತ್ತಿದೆ. ನೀವು ಮೂವರು ಈ ಪುರಗಳಲ್ಲಿ ನಿರ್ಭಯವಾಗಿರಬಹುದು. ಹೇಗೆ ತೃಪ್ತಿಯಾಯ್ತೆ ಅಸುರೇಂದ್ರ?
1: ಬೇಷ್ ಬೇಷ್ ಬೇಷ್, ಶಿಲ್ಪಿಗಳೇ ಬಹಳ ಸಂತುಷ್ಟರಾಗಿದ್ದೇವೆ. ತಮ್ಮಂದಿರೇ ನೋಡಿದಿರೇ ನೋಡಿದಿರೇ, ಅಪೂರ್ವವಾದಂತಹ ಉಪಗ್ರಹಗಳನ್ನು ನೋಡಿದಿರಲ್ವಾ? ನಾನು ಸ್ವರ್ಣಪುರವನ್ನು ಏರಬೇಕಾಗಿದೆ. ತಾಮ್ರಾಕ್ಷ ಅಂದ್ರೆ ರಜತಪುರವನ್ನು ಏರುತ್ತಾನೆ,
2: ನಾನು ಕಬ್ಬಿಣದ ಪುರವನ್ನು ಏರುತ್ತೇನೆ.
1: ಏರಿ, ನಮ್ಮ ಮುಂದಿನ ಏನು ಕೆಲಸ?
3: ದೇವಲೋಕಕ್ಕೆ ದಾಳಿ.
1: ನಾನು ಸ್ವರ್ಗಕ್ಕೆ ದಾಳಿ ಇಡ್ತೇನೆ, ತಾಮ್ರಾಕ್ಷನು ಭೂಮಿಗೆ, ನೀನು ಹಾಗಾಗಿರುವಾಗ ಪುರವನ್ನು ಏರೋಣವೇ.

0: ಸಿಕ್ಕಿದೆಯ ದೇವೇಂದ್ರ, ನಿನಗಾಗಿ ಕಾಯುತ್ತಿದ್ದವರು ನಾವು. ಬಹಳ ಮೋಸದಿಂದ ಕಾಪಟ್ಯದಿಂದ ಈವರೆಗೆ ನಮ್ಮ ವಂಶಜರನ್ನೆಲ್ಲ ಸದೆ ಪಡೆದಿದ್ದೇನೆ ಎಂಬಂತಹ ಅಹಂಕಾರ ನಿಲ್ಲನ್ನಿದ್ದರೆ ಈ ಕ್ಷಣದಲ್ಲಿ ಅದನ್ನು ಬಿಟ್ಟು ಬಿಡುವುದು ನೀನು ರೇಸು. ನಮ್ಮ ತಂದೆಯಾದಂತಹ ತಾರಕಾಸುರನಿಗೆ ನಿನ್ನಿಂದ ಆದಂತಹ ಆ ದ್ರೋಹ, ಆ ಮೋಸ, ಅದಕ್ಕೆ ಪ್ರತಿಯಾಗಿ ನಿನ್ನನ್ನು ಸದೆ ಬಡಿಯಬೇಕು ಎಂಬಂತಹ ಉದ್ದೇಶದಿಂದ ಬಂದವನು ನಾನಾಗಿದ್ದೇನೆ.
1: ಓಹೋ,
0: ಅಪರಾಧವಾಯಿತು ಎಂದು ಹೇಳಿ ನೀನು ಕಾಳಿಗೆ ಶರಣಾಗತನಾದರೆ ನಿನಗೆ ಇನ್ನೂ ಸ್ವಲ್ಪ ಸಮಯ ಉಳಿಯುವ ಅವಕಾಶವನ್ನು ಕೊಟ್ಟೆವು. ಇಲ್ಲವಾದರೆ ಎಚ್ಚರ, ನಿನ್ನನ್ನು ನಿರ್ದಾಕ್ಷಿಣ್ಯವಾಗಿ ಸದೆ ಬಡಿಯಲು ಬಂದಿದ್ದೇನೆ. ಜೋಕೆ ಜೋಕೆ
1: ಯಾವನು ನೀನು?
0: ತಾರಕದ

0: ತಾರಾಕ್ಷನಾಮಕನಾಗಿ ತಾರಕಾಸುರನ ಮಗನೆನಿಸಿಕೊಂಡು ತ್ರಿಪುರಾಸುರರಲ್ಲಿ ಹಿರಿಯನಾದವನು ನೀನೇ ತಾನೆ?
1: ನಾನೇ ಸ್ವರ್ಣಾಧೀಶ.
0: ಮೂರು ಪುರಗಳ ನಿರ್ಮಾಣ, ಭೌತಬಲವನ್ನೇ ವಿಜೃಂಭಿಸುವುದಕ್ಕಾಗಿ ಅಂತರಿಕ್ಷದಲ್ಲಿ ನಿಮ್ಮದಾದಂತಹ ಪುರಗಳನ್ನು ಕಟ್ಟಿಕೊಂಡು ಏನು ಲೋಕ ವಿಶ್ರಾಂತವಾದ ಕೀರ್ತಿ ಪಡೆಯಲಿಕ್ಕೆ ಹೊರಟರ? ಅಲ್ಲ, ಲೋಕದ ವ್ಯವಸ್ಥೆಯನ್ನು ಮುರಿದು ನಿಮಗೆ ಇಷ್ಟ ಬಂದದನ್ನೆಲ್ಲ ಮಾಡುವ ಅಹಂಕಾರವನ್ನು ತೋರಿಸುವುದಕ್ಕೆ ಹೊರಟಿದ್ದೀರಾ? ನಿಮ್ಮ ತಂದೆ ಏನಾದ ಎನ್ನುವುದನ್ನು ಸ್ಮರಿಸಿಕೊಳ್ಳು. ಆಮೇಲೆ ಕಣ್ಣಿಟ್ಟಂತಹ ಈ ಸ್ವರ್ಗಾಧಿಪತ್ಯದ ಮೇಲೆ ಪ್ರಯತ್ನ ಮಾಡುವಲ್ಲಿ ನನ್ನ ಕೈಯಲ್ಲಿರುವ ವಜ್ರಾಯುಧವನ್ನಾದರೂ ಲಕ್ಷಿಸು. ಲೋಕ ವ್ಯವಸ್ಥೆಯನ್ನು ವಿರೋಧ ಮಾಡಿ ಕೇವಲ ಭೌತಬಲದಿಂದ ಗೆಲ್ಲುವುದಕ್ಕಾಗುವುದಿಲ್ಲ ಅನ್ನುವುದನ್ನು ತೋರಿಸಲಿಕ್ಕೆ ಬಂದವ ನಾನು.
1: ತಂದೆಯನ್ನು ಕೊಲ್ಲಿಸಿದಂತಹ ನಿನಗೆ ಪ್ರತೀಕಾರವನ್ನು ಮಾಡಿ
0: ತಂದೆ ಹೋದಲಿಗೆ ನಿನ್ನನ್ನು ಅಟ್ಟುತ್ತೇನೆ ನೋಡು.

0: ಅಯ್ಯೋ
1: ಘೋರ ಸಂಗ್ರಾಮದೊಳು ರಾಕ್ಷಸ ವೀರನುರೆ ಮೇಲ್ಗೈ ಎನಿದೆ.
0: ನೀನೇ ಗದ್ದಿದ್ದೀ

0: ಅಯ್ಯ ತಾರಾಕ್ಷ, ಸಮರಾಂಗಣದಲ್ಲಿ ನಾನು ಅಸಹಾಯಕನಾಗಿ ಹೋದೆ, ಸೋತು ಹೋದೆ. ಸ್ವರ್ಣಪುರೇಂದ್ರ ನೀನು, ನಿನ್ನ ಪರಾಕ್ರಮಕ್ಕೆ ನನ್ನಂಥವನು ಈಡಾಗುವುದಕ್ಕುಂಟೆ, ಸರಿದೊರೆಯಾಗುವುದಕ್ಕುಂಟೆ. ಪರಾಭವವನ್ನೇ ಹೊಂದಿದ್ದೇನೆ, ನಿನಗೆ ಶರಣಾಗಿದ್ದೇನೆ. ಕಾರುಣ್ಯ ಭಾವದಿಂದ ಈ ದೇವೇಂದ್ರನನ್ನು ರಕ್ಷಿಸಬೇಕಯ್ಯ.
1: ನಿನ್ನನ್ನು ರಕ್ಷಿಸಬೇಕೇ?
0: ಹಾ,
1: ರಕ್ಷಿಸೋಣ ರಕ್ಷಿಸೋಣ. ಈ ಸ್ವರ್ಗದ ಅಧಿಕಾರ ಸಿಂಹಾಸನವನ್ನು ಏರುವ ಕ್ಷಣ ಇದು. ಎಲ್ಲಿ ಅಷ್ಟ ಐಶ್ವರ್ಯಗಳು? ಎಲ್ಲವನ್ನು ನನ್ನ ಪಾದಕ್ಕೊಪ್ಪಿಸಬೇಕು ನೀನು.
0: ಇದೋ ಇದೋ ಸ್ವರ್ಗ ಭೋಗಕ್ಕೆ, ಸ್ವರ್ಗ ಸುಖಕ್ಕೆ ಕಾರಣವಾದಂತಹ ಸರ್ವಸ್ವವನ್ನು ತಂದು ಒಪ್ಪಿಸಿದ್ದೇನೆ.
1: ಇಲ್ಲ, ಸರ್ವಸ್ವವನ್ನು ನೀನು ಒಪ್ಪಿಸಲಿಲ್ಲ. ಈ ಸಿಂಹಾಸನ ನಾನು ಕುಳ್ಳಿಯಬೇಕಾಗಿದ್ದರೆ ನನ್ನ ವಾಮ ಪಾರ್ಶ್ವದಲ್ಲೇ ಪಟ್ಟ ಮಹಿಷಿಯಾಗಿ ಬೇಕು ನಿನ್ನ ಅರಸಿಯಾದ ಶಚಿ. ಎಲ್ಲಿದ್ದಾಳೆ, ಎಲ್ಲಿದ್ದಾಳೆ, ಕರೆದು ತಾ.
0: ಅಯ್ಯ ರಾಕ್ಷಸ, ನಿನ್ನ ವಾಮಭಾಗದಲ್ಲಿ ನಿನ್ನ ಪತ್ನಿಯೇ ಕುಳಿತುಕೊಳ್ಳಬೇಕು, ಅವಳೇ ಇಂದ್ರಾಣಿ ಎನಿಸಬೇಕು. ನಿಜವಾಗಿಯೂ ಶಚಿಯನ್ನು ನೀನು ಹೊಂದುವುದಕ್ಕಾಗುವುದಿಲ್ಲ. ಧರ್ಮವಲ್ಲ, ಲೋಕಪದ್ಧತಿಯಲ್ಲ.
1: ಯಾವುದೋ ಧರ್ಮ, ಯಾವುದೋ ಅಧರ್ಮ. ಅಷ್ಟ ಐಶ್ವರ್ಯಗಳಲ್ಲಿ ಶಚಿ ಬರಲೇಬೇಕು, ಬರಲೇಬೇಕು.
0: ಶಿವ ಶಿವ ಶಿವ ಶಿವ. ಅಯ್ಯ, ಒಂದು ನಿರ್ಬಂಧ ಉಂಟಿಲ್ಲಿ. ನನ್ನ ಪತ್ನಿಯಾದಂತಹ ಇಂದ್ರಾಣಿ ಶಚಿ ಕಾತ್ಯಾಯಿನಿ ವ್ರತದಲ್ಲಿದ್ದಾಳೆ. ಆ ವ್ರತ ನಿಮ್ಮ ಅಧಿದೈವವಾದಂತಹ ಶಂಕರನ ಅರ್ಧಾಂಗಿ ಎನಿಸಿಕೊಂಡ ಶಕ್ತಿಯ ಆರಾಧನೆ. ಅವಳು ವ್ರತವನ್ನು ಪೂರೈಸುವಲ್ಲಿಯವರೆಗೆ ಹೀಗೆ ಬರುವುದಕ್ಕಿಲ್ಲ, ಕಾಣಿಸುವ ಹಾಗಿಲ್ಲ. ಆದ್ರಿಂದ ಅಲ್ಲಿಯವರೆಗೆ ನೀನು ಕಾಯಲೇಬೇಕಾಗ್ತದೆ.
1: ಆಗಲಿ ಆಗಲಿ, ಕಾಯೋಣವಂತೆ. ಅದರಲ್ಲೇನು, ಕಾಲಹರಣ ಮಾಡದೆ ನನ್ನ ಮುಂದಿನ ಕೆಲಸವನ್ನು ನೋಡ್ತೇನೆ. ಅವಳ ವ್ರತ ಮುಗಿಯುವವರೆಗೆ ಕಾಯೋಣ.
0: ಸದ್ಯ ಬದುಕಿದೆ, ನೋಡುವ ಮುಂದೆ ಏನಾಗ್ತದೆ.

ಈ ತಾಮ್ರಾಕ್ಷ ರಜತಾದ್ರಿಯನ್ನು ಹೇರಿಕೊಂಡಿದ್ದೇನೆ, ಮಾತ್ರವಲ್ಲ ಅಣ್ಣನಾಜ್ಞೆ ಉಂಟು, ಭೂಲೋಕದಲ್ಲಿ ನಮ್ಮದಾದಂತಹ ಅಂಕಿತವನ್ನೇ ಇಟ್ಟುಕೊಳ್ಳಬೇಕು ಎಂಬ ಹಾಗೆ. ಆ ಕಾರಣದಿಂದ ಭೂಲೋಕದ ಎಲ್ಲೆಡೆಯೂ ಸಂಚಾರ ಮಾಡಬೇಕು. ಯಜ್ಞ ಯಾಗಾದಿ ಹೋಮ ಹವನ ಇದೆಲ್ಲವೂ ಕೂಡ ದೇವತೆಗಳ ಶಕ್ತಿಯ ಮೂಲ, ಹಾಗಾಗಿ ಇದನ್ನೆಲ್ಲ ಕೆಡಿಸಬೇಕು. ತೀರ್ಥ ಕ್ಷೇತ್ರಗಳು ಮಲಿನವಾಗಬೇಕು. ಹಾಗೆಯೇ ಎಲ್ಲವನ್ನೂ ಕೆಡಿಸುತ್ತಾ ಮುಂದೆ ಬಂದೆ. ಏನದು ಏನದು, ಯಜ್ಞ ಮಾಡುತ್ತಾ ಇದ್ದಾರಂತೆ. ಬರಗಾಲ ಬಂದಿದೆ ಎಂಬ ಕಾರಣದಿಂದ ಯಜ್ಞ ಮಾಡಿದರೆ ಈ ದೇವತೆಗಳು ಮಾಡುವುದೇನು? ಮಳೆ ಸುರಿಸಿದ

0: ಲೆಕ್ಕಿಸುವುದಕ್ಕೆ ಗೊತ್ತಿಲ್ಲ ಇವರಿಗೆ. ಹಾಗಾಗಬಾರದು. ದೇವತೆಗಳಿಗೆಲ್ಲ ಹವಿಸ್ಸು, ತಾವು ತುಪ್ಪ ತಿನ್ನುವುದಿಲ್ಲ, ಉಪವಾಸ ಮಾಡುತ್ತಾರೆ, ಯಜ್ಞಕ್ಕೆ ಹೋಮಿಸ್ತಾರೆ, ತುಪ್ಪವನ್ನು ಮಾಡಬಾರದು ಎಂಬುದಾಗಿ ಎಚ್ಚರಿಸಿದ್ದೇನೆ. ಯಜ್ಞ ಯಾರಿಗೆ? ಇನ್ನು ತಾರಕಾತ್ಮದರಿಗೆ ಮಾತ್ರ ಹವಿಸ್ಸು. ಮಾತ್ರ ಅಲ್ಲ, ಅವರನ್ನೆಲ್ಲ ಹಿಂಸಿಸಿ ನನ್ನ ಆದೇಶದ ಹಾಗೆ ಮಾಡುವ ಹಾಗೆ ಹೇಳಿದ್ದೇನೆ. ಮುಂದುವರಿದು ಬಂದಿದ್ದೇನೆ. ಒಂದು ನದಿಯ ತಟದಲ್ಲಿ ನಿಂತಾಗ ಹೆಣ್ಣಬ್ಬಲು ಕಾಣ.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

ಹಿಡಿಯುವುದಕ್ಕೆ ಹೋದಾಗ ಏನು ಗುಪ್ತ ಗಾಮಿನಿಯಾಗೆ ಹೋದಲಲ್ಲ, ಗಂಗೆ ಯಮುನೆಯರ ಜೊತೆ ಸೇರಿದಳಂತೆ. ಹೋಗಲಿ, ಅವಳು ಹೋದ್ರೆ ಮತ್ತೊಬ್ಬಳು ಮುಂದುವರಿದು ಬಂದಾಗ ಏನದು ಏನದು ಪ್ರದರ್ಶನ, ಯಕ್ಷಗಾನ ನಾಟಕ ನೃತ್ಯ ಏನನ್ನು ಆಡ್ತಾ ಇದ್ದೀರೆಂಬುದಾಗಿ ಕೇಳಿದೆ. ನಾನು ಹೇಳಿದ್ರಲ್ಲ ಹರಿಕತೆ, ಹರಿ ಕಥಾಮೃತವನ್ನು ನಾವು ಎಲ್ಲರಿಗೂ ಕೂಡ ಪ್ರದರ್ಶಿಸ್ತಾ ಇದ್ದೇವೆ. ಹರಿಕತೆ ಬೇಕೆ? ಹರಿಯ ಕಥೆಯಲ್ಲ, ಹರಿಯ ಲೀಲೆ ಇನ್ನು ಮುಂದೆ ಯಾರಿಗೂ ಕೂಡ ಕಾಣ ಸಿಗಬಾರದು. ಏನಿದ್ರೂ ಕೂಡ ತ್ರಿಪುರಾಸುರರ ಕಥನವನ್ನೇ ನೀವು ಪ್ರದರ್ಶಿಸಬೇಕೆಂಬುದಾಗಿ ಹೇಳಿದ್ದೇನೆ. ಎಲ್ಲರೂ ಕೂಡ ಅದನ್ನೇ ಪ್ರದರ್ಶನ ಮಾಡಬೇಕು. ಎಚ್ಚರ ಎಚ್ಚರ ಎಚ್ಚರ.

ನಮ್ಮ ಹಿರಿಯ ಅಣ್ಣ ದೇವಲೋಕಕ್ಕೆ, ಆಮೇಲೆ ಮತ್ತೊಬ್ಬ ಅಣ್ಣ ಭೂಲೋಕಕ್ಕೆ, ಹೀಗೆ ಹೋಗಿ ದಿಗ್ವಿಜಯವನ್ನು ಸಾರಿ ತಮ್ಮ ವಶವರ್ತಿಗಳನ್ನ ಒಪ್ಪಿಸಿಕೊಂಡಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ನಾನು ಏನು ಮಾಡೋಣ ಅಂತ ಯೋಚನೆ ಮಾಡಿದ್ರೆ ಇನ್ನೊಂದು ಲೋಕ ಉಳಿದಿದೆ, ಪಾತಾಳ ಲೋಕ ಇಳಿದಿದೆ. ಅದಕ್ಕಾಗಿ ಪಾತಾಳವನ್ನು ಹೊಕ್ಕು, ಅಲ್ಲಿರುವಂತಹ ಆದಿಶೇಷನನ್ನೇ ಹೆಡೆಮುರಿ ಕಟ್ಟಿ ಅವನನ್ನು ಸೋಲಿಸುವುದರ ಮೂಲಕವಾಗಿ ಅವನು ನನಗೆ ಶರಣಾಗತನಾಗಿದ್ದಾನೆ. ಇಲ್ಲಿರುವಂತಹ ನಾಗ ಸ್ವಸ್ತುಗಳು ಏನೆಲ್ಲ ಇವೆ, ಮಣಿಗಳೆಲ್ಲ ಏನೆಲ್ಲ ಇವೆಯೋ ಅವೆಲ್ಲವನ್ನು ನಮ್ಮ ಕಬ್ಬಿಣಪುರಕ್ಕೆ ಸಾಗಿಸಿದ ಹಾಗಾಯಿತು. ಅಷ್ಟು ಮಾತ್ರ ಅಲ್ಲ, ಇಲ್ಲಿ ನಮ್ಮ ಆದೇಶದ ಹಾಗೆ ಅವನು ನಡೆದುಕೊಳ್ಬೇಕು. ಅದಕ್ಕಾಗಿ ಅವನಿಗೆ ವ್ಯವಸ್ಥೆಯನ್ನು ಹೇಳಿದ್ದೇನೆ. ಇನ್ನೇನು, ಆ ನಾಗನನ್ನು ಓಡಿಸಿದ್ದು ಆಗಿದೆ, ಅವನು ಸೋತದ್ದು ಆಗಿದೆ. ನಮ್ಮ ಆಜ್ಞೆಯನ್ನು ಮೀರಿ ಅವನು ನಡೆಯುವ ಹಾಗಿಲ್ಲ. ನೋಡೋಣ ನೋಡೋಣ.

0: 33 ಕೋಟಿ ದೇವತೆಗಳು ನಿನ್ನನ್ನು ಅನುಸರಿಸಿ ಬರ್ತಾ ಇದ್ದಾರೆ.
1: ಹೌದು ಪ್ರಭು.
0: ನತಮಸ್ತಕನಾಗಿದ್ದೀ, ಮುಖ ಕಾಂತಿಹೀನವಾಗಿದೆ.
1: ಹೌದು.
0: ವಿಷಯವನ್ನು ನಾನು ಬಲ್ಲೆ.
2: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ?
3: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

0: ಉಂಟೋ ಕೇಳಿದ್ರೆ ಉಂಟು, ಇಲ್ಲವೇ ಕೇಳಿದ್ರೆ ಇಲ್ಲ ಅಂತ ಅರ್ಥ.
1: ಕಾಣುವವರ ಕಣ್ಣಿಗೆ,
0: ಆ ಕಾಣುವವರ ದೃಷ್ಟಿ ಹೇಗೋ ಅದರಂತೆ. ಹಾಗಂತ ಬುದ್ಧಿಯಲ್ಲಿ ಬಲಿತವನಾದದ್ದರಿಂದ ಬುದ್ಧನೂ ಹೌದು. ಚಾರ್ವಾಕ ಎನ್ನುವ ಹೊಸ ಒಂದು ನಾಮಧೇಯವನ್ನು ಇರಿಸಿಕೊಂಡು ನಿನ್ನನ್ನು ಜೊತೆಗೂಡಿಸಿಕೊಂಡು ಹೊರಟದ್ದು ನಾವು. ಉದ್ದೇಶ ನಮಗೆ ತ್ರಿಪುರಾಸುರರ ಪತ್ನಿಯರ ಪಾತಿವೃತ್ಯಕ್ಕೆ ತಾತ್ಕಾಲಿಕವಾದ ಭಂಗವನ್ನು ತರುವುದು.
1: ಹೌದು ಗುರು.
0: ಹಾಗಂತ ಪಾತಿವೃತ್ಯವನ್ನು ಸುಲಿಯುವಲ್ಲಿ ಸೆಳೆಯುವಲ್ಲಿ ನಮ್ಮ ಪಾತ್ರ ಏನು, ನಮ್ಮ ಸಚ್ಚೀಲವನ್ನು ಕಾಪಾಡಿಕೊಳ್ಳುವುದು ಉದ್ದೇಶವಾಗಿದೆ. ಈ ದೃಷ್ಟಿಯಿಂದ ನೀನು ಹದಮೀರಬಾರದು. ಅಲ್ಲ, ನೀನು ಹದಮೀರ್ಲಿಕ್ಕಿಲ್ಲ, ಯಾಕಂದ್ರೆ ನೀನು ಬ್ರಹ್ಮಚಾರಿ,
1: ನೀವು ಹೇಳಿದ ಹಾಗೆ ನಡೆಯುವ.
0: ನನ್ನ ಜೊತೆಯಲ್ಲೇ ಬಂದಿದ್ದೀಯಲ್ಲ, ಇಲ್ಲಿಗೆ ಬಂದೊಬ್ಳು ಹುಡುಗಿಯನ್ನು ನೋಡಿದ್ಯಾ ನೀನು, ಗಮನಿಸಿದ್ಯಾ?
1: ನಿಮ್ಮಲ್ಲೇ ಮಾತನಾಡಿದ್ದವಳು, ನನ್ನನ್ನು ನೋಡ್ಲೇ ಇಲ್ಲ.
0: ನಿನಗೆ ಆ ವಿಷಯದಲ್ಲಿ ಬೇಸರ ಉಂಟು? ಹೇಗೆ
1: ಆಗಿಲ್ಲ,
0: ಬೇಡ ಬಿಡು,
1: ಹಿಂದೆ ಇದ್ದೇನಲ್ಲ ನಾನು.
0: ಒಳ್ಳೆಯದು, ನನ್ನಲ್ಲಿ ಮಾತನಾಡಿ ಹೋಗಿದ್ದಾಳೆ. ತ್ರಿಪುರಾಸುರಲ್ಲಿ ಹಿರಿಯನಾದಂತಹ ತಾರಾಕ್ಷನ ಪತ್ನಿ ತಾರಾವಣಿ ಎಂಬವಳು ನನ್ನನ್ನು ತನ್ನ ಅಂತಃಪುರಕ್ಕೆ ಬರ ಹೇಳಿದ್ದಾಳೆ.
1: ಹೌದು,
0: ರಾಜಬೀದಿಯಲ್ಲಿ ನಾವು ಮಾಡುತ್ತಿರುವ ಉಪನ್ಯಾಸಗಳನ್ನು ಕೇಳಿ ಬಹಳಷ್ಟು ಮಂದಿಗಳು ಪ್ರಾಪಂಚಿಕವಾದ ಸುಖವೇ ಪರಮ ಸುಖ ಅಂತ ತಿಳಿದು ನಮ್ಮ ಶಿಷ್ಯವೃತ್ತಿಯನ್ನು ಅವಲಂಬಿಸುವುದಕ್ಕೆ ತೊಡಗಿದ್ದಾರೆ. ನಮ್ಮ ಉಪದೇಶವನ್ನು ಕೇಳಿದವರೆಲ್ಲ ಸಂತುಷ್ಟ ಮಾನಸರಾಗಿದ್ದಾರೆ. ಈ ಸುದ್ದಿ ಮಹಾರಾಣಿಗೂ ಮುಟ್ಟಿದ್ರಿಂದ ನನ್ನ ಉಪದೇಶವನ್ನು ಪಡೆಯಬೇಕು, ಆ ಮೂಲಕವಾಗಿ ಪ್ರಾಪಂಚಿಕ ಸುಖದ ಸವಿಯೇನು ಅದನ್ನು ಅನುಭವಿಸಬೇಕು ಅಂತ ಬಯಸಿದ್ದಾಳೆ.
1: ಚಾರ್ವಾಕ ಸಿದ್ಧಾಂತ ಇಷ್ಟು ಮುಂದುವರಿಯುತ್ತಾ ಉಂಟು.
0: ಜನರಿಗೆ ಪ್ರಿಯವಾಗುವುದು ಏನುಂಟೋ ಅದು ಬಹಳ ಬೇಗ ಮುಟ್ಟುತ್ತದೆ. ಕಹಿಯಾದ ಔಷಧಿಯನ್ನು ಕೊಡುವುದಿದ್ರೂ ಸಿಹಿಯಾದ ಲೇಪನದಿಂದ ಕೊಡುವ ಹಾಗೆ ಜನರಿಗೆ ಇಷ್ಟವಾದದ್ದನ್ನು ಕೊಟ್ಟರೆ ಬೇಕೇ ಬೇಕು,
1: ಎಲ್ಲರೂ ಬಯಸ್ತಾರೆ.
0: ಅದು ಎಷ್ಟರ ಮಟ್ಟಿಗೆ ಇಷ್ಟ ಅಂತ ಪಡೆಯುವವನ ಸಂಸ್ಕಾರವನ್ನು ಅವಲಂಬಿಸಿ ಇರ್ತದೆ. ಈಗ ನೀನು ನನ್ನ ಜೊತೆ ಎಲ್ಲಿ ಬರಬೇಕು? ಮಾತಾಡ್ಲಿಕ್ಕಿಲ್ಲ, ನನ್ನ ಶಿಷ್ಯ ಅಂದ್ರೆ ಶಿಷ್ಯನಾಗಿ ಬಾಯಿ ಮುಚ್ಚಿ ನನ್ನ ಒಟ್ಟಿಗೆ ಇದ್ರೆ ಸಾಕು.
1: ನಿಮ್ಮ ಬೆನ್ನ ಹಿಂದೆ
0: ನಾನು ಸೂಚನೆ ಕೊಟ್ಟಾಗ ಮಾತಾಡಿದ್ರೆ ಸಾಕು. ನೇರವಾಗಿ ತಾರಾಕ್ಷನ ಹೆಂಡತಿಯ ಅಂತಃಪುರದತ್ತ ಹೋಗೋಣ,
1: ನಡೆಯೋಣ.

0: ಏನು ಆಶ್ಚರ್ಯ, ಈವರೆಗೆ ಕಂಡು ಕೇಳರಿಯದಂತಹ ಒಂದು ವಾರ್ತೆಯನ್ನು ಸಖಿಯ ಮೂಲಕವಾಗಿ ನಾನು ತಿಳಿದುಕೊಂಡಿದ್ದೇನೆ.
1: ಆಹಾ,
0: ಯಾರೊಬ್ಬರು ಮಹಾತ್ಮರು ನಮ್ಮ ಪುರಕ್ಕೆ ಬಂದಿದ್ದಾರಂತೆ, ಅವರ ಚಾರು ವಾಕ್ಯಗಳಿಂದ ಎಲ್ಲರನ್ನೂ ಸಂತೋಷ ಪಡಿಸ್ತಾ ಇದ್ದಾರಂತೆ, ನಾನಾ ವಿಧವಾದಂತಹ ವಿಚಾರಗಳನ್ನೆಲ್ಲ ತಿಳಿಸ್ತಾ ಇದ್ದಾರಂತೆ. ನಮ್ಮ ಪುರದಲ್ಲಿ ಅಲ್ಲಲ್ಲಿ ಹೋಗಿ ಅಲ್ಲಲ್ಲಿ ಹೋಗಿ ಜನಸಂದಣಿ ಸೇರಿದಲ್ಲೆಲ್ಲ ಅವರ ಚಾರು ವಾಕ್ಯಗಳಿಂದ ಸಂತೋಷಗೊಳಿಸುವಂತೆ, ಎಲ್ಲರನ್ನೂ ಮೆಚ್ಚಿಸುವುದರ ಮೂಲಕವಾಗಿ ಉತ್ತಮವಾದಂತಹ ವಿಚಾರಧಾರೆಗಳನ್ನು ಅವರು ಹೇಳ್ತಾ ಇದ್ದಾರಂತೆ. ಇದನ್ನು ಕೇಳಿದಾಗ ನನಗೊಂದು ಸಂತೋಷವಾಗಿದೆ. ನನ್ನ ಪತಿದೇವರು ಸ್ವರ್ಗದ ಕಡೆಗೆ ಹೋಗಿದ್ದಾರೆ, ಆದ್ದರಿಂದ ನನಗೆ ಏನೋ ಒಂದು ತರದ ಬೇಸರ ಉಂಟಾಗಿದೆ. ಈ ಮಾತನ್ನು ನನಗೆ ಕೂಡ ಸ್ವಲ್ಪ ಕೇಳಬೇಕು ಎನ್ನುವಂತಹ ಇಚ್ಛೆಯಿಂದ ನಾನು ಅವರನ್ನು ಬರುವುದಕ್ಕೆ ಹೇಳಿದ್ದೇನೆ. ಆ ಬಂದಿದ್ದಾರಲ್ಲ, ಬನ್ನಿ ಸ್ವಾಮಿ ಬನ್ನಿ, ಒಳಗೆ ಉಚಿತಾಸನವನ್ನು ಇರಿಸಿದ್ದೇನೆ,
2: ಒಳ್ಳೆಯದು,
0: ಪಾದವನ್ನು ತೊಳೆದು ಪಾದೋದಕವನ್ನು ಸೇವಿಸಿದ್ದೇನೆ ಸ್ವಾಮಿ, ಅರ್ಘ್ಯ ಪಾದ್ಯಾದಿಗಳಿಂದ ನಾನು ತಮ್ಮನ್ನು ಸತ್ಕರಿಸಿದ್ದೇನೆ ಸ್ವಾಮಿ. ತಮ್ಮ ವಿಚಾರವಾಗಿ ನಾನು ಸ್ವಲ್ಪ ತಿಳಿದುಕೊಂಡೆ ನಮ್ಮ ಸಖಿಯರ ಮೂಲಕವಾಗಿ. ನಮ್�ಮ ಊರಿಗೆ ಊರೇ ತಮ್ಮ ಆಗಮನದಿಂದ ಸಂತೋಷ ಪಟ್ಟಿದೆ, ಕಾರಣ ಏನು ಗೊತ್ತಾಗಲಿಲ್ಲ. ಮಹಾರಾಣಿ ಆಗಿದ್ರು ಕೂಡ ನನ್ನ ಕಿವಿಯಿಂದಲೂ ಒಂದು ಸಲ ನಾನು ಕೇಳಬೇಕಷ್ಟೇ. ಆದ್ದರಿಂದ ತಮ್ಮ ಆಗಮನಕ್ಕಾಗಿ ತಮ್ಮನ್ನು ಬರುವುದಕ್ಕೆ ಸಖಿಯರ ಮೂಲಕವಾಗಿ ಹೇಳಿ ಕಳುಹಿಸಿದ ಕ್ಷಣದಲ್ಲಿ ಬಂದಿದ್ದೀರಲ್ಲ ಸ್ವಾಮಿ, ಏನು ತಮ್ಮ ಸಿದ್ಧಾಂತ, ಯಾವ ಮಾತು ಸ್ವಲ್ಪ ಹೇಳಿ ಸ್ವಾಮಿ.
2: ನನ್ನ ಭಾಷಣ ಕೇಳಿ ಹುಚ್ಚುಗಟ್ಟಿದವರೆಷ್ಟು ಜನ ಇದ್ದಾರೆ, ಅಂಥವರ ಸಾಲಿಗೆ ನೀನು ಸೇರ್ತೀಯಾ?
0: ಹೌದು ಸ್ವಾಮಿ.
2: ಒಳ್ಳೆಯದು,

0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಕೇಳಿ ಪ್ರಸಂಗ.

0: ಮಹಾರಾಣಿ.
1: ಮಹಾತ್ಮರೇ,
0: ಹೇಳುವ ತನಗೂ ಕೇಳುವ ಕೇಳುಗನಿಗೂ ಇಬ್ಬರಿಗೂ ಅರ್ಥ ಆಗದೇ ಇದ್ದ ವೇದಾಂತವನ್ನು ನಾನು ಉಪನ್ಯಾಸ ಮಾಡುತ್ತಿಲ್ಲ. ಪ್ರಪಂಚದ ಸಾಮಾನ್ಯ ಮನುಷ್ಯನಾದವನು ಪ್ರಾಪಂಚಿಕವಾಗಿ ಹೇಗೆ ಬದುಕಬಹುದು ಎನ್ನುವುದನ್ನು ಮಾತ್ರವೇ ಇದು ತನಕ ಉಪದೇಶ ಮಾಡುತ್ತಾ ಬಂದವನು ನಾನು. ಇಂದ್ರಿಯಗಳಿದ್ದಾವೆ, ಇಂದ್ರಿಯಗಳು ಭಗವದ್ದತ್ತವಾದದ್ದು. ಪ್ರತಿಯೊಂದು ಇಂದ್ರಿಯಗಳಿಗೂ ವಾಸನಾಗ್ರಹಣವಾದಂತಹ ಶಕ್ತಿ ಇದೆ. ಅದನ್ನು ಆಯಾಯ ಕಾಲದಲ್ಲಿ ಬಳಸದೆ ಇಂದ್ರಿಯ ನಿಗ್ರಹವನ್ನು ಮಾಡುವುದರ ಮೂಲಕ ಭಗವಂತನು ದೇಹವನ್ನು ಇಂದ್ರಿಯವನ್ನು ಕೊಟ್ಟಿರುವುದರ ಉದ್ದೇಶವನ್ನೇ ಹಾಳು ಮಾಡುತ್ತಾ ಇದ್ದಾರೆ ವೈರಾಗಿಗಳು ಅಂತ ಹೇಳಿಕೊಳ್ಳುತ್ತಿರುವವರು. ಅದಲ್ಲ, ನಾಲಿಗೆ ಇರುವುದು ಯಾಕೆ ರಸಗ್ರಹಣ ಮಾಡುವುದಕ್ಕೆ, ಚರ್ಮ ಇರುವುದು ಯಾಕೆ ಸ್ಪರ್ಶದಿಂದ ಸುಖವನ್ನು ಅನುಭವಿಸುವುದಕ್ಕೆ, ಕಣ್ಣು ನೋಡುವುದಕ್ಕೆ, ಕಿವಿ ಕೇಳುವುದಕ್ಕೆ, ಪ್ರತಿಯೊಂದು ಇಂದ್ರಿಯಗಳು ಅದರದ್ದಾದಂತಹ ವಿಷಯ ಗ್ರಹಣದ ಮೂಲಕವಾಗಿ ಸಾರ್ಥಕತೆಯನ್ನು ಪಡೆಯುವುದಕ್ಕಿದ್ದಾವೆ. ಹಾಗಿದ್ರೆ ಅದೆಲ್ಲವನ್ನು ನಿಯಂತ್ರಿಸುವುದರ ಮೂಲಕ ಪರಮಾರ್ಥವನ್ನು ಸಾಧಿಸುತ್ತೇವೆ ಹೇಳುವುದು ಮೂರ್ಖತನ. ಹರಿಹರ ಬ್ರಹ್ಮಾದಿಗಳೇ ಶಾಶ್ವತರಲ್ಲ, ಯಾಕಂದ್ರೆ ಅವರಿಗೂ ಒಂದು ಕಲ್ಪದ ಆಯುಸ್ಸಿದೆ, ಒಂದು ಕಲ್ಪದ ಮೇಲೆ ಅವರು ಹೋಗುತ್ತಾರೆ. ಹೆಣ್ಣು ನಾಲ್ಕು ಗೋಡೆಗಳ ಮಧ್ಯೆಯೇ ಇರಬೇಕು, ಪತಿಗೆ ನಿಷ್ಠಳಾಗಿರಬೇಕು. ಹೀಗೊಂದು ಸಿದ್ಧಾಂತವನ್ನು ಮಾಡುವುದರ ಮೂಲಕವಾಗಿ ಹೆಣ್ಣುಗಳನ್ನು ವಂಚಿಸಿ ಅವರನ್ನು ಬಂದಿಗಳನ್ನಾಗಿ ಮಾಡುವುದೇ ಉದ್ದೇಶವಾಗಿರುವ ಪುರುಷ ಪ್ರಧಾನವಾದಂತಹ ಸಮಾಜದ ಒಂದು ನೀತಿ ನಿಯಮ ಆಗಿ ಹೋಗಿದೆ.
1: ಅದು ಪತಿವ್ರತಾ ಧರ್ಮ ಅಲ್ವೇ ಸ್ವಾಮಿ?
0: ಹೇಳುವುದು ಹೌದು, ಯೌವನ ಇದ್ದಾಗ ಮಾತ್ರವೇ ಪಾತಿವೃತ್ಯವನ್ನು ಕಾಪಾಡುವ ಲಕ್ಷ್ಯ ಇರುವುದು. ನಿನ್ನ ಗಂಡ ಸ್ವರ್ಗದಲ್ಲಿಯೋ ಅಥವಾ ಅಂತರಿಕ್ಷದಲ್ಲೋ ತಿರುಗುತ್ತಾ ಇರ್ತಾನೆ. ಈಗ ನೀನು ಈ ವಯಸ್ಸಿನಲ್ಲಿ ನಿನಗೆ ಬೇಕಾದುದನ್ನು ಅವನಿಂದ ಪಡೆಯಲಿಕ್ಕೆ ಆಗುವುದಿಲ್ಲ ಅಂತಾದ್ರೆ, ನಾಳೆ ಅವ ಬರುವ ಕಾಲಕ್ಕೆ ನಿನಗೆ ಪಡೆಯುವ ಸಮಯ ತಪ್ಪಿತು ಅಂತಾದ್ರೆ, ಆ ಇಂದ್ರಿಯ ಸಂಬಂಧವಾದಂತಹ ವಾಸನಾಗ್ರಹಣ ಎಂಬ ಭಗವಂತನ ಉದ್ದೇಶವೇ ತಪ್ಪಿ ಹೋಯಿತು. ಅದಕ್ಕಾಗಿ ಗಂಡ ಇಲ್ಲ ಅಂತಾದ್ರೆ ಗಂಡನಿಂದ ಆ ಹೊತ್ತಿಗೆ ಏನು ಬೇಕೋ ಅದನ್ನು ಪಡೆಯುವುದಕ್ಕೆ ಮತ್ತೊಬ್ಬನನ್ನೂ ಬಳಸಿಕೊಳ್ಳಬಹುದಾಗಿದೆ. ಈ ಪ್ರಾಪಂಚಿಕ ನ್ಯಾಯವನ್ನು ಬೋಧಿಸುತ್ತಾ ಬಂದವನು ನಾನು.
1: ಸ್ವಾಮಿ,

0: ಮಹಾತ್ಮರೇ, ಹೇಗೆ ರಸಪಾಕವನ್ನು ಉಣಬೇಕು, ಹೇಗೆ ಉಣ್ಣಕೂಡದು ಇತ್ಯಾದಿ ಇತ್ಯಾದಿ ಎಲ್ಲವನ್ನೂ ತಾವು ನನಗೆ ಸವಿವರವಾಗಿ ತಿಳಿಸಿದ್ದೀರಿ. ತಮ್ಮ ಮಾತುಗಳನ್ನು ಕೇಳಿದಾಗ ನನಗೆ ಅನ್ನಿಸಿದ್ದಿಷ್ಟು, ಈ ದೇಹ ದಗ್ಧವಾಗಿ ಹೋಗುವಂತಹ ದೇಹ, ಈ ದೇಹ ಇರುವವರೆಗೆ ಏನನ್ನೆಲ್ಲ ನಾವು ಆಸ್ವಾದಿಸಬೇಕೋ, ಎಷ್ಟನ್ನು ಅನುಭವಿಸಬೇಕೋ ಅಷ್ಟನ್ನು ನಾವು ಅನುಭವಿಸಿದ್ರೆ, ಈ ದೇಹವನ್ನು ಕೊಟ್ಟಂತಹ ದೇವರು ಕೊಟ್ಟ ಈ ದೇಹವನ್ನು ನಾವು ಸದುಪಯೋಗ ಪಡಿಸಿದ ಹಾಗಾಗುತ್ತದೆ ಎನ್ನುವಂತಹ ಅರ್ಥವನ್ನು ನಾನು ಅರ್ಥೈಸಿಕೊಂಡಿದ್ದೇನೆ.
1: ಒಳ್ಳೆಯದು
0: ಸ್ವಾಮಿ. ನನಗೆ ನನ್ನ ಗಂಡ ಈಗ ಇಲ್ಲ, ತಾವು ಹೇಳಿದಂತ ಮಾತುಗಳನ್ನೆಲ್ಲ ಯೋಚನೆ ಮಾಡುವ ಎಲ್ಲ ಸರಿ ಅಂತ ಅನಿಸ್ತಾ ಇದೆ. ಪ್ರಾಯಶಃ ನಮ್ಮ ಪುರದಲ್ಲಿರುವವರು ಎಲ್ಲರೂ ಇದಕ್ಕೆ ಒಪ್ಪಿರಬೇಕು. ಮಹಾರಾಣಿಯಾದ ನಾನೇ ಒಪ್ಪಿದ ಮೇಲೆ ಇನ್ನು ಇತರ ಒಪ್ಪದೆ ಇರ್ತಾರೆ. ಈಗ ತಾವು ಹೇಗೂ ಬಂದಿದ್ದೀರಿ, ಇವತ್ತು ಇಲ್ಲೇ ಉಳಿದರೆ ಒಳ್ಳೆಯದಾಗಿತ್ತು.
1: ಏನು ಮಾಡುವ, ಎಷ್ಟೊತ್ತಿಗೆ ಬೆಳಗಾಗಿ ಹೋಯ್ತು.
0: ಆದರೆ ನಾಳೆ ಆದ್ರೂ ಬರ್ತೀರಿ,
1: ಒಳ್ಳೆಯದು,
0: ನಿಮಗಾಗಿ ಕಾದಿರ್ತೇನೆ ನಾನು.

0: ನಾರದ
1: ಶ್ರೀಮನ್ನಾರಾಯಣ,
0: ಮನುಷ್ಯನ ಬುದ್ಧಿ ಎಷ್ಟು ದೌರ್ಬಲ್ಯಕ್ಕೆ ಒಳಗಾಗಿದೆ ಅನ್ನುವುದಕ್ಕೆ ಈ ತ್ರಿಪುರಾಸುರರ ಹೆಂಡತಿಯರೇ ಪ್ರತ್ಯಕ್ಷ ಸಾಕ್ಷಿ.
1: ಹೌದು ಸ್ವಾಮಿ,
0: ನನ್ನ ಹೆಂಡತಿ ಪರಮ ಪತಿವ್ರತೆ ಇದ್ದಾಳೆ, ನನ್ನ ಹೆಂಡತಿ ಮನೆಯಲ್ಲಿ ಸುಖವಾಗಿ ಇದ್ದಾಳೆ ಹೇಳಿಕೊಂಡು ತಿರುಗುತ್ತಾ ಇದ್ದಾರಲ್ಲ ಈ ಗಂಡಸರು, ಅವರು ಪಾತಿವೃತ್ಯವನ್ನು ಅನುಸರಿಸ್ತಾರೆ. ಯಾಕೆ? ಅನಿವಾರ್ಯವಾಗಿ ಮಾತ್ರ. ಗಂಡನ ಹೆದರಿಕೆಯೋ ಸಮಾಜದ ಹೆದರಿಕೆಯೋ ಅಲ್ಲದೆ ಇದ್ರೆ, ನಮ್ಮಂಥವ ಸರಿಯಾಗಿ ಹೇಳುವವ ಇದ್ರೆ ಈ ಪ್ರಪಂಚದಲ್ಲಿ ಪತಿವ್ರತೆಯರೇ ಇಲ್ಲ ಅಂತಾಗಿ ಹೋಗುತ್ತದೆ. ಈ ಮೂವರೂ ಪಾತಿವೃತ್ಯವನ್ನು ಬಿಟ್ಟದ್ದಾಗಿದೆ. ಈಗ ತ್ರಿಪುರಾಸುರರ ಮಥನಕ್ಕೆ ಸರಿಯಾದ ಕಾಲ ಸನ್ನಿಹಿತವಾಗಿದೆ. ಇನ್ನು ನಮ್ಮ ಈ ವೇಷ ಬೇಡ, ನಮ್ಮ ಮೊದಲನೇ ವೇಷಕ್ಕೆ ನಾವು ಹೋಗುವುದು ಸರಿ. ಹೋಗೋಣ ಬಾ.

0: ದೇವೇಂದ್ರಾದಿಗಳೇ ಕೈಲಾಸಗಿರಿಯನ್ನು ಸೇರಿ ನನ್ನನ್ನು ನುತಿಸ್ತಾ ಇದ್ದೀರಿ. ಯಾವ ತ್ರಿಪುರಾಸುರರಿಂದ ಲೋಕದ ವ್ಯವಸ್ಥೆಯು ನಾಶವಾಗಿದೆಯೋ, ಧರ್ಮದ ಮೇಲೆ ಆಕ್ರಮಣವೂ ಆಗಿದೆಯೋ, ಅವರನ್ನು ನಾಶ ಮಾಡುವುದಕ್ಕಾಗಿ ನಾನು ಸನ್ನದ್ಧನಾಗಬೇಕು ಎನ್ನುವುದು ನಿಮ್ಮ ಭಿನ್ನಹ ತಾನೇ. ಇದು ನಿಮ್ಮ ಗೋಳಿನ ಕರೆಯನ್ನು ಆಲಿಸಿದ್ದೇನೆ. ತ್ರಿಪುರರ ಪುರಗಳು ಮೂರು ಮುಕ್ಕಾಲುಗಳಿಗೆ ಕಾಲ ಸರಳ ರೇಖೆಯಲ್ಲಿ ಸಂಧಿಸುವಂತಹ ಕಾಲ ಸಂಪ್ರಾಪ್ತಿಸುತ್ತಾ ಉಂಟು. ಆ ಕಡೆಯಲ್ಲಿ ತಾರಾಮಣಿಯೇ ಮೊದಲಾದವರ ಪಾತಿವೃತ್ಯವು ನಷ್ಟವಾಗಿ ಈ ತ್ರಿಪುರರ
1: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

ಬಂದಿದೆ. ಆದ್ದರಿಂದಲೇ ಇದು ಸನ್ನದ್ಧನಾಗಿದ್ದೇನೆ, ಕೇವಲ ನಾನು ಏಕಾಂಗಿಯಾಗಿ ಅಲ್ಲ, ನನ್ನ ಸಹಾಯಕ್ಕಾಗಿ ನೀವೆಲ್ಲರೂ ಒದಗಿ ಬರಬೇಕು. ಹೇಗೆ ರೂಢಿಯನ್ನು ಅಂದರೆ ಭೂಮಿಯನ್ನು ರಥವಾಗಿಸಿದ್ದೇನೆ, ಸೂರ್ಯ ಚಂದ್ರರನ್ನು ಅದಕ್ಕೆ ಚಕ್ರಗಳನ್ನಾಗಿಸಿದ್ದೇನೆ, ಮಾತ್ರವಲ್ಲ ಚತುರ್ವೇದಗಳು ನನಗೆ ಅಶ್ವಗಳಾಗಿ ಒದಗಿದ್ದಾವೆ. ಪರಮೇಶ್ವರ ಎನಿಸಿಕೊಂಡ ಬ್ರಹ್ಮದೇವನ ಸಾರಥ್ಯ, ಮಹಾಮೇರುವೆ ನನ್ನ ಧನುಸ್ಸು, ಈ ಧನುಸ್ಸಿಗೆ ಯೋಗ್ಯವಾದಂತಹ ಅಸ್ತ್ರವಾಗಿ ಮಹಾವಿಷ್ಣುವೇ ಕಾಣಿಸಿಕೊಂಡಿದ್ದಾನೆ. ಈ ಸನ್ನಾಹದೊಂದಿಗೆ ತ್ರಿಪುರಾಸುರನನ್ನೆದುರಾಗುತ್ತೇನೆ.

0: ಅಳಿರೇ ತಾರಾಕ್ಷ,
1: ತಾರಕಾಸುರ ಸೂನುವಲ್ವೇ ನೀನು?
2: ನಾನೇ.
1: ನಿಮ್ಮ ಸಾಹಸ ಏನು? ಅಸೀಮವಾದಂತಹ ಸಿದ್ಧಿಯನ್ನೇ ಹೊಂದಿದವರಾಗಿ ಇಲ್ಲಿಯವರೆಗೆ ಯಾರು ಎಸಗದಂತಹ ತ್ರಿಪುರದ ರಚನೆಯನ್ನು ಮಾಡಿದ್ದೀರಿ, ಮೆರೆದಾಡಿದ್ದೀರಿ. ಆದರೆ ಆಲೋಚಿಸಿ ನೋಡಿ, ನಿಮ್ಮ ಈ ಸಾಧನೆಗೆ ಯೋಗ್ಯವಾದಂತಹ ಅತ್ಯಂತಿಕವಾದಂತಹ ಗಂತವ್ಯವನ್ನು ಮುಟ್ಟುವುದಕ್ಕೆ ಸಾಧ್ಯ ಉಂಟೋ ಎನ್ನುವ ಹಾಗೆ. ಧರ್ಮನಾಶ, ಯಜ್ಞನಾಶ, ಷಟ್ಕರ್ಮನಾಶ, ವೇದ ವಿರೋಧವಾದಂತಹ ನಡವಳಿಕೆಗಳನ್ನೇ ತೋರಿದಿರಿ. ಅತಿಯಾದಂತಹ ಭೌತಿಕವಾದ ಬಲವನ್ನು ತುಂಬಿಕೊಂಡು ವಿಚಾರವೋ ವಿಜ್ಞಾನವೋ ಮಾನವೀಯತೆಗೆ ಅನುಕೂಲವಾಗಿ ವರ್ತಿಸದ ತರದಿಂದ ನಿಮ್ಮ ವ್ಯವಹಾರ ಉಂಟು. ಆದ್ದರಿಂದಲೇ ಲೋಕ ಕಂಟಕರೆನಿಸಿದಂತಹ ನಿಮ್ಮ ಈ ವ್ಯವಹಾರವನ್ನು ನಿಲ್ಲಿಸುವುದಕ್ಕೆ ಸಮರ ಸನ್ನಾಹವನ್ನೆಸಗಿ ನಾನೇ ಬಂದವನಿದ್ದೇನೆ. ಇದಿರಾಗುತ್ತೀರೋ ಶರಣಾಗುತ್ತೀರೋ?
2: ಶಂಕರಾ.

0: ಶಂಕರ
1: ಅಸುರ
0: ಅಸುರರ ಆರಾಧ್ಯ ದೈವವೆಂದೇ ನಿನ್ನನ್ನು ಮೇಲೇರಿಸಿದವರು ನಾವು ಹಾಗೂ ನಮ್ಮ ಹಿರಿಯರು. ಆದರೆ ನಮ್ಮ ದೇವರಾಗಿ ನಮ್ಮನ್ನು ಪೊರೆಯಬೇಕಾಗಿದ್ದಂತಹ ನೀನು ಮಾಡಿದಂತಹ ಕೆಲಸ ಏನು? ನನ್ನ ಅಪ್ಪನನ್ನು ನಿನ್ನ ಕುಮಾರನಿಂದ ಕೊಲಿಸಿದೆಯ ದೇವ, ಆ ಸುರರ ಪಕ್ಷಪಾತಿಯಾಗಿ ಬಂದು ನಿನ್ನನ್ನು ನಂಬಿಕೊಂಡು ಬಂದಿದ್ದಂತಹ ಈ ದೈತ್ಯರಿಗೆ ನೀನು ಅನ್ಯಾಯವೆಸಗುತ್ತಿದ್ದೀಯೇ? ಆಗಲಿ, ಖಂಡಿತವಾಗಿಯೂ ನಾನು ಆ ಸುರರ ಏಳ್ಗೆಗೆ ಅವಕಾಶ ಕೊಡೆನು. ಶಂಕರ, ದೇವರಾದರೇನು? ಪರಾಕ್ರಮದ ಪರಾಕಾಷ್ಠೆಯೊಂದಿಗೆ ನಿನ್ನೊಡನೆ ಹೋರಾಡಿ ಹೋರಾಡಿ ನಿನ್ನನ್ನು ಸೆರೆ ಎತ್ತುತ್ತೇನೆ, ಬಾ ಮುಂದೆ ಬಾ.
1: ಧೂರ್ತ, ಹೇಳಿದ ನೀತಿಯ ವಾಕ್ಯವನ್ನು ಅಂಗೀಕರಿಸುವುದಕ್ಕೆ ನೀನು ಸನ್ನದ್ಧನಾಗಲಿಲ್ಲ.
0: ಖಂಡಿತ ಇಲ್ಲ.
1: ಕೇವಲ ಹೋರಾಟವನ್ನೇ ನಂಬಿ, ಬಾಹುಬಲವನ್ನೇ ನೆಚ್ಚಿ, ನನ್ನನ್ನು ಎದುರಾಗಿ ಮರಣವನ್ನೇ ಕಾಣುವ ಸಂದರ್ಭ ಬಂತು ಅಂತ ತೋರುತ್ತದೆ. ಸನ್ನದ್ಧನಾಗು.

0: ಶಿವಗೆ ಮಣಿದರು ಸರುವರಂದು.
1: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

ವೈಷ್ಣವಾಸ್ತ್ರದ ಹತಿಯನ್ನು ತಾಳಲಾರದೆ ಮೂರು ಪುರಗಳು ಉರಿದು ಕೆಳಗುರುಳಿದು ಅಂತರಿಕ್ಷದಲ್ಲಿ ಬೇರೆ ಯಾವುದರ ಸಂಚಾರಕ್ಕೂ ಅವಕಾಶವಿಲ್ಲದಂತೆ ವಾಯುವನ್ನು ನಿರ್ಬಂಧಿಸುವ ತೆರನಾಗಿಯೇ ತ್ರಿಪುರರ ಪುರಗಳ ರಚನೆಯಾಗಿ ಹೋಗಿತ್ತು. ಒಂದೊಂದು ಪುರವು ಸಕಲ ಸುವಸ್ತುಗಳನ್ನೆಲ್ಲ ಸೆಳೆದಿಟ್ಟ ಕೋಶವೆಂಬ ಹಾಗೆ ಪರಿವರ್ತನೆಗೊಂಡದ್ದುಂಟು. ಯಾವುದು ಕೋಶವಾಗುತ್ತದೆ ಅದರೊಳಗಿದ್ದದ್ದು ನಾಶವಾಗಲೇಬೇಕು. ಇದು ಪ್ರಾಕೃತಿಕವಾದಂತಹ ರಹಸ್ಯ. ಅದನ್ನು ಕಾಣಿಸುವುದಕ್ಕೆ ನಾನು ಪ್ರಕಟಗೊಳ್ಳಬೇಕಾದದ್ದು ಈ ರೂಪದಲ್ಲಿ ಇಲ್ಲಿ ಇವರ ಸಮ್ಮುಖದಲ್ಲಿ. ವರವನ್ನು ಕೇಳುವಾಗಲೇ ಬ್ರಹ್ಮದೇವನಲ್ಲಿ ತಮ್ಮ ಮರಣದ ಮುಹೂರ್ತವನ್ನು ನಿಶ್ಚಯಿಸಿದರು ಈ ದೂರ್ತರು. ಮೂರು ಪುರಗಳು ಮೂರು ಮುಕ್ಕಾಲು ಗಳಿಗೆಯ ಕಾಲ ಸರಳ ರೇಖೆಯಲ್ಲಿ ಬರುತ್ತವೆ. ಅಲ್ಲಿಗೆ ಯಥಾರ್ಥಕ್ಕಾದರೆ ಸಾಂಕೇತಿಕವಾದ ಅರ್ಥವೇನು? ತಮ್ಮ ಇಷ್ಟದಂತೆ ಮಂಡಲಾಕಾರವಾಗಿ ಸುತ್ತುತ್ತಿರುವಂತಹ ಮೂರು ಪುರಗಳು ಏಕ ರೇಖೆಗೆ ಬಂದು ಅಂದ್ರೆ ಪರಸ್ಪರ ತಿಕ್ಕಾಡಿಯೇ ಸರ್ವನಾಶವನ್ನು ಹೊಂದುತ್ತವೆ. ಈ ಸಂಕೇತಕ್ಕೆ ನಾನು ವ್ಯಾಖ್ಯಾನ ರೂಪವಾಗಿ ಮೇರುಧನುಸ್ಸಿಗೆ ವೈಷ್ಣವಾಸ್ತ್ರವನ್ನು ಸಂಧಿಸಿ ಪ್ರಯೋಗಿಸಿದೆ. ನನ್ನ ನೇತ್ರಾಗ್ನಿಯ ಜ್ವಲಿಸುತ್ತಿರುವ ವೈಷ್ಣವಾಸ್ತ್ರವು ಈ ಮೂರು ಪುರಗಳನ್ನು ಸುಟ್ಟು ಉರುಹಿದ್ದು ಆ ಲೋಹಗಳೆಲ್ಲ ಭಸ್ಮೀಕೃತವಾಗಿ ಹೋಗಿದ್ದಾವೆ. ಅದರ ಒಳಗಿದ್ದಂತಹ ರಾಕ್ಷಸರ ವಿನಾಶವಾಗಿದೆ. ಹಾಗೆ ಅಂತ ಇದು ಕೇವಲ ದೇವರ ದಾನವರ ಜನಾಂಗದ್ವೇಷದ ಪರಿಣಾಮ ಅಂತ ತಿಳಿಯುವ ಹಾಗಿಲ್ಲ. ಯಾರೇ ಆಗಲಿ ಲೋಕವು ಸುವ್ಯವಸ್ಥಿತವಾಗಿ ಮುಂದೆ ಸಾಗಬೇಕಾದರೆ ಯಾವ ಕ್ರಮದಲ್ಲಿ ಇರಬೇಕೋ ಅದನ್ನು ಮೀರಿ ವ್ಯವಹರಿಸುವ ಹಾಗಿಲ್ಲ. ವಿಜ್ಞಾನವಿರಲಿ ವಿಚಾರವಿರಲಿ ಭೌತವಾದವಿರಲಿ ಮಾನವೀಯತೆಯ ಒಳಗೊಂಡು ಅದಕ್ಕೆ ಪೂರಕವಾಗಿಯೇ ವ್ಯವಹರಿಸಬೇಕಾದದ್ದು ಧರ್ಮ. ಇದನ್ನು ಪ್ರಪಂಚ ತಿಳಿಯಬೇಕಾದದ್ದು ಮುಖ್ಯವೇ ಹೊರತು ಕೇವಲ ಲಯವೇ ಪರಮೇಶ್ವರನ ಉದ್ದೇಶವಲ್ಲ. ಈ ತ್ರಿಪುರಾಸುರರ ನಾಶದೊಂದಿಗೆ

ಇದುವರೆಗೆ ತ್ರಿಪುರ ದಹನ ಯಕ್ಷಗಾನ ತಾಳಮದಳೆ ಕೇಳಿದಿರಿ. ನಡೆಸಿಕೊಟ್ಟವರು ತೆಂಕುತಿಟ್ಟು ಯಕ್ಷಗಾನ ವೇದಿಕೆ, ಕುಕ್ಕುವಳ್ಳಿ, ಇರ್ದೆ, ಪುತ್ತೂರು ಇದರ ಸದಸ್ಯರು. ಹಿಮ್ಮೇಳದಲ್ಲಿ ಭಾಗವತರಾಗಿ ರಮೇಶ ಭಟ್ ಪುತ್ತೂರು, ಮದ್ದಳೆ ಪಿಜಿ ಜಗನ್ನಿವಾಸ ರಾವ್, ಚೆಂಡೆ ಕೃಷ್ಣ ಪ್ರಕಾಶ್ ಹುಳಿತ್ತಾಯ. ಪಾತ್ರ ಪರಿಚಯ ದೇವೇಂದ್ರ ಮತ್ತು ಈಶ್ವರ, ರಾಧಾಕೃಷ್ಣ ಕಲ್ಚಾರ್, ತಾರಾಕ್ಷ ರಂಗನಾಥ ಭಟ್ ಕುತ್ಯಾರು, ತಾಮ್ರಾಕ್ಷ ಮತ್ತು ನಾರದ ಸುಭಾಷ್ ಚಂದ್ರ ಶೆಟ್ಟಿ ಇಳಂತಜೆ, ವಿದ್ಯುನ್ಮಾಲಿ ಮತ್ತು ತಾರಾಮಣಿ, ಪಿ ಕೆ ನಾಯ್ಕ್ ಶಿರೋಳ್ತಳಿಕೆ, ಬ್ರಹ್ಮ ಮತ್ತು ಚಾರ್ವಾಕ, ಸಿದ್ದಕಟ್ಟೆ ವಿಶ್ವನಾಥ ಶೆಟ್ಟಿ, ಮಯಾಸುರ ಮಾಧವ ಎ ಮೂಡುಶೆಟ್ಟಿ.

0: ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
4: ಆತ್ಮೀಯ ಕೇಳುಗರೆ, ಆಕಾಶವಾಣಿ ಕಾರವಾರ ಕೇಂದ್ರದಿಂದ ಗೀತೆಗೊಂದು ಪ್ರಶ್ನೆ ಪ್ರತಿ ಶುಕ್ರವಾರ ಸಂಜೆ 5-6 ಗಂಟೆಯವರೆಗೆ. ಪ್ರಶ್ನೆ ನಿಮಗಾಗಿ ಕಾದಿದೆ ಗೀತೆಗೊಂದು ಪ್ರಶ್ನೆ ಕಾರ್ಯಕ್ರಮದಲ್ಲಿ. ಹಾಡಿಗೊಂದು ಗೀತೆ ಪ್ರತಿ ಭಾನುವಾರ ಬೆಳಿಗ್ಗೆ 9-10 ಗಂಟೆಯವರೆಗೆ. ಕರೆ ಮಾಡಿ ಹಾಡಬಹುದು ಭಾವಗೀತೆ, ಜನಪದ ಗೀತೆ, ಭಕ್ತಿಗೀತೆ, ಭಜನೆ ಪದ, ಚಿತ್ರಗೀತೆ. ನಿಮ್ಮದೇ ಧ್ವನಿಯಲ್ಲಿ ಹಾಡಿಗೊಂದು ಗೀತೆ ಕಾರ್ಯಕ್ರಮದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗಳು
5: 2253-45
4: ಎಸ್ಟಿಡಿ ಕೋಡ್ 08382, ಮೊಬೈಲ್ ಸಂಖ್ಯೆ 9480249740. ನೆನಪಿಡಿ, ಪ್ರತಿ ಶುಕ್ರವಾರ ಸಂಜೆ 5 ಗಂಟೆಗೆ ಗೀತೆಗೊಂದು ಪ್ರಶ್ನೆ, ಪ್ರತಿ ಭಾನುವಾರ ಬೆಳಿಗ್ಗೆ 9 ಗಂಟೆಗೆ ಹಾಡಿಗೊಂದು ಗೀತೆ. ನಿಮ್ಮ ನೆಚ್ಚಿನ ಆಕಾಶವಾಣಿ ಕಾರವಾರ ಕೇಂದ್ರದಿಂದ.

0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-4233.
3: ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.
4: ಆತ್ಮೀಯ ಕೇಳುಗರೆ, ಆಕಾಶವಾಣಿಯ 90ನೇ ವರ್ಷಾಚರಣೆಯ ಸಂದರ್ಭದಲ್ಲಿ ಪಾಕ ವೈವಿಧ್ಯತೆ

0: ಮಕ್ಕಳ ಕುರಿತ ವಿಶೇಷ ಸರಣಿ ಕಾರ್ಯಕ್ರಮ ಶುಚಿ ರುಚಿ.
1: ಸಾಂಪ್ರದಾಯಿಕ ಅಡುಗೆಗಳು ನಶಿಸುತ್ತಿರುವ
0: ಇದೇ ಭಾನುವಾರ ದಿನಾಂಕ 31 ಮೇ 2026 5 ಗಂಟೆಗೆ ನಿಮ್ಮ ನೆಚ್ಚಿನ ಆಕಾಶವಾಣಿಯ ಕಾರವಾರ ಕೇಂದ್ರ 102.3 ಮೆಗಾಹರ್ಟ್ಸ್ಗಳು ಹಾಗೂ ನ್ಯೂಸ್ ಆನ್ ಏರ್ ಆ್ಯಪ್ನಲ್ಲೂ ಕೂಡ ಕೇಳಲು ಮರೆಯದಿರಿ. ತಪ್ಪದೇ ಕೇಳಿ. ಆಕಾಶವಾಣಿಯ 90ನೆಯ ವರ್ಷಾಚರಣೆಯ ಸಂದರ್ಭದಲ್ಲಿ ಪಾಕವೈವಿಧ್ಯತೆಗಳ ಕುರಿತ ವಿಶೇಷ ಸರಣಿ ಕಾರ್ಯಕ್ರಮ ಶುಚಿ ರುಚಿ ಇದೇ ಭಾನುವಾರ ದಿನಾಂಕ 31 ಮೇ 2026 5 ಗಂಟೆಗೆ

ಆಕಾಶವಾಣಿ ಕಾರವಾರ, ಸಮಯ 6:05. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.

ಇನ್ನು ಮುಂದೆ 6:30ಕ್ಕೆ ವಿಜ್ಞಾನದ ಮುನ್ನಡೆ, 6:50ಕ್ಕೆ ರೈತ ಬಾಂಧವರಿಗಾಗಿ ಪ್ರಸಾರವಾಗುವ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಜನಪದ ಗೀತೆಗಳು. ಯಲ್ಲಾಪುರದ ಮಲವಳ್ಳಿಯ ಚಂದ ಎಂ ಕುಣಬಿ ಅವರಿಂದ ನಂತರ ಕೃಷಿ ಮಾಹಿತಿ. ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಯಂಕಿ ನಾರಾಯಣಗೌಡ ಹಾಗೂ ಸಂಗಡಿಗರಿಂದ ಸಂಪ್ರದಾಯದ ಹಾಡುಗಳು. 7:45ಕ್ಕೆ ಸಮಾಚಾರ ದರ್ಶನ, 8:00ಗೆ ರೇಡಿಯೋ ಸ್ಪಂದನ. ಆಕಾಶವಾಣಿ ಕಾರವಾರ ಕೇಂದ್ರದ ಕಾರ್ಯಕ್ರಮಗಳ ಕುರಿತ ಕೇಳುಗರ ಅಭಿಪ್ರಾಯಗಳನ್ನಾಧರಿಸಿದ ಕಾರ್ಯಕ್ರಮ. 8:15ಕ್ಕೆ ಕಾವ್ಯಯಾನ, ಕವಿ ಮುದ್ದಣ್ಣನ ಶ್ರೀ ರಾಮಾಶ್ವಮೇಧಂ ಕಾವ್ಯದ ವಾಚನ ಮತ್ತು ವ್ಯಾಖ್ಯಾನ. ವಾಚನಕಾರರು ಮಂಜುಳಾ ಸುಬ್ರಹ್ಮಣ್ಯ, ವ್ಯಾಖ್ಯಾನಕಾರರು ಸಿರಾಜೇಶ್ ಸೀತಾರಾಮ್ ಭಟ್.

8:30 ಭಾವಗೀತೆಗಳು, 9:15 ಹಿಂದಿ ಚಿತ್ರಗೀತೆಗಳು, 9:30 ಯುವವಾಣಿಯಲ್ಲಿ ಪ್ರಮೋದ ಮೋಹನ್ ಹೆಗ್ಡೆ ಅವರೊಂದಿಗೆ ಸಂದರ್ಶನ, ನಂತರ ಜನಪದ ಗೀತೆಯನ್ನು ಕೇಳಲಿರುವಿರಿ. 10:00 ರಾಸ್

ನಿಲಯದ ನಾಳಿನ ಬೆಳಗಿನ ಪ್ರಸಾರ ಕಾರ್ಯ 5:53 ಆರಂಭವಾಗುವುದು. 6:10 ಕರುಣಾಳು ಬಾಬೆಳಕೆ ಭಾಗವಹಿಸ್ತಾರೆ ಡಾಕ್ಟರ್ ಗುರುರಾಜ್ ಕರ್ಜಗಿ. 6:15 ಭಾವಗೀತೆಗಳು, 6:30 ಚಿಂತನ ಕಾರ್ಯಕ್ರಮ ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ. 6:35 ರೈತರಿಗೆ ಸಲಹೆ, 6:40 ಗಾನಸುದೆ ಭಕ್ತಿಗೀತೆಗಳ ಕಾರ್ಯಕ್ರಮ, 7:15 ಭಾವಗೀತೆಗಳು, 7:45 ಕನ್ನಡ ಚಿತ್ರಗೀತೆಗಳು. ಎಂಟು ಗಂಟೆ 30 ನಿಮಿಷಕ್ಕೆ ಆಕಾಶವಾಣಿಯೇ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ. ಕೃತಿ ಮತ್ತು ಓದು ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ವೋ. 8:35 ಆಕಾಶ ಬುಟ್ಟಿ ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಭಾಗವಹಿಸುತ್ತಾರೆ ಹಿರಿಯ ಸಾಹಿತಿ ಹಾಗೂ ಕಲಾವಿದ ಗೋಟೂರಿ. ಧ್ವನಿ ಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮ.

0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಷನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು, ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.

8:05 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ಹಾಡಿಗೊಂದು ಗೀತೆ ನೇರ ಫೋನ್ ಇನ್ ಕಾರ್ಯಕ್ರಮ. 10:02 ವಿವಿಧ ಭಾರತಿ ಬೆಂಗಳೂರು ಕೇಂದ್ರದಿಂದ. 11:00 ಭಾರತದ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ರಾಷ್ಟ್ರದ ಜನತೆಯೊಡನೆ ಹಂಚಿಕೊಳ್ಳುವ ಮನದ ಮಾತು. ನಂತರ ಮನ್ ಕಿ ಬಾತ್ ಕಾರ್ಯಕ್ರಮದ ಕನ್ನಡ ಅವತರಣಿಕೆ ಮನದ ಮಾತು. ಅನುವಾದ ಕೆ ಸತ್ಯಪ್ರಸಾದ್ ಹಾಗೂ ರಾಧಾಪ್ರಸಾದ್, ನಿರ್ಮಾಣ ಕೆ ವಿ ಕೃಷ್ಣಪ್ಪ ಮತ್ತು ನಂದನ್ ಕುಮಾರ್ ಎಲ್ಬೋ, ಪ್ರಸ್ತುತಿ ಬಿ ಎಸ್ ಸುಬ್ರಹ್ಮಣ್ಯ, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಸೂರ್ಯನಾರಾಯಣ. 12:05 ವನಿತಾ ವಿಹಾರದಲ್ಲಿ ಬಹುಮುಖ ಪ್ರತಿಭೆಯ ಮಹಿಳೆ ಹಾಗೂ ವಿಶೇಷ ವಾದ್ಯ ಮೆಲೋಡಿಕಾ ನುಡಿಸುವ ಸುಧಾ ಗಡಿಯಾರ್ ಅವರ ಪರಿಚಯ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 12:30 ಆರೋಗ್ಯ ಕಾರ್ಯಕ್ರಮದಲ್ಲಿ ವಿಶ್ವ ತಂಬಾಕು ರಹಿತ ವಿಶೇಷ ದಿನದಂದು ತಂಬಾಕಿನಿಂದ ಆಗುವ ಆರೋಗ್ಯ ಸಮಸ್ಯೆಗಳು ಕುರಿತು ಡಾಕ್ಟರ್ ನವೀನ್ ಚಂದ್ರಕುಲಾಲ್ ಅವರೊಂದಿಗೆ ಸಂದರ್ಶನ. ನಂತರ ವಯೋಸಹಜ ಕಣ್ಣಿನ ಕಾಯಿಲೆಗಳು ಕುರಿತು ಡಾಕ್ಟರ್ ಸುಷ್ಮಾ ಪ್ರಶಾಂತ್ ಅವರೊಡನೆ ಸಂದರ್ಶನವನ್ನು ಕೇಳಲಿರುವ ಸಂದರ್ಶಕರು ಲತೀಶ್ ಪಾಲ್ದಾನೆ. 11:00 ಪ್ರಗತಿಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಆಧಾರಿತ ಕಾರ್ಯಕ್ರಮಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಹೊಸ ಯುಗದ ಮೂಲಸೌಕರ್ಯ ಕುರಿತು ಮಾಹಿತಿ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರ ಕೊಡುಗೆ. 11:20 ಚಿತ್ರಗೀತೆಗಳು, 11:30 ಚೈತ್ರವನ, ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ, ಪ್ರಸ್ತುತಿ ಡಾಕ್ಟರ್ ಎಸ್ ಶಂಕರ್ ನಾರಾಯಣ. 2:40 ರಸಮಂಜರಿ, 3:00 ಮಂಚಾಹೆ ಗೀತ್, 3:30 ನಾಟ್ಯರಂಗ್, 4:00 ಓಜಾಲೆ ಉನ್ಕಿ ಯಾದೋಂಕಿ.

ಸಾಯಂಕಾಲ 5 ಗಂಟೆಗೆ ಆಕಾಶವಾಣಿಯ 90ನೇ ವರ್ಷಾಚರಣೆಯ ಸಂದರ್ಭದಲ್ಲಿ ಪಾಕ ವೈವಿಧ್ಯ ಕುರಿತ ವಿಶೇಷ ಕಾರ್ಯಕ್ರಮ ಸರಣಿ ಶುಚಿ ರುಚಿ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಅತಿಥಿ ಅನುರಾಧ ಐಗಲ್. ಪ್ರಸ್ತುತಿ ಸಂಧ್ಯಾ ಮಂಗೇಶ್ಕರ್, ನೀತಾ ನಾಯಕ್, ಶಾರದಾಯುರಾವ್ ಹಾಗೂ ಗೀತಾ ಪಾಲೇಕರ್. ಸಮಗ್ರ ನಿರ್ವಹಣೆ ಟಿ ಶ್ಯಾಮ್ ಪ್ರಸಾದ್. 5:30 ಚಿತ್ರಗೀತೆಗಳು, 6:30 ವಿಜ್ಞಾನದ ಮುನ್ನಡೆ, 6:50 ಕಿಸಾನ ವಾಣಿಯಲ್ಲಿ ಕೃಷಿಯೋದ್ಯಮ, ಸ್ವ ಉದ್ಯೋಗ ಸಾಧಕರೊಂದಿಗೆ ಮಾತುಕತೆ, ಸ್ವ ಉದ್ಯೋಗಿ ನಯನಾ ಶ್ರೀಧರ್ ಭಾಗವತ್ ಅವರೊಂದಿಗೆ ಮಾತುಕತೆ. ನಂತರ ಕೃಷಿ ಮಾಹಿತಿ, 7:45 ಸ್ತ್ರೀ ಸಂವೇದನೆ, ಈ ಕುರಿತು ಡಾಕ್ಟರ್ ರಾಜಶ್ರೀ ಕಲ್ಲೋರ್ಕರ್ ಅವರೊಂದಿಗೆ ಭಾಷಣ. ಕಾರ್ಯಕ್ರಮ ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ. 8:00 ಭಾರತದ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ರಾಷ್ಟ್ರದ ಜನತೆಯೊಡನೆ ಹಂಚಿಕೊಂಡ ಮನದ ಮಾತು ಕಾರ್ಯಕ್ರಮದ ಕನ್ನಡ ಅವತರಣಿಕೆಯ ಮರುಪ್ರಸಾರ. ನಂತರ ದೇಶಭಕ್ತಿ ಗೀತೆಗಳನ್ನು ಕೇಳಲಿರುವಿರಿ. 9:15 ಹಿಂದಿ ಚಿತ್ರಗೀತೆಗಳು, 9:30 ಭಾರತದ ಗೌರವಾನ್ವಿತ ಉಪರಾಷ್ಟ್ರಪತಿಯ ಮಂಗಳೂರಿನ ಬೆಳ್ತಂಗಡಿ ಸಿರಿ ಕೈಗಾರಿಕಾ ಘಟಕದ ಕಾರ್ಯಕ್ರಮದ ಬಾನುಲಿ ವರದಿ. 10:00 ರವಿ ವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ಕಾರ್ಯಕ್ರಮದಲ್ಲಿ ಶ್ರೀ ಎ ಈರಯ್ಯ ಅವರ ಸ್ಯಾಕ್ಸೋಫೋನ್ ವಾದನವನ್ನು ಕೇಳಲಿರುವಿರಿ. ಕಾರ್ಯಕ್ರಮ ಆಕಾಶವಾಣಿ ಕಡಪಾ ಕೇಂದ್ರದ ಕೊಡುಗೆ. ಇದುವರೆಗೆ ಈ ಸಂಜೆ ಹಾಗೂ ನಾಳೆ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಕೇಳಿದಿರಿ. ಆಕಾಶವಾಣಿ ಕಾರವಾರ, ಸಮಯ 6:20 ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳು. ನಂತರ 6:35 ವಿಜ್ಞಾನದ ಮುನ್ನಡೆ, 6:40 ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಜೀವನದ ಮುನ್ನಡೆ.
1: ನಮ್ಮ ಆಕಾಶವಾಣಿ ಮತ್ತು ವಿಜ್ಞಾನದ ಸಾಂಗತ್ಯಕ್ಕೆ 90 ವರ್ಷದ ಸಂಭ್ರಮ.
2: ವಿಜ್ಞಾನದ ಮುನ್ನಡೆ, ಸಂಶೋಧನಾ ಸಾಗರದ ಅಲೆಗಳ ಮೊರೆತ.
1: 90 ವರ್ಷಗಳ ಕೆಳಗೆ ಆಕಾಶವಾಣಿಯ ಮೂಲಕ ಮನೆ ಮನೆಗೆ ಸುದ್ದಿ, ಸಮಾಚಾರ, ಹಾಡು, ನಾಟಕ, ಸಂದರ್ಶನಗಳು ತಲುಪುತ್ತವೆ ಅಂದಾಗ ಜನ ಹೇಗೆ ನಿಬ್ಬೆರಗಾದ್ರೋ ಅದೇ ರೀತಿ ಈಗ ದಿನಕ್ಕೊಂದು ಆಶ್ಚರ್ಯಕರ ಸಂಗತಿಗೆ ಜನರು ನಿಬ್ಬೆರಗಾಗುವಂತೆ ಮಾಡ್ತಾ ಇದೆ ಈ ಕೃತಕ ಬುದ್ಧಿಮತ್ತೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಾಡಲು ಸಾಧ್ಯವಿಲ್ಲದ ಕೆಲಸವೇ ಇಲ್ಲ ಎಂದು ತಂತ್ರಜ್ಞಾನ ತಜ್ಞರು ವಾದಿಸಿದಾಗ ಅದನ್ನ ನಂಬದವರು ಇಂದು ಕೃತಕ ಬುದ್ಧಿಮತ್ತೆಯ ವೇಗ ಕಂಡು ಅವಾಕ್ಕಾಗಿರೋದಂತ ಖಚಿತ. ದೊಡ್ಡದೊಂದು ಗ್ರಂಥವನ್ನ ನೀಡಿದ್ರೆ ಕ್ಷಣ ಮಾತ್ರದಲ್ಲಿ, ಅಕ್ಷರಶಃ ಕ್ಷಣ ಮಾತ್ರದಲ್ಲಿ ಅದರ ಸಾರಾಂಶವನ್ನ ತಿಳಿಸಿಬಿಡುತ್ತವೆ. ಕಥೆ, ಕವನ, ಕಾದಂಬರಿಯನ್ನ ನಿಮಿಷಗಳಲ್ಲೇ ನಿಮಗೆ ಬೇಕಾದ ರೀತಿ ರಚಿಸಿಕೊಡುತ್ತೆ. ಚಿತ್ರ ರಚಿಸುತ್ತೆ, ವಿಡಿಯೋ ಸೃಷ್ಟಿ ಮಾಡುತ್ತೆ, ವಿಧ ವಿಧವಾದ ದತ್ತಾಂಶವನ್ನ ವಿಶ್ಲೇಷಿಸಿ ನಿಮಗೆ ಬೇಕೆಂದ ರೀತಿಯಲ್ಲಿ ಪ್ರಸ್ತುತಪಡಿಸುತ್ತೆ. ನಿಮಗೆ ಬೇಕಾದ ಪ್ರಶ್ನೆ ಕೇಳಬಹುದು, ಸೂಕ್ತ ಉತ್ತರ ನೀಡ್ತಾ ನಿಮ್ಮೊಂದಿಗೆ ಮತ್ತೊಬ್ಬ ಮನುಷ್ಯನಂತೆ ಸಂವಹನ ನಡೆಸುತ್ತೆ, ಹಾಡುತ್ತೆ, ನೃತ್ಯ ಮಾಡುತ್ತೆ. ಈಗಾಗಲೇ ಕೆಲವು ಚಾನೆಲ್ಗಳಲ್ಲಿ ನಿರೂಪಕರಂತೆಯೂ ಕಾರ್ಯನಿರ್ವಹಿಸ್ತಾ ಇದೆ ಈ ಕೃತಕ ಬುದ್ಧಿಮತ್ತೆಯ ರೋಬೋಟ್ಗಳು. ಕೇವಲ ಯಂತ್ರದಂತಲ್ಲದೆ ಹಾಡುಗಾರ್ತಿ, ಚಿತ್ರಕಲಾವಿದ, ಲೇಖಕಿ, ಅರ್ಥಶಾಸ್ತ್ರಜ್ಞೆ, ಅನುವಾದಕ, ಶಿಕ್ಷಕಿ, ಹಣಕಾಸು ಸಲಹೆಗಾರ, ಅಡುಗೆ ಎಕ್ಸ್ಪರ್ಟ್, ಹೀಗೆ ಯಾವ ಪಾತ್ರವನ್ನು ಸಮರ್ಥವಾಗಿ ನಿಭಾಯಿಸ್ತಾ ಮನುಷ್ಯರಂತೆಯೇ ವರ್ತಿಸುತ್ತವೆ. ಇತ್ತೀಚೆಗೆ ರೋಗಿಯೊಬ್ಬ ತನ್ನ ಸ್ಕ್ಯಾನಿಂಗ್ ರಿಪೋರ್ಟ್ ಮತ್ತು ಎಕ್ಸ್ರೇ ಫಿಲ್ಮ್ ಅನ್ನ ಒಂದು ಕೃತಕ ಬುದ್ಧಿಮತ್ತೆಯ ಉಪಕರಣಕ್ಕೆ ಫೀಡ್ ಮಾಡಿದಾಗ ಆತನ ವೈದ್ಯನಿಗಿಂತ ವೇಗವಾಗಿ ಮತ್ತು ನಿಖರವಾಗಿ ಆ ರೋಗಿಯ ಸಮಸ್ಯೆಯನ್ನ ಪತ್ತೆ ಮಾಡುತ್ತಂತೆ ಎಐ. ಇಷ್ಟೆಲ್ಲಾ ಉದಾಹರಣೆಗಳಿದ್ರೂ ಸಹ ಮನುಷ್ಯರಂತೆ ಭಾವನೆಗಳನ್ನ ಅನುಭವಿಸೋಕೆ ಮತ್ತು ತೋರ್ಪಡಿಸೋಕೆ ಈ ಚಾಟ್ ಬಾಟ್ಗಳಿಗೆ, ಎಐ ಯಂತ್ರಗಳಿಗೆ ಸಾಧ್ಯವೇ ಅನ್ಸುತ್ತೆ ಅಲ್ವಾ? ಆದ್ರೆ ಈ ಯಂತ್ರಗಳೊಂದಿಗೆ ಮನಸ್ಸಿನ ಭಾವನೆಗಳನ್ನ ಹಂಚಿಕೊಂಡು ನೋಡಿ, ಯಾವ ಒಳ್ಳೆಯ ಸ್ನೇಹಿತ ಅಥವಾ ಥೆರಪಿಸ್ಟ್ಗೂ ಕಡಿಮೆ ಇಲ್ಲದಂತೆ ನಿಮ್ಮೊಂದಿಗೆ ವ್ಯವಹರಿಸಿ ಚಕತಗೊಳಿಸುತ್ತವೆ. ಇವೆಲ್ಲ ಬಹಳ ವೇಗವಾಗಿ ಆಗ್ತಾ ಇರೋ ಬದಲಾವಣೆಗಳಾದ್ರೂ ಸಹ, ಭಯ ಹುಟ್ಟಿಸುವಂತಿದ್ರೂ ಸಹ, ಕೃತಕ ಬುದ್ಧಿಮತ್ತೆಯನ್ನ ಹುಟ್ಟು ಹಾಕಿದವರು ಮನುಷ್ಯ.

0: ತಾನೆ ಮನುಷ್ಯ ಕುಲದ ಒಳಿತಿಗೆ ನೂರಲ್ಲ ಸಾವಿರ ರೀತಿಯಲ್ಲಿ ಈ ತಂತ್ರಜ್ಞಾನವನ್ನ ಬಳಸಿಕೋಬಹುದು ಅಂತಾರೆ ತಂತ್ರಜ್ಞಾನ ತಜ್ಞರು. ಅದಕ್ಕೊಂದು ಉತ್ತಮ ಉದಾಹರಣೆ ಅಂದ್ರೆ ಚೀನಾದ ಹ್ಯಾಂಗ್ಝೋನ ವಿದ್ಯಾರ್ಥಿಗಳು ಮಾಡಿರುವ ಸಂಶೋಧನೆ. ಜಗತ್ತನ್ನ ವ್ಯಾಪಕವಾಗಿ ಕಾಡ್ತಾ ಇರೋ ಪಾರ್ಕಿನ್ಸನ್ ಕಾಯಿಲೆಯನ್ನ ಅತ್ಯಂತ ಬೇಗ ಮತ್ತು ಸುಲಭವಾಗಿ ಕಂಡುಹಿಡಿಯೋಕೆ ಇವರು ಕೃತಕ ಬುದ್ಧಿಮತ್ತೆಯ ಉಪಕರಣಗಳನ್ನ ಬಳಸಿ ಯಶಸ್ವಿಯಾಗಿದ್ದಾರೆ. ಚೀನಾದ ಡಾಕ್ಟರ್ ಡಾಂಗ್, ಡಾಕ್ಟರ್ ಝೂ ಮತ್ತು ಸಂಗಡಿಗ ವಿಜ್ಞಾನಿಗಳು ಈ ಪಾರ್ಕಿನ್ಸನ್ ರೋಗವನ್ನ ಆರಂಭಿಕ ಹಂತದಲ್ಲೇ ಪತ್ತೆ ಹಚ್ಚೋಕೆ ಒಂದು ಸುಲಭ ವಿಧಾನ ಕಂಡುಹಿಡಿದಿದ್ದಾರೆ ಮತ್ತು ಅದರಲ್ಲಿ ಪ್ರಮುಖವಾಗಿ ಎಐ ಉಪಕರಣವನ್ನ ಬಳಸಿ 94% ನಿಖರವಾದ ಫಲಿತಾಂಶವನ್ನ ಕೊಡಮಾಡಿದ್ದಾರೆ. ಇಲ್ಲಿ ಸಾವಿರಾರು ರೂಪಾಯಿಗಳಷ್ಟು ವೆಚ್ಚದ ಸ್ಕ್ಯಾನ್ ಆಗ್ಲಿ ರಕ್ತದ ಪರೀಕ್ಷೆಯಾಗ್ಲಿ ಬೇಕಿಲ್ಲ. ಇಲ್ಲಿ ಬೇಕಿರೋದು ಕೇವಲ ವ್ಯಕ್ತಿಯ ಕಿವಿಯ ಮೇಣ. ಅಚ್ಚರಿ ಅನ್ಸ್ತಾ? ಹೌದು, ಕಿವಿಯ ಮೇಣ ಅಥವಾ ಗುಗ್ಗೆಯಲ್ಲಿ ಅನೇಕ ರಾಸಾಯನಿಕಗಳಿರುತ್ತವೆ. ಅವುಗಳಲ್ಲಿ ಕೆಲವು ಅತೀ ಸುಲಭವಾಗಿ ಬಾಷ್ಪವಾಗಿ ಅಂದ್ರೆ ಅನಿಲ ರೂಪಕ್ಕೆ ಬದಲಾಗಬಹುದು. ಅವುಗಳಿಗೆ ತಮ್ಮದೇ ಆದ ವಿಶಿಷ್ಟ ವಾಸನೆ ಕೂಡ ಇರುತ್ತೆ. ಈ ಸಂಶೋಧಕರು ಕೃತಕ ಬುದ್ಧಿಮತ್ತೆ ಆಧಾರಿತ ಗಂಧ ಗ್ರಹಣ ವ್ಯವಸ್ಥೆ, ಅದಕ್ಕೆ ಈ ಕಿವಿ ಮೇಣದ ರಾಸಾಯನಿಕಗಳ ದತ್ತಾಂಶವನ್ನ ನೀಡಿದ್ದಾರೆ. ಅದು ಈ ರಾಸಾಯನಿಕಗಳ ವಿವರಗಳನ್ನ ವಿಶ್ಲೇಷಿಸಿ ನಿಖರವಾಗಿ ಪಾರ್ಕಿನ್ಸನ್ ಕಾಯಿಲೆ ಆ ವ್ಯಕ್ತಿಗೆ ಬರಬಹುದೇ ಇಲ್ಲವೇ ಅನ್ನೋದನ್ನ ತಿಳಿಸಿದೆ. ಈಗಾಗಲೇ ಈ ಪಾರ್ಕಿನ್ಸನ್ ಕಾಯಿಲೆಯಿಂದ ಬಳಲ್ತಾ ಇರುವವರ ಕಿವಿ ಮೇಣವನ್ನ ಪರೀಕ್ಷಿಸಿದ ಇದೇ ಎಐ ವ್ಯವಸ್ಥೆ 94% ಸರಿಯಾದ ಉತ್ತರ ನೀಡಿದೆ. ಇವರ ಪ್ರಯೋಗದಲ್ಲಿ ಬಳಸಿದ ಪ್ರತಿ ಪಾರ್ಕಿನ್ಸನ್ ರೋಗಿಯ ಕಿವಿ ಮೇಣದಲ್ಲೂ ಈಥೈಲ್ ಬೆನ್ಜೀನ್, ಈಥೈಲ್ ಟೋಲಿನ್, ಪೆಂಟೆನಾಲ್ ಮತ್ತು ಪೆಂಟಡೆಕೈಲ್ ಡಯಾಕ್ಸಲೇನ್ ಈ ನಾಲ್ಕು ರಾಸಾಯನಿಕಗಳು ಇದ್ದೇ ಇದ್ವು. ಇದನ್ನ ಇವರ ಕೃತಕ ಬುದ್ಧಿಮತ್ತೆ ಆಧಾರಿತ ಸುಗಂಧ ಗ್ರಹಣ ವ್ಯವಸ್ಥೆಯು ಖಚಿತಪಡಿಸಿ ವಿಶ್ಲೇಷಿಸಿ ಇದಕ್ಕೂ ಪಾರ್ಕಿನ್ಸನ್ ಕಾಯಿಲೆಗೂ ಇರುವ ಸಂಬಂಧದ ಮೇಲೆ ಬೆಳಕು ಚೆಲ್ಲಿದೆ. ಇದೊಂದು ಅತಿ ಕಡಿಮೆ ಬೆಲೆಯಲ್ಲಿ ಅತ್ಯಂತ ವ್ಯಾಪಕವಾಗಿ ಕಾಡ್ತಾ ಇರೋ ರೋಗದ ಪತ್ತೆ ಸಾಧ್ಯವಾಗಿಸೋ ಪರೀಕ್ಷೆಯಾಗಿದೆ. ಆದರೆ ಇದಿನ್ನೂ ಆರಂಭಿಕ ಹಂತದ ಪ್ರಯೋಗವನ್ನ ದಾಟಿದ್ದು ಆದಷ್ಟು ಬೇಗ ಜನಸಾಮಾನ್ಯರಿಗೆ ದೊರೆಯುವಂತಾಗ್ಲಿ ಅಂತ ಆಶಿಸೋಣ. ಇದರ ಸಲುವಾಗಿ ವಿಜ್ಞಾನಿಗಳ ಜೊತೆಗೆ ಎಐಗೂ ಧನ್ಯವಾದ ಅರ್ಪಿಸೋಣ.
1: ವಿಜ್ಞಾನದ ಮುನ್ನಡೆ, ಮಾನವನ ನಿಜ ವಿಕಾಸದ ಕಡೆಗೆ. ವಿಜ್ಞಾನದ ಮುನ್ನಡೆ ಕೇಳಿದಿರಿ. ಆಕಾಶವಾಣಿ ಬೆಂಗಳೂರು, ಸಮಯ 6:35:20.
2: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
3: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಷನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
1: ಆಕಾಶವಾಣಿ ಬೆಂಗಳೂರು, ಕಾಣೆಯಾದವರ ಬಗ್ಗೆ ಪ್ರಕಟಣೆಗಳು. ಕೌಶಲ್ಯ ಎಂಬ 27 ವರ್ಷದ ಮಹಿಳೆ ಮೇ 7ರಂದು ಯಲಹಂಕ ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ ಕಾಣೆಯಾಗಿದ್ದಾರೆ. ಸಾಧಾರಣ ಮೈಕಟ್ಟು, ಗೋಧಿ ಮೈಬಣ್ಣ, ದುಂಡುಮುಖ ಹೊಂದಿದ್ದಾರೆ. 5.2 ಅಡಿ ಇದ್ದಾರೆ. ಕಾಫಿ ಬಣ್ಣದ ಚೂಡಿದಾರ್ ಧರಿಸಿದ್ದಾರೆ. ಕಾಣೆಯಾಗುವಾಗ ಕನ್ನಡ ಮತ್ತು ಹಿಂದಿ, ಇಂಗ್ಲಿಷ್ ಭಾಷೆ ಬಲ್ಲವರಾಗಿದ್ದಾರೆ. ಮಹದೇವರಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ 23 ವರ್ಷದ ಯುವತಿ ಉಮಾ ಮಹೇಶ್ವರಿ ಕಾಣೆಯಾಗಿದ್ದಾರೆ. ಫೆಬ್ರವರಿ 12ರಂದು ಕಾಣೆಯಾಗಿದ್ದ ಇವರ ಚಹರೆ ಹೇಗಿದೆ? ಸಾಧಾರಣ ಮೈಕಟ್ಟು, ಗೋಧಿ ಮೈಬಣ್ಣ, ಹಳದಿ ಬಣ್ಣದ ಚೂಡಿದಾರ್ ಧರಿಸಿದ್ದಾರೆ. ಕಾಣೆಯಾಗುವಾಗ 5.10 ಅಡಿ ಎತ್ತರವಿದ್ದಾರೆ. ಇವರುಗಳ ಬಗ್ಗೆ ಸುಳಿವು ಸಿಕ್ಕಲ್ಲಿ ಹತ್ತಿರದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಲು ಕೋರಿದೆ. ಕಾಣೆಯಾದವರ ಬಗ್ಗೆ ಪ್ರಕಟಣೆಗಳನ್ನು ಕೇಳಿದ್ರಿ. ಆಕಾಶವಾಣಿ ಬೆಂಗಳೂರು, ಸಮಯ 6:36:47. 6:37 ಸರಿಯಾಗಿ ಪ್ರಕಟಣೆಗಳು. ನಂತರ ಪ್ರದೇಶ ಸಮಾಚಾರ ಕೇಳಲಿದ್ದೀರಿ.
5: ಮಗ, ನಿನ್ನೆ ನಾನು ನನ್ನ ಸೋದರಿಯನ ಮನೆ ಕಡೆ ಹೋಗಿ ಬಂದೆ. ಅಲ್ಲಿ ನೋಡಿ ನನಗೆ ಆಶ್ಚರ್ಯವಾಯ್ತು. ದಿನವಿಡೀ ಎಸಿ ಹಾಕ್ತಾರೆ, ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ, ಎರಡೆರಡು ಫ್ರಿಜ್ ಇದೆ. ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ? 0. ನಾನು ಕೇಳಿದಾಗ ಸೋದರಳಿಯ ಹೇಳಿದ, ಚಿಕ್ಕಪ್ಪ ಇದೆಲ್ಲ ಮೇಲಿನವನದೇ, ಅಂದ್ರೆ ಸೋಲಾರ್ ಪ್ಯಾನಲ್ ನದ್ದು. ನಾನು ಯೋಚಿಸದೆ ಇನ್ನು ನಾವು ಅಳವಡಿಸಲೇಬೇಕು ಅಂತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇನ್ನೇ ನೋಂದಾಯಿಸಿಕೊಳ್ಳಿ. PMSuryaghar.gov.in.
6: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್

0: ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsblr@gmail.com.
1: ನಾನು ಸ್ವಿಮ್ಮಿಂಗ್ ಕಲೀಲಿಕ್ಕೆ ಶುರು ಮಾಡಿದ ಹೊಸ್ತ್ರಲ್ಲಿ ನಮ್ಮ ಅಪ್ಪಂಗೆ, ಅಪ್ಪ ನಾನು ಲೇಡಿ ಮೈಕೆಲ್ ಫೆಲ್ಪ್ಸ್ ಆಗ್ತೀನಿ ಅಂತಿದ್ದೆ. ಅಪ್ಪ ನಾಗೋರು.
2: ನಾನು ಅಷ್ಟೇ, ಸಣ್ಣವನಿದ್ದಾಗ ಸ್ಪೈಡರ್ ಮ್ಯಾನ್ ಆಗ್ತೀನಿ ಅಂದ್ಕೊಂಡಿದ್ದೆ. ಶಾಲೆಯಲ್ಲಿ ಮೆಡಲ್ಸು ಬಂದಿತ್ತು, ಹೈ ಜಂಪು, ಲಾಂಗ್ ಜಂಪ್ ಅಲ್ಲೆಲ್ಲ.
1: ನಿಂಗೆ ನೆನಪಿದೆಯಾ, ನಾವಿಬ್ರು 8th class ಅಲ್ಲಿರ್ತಾ ನೀನ್ ಫಸ್ಟ್ ರ್ಯಾಂಕ್ ಬಂದೆ, ನಾನ್ ಸೆಕೆಂಡ್ ರ್ಯಾಂಕ್ ಬಂದೆ ಅಂತ ನಮ್ಮಮ್ಮ ನಂಗೆ

0: ಮಾಡ್ತೀನಿ ಅನ್ಕೊಂಡಿದ್ದೆ. ಶಾಲೆಯಲ್ಲಿ ಮೆಡಲ್ಸು ಬಂದಿತ್ತು, ಹೈ ಜಂಪ್ ಲಾಂಗ್ ಜಂಪ್ ಅಲ್ಲೆಲ್ಲ.
1: ನಿಂಗೆ ನೆನ್ಪಿದ್ಯಾ, ನಾವಿಬ್ರು 8ನೇ ಕ್ಲಾಸಲ್ಲಿರ್ತಾ ನೀನ್ ಫಸ್ಟ್ ರ್ಯಾಂಕ್ ಬಂದೆ, ನಾನ್ ಸೆಕೆಂಡ್ ರ್ಯಾಂಕ್ ಬಂದೆ ಅಂತ ನಮ್ಮಮ್ಮ ನಂಗೆ ಬೈದಿದ್ರು.
0: ಹೌದು, ಯಾರು ಕಲ್ಸಿದ್ರು ನೆನಪಿಲ್ಲ, ಆದ್ರೆ ಎಲ್ರು ಮಾಡ್ತಾರೆ ಅಂತ ನಾವು ಈ ಡ್ರಗ್ಸ್ ಚಟಕ್ ಬಿದ್ವಿ ಅಲ್ವಾ. ಅಷ್ಟಕ್ಕೂ ಅಷ್ಟು ಸಣ್ಣ ವಯಸ್ಸಲ್ಲಿ ಶುರು ಮಾಡಬಾರ್ದಾಗಿತ್ತು. ನಾವು
1: ದೇವ್ರದೇ ನಮ್ ಪೇರೆಂಟ್ಸ್ ನಮ್ಗೆ ಸರಿಯಾದ ಟ್ರೀಟ್ಮೆಂಟ್ ಕೊಡಿಸ್ತಿದ್ದಾರೆ. ಒಂದ್ ಸಣ್ಣ ಫೋನ್ ಕಾಲ್ ಮಾಡಿ ನಾನು ಈ ಡಿ ಅಡಿಕ್ಷನ್ ಸೆಂಟರ್ ಸೇರ್ಕೊಂಡೆ. ಇಲ್ಲಿ ಯಾರು ನನ್ನ ಜಡ್ಜ್ ಮಾಡಲ್ಲ, ನಾನ್ ಸರಿ ಹೋಗ್ಲಿಕ್ಕೆ ಸರಿಯಾದ ಸಲಹೆ ಚಿಕಿತ್ಸೆ ನೀಡ್ತಾರೆ.
0: ನಾನು ನೀವೆಲ್ಲ ಹೇಳಿದ್ ಕೇಳಿ ರಿಹಾಬ್ ಸೇರ್ಕೋಬೇಕಿತ್ತು, ತಡ ಮಾಡ್ಬಿಟ್ಟೆ. ಆದ್ರೆ ನಾನ್ ಮತ್ತೆ ಮೊದ್ಲಿನ ಜೀವನಕ್ಕೆ ಹೋಗ್ತೀನಾ?
1: ಖಂಡಿತ ಸರಿ ಹೋಗ್ತೀಯಾ ಕಣೋ, ಆದ್ರೆ ಏನ್ ಮಾಡ್ಬೇಕಂತ ಗೊತ್ತಿದೆ ಅಲ್ವಾ? ಸೇ ನೋ ಟು ಡ್ರಗ್ಸ್, ಜಸ್ಟ್ ಸೇ ನೋ. ಆರೋಗ್ಯವನ್ನಾರಿಸಿ, ಡ್ರಗ್ಸ್ ಅಲ್ಲ.
2: ಬಿಎಂ ಶ್ರೀಕಂಠಯ್ಯ ಅವರು ಹೀಗೆಂದಿದ್ದಾರೆ, ಕನ್ನಡಿಗರ ದೃಷ್ಟಿ ವಿಶಾಲವಾಗಬೇಕು. ಬೆಳಕು ಗಾಳಿ ಎಲ್ಲೆಲ್ಲಿಂದ ಬರುವುದೋ ಅಲ್ಲಿಂದೆಲ್ಲ ಅದನ್ನು ನಮ್ರತೆಯಿಂದ ಭಕ್ತಿಯಿಂದ ಸ್ವಾಗತಿಸಿ ನಮ್ಮ ಸಂಸ್ಕೃತಿಯನ್ನು ತೇಜಸ್ಸನ್ನು ಬೆಳೆಸಿಕೊಳ್ಳಬೇಕು. ಒಡಕು ಹುಟ್ಟಿಸುವ ಮೋಟು ಗೋಡೆಗಳನ್ನು ಒಡೆದು, ಮುಚ್ಚಿದ ಕಿಟಕಿಗಳನ್ನು ತೆರೆದು, ಎಲ್ಲ ದಿಕ್ಕುಗಳಿಂದಲೂ ಆಳವನ್ನು ಅಂದವನ್ನು ತುಂಬಿಕೊಂಡು ಕನ್ನಡದ ಮಹಾಕಾವೇರಿಯಾಗಿ ಹರಿಯಬೇಕು, ಕನ್ನಡಿಗರ ಭಾಗ್ಯ ದೇವತೆಯಾಗಿ ಬೆಳಗಬೇಕು. ಮುಖ್ಯವಾಗಿ ನಮ್ಮ ಹೆಣ್ಣು ಮಕ್ಕಳು ಕನ್ನಡಕ್ಕಾಗಿ ಕೊಂಚ ಕರುಳನ್ನು ಮರುಗಿಸಿಕೊಂಡು ಕನ್ನಡ ತಾಯಿಯ ಸೇವೆಗಾಗಿ ಮನಸ್ಸು ಮಾಡಿದರೆ ಕನ್ನಡ ನಾಡಿನ ಮತ್ತು ನುಡಿಯ ಭವಿಷ್ಯಕ್ಕೆ ಯಾವ ಭಯವೂ ಇಲ್ಲ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶಾಂತರಾಜು ಎಸ್. ಮುಖ್ಯಾಂಶಗಳು. ಕರ್ನಾಟಕ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕರಾಗಿ ಡಿಕೆ ಶಿವಕುಮಾರ್ ಸರ್ವಾನುಮತದಿಂದ ಆಯ್ಕೆ. ಜೂನ್ 3ರಂದು ಲೋಕಭವನದ ಗಾಜಿನ ಮನೆಯಲ್ಲಿ ನೂತನ ಮುಖ್ಯಮಂತ್ರಿ ಪ್ರಮಾಣವಚನ. ಬೆಂಗಳೂರು ಘನತ್ಯಾಜ್ಯ ಟೆಂಡರ್ ಅಕ್ರಮಗಳ ಕುರಿತು ತುರ್ತು ತನಿಖೆಗೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಪತ್ರ. ನಾಳೆ ಮನ್ ಕಿ ಬಾತ್, ಪ್ರಧಾನಿ ನರೇಂದ್ರ ಮೋದಿ ಭಾರತೀಯರನ್ನು ಉದ್ದೇಶಿಸಿ ಮನದ ಮಾತು. ಕರ್ನಾಟಕ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನೂತನ ನಾಯಕರಾಗಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಆಯ್ಕೆಯಾಗಿದ್ದಾರೆ. ಇಂದು ಸಂಜೆ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ನಡೆದ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಡಿಕೆ ಶಿವಕುಮಾರ್ ಅವರನ್ನು ಆಯ್ಕೆ ಮಾಡಲಾಗಿದೆ. ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಧ್ಯಕ್ಷತೆಯಲ್ಲಿ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ನಡೆಯಿತು. ಸಭೆಯಲ್ಲಿ ಸಿದ್ದರಾಮಯ್ಯ ಅವರು ಡಿಕೆ ಶಿವಕುಮಾರ್ ಮುಂದಿನ ಶಾಸಕಾಂಗ ಪಕ್ಷದ ನಾಯಕರಾಗಲಿ ಎಂಬ ಪ್ರಸ್ತಾವವನ್ನು ಡಾ ಜಿ ಪರಮೇಶ್ವರ್ ಅನುಮೋದಿಸಿದರು. ಇದಕ್ಕೆ ಎಲ್ಲ ಶಾಸಕರು ಒಮ್ಮತ ಸೂಚಿಸಿದರು. ಬಳಿಕ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನೂತನ ನಾಯಕರಾಗಿ ಡಿಕೆ ಶಿವಕುಮಾರ್ ಆಯ್ಕೆಯಾಗಿದ್ದಾರೆ ಎಂದು ಘೋಷಿಸಿದರು. ಸಭೆಯಲ್ಲಿ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ರಣದೀಪ್ ಸಿಂಗ್ ಸುರ್ಜೇವಾಲಾ, ವಿಧಾನ ಪರಿಷತ್ ಸಭಾನಾಯಕ ಎನ್ಎಸ್ ಬೋಸರಾಜು ಸೇರಿದಂತೆ ಕಾಂಗ್ರೆಸ್ನ ಎಲ್ಲ ಶಾಸಕರು ಭಾಗವಹಿಸಿದರು. ಗಾಜಿನ ಮನೆಯಲ್ಲಿ ನಡೆಯಲಿರುವ ನೂತನ ಮುಖ್ಯಮಂತ್ರಿಗಳ ಪ್ರಮಾಣವಚನ ಕಾರ್ಯಕ್ರಮವನ್ನು ಜನಸಾಮಾನ್ಯರಿಗೆ ಯಾವುದೇ ತೊಂದರೆ ಉಂಟಾಗದಂತೆ ಸರಳವಾಗಿ ಆಚರಿಸಲು ಕಾಂಗ್ರೆಸ್ ಪಕ್ಷ ನಿರ್ಧರಿಸಿದೆ ಎಂದು ಕೆಪಿಸಿಸಿ ಕಾರ್ಯಾಧ್ಯಕ್ಷ ಜಿಸಿ ಚಂದ್ರಶೇಖರ್ ಸುದ್ದಿಗೋಷ್ಠಿಯಲ್ಲಿಂದು ತಿಳಿಸಿದ್ದಾರೆ. ಬೆಂಗಳೂರಿನ ನಾಗರಿಕರ ದೈನಂದಿನ ಚಟುವಟಿಕೆಗಳಿಗೆ ಅಡಚಣೆಯಾಗದಂತೆ ಹಾಗೂ ಹೊರ ಜಿಲ್ಲೆಗಳಿಂದ ಬರುವ ಕಾರ್ಯಕರ್ತರು ಅನಗತ್ಯವಾಗಿ ಪ್ರಯಾಣ ಮಾಡದಂತೆ ಈ ತೀರ್ಮಾನ ಕೈಗೊಳ್ಳಲಾಗಿದೆ. ಹಾಗಾಗಿ ಕಾರ್ಯಕರ್ತರು, ಅಭಿಮಾನಿಗಳು ಬೆಂಗಳೂರಿಗೆ ಆಗಮಿಸಬಾರದು. ನೂತನ ಮುಖ್ಯಮಂತ್ರಿಗಳು ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ಪ್ರವಾಸ ಕೈಗೊಂಡು ಜನರ ಆಶೀರ್ವಾದ ಪಡೆಯಲಿದ್ದಾರೆ ಎಂದು ಹೇಳಿದರು. ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾದರೂ ಕಾಂಗ್ರೆಸ್ ಪಕ್ಷ ಕೊಟ್ಟ ಮಾತಿನಂತೆ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಮುಂದುವರಿಸಲಿದೆ ಎಂದು ಗ್ಯಾರಂಟಿ ಸಮಿತಿಗಳ ಪ್ರಾಧಿಕಾರದ ಕೋಲಾರ ತಾಲೂಕು ಅಧ್ಯಕ್ಷ ವೇಮಗಲ್ ವಿಎಂ ಮುನಿಯಪ್ಪ ಹೇಳಿದ್ದಾರೆ. ಕೋಲಾರದಲ್ಲಿ ತಾಲೂಕು ಮಟ್ಟದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ವಿರೋಧಿಗಳ ಅಪಪ್ರಚಾರಕ್ಕೆ ಕಿವಿಕೊಡದೆ ಗ್ಯಾರಂಟಿ ಯೋಜನೆಗಳ ಸವಲತ್ತುಗಳನ್ನು ನೈಜ ಫಲಾನುಭವಿಗಳಿಗೆ ತಲುಪಿಸುವ ನಿಟ್ಟನಲ್ಲಿ ಅಧಿಕಾರಿಗಳು ಮತ್ತಷ್ಟು ದಕ್ಷತೆ ಹಾಗೂ ಸಮನ್ವಯತೆಯಿಂದ ಕಾರ್ಯನಿರ್ವಹಿಸಬೇಕು ಎಂದು ಸಲಹೆ ನೀಡಿದ್ದಾರೆ. ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆ ಮತ್ತು ಸಂವಿಧಾನಾತ್ಮಕ ಮೌಲ್ಯಗಳ ಬಲವರ್ಧನೆಯಲ್ಲಿ ವಕೀಲರ ಪಾತ್ರ ಅತ್ಯಂತ ಮಹತ್ವದ್ದಾಗಿದೆ ಎಂದು ಕರ್ನಾಟಕ ಉಪಲೋಕಾಯುಕ್ತ ನ್ಯಾಯಮೂರ್ತಿ ಕೆಎನ್ ಫಣೀಂದ್ರ ಅಭಿಪ್ರಾಯಪಟ್ಟರು. ಯಾದಗಿರಿಯ ಜಿಲ್ಲಾ ನ್ಯಾಯಾಲಯ ಸಭಾಂಗಣದಲ್ಲಿ ಇಂದು ಆಯೋಜಿಸಿದ್ದ ನ್ಯಾಯಾಂಗ ಅಧಿಕಾರಿಗಳು ಹಾಗೂ ವಕೀಲರ ಸಂವಾದ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಸಂವಿಧಾನವು ಪ್ರತಿಯೊಬ್ಬ ನಾಗರಿಕನಿಗೂ ಸಮಾನ ಹಕ್ಕು ಮತ್ತು ಅವಕಾಶಗಳನ್ನು ಕಲ್ಪಿಸಿದೆ.

0: ಸಲ್ಲಿಸಿದ್ದು ಅದರ ಆಶಯಗಳನ್ನು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ತಲುಪಿಸುವ ಜವಾಬ್ದಾರಿ ಕಾನೂನು ವಲಯದ ಮೇಲಿದೆ ಎಂದರು. ಜಿಲ್ಲಾ ಪ್ರಧಾನ ಮತ್ತು ಸತ್ರ ನ್ಯಾಯಾಧೀಶ ಮರುಳು ಸಿದ್ದರಾಧ್ಯ ಉಪಲೋಕಾಯುಕ್ತರು ಜಿಲ್ಲೆಯಲ್ಲಿ ನಡೆಸುತ್ತಿರುವ ಜನಜಾಗೃತಿ ಕಾರ್ಯಕ್ರಮಗಳು ಆಡಳಿತ ವ್ಯವಸ್ಥೆ ಹಾಗೂ ಸಾರ್ವಜನಿಕರಲ್ಲಿ ಕಾನೂನು ಅರಿವು ಹೆಚ್ಚಿಸಲು ಸಹಕಾರಿಯಾಗಿವೆ ಎಂದು ತಿಳಿಸಿದರು. ರೈತರು ಹಾಗೂ ತಳ ಸಮುದಾಯದ ಮಾಜಿ ಸಚಿವ ವೆಂಕಟರಮಣಪ್ಪ ಅವರು ನಿಧನರಾಗಿದ್ದಾರೆ. 4 ಬಾರಿ ಶಾಸಕರಾಗಿ 2 ಬಾರಿ ಸಚಿವರಾಗಿ ಸೇವೆ ಸಲ್ಲಿಸಿ ಅಹಿಂದ ವರ್ಗದ ಪರವಾಗಿದ್ದ ವೆಂಕಟರಮಣಪ್ಪ ಅವರ ನಿಧನದಿಂದ ರಾಜ್ಯಕ್ಕೆ ನಷ್ಟವಾಗಿದೆ ಎಂದು ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಭಿಪ್ರಾಯಪಟ್ಟರು. ಇಂದು ಪಾವಗಡದಲ್ಲಿ ಮಾಜಿ ಸಚಿವ ವೆಂಕಟರಮಣಪ್ಪ ಅವರ ಪಾರ್ಥಿವ ಶರೀರದ ದರ್ಶನ ಪಡೆದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಅಹಿಂದ ವರ್ಗದ ಧ್ವನಿಯಾಗಿದ್ದ ಅವರು ಸಮಾಜದ ತಳ ಸಮುದಾಯದವರ ಬಗ್ಗೆ ಅಪಾರ ಕಾಳಜಿ ಹೊಂದಿದ್ದು ಸಾಮಾಜಿಕ ನ್ಯಾಯಕ್ಕೆ ಬದ್ದರಾಗಿದ್ದರು. ಸ್ವತಃ ರೈತರಾಗಿದ್ದ ವೆಂಕಟರಮಣಪ್ಪನವರು ರೈತರ ಏಳಿಗೆಗೆ ಬಹುವಾಗಿ ಶ್ರಮಿಸಿದ್ದರು ಎಂದು ಅವರು ಸ್ಮರಿಸಿದರು. ಬೆಂಗಳೂರು ಸಮಗ್ರ ಘನತ್ಯಾಜ್ಯ ನಿರ್ವಹಣಾ ಟೆಂಡರ್ ಪ್ರಕ್ರಿಯೆಯಲ್ಲಿ ಸುಮಾರು 39,437 ಕೋಟಿ ಸಾರ್ವಜನಿಕ ವೆಚ್ಚವನ್ನು ಒಳಗೊಂಡ ಗಂಭೀರ ಅಕ್ರಮಗಳ ಆರೋಪದ ಹಿನ್ನೆಲೆಯಲ್ಲಿ ಕೇಂದ್ರ ಅತಿಸಣ್ಣ ಸಣ್ಣ ಮತ್ತು ಮಧ್ಯಮ ಕೈಗಾರಿಕಾ ಖಾತೆ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ತೀವ್ರ ಆತಂಕ ವ್ಯಕ್ತಪಡಿಸಿ ಪತ್ರ ಬರೆದಿದ್ದಾರೆ. ತಮ್ಮ ಪತ್ರದಲ್ಲಿ ಸಚಿವರು ಟೆಂಡರ್ ಪ್ರಕ್ರಿಯೆಯಲ್ಲಿ ನಡೆದಿರುವ ಗಂಭೀರ ಪ್ರಕ್ರಿಯಾತ್ಮಕ ಲೋಪಗಳು, ಹಣಕಾಸು ಅಕ್ರಮಗಳು, ಕಾನೂನು ಉಲ್ಲಂಘನೆಗಳು ಹಾಗೂ ಆಡಳಿತಾತ್ಮಕ ಪಕ್ಷಪಾತದ ಬಗ್ಗೆ ಉಲ್ಲೇಖಿಸಿದ್ದಾರೆ. ವಿಶೇಷವಾಗಿ ಹಣಕಾಸು ಇಲಾಖೆಯ ಸ್ಪಷ್ಟ ಆಕ್ಷೇಪಣೆ ಮತ್ತು ತಿರಸ್ಕಾರವಿದ್ದರೂ ಪ್ರಸ್ತಾವನೆಯನ್ನು ಮುಂದಕ್ಕೆ ತೆಗೆದುಕೊಂಡು ಅನುಮೋದಿಸಿರುವುದು ಪಾರದರ್ಶಕತೆ ಮತ್ತು ಕಾನೂನುಬದ್ಧತೆಯ ಬಗ್ಗೆ ಗಂಭೀರ ಪ್ರಶ್ನೆಗಳನ್ನು ಮೂಡಿಸಿದೆ ಎಂದು ಅವರು ತಿಳಿಸಿದ್ದಾರೆ. ಕೇಂದ್ರ ರೈಲ್ವೆ ಮತ್ತು ಜಲಶಕ್ತಿ ರಾಜ್ಯ ಸಚಿವ ವಿ ಸೋಮಣ್ಣ ಜೂನ್ 1 ಸೋಮವಾರ ತುಮಕೂರು ಜಿಲ್ಲೆಯ ಗುಬ್ಬಿಯಲ್ಲಿ ರೈಲ್ವೆ ಕೆಳಸೇತುವೆ ಕಾಮಗಾರಿಗೆ ಚಾಲನೆ ನೀಡಲಿದ್ದಾರೆ. ಗುಬ್ಬಿಯಲ್ಲಿ ಲೆವೆಲ್ ಕ್ರಾಸಿಂಗ್ ಗೇಟ್ ಸಂಖ್ಯೆ 48 ಬದಲಿಗೆ ಕಳ್ಳಿಪಾಳ್ಯ ಗೇಟ್ ರಸ್ತೆ ಕೆಳಸೇತುವೆ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ ಎಂದು ನೈರುತ್ಯ ರೈಲ್ವೆ ವಲಯದ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ನಾಳೆ ಬೆಳಗ್ಗೆ 11:00 ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ದೇಶ ವಿದೇಶಗಳಲ್ಲಿರುವ ಭಾರತೀಯರನ್ನು ಉದ್ದೇಶಿಸಿ ತಮ್ಮ ಮನದ ಮಾತನ್ನು ಹಂಚಿಕೊಳ್ಳಲಿದ್ದಾರೆ. ಇದು ಮನ್ ಕಿ ಬಾತ್ನ 134ನೇ ಆವೃತ್ತಿಯಾಗಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲ ವಾಹಿನಿಗಳು, ಆಕಾಶವಾಣಿ ಸುದ್ದಿಜಾಲ ಮತ್ತು ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮ ಆಕಾಶವಾಣಿ, ಡಿಡಿ ನ್ಯೂಸ್, ಪ್ರಧಾನಮಂತ್ರಿ ಕಚೇರಿ ಹಾಗೂ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲಿಯೂ ನೇರ ಪ್ರಸಾರ ಮಾಡಲಾಗುತ್ತದೆ. ಹಿಂದಿ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಅಗ್ನಿಪಥ ಯೋಜನೆಯಡಿಯಲ್ಲಿ ಬೆಳಗಾವಿಯ ಮರಾಠ ಲೈಟ್ ಇನ್ಫೆಂಟ್ರಿ ರೆಜಿಮೆಂಟ್ನ ಕೇಂದ್ರ ಎಂಎಲ್ಐಆರ್ಸಿಯಲ್ಲಿ ಕಳೆದ 24 ವಾರಗಳಿಂದ ಸೈನಿಕ ತರಬೇತಿ ಪಡೆದ 7 ತಂಡದ 765 ಅಗ್ನಿವೀರ ಪ್ರಶಿಕ್ಷಣಾರ್ಥಿಗಳ ಆಕರ್ಷಕ ನಿರ್ಗಮನ ಪಥ ಸಂಚಲನ ಇಂದು ನಡೆಯಿತು. ಸೈನಿಕ ವಿದ್ಯುಕ್ತ ಪೂರ್ಣ ಸಂಪ್ರದಾಯಗಳೊಂದಿಗೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಮರಾಠ ಲೈಟ್ ಇನ್ಫೆಂಟ್ರಿ ರೆಜಿಮೆಂಟ್ ಸೆಂಟರ್ನ ಕಮಾಂಡೆಂಟ್ ಬ್ರಿಗೇಡಿಯರ್ ಗಿರೀಶ್ ಉಪಾಧ್ಯಾಯ ಅವರು ಗೌರವ ವಂದನೆ ಸ್ವೀಕರಿಸಿ ಅಗ್ನಿವೀರ ಪ್ರಶಿಕ್ಷಣಾರ್ಥಿಗಳ ಪರೇಡ್ ವೀಕ್ಷಿಸಿ ಪ್ರಮಾಣೀಕರಿಸಿದರು. ಅಗ್ನಿವೀರ್ ಸಂಕೇತ್ ಸಿಂಗ್ ಪರೇಡ್ನ ನೇತೃತ್ವ ವಹಿಸಿದ್ದರು. ಮೇಜರ್ ಗಜಾನನ ಪಾಟೀಲ್ ಪರೇಡ್ ಆಡಳಿತ ಅಧಿಕಾರಿಯಾಗಿ ಪಾಲ್ಗೊಂಡಿದ್ದರು. ಅಗ್ನಿವೀರರು ನಮ್ಮ ರಾಷ್ಟ್ರಧ್ವಜ, ರೆಜಿಮೆಂಟಲ್ನ ಧ್ವಜ ಮತ್ತು ಧಾರ್ಮಿಕ ಪವಿತ್ರ ಪುಸ್ತಕಗಳ ಸಮ್ಮುಖದಲ್ಲಿ ಪ್ರಮಾಣವಚನ ಸ್ವೀಕರಿಸಿದರು. ಸರ್ವರಿಗೂ ಸೂರು ಎನ್ನುವ ಧ್ಯೇಯ ಉದ್ದೇಶದೊಂದಿಗೆ ಆರಂಭವಾದ ಪ್ರಧಾನಮಂತ್ರಿ ಆವಾಸ್ ಯೋಜನೆಯು ವಿಜಯಪುರ ಜಿಲ್ಲೆಯಲ್ಲಿ ಸಮರ್ಪಕವಾಗಿ ಅನುಷ್ಠಾನಗೊಳ್ಳುತ್ತಿದೆ ಎಂದು ಜಿಲ್ಲಾ ಪಂಚಾಯಿತಿಯ ಮುಖ್ಯ ಯೋಜನಾಧಿಕಾರಿ ಚಂದ್ರಕಾಂತ್ ಕುಂಬಾರ ತಿಳಿಸಿದ್ದಾರೆ. ಆಕಾಶವಾಣಿಯೊಂದಿಗೆ ಮಾತನಾಡಿದ ಅವರು, 2024-25 ಸಾಲಿನಲ್ಲಿ ವಿಜಯಪುರ ಜಿಲ್ಲೆಗೆ 51,521 ಮನೆಗಳ ಗುರಿ ನೀಡಲಾಗಿದೆ. ಅದರಲ್ಲಿ 28,055 ಮನೆಗಳನ್ನು ಮಂಜೂರು ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ಮೈಸೂರು ಯೋಗ ಫೆಡರೇಷನ್ ವತಿಯಿಂದ 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆ ಅಂಗವಾಗಿ ನಾಳೆ ನಗರದ ಅರಮನೆ ಆವರಣದಲ್ಲಿ ಯೋಗಾಭ್ಯಾಸ ಹಾಗೂ ಮಹಾಸಂಕಲ್ಪ ದಿವಸ ಆಚರಿಸಲಾಗಿದೆ ಎಂದು ಜಿಎಸ್ಎಸ್ ಸಮೂಹ ಸಂಸ್ಥೆಗಳ ಮುಖ್ಯಸ್ಥ ಡಾ ಶ್ರೀಹರಿ ದ್ವಾರಕನಾಥ್ ತಿಳಿಸಿದ್ದಾರೆ. ನಾಳೆ ಬೆಳಗ್ಗೆ 5:30 ಕಾರ್ಯಕ್ರಮ ಆರಂಭವಾಗಲಿದ್ದು ಸುಮಾರು 1,000 ಮಂದಿ ಯೋಗಾಸಕ್ತರು ಪಾಲ್ಗೊಳ್ಳುವರು. ವಿಶ್ವ ತಂಬಾಕು ವಿರೋಧಿ ದಿನಾಚರಣೆ ಅಂಗವಾಗಿ ಚಾಮರಾಜನಗರದಲ್ಲಿ ವಾಕಥಾನ್ ಯಶಸ್ವಿಯಾಗಿ ನಡೆಯಿತು. ವಿವಿಧ ಸಂಘ ಸಂಸ್ಥೆಗಳ ಸಂಯುಕ್ತ ಆಶ್ರಯದಲ್ಲಿ ಚಾಮರಾಜನಗರದ ಚಾಮರಾಜೇಶ್ವರ ದೇವಸ್ಥಾನದಿಂದ ಜಿಲ್ಲಾಡಳಿತ ಭವನದವರೆಗೆ 100 ಮಂದಿ ತಂಬಾಕು ಮುಕ್ತ ಸಮಾಜ ನಿರ್ಮಾಣಕ್ಕಾಗಿ ವಾಕಥಾನ್ ನಡೆಸಿದರು. ಜಿಲ್ಲಾ

ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಮೋನೋರೋತ್ ವಾಕಥಾನ್ಗೆ ಚಾಲನೆ ನೀಡಿ ಮಾತನಾಡಿ, ತಂಬಾಕು ಮುಕ್ತ ಸ್ವಸ್ಥ ಸಮಾಜ ಹಾಗೂ ಆರೋಗ್ಯವಂತ ಭಾರತವನ್ನು ರೂಪಿಸುವಲ್ಲಿ ಯುವಜನಾಂಗ ಸಾರ್ವಜನಿಕರು ಕೈಜೋಡಿಸಬೇಕು ಎಂದು ಹೇಳಿದರು. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಜೂನ್ 1ರ ವಿಶ್ವ ಹಾಲು ದಿನಾಚರಣೆ ಪ್ರಯುಕ್ತ ಅಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟ ಚಿಮುಲ್ ವತಿಯಿಂದ ಚಿಕ್ಕಬಳ್ಳಾಪುರ ನಗರದಲ್ಲಿನ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯ ಒಳರೋಗಿಗಳಿಗೆ ಗುಡ್ ಲೈಫ್ ಹಾಲನ್ನು ವಿತರಿಸುವ ಜೊತೆಗೆ ಹಾಲಿನ ಪ್ರಾಮುಖ್ಯತೆ, ಮಹತ್ವ ಮತ್ತು ಪ್ರಯೋಜನಗಳ ಕುರಿತು ಅರಿವು ಮೂಡಿಸುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಚಿಮುಲ್ ವ್ಯವಸ್ಥಾಪಕ ನಿರ್ದೇಶಕರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಭಾರತೀಯ ಜನತಾ ಪಕ್ಷವು ವಿಶ್ವದಲ್ಲೇ ಅತಿ ಹೆಚ್ಚು ಸದಸ್ಯರನ್ನು ಹೊಂದಿರುವ ರಾಜಕೀಯ ಸಂಘಟನೆಯಾಗಿದ್ದು, ರಾಷ್ಟ ಸೇವೆ ಮತ್ತು ಸಮಾಜ ಪರಿವರ್ತನೆಯ ಧ್ಯೇಯದೊಂದಿಗೆ ಕಾರ್ಯಕರ್ತರನ್ನು ರೂಪಿಸುವ ವಿಶಿಷ್ಟ ಪರಂಪರೆಯನ್ನು ಹೊಂದಿದೆ ಎಂದು ಕೇಂದ್ರದ ಮಾಜಿ ಸಚಿವ ಭಗವಂತ್ ಖೂಬಾ ಹೇಳಿದ್ದಾರೆ. ಇನ್ನು ಹವಾವರ್ತಮಾನ. ರಾಜ್ಯದ ಕರಾವಳಿ, ದಕ್ಷಿಣ ಒಳನಾಡಿನ ಕೆಲವೆಡೆ, ಉತ್ತರ ಒಳನಾಡಿನ ಒಂದೆರಡು ಕಡೆ ಮಳೆಯಾಗಿದೆ. ತಿಪಟೂರಿನಲ್ಲಿ ಅತಿ ಹೆಚ್ಚು 5 ಸೆಂಟಿಮೀಟರ್ ಮಳೆಯಾಗಿದೆ. ಉಳಿದಂತೆ ಮಂಗಳೂರು ವಿಮಾನ ನಿಲ್ದಾಣ, ಬೆಂಗಳೂರು ನಗರ ವೀಕ್ಷಣಾಲಯ ತಲಾ 5, ನಾಗಮಂಗಲ 4, ಕಳಸ, ಮದ್ದೂರು, ಕೃಷ್ಣರಾಜಸಾಗರ, ಮೈಸೂರು ಪಿಟಿಒದಲ್ಲಿ ತಲಾ 3 ಸೆಂಟಿಮೀಟರ್ ಮಳೆಯಾಗಿದೆ. ಬೀದರ್ನಲ್ಲಿ ಗರಿಷ್ಠ 40.8 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿದೆ. ಮುಂದಿನ 24 ಗಂಟೆಗಳಲ್ಲಿ ಕರಾವಳಿಯ ಕೆಲವೆಡೆ, ಉತ್ತರ ಒಳನಾಡು ಹಾಗೂ ದಕ್ಷಿಣ ಒಳನಾಡಿನ ಒಂದೆರಡು ಕಡೆಗಳಲ್ಲಿ ಮಳೆಯಾಗಲಿದೆ. ಬೆಂಗಳೂರು ಸುತ್ತಮುತ್ತ ಭಾಗಶಃ ಮೋಡ ಕವಿದ ವಾತಾವರಣ, ಕೆಲವೆಡೆ ಮಳೆಯಾಗುವ ಸಾಧ್ಯತೆ ಇದೆ. ಗರಿಷ್ಠ 33, ಕನಿಷ್ಠ 20 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಸಂಭವ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕರ್ನಾಟಕ ಕಾಂಗ್ರೆಸ್ ಶಾಸಕಾಂಗದ ಪಕ್ಷದ ನಾಯಕರಾಗಿ ಡಿಕೆ ಶಿವಕುಮಾರ್ ಸರ್ವಾನುಮತದಿಂದ ಆಯ್ಕೆ. ಜೂನ್ 3ರಂದು ಲೋಕಭವನದ ಗಾಜಿನ ಮನೆಯಲ್ಲಿ ನೂತನ ಮುಖ್ಯಮಂತ್ರಿ ಪ್ರಮಾಣ ವಚನ. ಬೆಂಗಳೂರು ಘನತ್ಯಾಜ್ಯ ಟೆಂಡರ್ ಅಕ್ರಮಗಳ ಕುರಿತು ತುರ್ತು ತನಿಖೆಗೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಪತ್ರ. ನಾಳೆ ಮನ್ ಕಿ ಬಾತ್, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಭಾರತೀಯರನ್ನು ಉದ್ದೇಶಿಸಿ ಮನದ ಮಾತು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35 ಕ್ಕೆ.

ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ.

ಯಲ್ಲಾಪುರ ತಾಲೂಕಿನ ಮಲವಳ್ಳಿಯ ಚಂದ ಎಂ ಕುಣಬಿ ಮತ್ತು ಸಂಗಡಿಗರಿಂದ ಜಾನಪದ ಗೀತೆಗಳನ್ನು ಕೇಳಿದಿರಿ. ಭಾಗವಹಿಸಿದವರು ಲಲಿತಾ ಟಿ ಕುಣಬಿ, ಚಂದ ಎಂ ಕುಣಬಿ, ಪಾರ್ವತಿ ಜಿ ಕುಣಬಿ, ಕೆರಗಿ ಟಿ ಕುಣಬಿ ಮತ್ತು ಪಾರ್ವತಿ ಜಿ ಕುಣಬಿ.

ಬೇರೆ ಬೇರೆ ಬೆಳೆಯನ್ನು ಬಾಧಿಸ್ತವೆ. ವಿಶೇಷವಾಗಿ ಅಡಿಕೆ ಬೆಳೆಗೆ ಸಾಕಷ್ಟು ಹಾನಿಯನ್ನು ಉಂಟು ಮಾಡ್ತವೆ ಬೇರು ಹುಳಗಳು. ಹಾಗೆಯೇ ತೆಂಗು, ಕಬ್ಬು, ಬಾಳೆ, ಭತ್ತ, ಗೋಧಿ, ಜೋಳ, ಗೆಣಸು, ತೇಗದ ಮರ ಈ ಬೆಳೆಗಳಲ್ಲಿಯೂ ಕೂಡ ಬೇರು ಹುಳದ ಬಾಧೆ ಇದ್ದೇ ಇರ್ತದೆ. ನಮ್ಮ ಪರಿಸರದಲ್ಲಿ ಮೂರು ರೀತಿಯ ಬೇರು ಹುಳುಗಳನ್ನು ನಾವು ಕಾಣಬಹುದು. ಇವು ಬೇರೆ ಬೇರೆ ಋತುಮಾನಗಳಲ್ಲಿ ಬೇರೆ ಬೇರೆ ಪ್ರದೇಶ ಅಥವಾ ಪರಿಸರದಲ್ಲಿ ಮತ್ತು ಬೇರೆ ಬೇರೆ ಬೆಳೆಗಳಲ್ಲಿ ಕಾಣಿಸಿಕೊಳ್ಬಹುದು. ಸಾಮಾನ್ಯವಾಗಿ ಹೊಲೋಟ್ರೈಕಿಯಾ ಸೆರೇಟಾ ಎನ್ನುವಂತಹದ್ದು ಮುಂಗಾರಿನ ಮೊದಲ ಮಳೆಯಾದ ತಕ್ಷಣ ಕಂಡುಬರುವಂತಹ ಬೇರು ಹುಳು. ಹೊರಬಂದಂತಹ ದುಂಬಿಗಳು ಬೇವು, ಹುಣಸೆ, ಪೇರಳೆ, ಜಾಲಿ ಇನ್ನಿತರ ಮರಗಳ ಮೇಲೆ ಗುಂಪು ಗುಂಪಾಗಿ ಕಾಣಿಸಿಕೊಳ್ಳುತ್ತವೆ. ಅದೇ ರಾತ್ರಿ ದುಂಬಿಗಳು ಸಂಗಾತಿಗೆ ಹುಡುಕಾಟವನ್ನು ನಡೆಸುತ್ತವೆ. ನಂತರ ಹೆಣ್ಣು ದುಂಬಿ ತನ್ನ ದೇಹದಿಂದ ಸಾಂಗತ್ಯ ಮೋಹಕ ಹಾರ್ಮೋನನ್ನು ಹೊರಸೂಸುತ್ತದೆ, ಗಂಡನ್ನು ಆಕರ್ಷಿಸುತ್ತದೆ ಹಾಗೂ ಸಂಗಾತಿಯೊಂದಿಗೆ ಸಂಯೋಗ ಹೊಂದಿ ಸಂತಾನಾಭಿವೃದ್ಧಿಯಲ್ಲಿ ತೊಡಗುತ್ತದೆ. ನಂತರ ಮಣ್ಣನ್ನು 3-5 ಇಂಚು ಆಳಕ್ಕೆ ಕೊರೆದು ಮಣ್ಣಿನ ಕುಡಿಕೆಯನ್ನು ಮಾಡಿಕೊಂಡು ಒಂದೊಂದು ಕುಡಿಕೆಯಲ್ಲಿ ಒಂದೊಂದೇ ಮೊಟ್ಟೆಯನ್ನು ಇಡ್ತಾ ಹೋಗ್ತದೆ. ಒಂದು ರಾತ್ರಿಗೆ ಸುಮಾರು 3-5 ಮೊಟ್ಟೆಯನ್ನು ಇಡ್ತದೆ. 2 ವಾರಗಳ ಕಾಲ ಗಂಡು ದುಂಬಿಯ ಜೊತೆ ಬೆರೆತು ನಿರಂತರ ಸಂತಾನ ಅಭಿವೃದ್ಧಿಯಲ್ಲಿ ತೊಡಗ್ತವೆ. ಹೀಗೆ ಪ್ರತಿ ರಾತ್ರಿ ಮಣ್ಣಿನಿಂದ ಹೊರಬಂದು ನಸುಕಿನ ಜಾವ ಮತ್ತೆ ಮಣ್ಣಿನಲ್ಲಿ ವಾಸಿಸ್ತವೆ. ಮೊಟ್ಟೆಗಳು 7-10 ದಿವಸಗಳಲ್ಲಿ ಪಕ್ವವಾಗಿ ಮರಿಯಾಗ್ತವೆ. ಮರಿಹುಳು 4-5 ಸೆಂಟಿಮೀಟರ್ ಉದ್ದವಿದ್ದು ಬಿಳಿ ಅಥವಾ ತಿಳಿ ಹಳದಿ ದೇಹವನ್ನು ಹೊಂದಿರ್ತವೆ. ಕೆಂಪು ಅಥವಾ ಕಪ್ಪು ತಲೆಯನ್ನು ಹೊಂದಿರ್ತವೆ. ಈ ಹುಳವು ಬೆಳೆಯುತ್ತಾ ಸುಮಾರು 7-8 ತಿಂಗಳ ಕಾಲ 3 ಹಂತಗಳನ್ನು ಮುಗಿಸಿ ತನ್ನ ಪ್ರೌಢಾವಸ್ಥೆಯಿಂದ ಕೋಶಾವಸ್ಥೆಗೆ ಹೋಗುವುದಕ್ಕೆ ಮಣ್ಣಿನಲ್ಲಿ ತೇವಾಂಶ ಇರುವ ಜಾಗದಲ್ಲಿ 3-6 ಇಂಚು ಆಳಕ್ಕೆ ಕೊರೆದು ಮಣ್ಣಿನ ಕುಡಿಕೆಯನ್ನು ಮಾಡಿಕೊಂಡು ಕೋಶಾವಸ್ಥೆಗೆ ಹೋಗ್ತವೆ. ಕೋಶಾವಸ್ಥೆಯಲ್ಲಿ ಕೀಟಗಳು ನಿಷ್ಕ್ರಿಯವಾಗಿರ್ತವೆ ಹಾಗೂ ಜೀವವಿರುವ ನಿರ್ಜೀವ ಕೋಶವಾಗಿರ್ತದೆ. 3-4 ವಾರಗಳ ನಂತರ ಕೋಶಾವಸ್ಥೆಯಿಂದ ವಯಸ್ಕ ದುಂಬಿಯಾಗಿ ಹೊರಬರ್ತವೆ. ವಯಸ್ಕ ದುಂಬಿಯು ಕಂದು, ಕಡು ಕೆಂಪು ಇಲ್ಲವೆ ಕಪ್ಪು ದೇಹ ಮತ್ತು ಉದ್ದನೆಯ ಕಾಲುಗಳು, ಚಿಕ್ಕ ಮುಳ್ಳುಗಳನ್ನು ಹೊಂದಿರ್ತವೆ. ತನ್ನ ಸಂಪೂರ್ಣ ಜೀವನ ಚಕ್ರವನ್ನು 11-12 ತಿಂಗಳಲ್ಲಿ ಅಥವಾ 1 ವರ್ಷದಲ್ಲಿ ಪೂರೈಸುತ್ತದೆ. ಬೇರು ಹುಳುಗಳ ರೋಗ ಲಕ್ಷಣಗಳನ್ನು ನಾವು ಈ ರೀತಿಯಾಗಿ ಗುರುತಿಸಬಹುದು. ಬೇರು ಹುಳುಗಳು ಸಾಮಾನ್ಯವಾಗಿ ಮರಳು ಮಿಶ್ರಿತ ಕೆಂಪು ಮಣ್ಣಿನಲ್ಲಿ ಹೆಚ್ಚಾಗಿ ವಾಸಿಸುತ್ತವೆ. ಮೊಟ್ಟೆಯಿಂದ ಹೊರಬಂದ ಚಿಕ್ಕ ಮರಿಹುಳುಗಳು ಹಸಿರು ಹುಲ್ಲಿನ ಬೇರು, ತಿಪ್ಪೆಗಳಲ್ಲಿರುವಂತಹ ಸಾವಯವ ಗೊಬ್ಬರ, ಅರೆಕೊಳೆತದಂತಹ ಕೃಷಿ ತ್ಯಾಜ್ಯಗಳು ಇವುಗಳನ್ನು ತಿಂತವೆ. ನಂತರ ಗಿಡಗಳ ಎಳೆಯ ಅಥವಾ ಮೃದುವಾದ ಬೇರುಗಳನ್ನು ತಿಂತವೆ. 2 ಮತ್ತು 3ನೇ ಹಂತದ ಬೇರು ಹುಳುಗಳನ್ನು ಅದರ ಹೊಟ್ಟೆ ಬಾಕತನಕ್ಕಾಗಿ ತಿನ್ನುವ ಯಂತ್ರ ಎಂದು ಕೂಡ ಕರೆಯಲಾಗ್ತದೆ. ಈ ಹಂತದಲ್ಲಿ ಬೆಳವಣಿಗೆಗೆ ಹೆಚ್ಚು ಆಹಾರ ಬೇಕಾದ್ದರಿಂದ ಈ ಹುಳುಗಳು ಸಿಕ್ಕ ಎಲ್ಲ ಗಿಡಗಳ ಎಳೆಯ ಹಾಗೂ ಬಲಿತ ಬೇರುಗಳ ಜೊತೆಗೆ ಕೆಲವಾರು ಜಾತಿಯ ಗಿಡಗಳ ಬುಡವನ್ನು ಕೂಡ ತಿಂದು ಹಾಕಬಹುದು. ಬೇರುಗಳು ಇಲ್ಲದವಾದಾಗ ಗಿಡಗಳಿಗೆ ಸರಿಯಾದಂತಹ ಪೋಷಕಾಂಶ ದೊರೆಯುವುದಿಲ್ಲ. ಹಾಗಾಗಿ ಗಿಡಗಳು ಸೊರಗುತ್ತವೆ. ಬೇರುಗಳಿಗೆ ಹಾನಿಯಾದ ಗಿಡದ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗುತ್ತವೆ. ನಂತರ ಎಲೆಗಳು ಒಣಗಿ ಕೆಳಗೆ ಬೀಳಬಹುದು. ಕಾಲಾಂತರದಲ್ಲಿ ಸಂಪೂರ್ಣ ಗಿಡವೇ ನಾಶ ಹೊಂದಬಹುದು. ಬೇರು ಹುಳುಗಳ ನಿಯಂತ್ರಣ ಸ್ವಲ್ಪ ಕಷ್ಟದಾಯಕ. ಸರಿಯಾದ ಮುನ್ನೆಚ್ಚರಿಕೆ ಕ್ರಮಗಳನ್ನು ಅನುಸರಿಸಿಕೊಂಡು ಈ ಬೇರು ಹುಳವನ್ನು ಸ್ವಲ್ಪ ಮಟ್ಟಿಗೆ ನಿಯಂತ್ರಿಸಬಹುದು. ಬೇಸಿಗೆಯಲ್ಲಿ ಮಳೆಯಾಗುವ ಮುಂಚೆ ಮತ್ತು ಮಳೆಯಾದ ತಕ್ಷಣ ಆಳವಾಗಿ ಉಳುಮೆಯನ್ನು ಮಾಡಬೇಕು. ಈ ರೀತಿ ಮಾಡುವುದರಿಂದ ಮಣ್ಣಿನಲ್ಲಿ ಹುದುಗಿರುವಂತಹ ಹುಳಗಳು, ಕೋಶಾವಸ್ಥೆಯ ಕೀಟಗಳು ಮತ್ತು ಮೊಟ್ಟೆಗಳು ಇವೆಲ್ಲವೂ ಕೂಡ ಮೇಲೆ ಬರ್ತವೆ. ಇವುಗಳನ್ನು ಕೀಟಭಕ್ಷಕ ಪಕ್ಷಿಗಳು ಹೆಕ್ಕಿ ತಿಂತವೆ. ಸೂರ್ಯನ ಬಿಸಿಲಿನ ಶಾಖದಿಂದಲೂ ಹುಳಗಳು ಸಾಯಬಹುದು. ಉಳುಮೆ ಮಾಡುವಾಗ ಮತ್ತು ಭೂಮಿ ಅಗೆಯುವಾಗ ಮೇಲೆ ಕಾಣುವಂತಹ ಕೀಟಗಳನ್ನು ಹಿಡಿದು ನಾಶಪಡಿಸುವಂಥದ್ದು ಒಳ್ಳೆಯದು. ಪ್ರಖರ ಬಲ್ಬಿನ ಬೆಳಕಿನ ಬಲೆ ಅಥವಾ ಲೈಟ್ ಟ್ರ್ಯಾಪ್ ಇದನ್ನು ಬಳಸಬಹುದು. ಪ್ರಥಮ ಮಳೆಯಾದ ತಕ್ಷಣ ಸಂಜೆಯ ಮಬ್ಬುಗತ್ತಲಿನಲ್ಲಿ ಸುಮಾರು 6-7 ಸಮಯದಲ್ಲಿ ಈ ಹುಳುಗಳು ಕೋಶಾವಸ್ಥೆಯಿಂದ ವಯಸ್ಕ ದುಂಬಿಯಾಗಿ ಮಣ್ಣಿನಿಂದ ಹೊರಬರುತ್ತವೆ. ಈ ಸಮಯದಲ್ಲಿ ಪ್ರಕಾಶಮಾನವಾದಂತಹ ಬಲ್ಬ್ಗಳನ್ನು ಹೊಲ ಅಥವಾ ತೋಟಗಳಲ್ಲಿ ಅಳವಡಿಸಿ ಕೆಳಗಡೆ ನೀರನ್ನು ನಿಲ್ಲಿಸಿ ನೀರಿಗೆ ಸ್ವಲ್ಪ ಸೋಪಿನ ಪುಡಿ ಅಥವಾ ಶ್ಯಾಂಪೂ ಅಥವಾ ಸೀಮೆಎಣ್ಣೆಯನ್ನು ಹಾಕಿ ಬೆಳಕಿಗೆ ಆಕರ್ಷಿಸಿ ದುಂಬಿಗಳನ್ನು ಸಾಯಿಸಬಹುದು. ಮುಂಗಾರಿನ ಮೊದಲ ಮಳೆಯಾದ ದಿನದಂದು ಬೇವು, ಹುಣಸೆ, ಬಾರೆ, ಪೇರಳೆ, ಜಾಲಿ ಮರಗಳ ಸಣ್ಣ ಟೊಂಗೆಗಳನ್ನು ತಂದು ಬದುವಿನ ಗುಂಟು ಹಾಕಬೇಕು ಮತ್ತು ಇವುಗಳಿಗೆ ಆಕರ್ಷಕವಾಗಿ ಬಂದಂತಹ ದುಂಬಿಗಳು ಕೀಟನಾಶಕ ಬಳಸಿ ನಾಶಪಡಿಸಬಹುದು ಇಲ್ಲವೇ ಹಿಡಿದು ಕೊಲ್ಲಬಹುದು. ನೀರು ಸಾಕಷ್ಟು ಲಭ್ಯವಿದ್ದರೆ ಜಮೀನಿನಲ್ಲಿ ನೀರನ್ನು ನಿಲ್ಲಿಸುವುದರಿಂದಲೂ ಕೂಡ ಈ ಹುಳುಗಳನ್ನು ಸ್ವಲ್ಪ ಮಟ್ಟಿಗೆ ನಿಯಂತ್ರಿಸಬಹುದು. ಬೆಳೆ ಬದಲಾವಣೆ ಮಾಡಿ ಬೇರು ಹುಳ ನಿರ್ವಹಣೆ ಮಾಡಬಹುದು. ಉದಾಹರಣೆಗೆ ಕಬ್ಬಿನ ನಂತರ ಭತ್ತವನ್ನು ಬೆಳೆಯುವಂಥದ್ದು, ನೆಲಗಡಲೆಯ ನಂತರ ಮುಸುಕಿನ ಜೋಳವನ್ನು ಬೆಳೆಯುವಂಥದ್ದು, ಈ ವಿಧಾನವನ್ನು ಕೂಡ ಅನುಸರಿಸಬಹುದು. ಪ್ರತಿ ಎಕರೆಗೆ ಮೆಟಾರೈಜಿಯಂ ಎನಸೋಪ್ಲಿ ಎನ್ನುವಂಥ ಕೀಟನಾಶಕವನ್ನು 5 ಕಿಲೋದ ಹಾಗೆ 500 ಕಿಲೋ ಹಟ್ಟಿ ಗೊಬ್ಬರದಲ್ಲಿ ಮಿಶ್ರಣ ಮಾಡಿ
ಬೆಳೆ ನಾಟಿ ಮಾಡುವ ಸಮಯದಲ್ಲಿ ಗದ್ದೆ

0: ಈಗ ಕೇಳಿ ಕೃಷಿ ಮಾಹಿತಿ.
1: ಬೇರು ಹುಳುಗಳು

0: ಅಥವಾ ಹೊಲಕ್ಕೆ ಹಾಕಬೇಕು. ನಂತರ ಮಣ್ಣಿನಲ್ಲಿ ಸ್ವಲ್ಪ ಮಟ್ಟಿಗೆ ತೇವಾಂಶ ಇರುವ ಹಾಗೆ ನೋಡಿಕೊಳ್ಬೇಕು. ಗೊಣ್ಣೆ ಹುಳುಗಳು ಹಾವಳಿ ತುಂಬ ಹೆಚ್ಚಿದ್ರೆ ಮಾತ್ರ ಕೀಟನಾಶಕವನ್ನು ಬಳಸಬೇಕು. ಇಲ್ಲಿ ಹೋದರೆ ನೈಸರ್ಗಿಕ ವಿಧಾನವನ್ನು ಅನುಸರಿಸುವಂತಹದ್ದು ಒಳ್ಳೆಯದು.
1: ಕೃಷಿ ಮಾಹಿತಿ ಕೇಳಿದಿರಿ.
2: ಲಿಡ್ಕರ್ ವತಿಯಿಂದ ರಾಜ್ಯಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6ರಂದು ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
1: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
2: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30ನೇ ತಾರೀಕು.
1: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
2: ಲಿಡ್ಕರ್, ನಂಬಿಕೆ ನಿರಂತರ.
3: ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು, ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.
4: ಪೊಲೀಸ್?
5: ಮಿಸ್ ಸೀಮಾ?
4: ಹೌದು.
5: ಈಗಲೇ ಪೊಲೀಸ್ ಸ್ಟೇಷನ್ಗೆ ಬನ್ನಿ. ಒಂದ್ ನಿಮಿಷ, ಇಲ್ಲಾಂದ್ರೆ ಮನೆಗ್ ಬರ್ತೀವಿ.
4: ಯಾಕೆ ಆದ್ರೆ ನಾನು
5: ಒಬ್ರೆ ಬೇರೆ ಕೋಣೆಗೆ ಹೋಗಿ. ನಿಮ್ ಮಗ ನಮ್ಮ ಕಸ್ಟಡಿಯಲ್ಲಿ ಇದ್ದಾನೆ ಮತ್ತು ನೀವು ಡಿಜಿಟಲ್ ಅರೆಸ್ಟ್ ಆಗಿದ್ದೀರಿ.
4: ಡಿಜಿಟಲ್ ಅರೆಸ್ಟ್?
5: 1,00,000 ಕೊಡಿ, ಬಚಾವಾಗ್ತೀರಾ.
4: ಅಷ್ಟೊಂದ್ ಹಣ?
5: ಸರಿ, ಒಂದು ಲಿಂಕ್ ಕಳಿಸ್ತೀನಿ, ಈಗ ಪ್ರೊಸೆಸಿಂಗ್ಗೆ 30,000 ಕಳಿಸಿ. ಇಲ್ಲಾಂದ್ರೆ ಮಗ ಜೈಲಿಗೆ ಹೋಗ್ತಾನೆ.
4: ಜೈಲಿಗೆ ನೀನ್ ಹೋಗ್ತೀಯ. ನಿನ್ ಮುಖ ರೆಕಾರ್ಡ್ ಮಾಡಿದ್ದೀನಿ. ಡಿಜಿಟಲ್ ಅರೆಸ್ಟ್ ಅಂತ ಇರೋದೇ ಇಲ್ಲ, ಇದೆಲ್ಲ ಫ್ರಾಡ್. ಅದಕ್ಕೆ ಗಾಬರಿ ಆಗಬೇಡಿ. ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ.
6: ಹಲೋ ಮಮ್ಮ.
4: ಹಾಯ್.
6: RBI ಹೇಳುತ್ತೆ,
7: ಜಾಣರಾಗಿರಿ, ಜಾಗರೂಕರಾಗಿರಿ.
1: ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಎಂಕೆ ನಾರಾಯಣಗೌಡ ಹಾಗೂ ಸಂಗಡಿಗರಿಂದ ಸಂಪ್ರದಾಯದ ಹಾಡುಗಳು.
8: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
9: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
8: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
9: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
10: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಎಂಕೆ ನಾರಾಯಣಗೌಡ ಹಾಗೂ ಸಂಗಡಿಗರಿಂದ ಸಂಪ್ರದಾಯದ ಹಾಡುಗಳನ್ನು ಕೇಳಿದಿರಿ. ಇದು ಇಂದಿನ ಜನಪದ ಸಂಗೀತ.

0: ಇದುವರೆಗೆ ಕಿಸಾನವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ.
1: ಆಕಾಶವಾಣಿ ಕಾರವಾರ, ಸಮಯ 7:34. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮೊದಲಿಗೆ ವಾಣಿಜ್ಯ ಪ್ರಕಟಣೆ, ನಂತರ ಕನ್ನಡದಲ್ಲಿ ವಾರ್ತೆಗಳು. 7:45 ಸಮಾಚಾರ ದರ್ಶನ ಮೂಡಿಬರಲಿರುವುದು.

0: ಸಿರಿ, ಆಕಿಂದ ಒಂದೇ ಸಮ ನಲ್ಲಿ ನೀರ್ ಸುರಿತಾ ಇದೆ, ಏನ್ ಮಾಡ್ತಾ ಇದೀಯಾ?
1: ಹಲ್ಲುಜ್ತಾ ಇದೀನಿ ಕಣಮ್ಮ.
0: ಹಲ್ಲುಜ್ಜಿ ಬಾಯ್ ತೊಳಿಬೇಕಾದ್ರೆ ನೀರ್ ಬಿಟ್ಕೋ, ಯಾಕೆ ವೇಸ್ಟ್ ಮಾಡ್ತಾ ಇದೀಯಾ?
1: ಸರಿ ನಿಲ್ಸಿದೀನಿ ಬಿಡು.
0: ತಾಯಮ್ಮ ನೀನು ಅಷ್ಟೇ, ಪಾತ್ರೆ ಉಜ್ಜಿದ ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೋ, ಸುಮ್ನೆ ನೀರ್ ಸುರಿಸ್ಬೇಡ.
2: ಆಯ್ತ್ ಕಣಕ. ಕೈ ಮುಸ್ರಾಗಿತ್ತಾ? ಹಂಗೇ ಬಿಟ್ಬಿಟ್ಟೆ.
0: ಹಂಗೇನೆ ಎರಡೇ ಬಟ್ಟೆ ಇರೋದು. ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರ್ ಹಾಕೊಂಡು ಜಾಲಿಸು.
2: ಹ್ಞೂ ಕಣಕ, ಹಂಗೆ ಮಾಡ್ತೀನಿ ತಗ.
1: ಅಮ್ಮ ಗಾಡಿ ತೊಳಿಬೇಕು, ಪೈಪ್ ತಗೊಂಡು ಹೋಗ್ತೀನಿ.
3: ಹೇ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ? ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?
4: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಶಾಂತರಾಜು ಎಸ್. ಮುಖ್ಯಾಂಶಗಳು. ಖೇತ್ ಬಚಾವೋ ಅಭಿಯಾನವನ್ನು ಸಮಗ್ರ ರಾಷ್ಟೀಯ ಅಭಿಯಾನವನ್ನಾಗಿ ರೂಪಿಸಲು ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಕರೆ. ಆಧುನಿಕ ತಂತ್ರಜ್ಞಾನಗಳಲ್ಲಿ ಲಿಥಿಯಂ ಬ್ಯಾಟರಿ, ಶಾಶ್ವತ ಆಯಸ್ಕಾಂತೀಯ ಖನಿಜಗಳ ಪಾತ್ರ ನಿರ್ಣಾಯಕ, ಸಚಿವ ಅಶ್ವಿನಿ ವೈಷ್ಣವ್. ಆಕಾಶವಾಣಿಯ ಜನಪ್ರಿಯ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ನಾಳೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮನದ ಮಾತು. ಸಿಂಗಾಪುರ್ ಓಪನ್ ಬ್ಯಾಡ್ಮಿಂಟನ್, ಭಾರತದ ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ ಚಿರಾಗ್ ಶೆಟ್ಟಿ ಜೋಡಿ ಫೈನಲ್ ಪ್ರವೇಶ. ಅಂತಾರಾಷ್ಟೀಯ ಮಹಿಳಾ ಟಿ ಟ್ವೆಂಟಿ ಕ್ರಿಕೆಟ್, ಭಾರತದ ವಿರುದ್ದ ಟಾಸ್ ಗೆದ್ದ ಇಂಗ್ಲೆಂಡ್ ಬ್ಯಾಟಿಂಗ್ ಆಯ್ಕೆ. ವಾರ್ತೆಗಳ ವಿವರ. ಖೇತ್ ಬಚಾವೋ ಅಭಿಯಾನವನ್ನು ಕೃಷಿ ಭೂಮಿ, ರೈತರು ಮತ್ತು ಗ್ರಾಮಗಳನ್ನು ಸಂಪರ್ಕಿಸುವ ಸಮಗ್ರ ರಾಷ್ಟೀಯ ಅಭಿಯಾನವನ್ನಾಗಿ ರೂಪಿಸಬೇಕು ಎಂದು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಹೇಳಿದ್ದಾರೆ. ನವದೆಹಲಿಯಲ್ಲಿಂದು ಖೇತ್ ಬಚಾವೋ ಅಭಿಯಾನದ ಸಿದ್ದತೆಗಳ ಕುರಿತು ಉನ್ನತ ಮಟ್ಟದ ಸಭೆಯನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ಸಭೆಯಲ್ಲಿ ರಸಗೊಬ್ಬರಗಳ ಸಮತೋಲನ ಮತ್ತು ವಿವೇಚನಾಯುಕ್ತ ಬಳಕೆ, ಹವಾಮಾನ ಸಂಬಂಧಿತ ಸವಾಲುಗಳನ್ನು ಗಮನದಲ್ಲಿಟ್ಟುಕೊಂಡು ರೈತರಿಗೆ ಸಕಾಲಿಕ ಸಲಹೆ, ಪಂಚಾಯತ್ ಮಟ್ಟದಲ್ಲಿ ಸಕ್ರಿಯ ಭಾಗವಹಿಸುವಿಕೆ ಮತ್ತು ಯೋಜನೆಗಳನ್ನು ನೇರವಾಗಿ ಹಳ್ಳಿಗಳಿಗೆ ತಲುಪಿಸುವುದು ಈ ಅಭಿಯಾನದ ಗುರಿಯಾಗಿದೆ ಎಂದು ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ತಿಳಿಸಿದ್ದಾರೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣ ಅವರು ಒಂದು ದಿನದ ಭೇಟಿಗಾಗಿ ಕೇರಳಂಗೆ ನಾಳೆ ಆಗಮಿಸಲಿದ್ದಾರೆ. ಕೊಟ್ಟಾಯಂನಲ್ಲಿ ಮಲಯಾಳಂ ದಿನಪತ್ರಿಕೆ ದೀಪಿಕಾದ 140ನೇ ಸಂಸ್ಥಾಪನಾ ವಾರ್ಷಿಕೋತ್ಸವವನ್ನು ಅವರು ಉದ್ಘಾಟಿಸಲಿದ್ದಾರೆ. ರಾಜ್ಯ ಸಂಸದ ಸಿ ಸದಾನಂದನ್ ಮಾಸ್ಟರ್ ಕಣ್ಣೂರಿನಲ್ಲಿ ಆಯೋಜಿಸಿರುವ ಕಾರ್ಯಕ್ರಮದಲ್ಲಿ ಉಪರಾಷ್ಟಪತಿಗಳು ಭಾಗವಹಿಸಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ವ್ಯಾಪಕ ಭದ್ರತೆ ವ್ಯವಸ್ಥೆ ಕೈಗೊಳ್ಳಲಾಗಿದೆ. ಮ್ಯಾನ್ಮಾರ್ ಅಧ್ಯಕ್ಷ ಯು ಮಿನ್ ಆಂಗ್ ಲ್ಯಾಂಗ್ 5 ದಿನಗಳ ಭಾರತದ ಭೇಟಿಗಾಗಿ ಇಂದು ನವದೆಹಲಿಗೆ ಆಗಮಿಸಿದರು. ಇಂದು ಮ್ಯಾನ್ಮಾರ್ ಅಧ್ಯಕ್ಷರು ಬಿಹಾರದ ಗಯಾಗೆ ಭೇಟಿ ನೀಡಿ ಮಹಾಬೋಧಿ ದೇವಾಲಯದಲ್ಲಿ ಪ್ರಾರ್ಥನೆ ಸಲ್ಲಿಸಿದರು. ಅವರೊಂದಿಗೆ ಹಲವಾರು ಸಚಿವರು ಮತ್ತು ಹಿರಿಯ ಅಧಿಕಾರಿಗಳನ್ನು ಒಳಗೊಂಡ ಉನ್ನತ ಮಟ್ಟದ ನಿಯೋಗವಿದೆ. ಅಧ್ಯಕ್ಷ ಯು ಮಿನ್ ಆಂಗ್ ಲ್ಯಾಂಗ್ ತಮ್ಮ ಪ್ರಸ್ತುತ ಅಧಿಕಾರಾವಧಿಯಲ್ಲಿ ಭಾರತಕ್ಕೆ ನೀಡುತ್ತಿರುವ ಮೊದಲ ಭೇಟಿ ಇದಾಗಿದೆ. ಉಭಯ ದೇಶಗಳ ನಡುವಿನ ಐತಿಹಾಸಿಕ ಮತ್ತು ನಾಗರಿಕ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸುವ ಕುರಿತು ಅವರು ಸೋಮವಾರ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೊಂದಿಗೆ ಚರ್ಚೆ ನಡೆಸಲಿದ್ದಾರೆ. ಲಿಥಿಯಂ ಬ್ಯಾಟರಿಗಳು ಮತ್ತು ಶಾಶ್ವತ ಆಯಸ್ಕಾಂತೀಯ ಖನಿಜಗಳು ಹಲವಾರು ಆಧುನಿಕ ತಂತ್ರಜ್ಞಾನಗಳಲ್ಲಿ ನಿರ್ಣಾಯಕ ಪಾತ್ರ ವಹಿಸುತ್ತಿವೆ ಎಂದು ಕೇಂದ್ರ ವಿದ್ಯುನ್ಮಾನ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವ ಅಶ್ವಿನಿ ವೈಷ್ಣವ್ ಹೇಳಿದ್ದಾರೆ. ಇಂದು ಅವರು ಗ್ರೇಟರ್ ನೋಯ್ಡಾದ ಸೂರಜ್ಪುರದಲ್ಲಿರುವ ಲೋಹಾಮ್ಗೆ ಭೇಟಿ ನೀಡಿದರು. ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಆಶಯದಂತೆ ಇಂತಹ ತಂತ್ರಜ್ಞಾನಗಳನ್ನು ದೇಶೀಯವಾಗಿ ಉತ್ಪಾದಿಸಿ ಅಭಿವೃದ್ಧಿಪಡಿಸಬೇಕು. ಈ ದೃಷ್ಟಿಕೋನಕ್ಕೆ ಅನುಗುಣವಾಗಿ ಲೋಹಾಮ್ ಎಂಬ ಯುವ ನವೋದ್ಯಮವು ಸಂಕೀರ್ಣ ತಂತ್ರಜ್ಞಾನವನ್ನು ಯಶಸ್ವಿಯಾಗಿ ಅಭಿವೃದ್ಧಿಪಡಿಸಿದೆ ಎಂದು ಸಚಿವ ಅಶ್ವಿನಿ ವೈಷ್ಣವ್ ಶ್ಲಾಘಿಸಿದರು. ಆಕಾಶವಾಣಿಯ ಜನಪ್ರಿಯ

ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ನಾಳೆ ಬೆಳಗ್ಗೆ 11 ಗಂಟೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ದೇಶ ವಿದೇಶಗಳಲ್ಲಿರುವ ಭಾರತೀಯರನ್ನು ಉದ್ದೇಶಿಸಿ ತಮ್ಮ ಮನದ ಮಾತನ್ನು ಹಂಚಿಕೊಳ್ಳಲಿದ್ದಾರೆ. ಇದು ಮನ್ ಕಿ ಬಾತ್ನ 134ನೇ ಆವೃತ್ತಿಯಾಗಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲ ವಾಹಿನಿಗಳು, ಆಕಾಶವಾಣಿ ಸುದ್ದಿ ಜಾಲತಾಣ ಮತ್ತು ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮ ಆಕಾಶವಾಣಿ, ಡಿಡಿ ನ್ಯೂಸ್, ಪ್ರಧಾನಮಂತ್ರಿ ಕಚೇರಿ ಹಾಗೂ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲಿಯೂ ನೇರ ಪ್ರಸಾರ ಮಾಡಲಾಗುತ್ತದೆ. ಹಿಂದಿ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳುತ್ತದೆ. ಆಂಧ್ರಪ್ರದೇಶದ ವಿಶಾಖಪಟ್ಟಣಂನಲ್ಲಿ ಪಿಎಂ ಸೇತು ಯೋಜನೆಯಡಿಯಲ್ಲಿ ಐಟಿಐ ಕ್ಲಸ್ಟರ್ಗಾಗಿ ಆರ್ಸೆಲೆಸ್ ಮಿತ್ತಲ್ ನಿಪ್ಪಾನ್ ಸ್ಟೀಲ್ ಇಂಡಿಯಾ ಖಾಸಗಿ ಕಂಪನಿ ಸಲ್ಲಿಸಿದ್ದ ಕಾರ್ಯತಂತ್ರದ ಹೂಡಿಕೆ ಯೋಜನೆ ಎಸ್ಐಪಿಗೆ ರಾಷ್ಟೀಯ ಚಾಲನಾ ಸಮಿತಿ ಅನುಮೋದನೆ ನೀಡಿದೆ. ಪ್ರಧಾನಮಂತ್ರಿ ಕೌಶಲ್ಯ ಮತ್ತು ಉದ್ಯೋಗಾವಕಾಶಗಳ ಪರಿವರ್ತನೆ ಮೂಲಕ ಅಪ್ಗ್ರೇಡ್ ಮಾಡಿ ಪಡೆದ ಮೊದಲ ಎಸ್ಐಪಿ ಇದಾಗಿದೆ. ಇದು ಆಂಧ್ರಪ್ರದೇಶವನ್ನು ಈ ಯೋಜನೆಯಡಿಯಲ್ಲಿ ಕೈಗಾರಿಕಾ ಪಾಲುದಾರಿಕೆಯನ್ನು ಕಾರ್ಯಗತಗೊಳಿಸುವ ಮೊದಲ ರಾಜ್ಯವಾಗಿಸುತ್ತದೆ. ಕರ್ನಾಟಕ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನೂತನ ನಾಯಕರಾಗಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಆಯ್ಕೆಯಾಗಿದ್ದಾರೆ.

0: ಕೌಶಲ್ಯ ಮತ್ತು ಉದ್ಯೋಗಾವಕಾಶಗಳ ಪರಿವರ್ತನೆ ಮೂಲಕ ಅಪ್ಗ್ರೇಡ್ ಮಾಡಿ ಪಡೆದ ಮೊದಲ ಎಸ್ಐಪಿ ಇದಾಗಿದೆ. ಇದು ಆಂಧ್ರಪ್ರದೇಶವನ್ನು ಈ ಯೋಜನೆಯಡಿಯಲ್ಲಿ ಕೈಗಾರಿಕಾ ಪಾಲುದಾರಿಕೆಯನ್ನು ಕಾರ್ಯಗತಗೊಳಿಸುವ ಮೊದಲ ರಾಜ್ಯವಾಗಿಸುತ್ತದೆ. ಕರ್ನಾಟಕ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನೂತನ ನಾಯಕರಾಗಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಆಯ್ಕೆಯಾಗಿದ್ದಾರೆ. ಇಂದು ಸಂಜೆ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಅವರನ್ನು ಆಯ್ಕೆ ಮಾಡಲಾಯಿತು. ಬಳಿಕ ಡಿಕೆ ಶಿವಕುಮಾರ್ ಅವರ ಹೆಸರನ್ನು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕರನ್ನಾಗಿ ಅಧಿಕೃತವಾಗಿ ಘೋಷಿಸಲಾಯಿತು. ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಅವರ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ಜೂನ್ 3 ಲೋಕಭವನದ ಗಾಜಿನ ಮನೆಯಲ್ಲಿ ನಡೆಯಲಿದೆ. ಈ ಕಾರ್ಯಕ್ರಮವನ್ನು ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಉಂಟಾಗದಂತೆ ಸರಳವಾಗಿ ಆಚರಿಸಲು ಕಾಂಗ್ರೆಸ್ ಪಕ್ಷ ನಿರ್ಧರಿಸಿದೆ ಎಂದು ಕೆಪಿಸಿಸಿ ಕಾರ್ಯಾಧ್ಯಕ್ಷ ಜಿಸಿ ಚಂದ್ರಶೇಖರ್ ತಿಳಿಸಿದ್ದಾರೆ. ಸಿಂಗಾಪುರ ಓಪನ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯ ಪುರುಷರ ಡಬಲ್ಸ್ನಲ್ಲಿ ಭಾರತದ ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಜೋಡಿ ಇಂದು ಫೈನಲ್ ಪ್ರವೇಶಿಸಿದೆ. ಸೆಮಿಫೈನಲ್ ಪಂದ್ಯದಲ್ಲಿ ವಿಶ್ವದ ಅಗ್ರ ಶ್ರೇಯಾಂಕಿತ ಜೋಡಿ ದಕ್ಷಿಣ ಕೊರಿಯಾದ ಸಿಯೋ ಸಿಯುಂಗ್ ಜೆ ಮತ್ತು ಕಿಮ್ ಓನ್ ಹೋ ಅವರನ್ನು 21-19, 21-18 ಸೆಟ್ಗಳಿಂದ ಸೋಲಿಸಿತು. ಪುರುಷರ ಡಬಲ್ಸ್ನ ಮತ್ತೊಂದು ಸೆಮಿಫೈನಲ್ ಪಂದ್ಯದಲ್ಲಿ ಇಂಡೋನೇಷ್ಯಾದ ಮೊಹಮ್ಮದ್ ಶೋಯಿಬುಲ್ ಫಿಕ್ರಿ ಮತ್ತು ಫಜರ್ ಆಲ್ಫಿಯಾನ್ ಜೋಡಿ ಚೀನಾದ ಜೋಡಿ ಲಿಯಾಂಗ್ ವಿ ಕೆಂಗ್ ಮತ್ತು ವಾಂಗ್ ಚಾಂಗ್ ಅವರನ್ನು ಪರಾಭವಗೊಳಿಸಿದೆ. ಈ ಜೋಡಿ ಪಂದ್ಯಾವಳಿಯ ಫೈನಲ್ನಲ್ಲಿ ಭಾರತದ ಜೋಡಿ ಸಾತ್ವಿಕ್ ಸಾಯಿರಾಜ್ ಮತ್ತು ಚಿರಾಗ್ ಅವರನ್ನು ಎದುರಿಸಲಿದೆ. ಭಾರತದ ಮಿಶ್ರ ಡಬಲ್ಸ್ ಜೋಡಿ ಧ್ರುವ್ ಕಪಿಲ ಮತ್ತು ತನಿಷಾ ಕಾಸ್ಟೋ ಸೆಮಿಫೈನಲ್ ಪಂದ್ಯದಲ್ಲಿ ಜಪಾನ್ನ ಸಯಾಕ ಹೊಬಾರಾ ಮತ್ತು ಯುಎಚಿ ಶಿವಮೊಗಾಯಿ ವಿರುದ್ದ 16-21, 21-17, 13-21 ಸೆಟ್ಗಳಿಂದ ಸೋತರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನಿರ್ಗಮಿತ ರಕ್ಷಣಾ ಸಿಬ್ಬಂದಿ ಮುಖ್ಯಸ್ಥ ಜನರಲ್ ಅನಿಲ್ ಚೌಹಾಣ್ ಅವರಿಗೆ ದೆಹಲಿಯಲ್ಲಿಂದು ವಿಧ್ಯುಕ್ತ ಗೌರವ ವಂದನೆಗಳೊಂದಿಗೆ ಬೀಳ್ಕೊಡುಗೆ ನೀಡಲಾಯಿತು. 1981 ಭಾರತೀಯ ಸೇನೆಗೆ ನೇಮಕಗೊಂಡ ಅವರು 4 ಕಾಲ ಸುದೀರ್ಘ ಸೇವೆ ಸಲ್ಲಿಸಿದ್ದಾರೆ. ಅವರ ಅಪ್ರತಿಮ ಸೇವೆಗಾಗಿ ಪರಮ ವಿಶಿಷ್ಟ ಸೇವಾ ಪದಕ, ಉತ್ತಮ ಯುದ್ದ ಸೇವಾ ಪದಕ, ಅತಿ ವಿಶಿಷ್ಟ ಸೇವಾ ಪದಕ, ವಿಶಿಷ್ಟ ಪದಕ ಮತ್ತು ಸೇನಾ ಪದಕಗಳನ್ನು ನೀಡಲಾಗಿದೆ. ನಿರ್ಗಮಿತ ರಕ್ಷಣಾ ಸಿಬ್ಬಂದಿ ಮುಖ್ಯಸ್ಥ ಜನರಲ್ ಅನಿಲ್ ಚೌಹಾಣ್ ಅವರ ಸ್ಥಾನವನ್ನು ಲೆಫ್ಟಿನೆಂಟ್ ಜನರಲ್ ಎಸ್ಎಸ್ ರಾಜಾ ಸುಬ್ರಹ್ಮಣ್ಯ ಅವರು ವಹಿಸಿಕೊಳ್ಳಲಿದ್ದಾರೆ. ಯುಪಿಎಸ್ಸಿ ನಾಗರಿಕ ಸೇವೆಗಳ ಪರೀಕ್ಷೆ 2023 ಫಲಿತಾಂಶಗಳಿಗೆ ಸಂಬಂಧಿಸಿದಂತೆ ದಾರಿ ತಪ್ಪಿಸುವ ಜಾಹೀರಾತುಗಳಿಗಾಗಿ ಖಾಸಗಿ ತರಬೇತಿ ಕೇಂದ್ರವೊಂದಕ್ಕೆ ಕೇಂದ್ರ ಗ್ರಾಹಕ ರಕ್ಷಣಾ ಪ್ರಾಧಿಕಾರ 7 ದಂಡ ವಿಧಿಸಿದೆ ಎಂದು ಕೇಂದ್ರ ಗ್ರಾಹಕ ವ್ಯವಹಾರ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಪೋಸ್ಟ್ ಮಾಡಿರುವ ಸಚಿವರು, ಗ್ರಾಹಕ ರಕ್ಷಣಾ ಕಾಯ್ದೆ 2019 ಅಡಿಯಲ್ಲಿ ಪ್ರಾಧಿಕಾರವು ಅಂತಿಮ ಆದೇಶವನ್ನು ಅಂಗೀಕರಿಸಿದೆ ಎಂದು ಮಾಹಿತಿ ನೀಡಿದ್ದಾರೆ. ಪ್ರಾಧಿಕಾರವು ಇದುವರೆಗೆ ಹಲವು ತರಬೇತಿ ಸಂಸ್ಥೆಗಳಿಗೆ 60 ಹೆಚ್ಚು ನೋಟಿಸ್ಗಳನ್ನು ನೀಡಿದ್ದು 1.46 ಕೋಟಿ ರೂಪಾಯಿಗಿಂತ ಹೆಚ್ಚಿನ ದಂಡವನ್ನು ವಿಧಿಸಿದೆ. ವಿದ್ಯಾರ್ಥಿಗಳ ಹಿತಾಸಕ್ತಿಗಳನ್ನು ಕಾಪಾಡುವುದನ್ನು ಮತ್ತು ಮಾಹಿತಿಯುಕ್ತ ನಿರ್ಧಾರ ತೆಗೆದುಕೊಳ್ಳುವಿಕೆಯನ್ನು ಉತ್ತೇಜಿಸುವುದನ್ನು ಪ್ರಾಧಿಕಾರ ಮುಂದುವರೆಸಿದೆ ಎಂದು ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ತನ್ನ ತಂತ್ರಜ್ಞಾನ ಪಾಲುದಾರ ಟಿಸಿಎಸ್ನ ತಾಂತ್ರಿಕ ದೋಷದಿಂದಾಗಿ ಕೆಲವು ಪರೀಕ್ಷಾ ಕೇಂದ್ರಗಳಲ್ಲಿ ಸಾಮಾನ್ಯ ವಿಶ್ವವಿದ್ಯಾಲಯದ ಪ್ರವೇಶ ಪರೀಕ್ಷೆ ಸಿಯುಇಟಿ 2026 ಆರಂಭ ವಿಳಂಬವಾಯಿತು ಎಂದು ತಿಳಿಸಿದೆ. ಈ ಸಮಸ್ಯೆಯನ್ನು ಪರಿಹರಿಸಲಾಗಿದ್ದು ಯಾವುದೇ ಅಭ್ಯರ್ಥಿಗೆ ಅನಾನುಕೂಲವಾಗದಂತೆ ನೋಡಿಕೊಳ್ಳಲು ಸಂಪೂರ್ಣ ಕಾಲಾವಕಾಶದೊಂದಿಗೆ ಪರೀಕ್ಷೆಯನ್ನು ನಡೆಸಲಾಯಿತು ಎಂದು ಎನ್ಟಿಎ ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ತಿಳಿಸಿದೆ. ಮಧ್ಯಾಹ್ನ ಅವಧಿಯ ಸಮಯವನ್ನು ಪರಿಷ್ಕರಿಸಲಾಗಿದ್ದು ಮಧ್ಯಾಹ್ನ 2:30 ಅಭ್ಯರ್ಥಿಗಳು ಪ್ರವೇಶ ಅನುಮತಿಗೊಳಿಸಲಾಗಿದೆ. ಪರೀಕ್ಷೆಯು ನಿಗದಿತ ಸಮಯ 3 ಬದಲು ಸಂಜೆ 4 ಆರಂಭವಾಯಿತು. ಇದರಿಂದ ವಿದ್ಯಾರ್ಥಿಗಳು ಮತ್ತು ಪೋಷಕರಿಗೆ ಉಂಟಾದ ಅನಾನುಕೂಲತೆಗೆ ಸಂಸ್ಥೆ ವಿಷಾದ ವ್ಯಕ್ತಪಡಿಸಿದೆ. ಸಿಂಗಾಪುರದಲ್ಲಿ ನಡೆಯುತ್ತಿರುವ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಸ್ಟ್ರಾಟಜಿಕ್ ಸ್ಟಡೀಸ್ ಸಂವಾದದ ಸಂದರ್ಭದಲ್ಲಿ ರಕ್ಷಣಾ ಕಾರ್ಯದರ್ಶಿ ರಾಜೇಶ್ ಕುಮಾರ್ ಸಿಂಗ್ ಅವರು ನೆದರ್ಲ್ಯಾಂಡ್ಸ್ ರಕ್ಷಣಾ ಸಚಿವ ದಿಲ್ಲನ್ ಜೆಗೇರಿಯನ್ ಅವರೊಂದಿಗೆ ದ್ವಿಪಕ್ಷೀಯ ಚರ್ಚೆ ನಡೆಸಿದರು. ಉಭಯ ದೇಶಗಳ ನಡುವೆ ರಕ್ಷಣಾ ಸಹಕಾರ ಹೆಚ್ಚಿಸುವುದು, ಮಿಲಿಟರಿ ಸಂಬಂಧ ಬಲಪಡಿಸುವುದು ಮತ್ತು ರಕ್ಷಣಾ ಕೈಗಾರಿಕಾ ಸಹಯೋಗಕ್ಕಾಗಿ ಅವಕಾಶಗಳನ್ನು ಅನ್ವಯಿಸುವುದು ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಚರ್ಚಿಸಲಾಯಿತು. ಭಾರತ ಮತ್ತು ನೆದರ್ಲ್ಯಾಂಡ್ಸ್ ನಡುವೆ ಬೆಳೆಯುತ್ತಿರುವ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಇದು ಪ್ರತಿಬಿಂಬಿಸುತ್ತದೆ. ಇದೇ ವೇಳೆ ರಾಜೇಶ್ ಕುಮಾರ್ ಸಿಂಗ್ ಅವರು ಆಸ್ಟ್ರೇಲಿಯಾ ರಕ್ಷಣಾ ಕಾರ್ಯದರ್ಶಿ ಮೇಗನ್ ಕ್ವಿನ್ ಅವರನ್ನು ಸಹ ಭೇಟಿಯಾಗಿ ಮಾತುಕತೆ ನಡೆಸಿದರು. ಭಾರತ ಆಸ್ಟ್ರೇಲಿಯಾ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಯಡಿಯಲ್ಲಿ ಪ್ರಗತಿಯನ್ನು ಪರಿಶೀಲಿಸಿದರು. ಅಲ್ಲದೆ ಅವರು ಐರೋಪ್ಯ ಒಕ್ಕೂಟದ ವಿವಿಧ ನಾಯಕರನ್ನು ಭೇಟಿಯಾಗಿ ಚರ್ಚೆ ನಡೆಸಿದರು.

ಬ್ರಿಸ್ಟಲ್ನಲ್ಲಿ ನಡೆಯುತ್ತಿರುವ ಅಂತಾರಾಷ್ಟೀಯ ಮಹಿಳಾ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಭಾರತ ಇಂಗ್ಲೆಂಡ್ ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ಇಂಗ್ಲೆಂಡ್ ತಂಡ ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿದೆ. ಇತ್ತೀಚಿನ ವರದಿಯಂತೆ ಇಂಗ್ಲೆಂಡ್ ಮಹಿಳೆಯರ ತಂಡ 10 ಓವರ್ಗಳಲ್ಲಿ 2 ವಿಕೆಟ್ನಷ್ಟಕ್ಕೆ 71 ರನ್ ಗಳಿಸಿ ಆಟವಾಡುತ್ತಿದೆ. ಭಾರತ ಪ್ರಸ್ತುತ ಸರಣಿಯಲ್ಲಿ 1-0 ಅಂತರದಲ್ಲಿ ಮುನ್ನಡೆಯಲಿದೆ. ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಾಳಿನಲ್ಲಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯಾವಳಿಯ ಫೈನಲ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಗುಜರಾತ್ ಟೈಟನ್ಸ್ ಮುಖಾಮುಖಿಯಾಗಲಿವೆ. ಪಂದ್ಯ ನಾಳೆ ರಾತ್ರಿ 7:30 ಆರಂಭವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಖೇತ್ ಬಚಾವೋ ಅಭಿಯಾನವನ್ನು ಸಮಗ್ರ ರಾಷ್ಟೀಯ ಅಭಿಯಾನವನ್ನಾಗಿ ರೂಪಿಸಲು ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಕರೆ. ಆಧುನಿಕ ತಂತ್ರಜ್ಞಾನಗಳಲ್ಲಿ ಲಿಥಿಯಂ ಬ್ಯಾಟರಿ, ಶಾಶ್ವತ ಅಯಸ್ಕಾಂತೀಯ ಖನಿಜಗಳ ಪಾತ್ರ ನಿರ್ಣಾಯಕ, ಸಚಿವ ಅಶ್ವಿನಿ ವೈಷ್ಣವ್. ಆಕಾಶವಾಣಿಯ ಜನಪ್ರಿಯ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ನಾಳೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮನದ ಮಾತು. ಸಿಂಗಪುರ ಓಪನ್ ಬ್ಯಾಡ್ಮಿಂಟನ್, ಭಾರತದ ಸಾತ್ವಿಕ್ ಸಾಯಿರಾಜ್ ರಾಂಕಿ ರೆಡ್ಡಿ ಚಿರಾಗ್ ಶೆಟ್ಟಿ ಜೋಡಿ ಫೈನಲ್ ಪ್ರವೇಶ. ಅಂತಾರಾಷ್ಟೀಯ ಮಹಿಳಾ ಟಿ20 ಕ್ರಿಕೆಟ್, ಭಾರತದ ವಿರುದ್ದ ಟಾಸ್ ಗೆದ್ದ ಇಂಗ್ಲೆಂಡ್ ಬ್ಯಾಟಿಂಗ್ ಆಯ್ಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಆಕಾಶವಾಣಿ ಸಮಾಚಾರ ದರ್ಶನ. ಮುಖ್ಯಾಂಶಗಳು. ರಾಷ್ಟ್ರಪತಿ ಭವನದಲ್ಲಿ ಪದ್ಮ ಪ್ರಶಸ್ತಿ ಪ್ರದಾನ ಮಾಡಿದ ರಾಷ್ಟ್ರಪತಿ ದ್ರೌಪದಿ ಮುರ್ಮು. ರಾಜ್ಯದ 8 ಸಾಧಕರ ಪೈಕಿ 3 ಪ್ರಶಸ್ತಿ ಸ್ವೀಕಾರ. ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ ಚುನಾವಣಾ ವೇಳಾಪಟ್ಟಿ ಪ್ರಕಟ. ಜೂನ್ 18 ಮತದಾನ. 13,52,987 ಕೋಟಿ ರೂಪಾಯಿ ವಾರ್ಷಿಕ ಸಾಲ ಯೋಜನೆ ಬಿಡುಗಡೆ ಮಾಡಲು ಬ್ಯಾಂಕರ್ಗಳ ಸಭೆ ನಿರ್ಧಾರ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ವಿಭಜನೆ ಪ್ರಸ್ತಾವನೆಗೆ ಷರತ್ತುಗಳೊಂದಿಗೆ ರಾಜ್ಯಪಾಲರಿಂದ ಅನುಮೋದನೆ. ರಾಷ್ಟ್ರಪತಿ ಭವನದಲ್ಲಿ ನಡೆದ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ 2026 ಪದ್ಮ ಪ್ರಶಸ್ತಿಗಳನ್ನು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಪ್ರದಾನ ಮಾಡಿದರು. ಇಬ್ಬರು ಸಾಧಕರಿಗೆ ಪದ್ಮವಿಭೂಷಣ, 6 ಸಾಧಕರಿಗೆ ಪದ್ಮಭೂಷಣ ಮತ್ತು 58 ಗಣ್ಯರಿಗೆ ಪದ್ಮಶ್ರೀ ಪ್ರಶಸ್ತಿಗಳನ್ನು ನೀಡಲಾಯಿತು. ಚಲನಚಿತ್ರ ನಟ ಧರ್ಮೇಂದ್ರ ಸಿಂಗ್ ಡಿಯೋಲ್ ಅವರಿಗೆ ಕಲಾಕ್ಷೇತ್ರದಲ್ಲಿ ನೀಡಿದ ಕೊಡುಗೆಗಾಗಿ ಮರಣೋತ್ತರವಾಗಿ ಪದ್ಮವಿಭೂಷಣ ಪ್ರಶಸ್ತಿ ನೀಡಲಾಗಿದೆ. ಅವರ ಪತ್ನಿ ಮತ್ತು ಲೋಕಸಭಾ ಸಂಸದೆ ಹೇಮಾ ಮಾಲಿನಿ ಅವರು ಪ್ರಶಸ್ತಿ ಸ್ವೀಕರಿಸಿದರು. ಪಿಟೀಲು ವಾದಕ ಡಾ ಎನ್ ರಾಜಂ ಅವರಿಗೆ ಪದ್ಮವಿಭೂಷಣ ಪ್ರಶಸ್ತಿ ಪ್ರದಾನ ಮಾಡಲಾಗಿದೆ. ಸಮಾರಂಭದಲ್ಲಿ ಕರ್ನಾಟಕದ 3 ಸಾಧಕರಿಗೆ ರಾಷ್ಟ್ರಪತಿಗಳು ಪ್ರಶಸ್ತಿ ಪ್ರದಾನ ಮಾಡಿದರು. ಕಲಾಕ್ಷೇತ್ರದಲ್ಲಿ ನೀಡಿದ ಕೊಡುಗೆಗಾಗಿ ಶತಾವಧಾನಿ ಡಾ ಆರ್ ಗಣೇಶ್ ಪದ್ಮಭೂಷಣ ಪ್ರಶಸ್ತಿ ಸ್ವೀಕರಿಸಿದರು. ಸಾಮಾಜಿಕ ಸೇವೆಯ ವಿಭಾಗದಲ್ಲಿ ಪುಸ್ತಕ ಮನೆ ಖ್ಯಾತಿಯ ಅಂಕೇಗೌಡ ಎಂ ಮತ್ತು ಎಸ್ಡಿ ಸುಶೀಲಮ್ಮ ಅವರು ಪದ್ಮಶ್ರೀ ಪ್ರಶಸ್ತಿ ಸ್ವೀಕರಿಸಿದರು. ಪದ್ಮಭೂಷಣ ವಿಭಾಗದಲ್ಲಿ ಉತ್ತರಾಖಂಡದ ಮಾಜಿ ಮುಖ್ಯಮಂತ್ರಿ ಮತ್ತು ಮಹಾರಾಷ್ಟ್ರ ರಾಜ್ಯಪಾಲ ಭಗತ್ ಸಿಂಗ್ ಕೋಶ್ಯಾರಿ ಅವರಿಗೆ ಸಾರ್ವಜನಿಕ ವ್ಯವಹಾರ ಕ್ಷೇತ್ರಗಳಲ್ಲಿನ ಸೇವೆಗಾಗಿ ಪದ್ಮಭೂಷಣ ಪ್ರಶಸ್ತಿಯನ್ನು ನೀಡಲಾಯಿತು. ಕೈಗಾರಿಕೋದ್ಯಮಿ ಉದಯ್ ಸುರೇಶ್ ಕುಮಾರ್ ಕೋಟಕ್ ವ್ಯಾಪಾರ ಮತ್ತು ಕೈಗಾರಿಕೆಗಳಿಗೆ ನೀಡಿದ ಕೊಡುಗೆಗಾಗಿ ಪದ್ಮಭೂಷಣ ಪ್ರಶಸ್ತಿ ಪಡೆದರು. ಡಾ ಕಲ್ಲಿಪಟ್ಟಿ ರಾಮಸ್ವಾಮಿ ಪಲಯಸ್ವಾಮಿ ವೈದ್ಯಕೀಯ ಕ್ಷೇತ್ರಕ್ಕೆ ನೀಡಿದ ಅತ್ಯುತ್ತಮ ಕೊಡುಗೆಗಾಗಿ ಪದ್ಮಭೂಷಣ ಪ್ರಶಸ್ತಿ ಪಡೆದರು. ಇದೇ ವೇಳೆ ಕನ್ನಡಿಗರಾದಂತಹ ಅಂಕೇಗೌಡರು ಎಸ್ಡಿ ಸುಶೀಲಮ್ಮ ಅವರ ಜೊತೆಗೆ ಭಾರತೀಯ ಮಹಿಳಾ ಕ್ರಿಕೆಟ್ ತಂಡದ ನಾಯಕಿ ಹರ್ಮನ್ ಪ್ರೀತ್ ಕೌರ್ ಸೇರಿದಂತೆ ಒಟ್ಟು 58 ಗಣ್ಯರು ಪದ್ಮಶ್ರೀ ಪ್ರಶಸ್ತಿಗೆ ಭಾಜನರಾದರು. ಸಮಾರಂಭದಲ್ಲಿ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಸಚಿವ ಅಮಿತ್ ಶಾ, ಸಚಿವರಾದ ಗಜೇಂದ್ರ ಸಿಂಗ್ ಶೇಖಾವತ್, ಎಚ್ಡಿ ಕುಮಾರಸ್ವಾಮಿ ಸೇರಿದಂತೆ ಅನೇಕ ಸಚಿವರು ಉಪಸ್ಥಿತರಿದ್ದರು. ರಾಜ್ಯಸಭಾ ಚುನಾವಣೆಯ ದಿನಾಂಕ ಘೋಷಣೆ ಬೆನ್ನಲ್ಲೇ ವಿಧಾನ ಪರಿಷತ್ ಚುನಾವಣೆಗೆ ದಿನಾಂಕ ಪ್ರಕಟಗೊಂಡಿದೆ. ಜೂನ್ 26 ತೆರವಾಗಲಿರುವ ಪರಿಷತ್ನ 7 ಸ್ಥಾನಗಳಿಗೆ ಜೂನ್ 18 ಚುನಾವಣೆ ನಡೆಯಲಿದೆ. ಕಾಂಗ್ರೆಸ್ನ 3, ಬಿಜೆಪಿಯ 3, ಜೆಡಿಎಸ್ನ 1 ಸದಸ್ಯರ ಅವಧಿ ಜೂನ್ನಲ್ಲಿ ಮುಕ್ತಾಯಗೊಳ್ಳಲಿದೆ. ಜೂನ್ 1 ಅಧಿಸೂಚನೆ ಪ್ರಕಟಗೊಳ್ಳಲಿದ್ದು ನಾಮಪತ್ರ ಸಲ್ಲಿಕೆಗೆ ಜೂನ್ 8 ಕೊನೆಯ ದಿನಾಂಕವಾಗಿದೆ. ಜೂನ್ 9 ನಾಮಪತ್ರ ಪರಿಶೀಲನೆ ನಡೆಯಲಿದ್ದು ನಾಮಪತ್ರ ಹಿಂಪಡೆಯಲು ಜೂನ್ 11 ಕೊನೆಯ ದಿನಾಂಕವಾಗಿದೆ. ಮತದಾನ ಪ್ರಕ್ರಿಯೆ ಜೂನ್ 18 ನಡೆಯಲಿದ್ದು ಅಂದೇ ಫಲಿತಾಂಶ ಪ್ರಕಟಗೊಳ್ಳಲಿದೆ. ವಿಕೆ ಹರಿಪ್ರಸಾದ್, ನಾಸಿರ್ ಅಹಮದ್, ತಿಪ್ಪಣ್ಣ, ಪ್ರತಾಪ್ ಸಿಂಹ ನಾಯಕ್, ಎನ್ ನಾಗರಾಜು, ಸುನಿಲ್ ವಲ್ಯಾಪುರೆ ಮತ್ತು ಗೋವಿಂದರಾಜು ಅವರ ಅಧಿಕಾರ ಅವಧಿ ಜೂನ್ನಲ್ಲಿ ಮುಕ್ತಾಯಗೊಳ್ಳಲಿದೆ. ವಿಧಾನಸೌಧದಲ್ಲಿ 175 ರಾಜ್ಯ ಮಟ್ಟದ ಬ್ಯಾಂಕರ್ಗಳ ಸಮಿತಿ ಸಭೆ ನಡೆಯಿತು. ಸಭೆಯಲ್ಲಿ ಒಟ್ಟು 13,52,987 ಕೋಟಿ ರೂಪಾಯಿ ಮೊತ್ತದ ರಾಜ್ಯ ವಾರ್ಷಿಕ ಸಾಲ ಯೋಜನೆಯನ್ನು ಬಿಡುಗಡೆ ಮಾಡಲು ನಿರ್ಧರಿಸಲಾಯಿತು. ಆದ್ಯತಾ ವಲಯಕ್ಕೆ 5,03,264 ಕೋಟಿ ರೂಪಾಯಿ, ಕೃಷಿ ವಲಯಕ್ಕೆ 2,50,548 ಕೋಟಿ ರೂಪಾಯಿ, ಎಂಎಸ್ಎಂಇ ವಲಯಕ್ಕೆ 227,208 ಕೋಟಿ ರೂಪಾಯಿ, ಶಿಕ್ಷಣಕ್ಕೆ 2,528 ಕೋಟಿ ರೂಪಾಯಿ, ಆದ್ಯತಾ ವಸತಿ ಯೋಜನೆ

0: ಯೋಜನೆಗೆ 9465 ಕೋಟಿ ರೂಪಾಯಿ ಹಂಚಿಕೆ ಮಾಡಲು ನಿರ್ಧರಿಸಲಾಗಿದೆ. ಸಭೆಯ ಅಧ್ಯಕ್ಷತೆ ವಹಿಸಿದ್ದ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರು ಎಲ್ಲಾ ಬ್ಯಾಂಕರ್ಗಳಿಗೆ ತಕ್ಷಣವೇ ಪ್ರತಿ ಗ್ರಾಮ ಪಂಚಾಯಿತಿಗೆ ಒಬ್ಬ ಬಿಸಿ ಸಖಿಯನ್ನು ಹಾಗೂ ದೀರ್ಘಾವಧಿಯಲ್ಲಿ ಪ್ರತಿ ಗ್ರಾಮಕ್ಕೆ ಒಬ್ಬ ಬಿಸಿ ಸಖಿಯನ್ನು ಖಚಿತಪಡಿಸುವಂತೆ ತಿಳಿಸಿದ್ದಾರೆ. ಮನೆ ಇಲ್ಲದವರಿಗೆ ಆಶ್ರಯ ಒದಗಿಸಲು ಗೃಹ ಸಾಲಗಳನ್ನು ಆದ್ಯತೆಯ ಮೇರೆಗೆ ಮಂಜೂರು ಮಾಡುವಂತೆ ಸೂಚಿಸಿದ್ದಾರೆ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ವಿಭಜಿಸಿ ಧಾರವಾಡಕ್ಕೆ ಪ್ರತ್ಯೇಕ ಮಹಾನಗರ ಪಾಲಿಕೆ ಮಾಡುವ ಪ್ರಸ್ತಾವನೆಗೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಕೆಲವು ಷರತ್ತುಗಳೊಂದಿಗೆ ಅನುಮೋದನೆ ನೀಡಿ ಮುಂದಿನ ಪ್ರಕ್ರಿಯೆಗಾಗಿ ಸರ್ಕಾರಕ್ಕೆ ಕಡತ ಕಳುಹಿಸಿದ್ದಾರೆ. ಪ್ರತ್ಯೇಕ ಪಾಲಿಕೆ ಪ್ರಸ್ತಾವನೆ ಇತ್ಯರ್ಥಗೊಳಿಸಲು ಸರ್ಕಾರವು ಕೆಲವು ನಿಬಂಧನೆ ಪಾಲಿಸಬೇಕು ಎಂದು ರಾಜ್ಯಪಾಲರು ಸರ್ಕಾರಕ್ಕೆ ಕಳುಹಿಸಿರುವ ಅನುಮೋದನೆಯಲ್ಲಿ ಷರತ್ತು ವಿಧಿಸಿದ್ದಾರೆ. ಅಸ್ತಿತ್ವದಲ್ಲಿರುವಂತಹ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಚುನಾಯಿತ ಸಂಸ್ಥೆಯ ಅವಧಿ ಪೂರ್ಣಗೊಂಡ ನಂತರ ವಿಭಜನೆಯ ಅಧಿಸೂಚನೆಯು ಜಾರಿಗೊಳ್ಳಬೇಕು. ಸದ್ಯ ನಡೆಯುತ್ತಿರುವ ಜನಗಣತಿ ಪ್ರಕ್ರಿಯೆ ಪೂರ್ಣಗೊಳ್ಳುವವರೆಗೂ ಈಗ ಹುಬ್ಬಳ್ಳಿ ಧಾರವಾಡದಲ್ಲಿ ಅಸ್ತಿತ್ವದಲ್ಲಿರುವಂತಹ ಗಡಿಗಳನ್ನು ಬದಲಾಯಿಸದಂತೆ ಷರತ್ತು ವಿಧಿಸಲಾಗಿದೆ. ಆದರೆ ಹುಬ್ಬಳ್ಳಿ ಹಾಗೂ ಧಾರವಾಡ ಮಹಾನಗರ ಪಾಲಿಕೆಗಳಿಗೆ ಆರ್ಥಿಕ ನೆರವು ಹಾಗೂ ಆದಾಯ ವಿತರಣೆ ಲಭ್ಯವಾಗುವಂತೆ ಅಗತ್ಯ ಕ್ರಮ ಕೈಗೊಳ್ಳಲು ರಾಜ್ಯಪಾಲರು ಸಲಹೆ ನೀಡುವ ಕಡತ ಸರ್ಕಾರಕ್ಕೆ ಹಿಂದಿರುಗಿಸಿದ್ದಾರೆ. ಬದಲಾಗುತ್ತಿರುವ ತಾಂತ್ರಿಕತೆಗೆ ಅನುಗುಣವಾಗಿ ವಿದ್ಯಾರ್ಥಿಗಳನ್ನು ಜಾಗತಿಕ ಮಟ್ಟಕ್ಕೆ ಸಜ್ಜುಗೊಳಿಸಲು ಬೆಳಗಾವಿ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾನಿಲಯವು ನಾವೀನ್ಯತಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ಎಂದು ವಿಟಿಯು ಕುಲಪತಿ ಡಾ ಎಸ್ ವಿದ್ಯಾಶಂಕರ್ ತಿಳಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕ್ಯಾಂಪಸ್ಗೆ ಭೇಟಿ ನೀಡುವ ಅನೇಕ ತಜ್ಞರಿಂದ ವಿಟಿಯು ಪಠ್ಯಕ್ರಮವು ದೇಶದ ಪ್ರತಿಷ್ಠಿತ ಐಐಟಿ ಸಂಸ್ಥೆಗಳಿಗೆ ಸಮಾನವಾಗಿದೆ ಎಂಬ ಶ್ಲಾಘನೆ ವ್ಯಕ್ತವಾಗುತ್ತಿದೆ ಎಂದು ತಿಳಿಸಿದ್ದಾರೆ. ತಂತ್ರಜ್ಞಾನದ ಹೊಸ ಆವಿಷ್ಕಾರಗಳಿಗೆ ವಿದ್ಯಾರ್ಥಿಗಳನ್ನು ತೆರೆದಿಡುವ ಉದ್ದೇಶದಿಂದ ವಿಶ್ವವಿದ್ಯಾಲಯದ ವತಿಯಿಂದ 25 ಕೋಟಿ ರೂಪಾಯಿ ವೆಚ್ಚದಲ್ಲಿ 19 ಕ್ಯೂಬಿಟ್ ಕ್ವಾಂಟಮ್ ಕಂಪ್ಯೂಟರ್ ಅನ್ನು ಶೀಘ್ರದಲ್ಲೇ ಸ್ಥಾಪಿಸಲಾಗುವುದು ಎಂದು ಹೇಳಿದ್ದಾರೆ. ಇಡೀ ದೇಶದಲ್ಲೇ ಇಂಟರ್ನ್ಶಿಪ್ ಪ್ಲಾಟ್ಫಾರ್ಮ್ ಒದಗಿಸಿದ ಮೊದಲ ವಿಶ್ವವಿದ್ಯಾನಿಲಯ ಎಂಬ ಹೆಗ್ಗಳಿಕೆಗೆ ವಿಟಿಯು ಪಾತ್ರವಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿದ್ದಾರೆ. ಎ ಡಿಜಿಟಲ್ ವೇದಿಕೆಯ ಮೂಲಕ ಈಗಾಗಲೇ 83,000 ವಿದ್ಯಾರ್ಥಿಗಳು ಮನೆಯಲ್ಲೇ ಕುಳಿತು ತಮಗೆ ಬೇಕಾದ ಕೈಗಾರಿಕೆಗಳನ್ನು ಆಯ್ಕೆ ಮಾಡಿಕೊಂಡು ಇಂಟರ್ನ್ಶಿಪ್ ಪಡೆಯುವ ಅವಕಾಶ ಕಲ್ಪಿಸಲಾಗಿದೆ. ಜಾಗತಿಕ ತಂತ್ರಜ್ಞಾನ ದೈತ್ಯ ಗೂಗಲ್ ಸಂಸ್ಥೆಯು ವಿಟಿಯು ಜೊತೆ ಒಪ್ಪಂದ ಮಾಡಿಕೊಳ್ಳಲು ಮುಂದೆ ಬಂದಿದೆ ಎಂದು ಹೇಳಿದ್ದಾರೆ. ಭಾರತದ ಯಾವುದೇ ವಿಶ್ವವಿದ್ಯಾಲಯದ ಇತಿಹಾಸದಲ್ಲಿ ಗೂಗಲ್ ಸಂಸ್ಥೆಯು ಒಪ್ಪಂದ ಮಾಡಿಕೊಳ್ಳುತ್ತಿರುವುದು ಇದೇ ಮೊದಲು. ಈ ಒಪ್ಪಂದದ ಅಡಿಯಲ್ಲಿ 25,000 ತಾಂತ್ರಿಕ ವಿದ್ಯಾರ್ಥಿಗಳಿಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವಿಷಯದ ಮೇಲೆ ಇಂಟರ್ನ್ಶಿಪ್ ತರಬೇತಿ ನೀಡಲು ಗೂಗಲ್ ಸಮ್ಮತಿಸಿದೆ. ಅಂತಾರಾಷ್ಟೀಯ ಶೃಂಗಸಭೆಯಲ್ಲಿ ಭಾಗಿಯಾಗಿ ಬಂದ ಬಳಿಕ ಈ ಒಪ್ಪಂದಕ್ಕೆ ಅಧಿಕೃತವಾಗಿ ಸಹಿ ಹಾಕಲಾಗುವುದು ಎಂದು ಕುಲಪತಿ ಡಾ ಎಸ್ ವಿದ್ಯಾಶಂಕರ್ ಸ್ಪಷ್ಟಪಡಿಸಿದ್ದಾರೆ.
1: ಅನೇಕರು ನಮ್ಮ ಕ್ಯಾಂಪಸ್ಗೆ ವಿಸಿಟ್ ಮಾಡಿ ವಿಟಿಯುನ ಸಿಲೆಬಸ್ ಇಟ್ ಈಸ್ ಈಕ್ವಲ್ ಟು ಎನಿ ಐಐಟಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿನ ಸ್ಕಿಲ್ ಲ್ಯಾಬ್ ಅನ್ನ ನೋಡಿ ಅನೇಕರು ಇವತ್ತು ಯುಎಸ್ಸಿ ಇಂದ ಮೊನ್ನೆ ಬಂದಿದ್ರು, ನಮ್ಮ ಜೊತೆ ಒಡಂಬಡಿಕೆ ಮಾಡಿಕೊಂಡು ಅಲ್ಲಿನ ಮಕ್ಕಳಿಗೆ ಇಲ್ತಂದು ಟ್ರೈನಿಂಗ್ ಮಾಡಬೇಕು ಅಂತ ಹೇಳಿ ಅಲ್ಲಿನ ಡೈರೆಕ್ಟರ್ ಬಂದಿದ್ರು ತ್ರಿಪಾಠಿ ಅವರು. ನಿಮ್ಮಲ್ಲಿ ನಾವು ಎಂಒಯು ಮಾಡಿಕೊಂಡು ಟ್ರೈನಿಂಗ್ ಅನ್ನ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ನಾವು ಇನ್ನು ಮುಂದಿನ ದಿನಗಳಲ್ಲಿ ಈಗ 25 ಕೋಟಿಯನ್ನ ಕೊಟ್ಟು 19 ಕ್ಯೂಬಿಟ್ ಕ್ವಾಂಟಮ್ ಕಂಪ್ಯೂಟರ್ ಅನ್ನ ನಾವು ಎಸ್ಟಾಬ್ಲಿಷ್ ಮಾಡ್ತಾ ಇದ್ದೀವಿ. ಇಂತ ಅನೇಕ ಬದಲಾವಣೆಗಳು ಬದಲಾಗುತ್ತಿರುವ ತಾಂತ್ರಿಕತೆಗೆ ಅನುಕೂಲವಾಗಲಿ ಅಂತ ಹೇಳಿ ವಿದ್ಯಾರ್ಥಿಗಳನ್ನೇ ಎಕ್ಸ್ಪೋಸ್ ಮಾಡಬೇಕು ಅಂತ ಹೇಳಿ ನಾವು ಇಂತ ಅನೇಕ ಕಾರ್ಯಕ್ರಮಗಳನ್ನ ಹಾಕೋತೀವಿ. ನಾವು ಮಾಡ್ತಿರೋ ಕಾರ್ಯಕ್ರಮವು ಪ್ರತಿಯೊಂದು ಹೊಸದು. ನಾವೇನು ಪ್ಲಾಟ್ಫಾರ್ಮ್ ಅನ್ನ ಕೊಟ್ವಿ, ಇಂಟರ್ನ್ಶಿಪ್ ಪ್ಲಾಟ್ಫಾರ್ಮ್, ಇಡೀ ದೇಶದಲ್ಲಿ ಈ ವಿಶ್ವವಿದ್ಯಾಲಯ ಮೊದಲನೇ ವಿಶ್ವವಿದ್ಯಾಲಯ ಇಂಟರ್ನ್ಶಿಪ್ ಪ್ಲಾಟ್ಫಾರ್ಮ್ ಅನ್ನು ಕೊಟ್ಟು 83,000 ಮಕ್ಕಳಿಗೆ ನಾವು ಮನೆಯಲ್ಲೇ ಕೂತು ಅವರಿಗೆ ಯಾವ ಇಂಡಸ್ಟ್ರಿ ಬೇಕೋ ಅಂತ ಇಂಡಸ್ಟ್ರಿಯನ್ನು ಚೂಸ್ ಮಾಡಿಕೊಂಡು ಇಂಟರ್ನ್ಶಿಪ್ ಮಾಡುವಂತ ಅವಕಾಶವನ್ನ ಕೊಟ್ಟಿದ್ದೀವಿ. ಮತ್ತೆ ಈಗ ಇನ್ನು ಮುಂದೆ ಆ ಪ್ಲಾಟ್ಫಾರ್ಮ್ ಎಸ್ಟಾಬ್ಲಿಷ್ ಆಗಿರೋದ್ರಿಂದ ಈಗಾಗಲೇ ಮೊನ್ನೆ ಗೂಗಲ್ ಹೋಗಿ ಬಂದಿದ್ದೀನಿ. ಗೂಗಲ್ ಈಸ್ ಗೋಯಿಂಗ್ ಟು ಮೇಕ್ MOU with the first university in the country where Google is going to sign an MOU. ಇಲ್ಲಿವರೆಗೂ ಅವರು ಯಾವ ವಿಶ್ವವಿದ್ಯಾಲಯದ ಜೊತೆಯೂ MOU ಮಾಡಿಕೊಂಡಿಲ್ಲ. ಅಂತ ಒಂದು ಗೂಗಲ್ ನಮ್ಮ ಜೊತೆ MOU ಮಾಡಿಕೊಂಡು 25,000 ವಿದ್ಯಾರ್ಥಿಗಳಿಗೆ AI ಮೇಲೆ ಇಂಟರ್ನ್ಶಿಪ್ ಟ್ರೈನಿಂಗ್ ಅನ್ನ ಕೊಡೋದಕ್ಕೆ ಒಪ್ಪಿದ್ದಾರೆ. ನಾವು ಮುಂದಿನ June 25 ನಂತರ ನಾನೊಂದು ಅವರ ಜೊತೆ ಒಂದು ಸಮಿಟ್ಗೆ ಹೋಗ್ತಾ ಇದ್ದೀನಿ, ಇಂಟರ್ನ್ಯಾಷನಲ್ ಸಮಿಟ್ಗೆ. ಅಲ್ಲಿಂದ ಬಂದ ನಂತರ ಅವರು ನಮ್ಮ ಜೊತೆ MOU ಸೈನ್ ಮಾಡ್ತಾರೆ. ಮತ್ತೆ ವಿದ್ಯಾರ್ಥಿಗಳಿಗೆ ಅನೇಕ ಕಾರ್ಯಕ್ರಮಗಳನ್ನ ಗೂಗಲ್ ಜೊತೆಗೆ ಸೇರಿ ಕೊಡಬೇಕು ಅಂತ ನಮ್ಮ ಮೂಲ ಉದ್ದೇಶ. ಬರೀ UBT TT ಮಕ್ಕಳಲ್ಲ, ಇಡೀ ವಿಶ್ವವಿದ್ಯಾಲಯದ 400,000 ಅಂದ್ರೆ ಪ್ರತಿ ವರ್ಷ 80,000 ಮಕ್ಕಳು ಏನ್ ಹೊರಗೆ ಬರ್ತಾರೆ ಅವರನ್ನು ಉದ್ಯೋಗಿಗಳನ್ನಾಗಿ ಮಾಡಬೇಕು ಅನ್ನೋದು ನಮ್ಮ ಮೂಲ ಉದ್ದೇಶ.

0: ಡಿಜಿಟಲ್ ಇಂಡಿಯಾ, ಮೇಕ್ ಇನ್ ಇಂಡಿಯಾ, ನವೋದ್ಯಮ ಮತ್ತು ಸ್ಕಿಲ್ ಇಂಡಿಯಾದಂತಹ ಯೋಜನೆಗಳ ಮೂಲಕ ದೇಶದ ಯುವ ಶಕ್ತಿಗೆ ವ್ಯಾಪಕ ಅವಕಾಶಗಳನ್ನು ಕಲ್ಪಿಸಲಾಗಿದ್ದು ಭವಿಷ್ಯದಲ್ಲಿ ಭಾರತವು ಜಾಗತಿಕ ಮಟ್ಟದಲ್ಲಿ ಮುನ್ನಡೆ ಸಾಧಿಸಲಿದೆ ಎಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅಭಿಪ್ರಾಯಪಟ್ಟಿದ್ದಾರೆ. ದಾವಣಗೆರೆಯಲ್ಲಿ ಯುಬಿಡಿಟಿ ಇಂಜಿನಿಯರಿಂಗ್ ಕಾಲೇಜಿನ ಅಮೃತ ಮಹೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಆತ್ಮನಿರ್ಭರ ಭಾರತ ಪರಿಕಲ್ಪನೆಯು ಇಡೀ ವಿಶ್ವದ ಅಭಿವೃದ್ಧಿಗೆ ಪೂರಕವಾಗಿ ಇರಲಿದೆ ಎಂದು ತಿಳಿಸಿದ್ದಾರೆ. 21ನೇ ಶತಮಾನವು ಜ್ಞಾನ, ನಾವೀನ್ಯತೆ, ಸಂಶೋಧನೆ ಮತ್ತು ಮಾನವ ಬಂಡವಾಳದ ಮೇಲೆ ಹೂಡಿಕೆ ಮಾಡಲಾಗುತ್ತಿದೆ. ಈ ಹಿನ್ನೆಲೆಯಲ್ಲಿ ಭಾರತದಲ್ಲಿ ತಾಂತ್ರಿಕ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ನೀಡಲಾಗುತ್ತಿದೆ ಎಂದು ಹೇಳಿದ್ದಾರೆ. ದೇಶದ ಯುವ ಎಂಜಿನಿಯರ್ಗಳು, ಸಂಶೋಧಕರು ಮತ್ತು ಉದ್ಯಮಿಗಳಿಗೆ ರಾಷ್ಟೀಯ ಮಿಷನ್ಗಳು ಹೊಸ ಹಾದಿಯನ್ನು ತೆರೆದಿದ್ದು ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವ ನೈತಿಕ ನಾಯಕತ್ವ ಗುಣ ಹೊಂದಿದ ದೇಶದ ನಿರ್ಮಾತೃಗಳನ್ನು ರೂಪಿಸುವ ಗುರುತರ ಜವಾಬ್ದಾರಿ ಎಂಜಿನಿಯರಿಂಗ್ ಸಂಸ್ಥೆಗಳ ಮೇಲಿದೆ ಎಂದು ತಿಳಿಸಿದ್ದಾರೆ.
1: On initiatives such as Digital India, Make in India, Startup, Semiconductor Manufacturing and also the Green Energy, and this Atmanirbhar Bharat is going to dictate the terms for the entire world in the future. That means we are not going to dictate terms negatively, but we are going to dictate terms the most positive way, so the entire humanity will be benefited out of the development of India. The national missions are opening opportunities for young engineers, researchers, innovators and the entrepreneurs. 21st century belongs to the nations that invest in knowledge, innovation, research and human capital. Engineering institutions have a crucial responsibility to nurture problem solvers, innovators, ethical leaders and nation builders. In line with the vision of Viksit Bharat 2047, I am happy to learn that the college has taken important initiatives in strengthening the research and innovation through the AICTE Idea Lab, Drone Technology Laboratory, Advanced Research Infrastructure and Innovation Ecosystem.
0: ಕಾರ್ಯಕ್ರಮದಲ್ಲಿ ರಾಜ್ಯಪಾಲ ಥಾವಚಂದ್ ಗೆಹ್ಲೋಟ್, ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ನಿರ್ಮಲಾನಂದನಾಥ ಸ್ವಾಮೀಜಿ, ಮಾಜಿ ಸಚಿವರಾದ ಎಸ್ಎಸ್ ಮಲ್ಲಿಕಾರ್ಜುನ್, ಡಾ ಎಂಸಿ ಸುಧಾಕರ್ ಸೇರಿದಂತೆ ಹಲವು ಗಣ್ಯರು ಭಾಗಿಯಾಗಿದ್ದರು. ಇದಕ್ಕೂ ಮೊದಲು ಉಪರಾಷ್ಟಪತಿಯವರು ಬೆಂಗಳೂರಿನಲ್ಲಿ ನಡೆದಂತಹ ಆರ್ಟ್ ಆಫ್ ಲಿವಿಂಗ್ ಅಂತಾರಾಷ್ಟೀಯ ಕೇಂದ್ರದ 45ನೇ ವಾರ್ಷಿಕ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿ, ಭಕ್ತಿ ಎಂದರೆ ನಮ್ಮ ಬಗ್ಗೆ, ನಮ್ಮ ಕುಟುಂಬ, ನಮ್ಮ ಸಮಾಜ, ರಾಷ್ಟ್ರ ಮತ್ತು ಒಟ್ಟಾರೆಯಾಗಿ ಮಾನವ ಕುಲದ ಸಮರ್ಪಣೆ ಎಂದು ತಿಳಿಸಿದ್ದಾರೆ. ಜೀವನದ ಪ್ರತಿಯೊಂದು ಕ್ಷಣವನ್ನು ಆನಂದಿಸುವುದು ಒಂದು ಕಲೆ ಎಂದು ಹೇಳಿದ್ದಾರೆ. ಧ್ಯಾನ, ಜ್ಞಾನ, ಗಾನ ನಮ್ಮ ಜೀವನ ಮತ್ತು ವ್ಯಕ್ತಿತ್ವವನ್ನು ಶ್ರೀಮಂತಗೊಳಿಸುತ್ತದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರ 12 ವರ್ಷಗಳನ್ನು ಪೂರೈಸಿದೆ. ಈ ಕುರಿತಂತೆ ಜವಾಹರಲಾಲ್ ನೆಹರು ತಾರಾಲಯದ ನಿರ್ದೇಶಕರಾದಂಥ ಡಾ ಬಿಆರ್ ಗುರುಪ್ರಸಾದ್ ಆಕಾಶವಾಣಿಯೊಂದಿಗೆ ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡಿದ್ದು, ಕೇಂದ್ರ ಸರ್ಕಾರದ ಪ್ರೋತ್ಸಾಹದಿಂದ ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂತೆ ಕಳೆದ 10 ವರ್ಷಗಳಲ್ಲಿ ಅತ್ಯುತ್ತಮ ಸಾಧನೆಗಳು ಆಗಿವೆ ಎಂದು ತಿಳಿಸಿದ್ದಾರೆ. ಅಂತರಿಕ್ಷ, ರಕ್ಷಣೆ, ಅರೆವಾಹಕ, ಕೈಗಾರಿಕೆಗಳಿಗೆ ಪ್ರೋತ್ಸಾಹ ಸಿಕ್ಕಿದ್ದು, ಸಂಶೋಧನೆಯ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಧನ ಸಂಪನ್ಮೂಲವೂ ದೊರೆತಿದೆ ಎಂದು ಹೇಳಿದ್ದಾರೆ.
2: ಸುಮಾರಿನಲ್ಲಿ ಭಾರತ ಸರ್ಕಾರದ ಅನೇಕ ಪ್ರೋತ್ಸಾಹಗಳಿಂದಾಗಿ ದೇಶದಲ್ಲಿ ವಿಜ್ಞಾನ ಹಾಗೂ ತಂತ್ರಜ್ಞಾನಕ್ಕೆ ಸಂಬಂಧಿಸಿದಂತೆ ಅತ್ಯಂತ ಕಣ್ಣಿಗೆ ಕಟ್ಟುವಂತಹ ಚಟುವಟಿಕೆಗಳು ನಡೆದಿವೆ. ಇದು ಅಂತರಿಕ್ಷ ಕ್ಷೇತ್ರದಲ್ಲಿರಬಹುದು, ರಕ್ಷಣಾ ಕ್ಷೇತ್ರದಲ್ಲಿರಬಹುದು, ಸೆಮಿಕಂಡಕ್ಟರ್ಸ್ ಇವುಗಳ ಕ್ಷೇತ್ರದಲ್ಲಿರಬಹುದು. ಹೊಸದಾಗಿ ಪ್ರಾರಂಭವಾಗುತ್ತಾ ಇರುವಂತಹ ಸಣ್ಣ ಪುಟ್ಟ ಉದ್ದಿಮೆದಾರರು ಏನಿರ್ತಾರೆ ವಿಜ್ಞಾನ ಹಾಗೂ ತಂತ್ರಜ್ಞಾನಕ್ಕೆ ಸಂಬಂಧಿಸಿದಂತೆ, ಕೈಗಾರಿಕೆಗೆ ಸಂಬಂಧಿಸಿದಂತೆ, ಅವುಗಳಿಗೆ ಪ್ರೋತ್ಸಾಹ ನೀಡೋದು, ಜೊತೆಗೆ ಈ ಸಂಶೋಧನೆ ಮತ್ತು ಅಭಿವೃದ್ಧಿ ಇವುಗಳಿಗೆ ಸಂಬಂಧಿಸಿದಂತೆ ಧನ ಸಂಪನ್ಮೂಲಗಳನ್ನು ವ್ಯಾಪಕವಾಗಿ ಒದಗಿಸೋದು, ಇವೆಲ್ಲ ಭಾರತ ಸರ್ಕಾರ ಕೈಗೊಂಡಿರುವಂತಹ ದಿಟ್ಟತನದ ಕ್ರಮಗಳು. ಇವು ನಮ್ಮ ದೇಶ ವಿಜ್ಞಾನ ಹಾಗೂ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಮತ್ತಷ್ಟು ಮೇಲೇರೋದಕ್ಕೆ ಸಹಾಯ ಆಗ್ತಾ ಇದೆ. ಇದಕ್ಕೆ ಸಂಬಂಧಿಸಿದಂತೆ ಮೊದಲನೇದಾಗಿ ಭಾರತ ಸರ್ಕಾರ ವಿಜ್ಞಾನ ಹಾಗೂ ತಂತ್ರಜ್ಞಾನದ ಅಭಿವೃದ್ಧಿ ಏನಿದೆ ಇದು ಇವತ್ತು ನಮ್ಮ ದೇಶದ ಪ್ರಿಯಾರಿಟೀಸ್ ಅಂತ ನಾವೇನು ಹೇಳ್ತೀವಿ ಅಂದ್ರೆ ಆದ್ಯತೆ ಯಾವುದಕ್ಕಿದೆ ನಮ್ಮ ದೇಶದಲ್ಲಿ ಆ ಆದ್ಯತೆಗೆ ಸಂಬಂಧಿಸಿದಂತೆ ಅದೇ ದಿಕ್ಕಿನಲ್ಲೇ ಇವು ಕೂಡ ಸಾಗುವಂತೆ, ಇದರಿಂದ ದೇಶ ಮತ್ತಷ್ಟು ಎತ್ತರಕ್ಕೆ ಇರುವಂತೆ ವಿಜ್ಞಾನ ತಂತ್ರಜ್ಞಾನ ಹಾಗೂ ಅದಕ್ಕೆ ಪೂರಕವಾಗಿ ಆರ್ಥಿಕ ಕ್ಷೇತ್ರದಲ್ಲಿ ಮೇಲೆ ಇರುವಂತೆ ಮಾಡೋದ್ರಲ್ಲಿ ಸಹಕಾರಿಯಾಗಿದೆ, ಯಶಸ್ವಿಯಾಗಿದೆ ಅಂತ ಹೇಳ್ಬೋದು.
0: ಈ ನಡುವೆ ಈ ಕುರಿತಂತೆ ಪ್ರತಿಕ್ರಿಯಿಸಿರುವ ಆರ್ಥಿಕ ತಜ್ಞ ನವೀನ್ ಕುಮಾರ್, ಪ್ರಧಾನಿ ನರೇಂದ್ರ ಮೋದಿಯವರು ಆಡಳಿತಕ್ಕೆ ಬಂದ ಬಳಿಕ ಬ್ಯಾಂಕ್

0: ಖಾತೆಗಳನ್ನು ತೆರೆಯುವುದು ಸುಲಭವಾಗಿದೆ ಎಂದು ತಿಳಿಸಿದ್ದಾರೆ. ಡಿಜಿಟಲ್ ಬ್ಯಾಂಕ್ಗಳ ಮೂಲಕ ಖಾತೆ ತೆರೆಯುವುದು ಸುಲಭವಾಗಿದ್ದು ಜನರು ವ್ಯವಹಾರಿಕವಾಗಿ ಹೆಚ್ಚು ಹೆಚ್ಚು ಭಾಗಿಯಾಗುತ್ತಿದ್ದಾರೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಈ ನಡುವೆ ಕೇಂದ್ರ ಸರ್ಕಾರದ ನೇರ ಹಣಕಾಸು ನೆರವು ಮತ್ತು ಆದಾಯದ ಬೆಂಬಲದ ಕಿಸಾನ್ ಸಮ್ಮಾನ್ ನಿಧಿ, ಬೆಳೆ ವಿಮೆ ಮತ್ತು ಅಪಾಯ ನಿರ್ವಹಣೆ, ಫಸಲ್ ಬಿಮಾ ಯೋಜನೆ ಸೇರಿದಂತೆ ಹಲವು ಯೋಜನೆಗಳನ್ನು ಬೆಳಗಾವಿಯಲ್ಲಿ ಯಶಸ್ವಿಯಾಗಿ ಅನುಷ್ಠಾನಗೊಳಿಸಲಾಗಿದೆ ಎಂದು ಬೆಳಗಾವಿಯ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕ ಎಚ್.ಡಿ. ಕೋಳೇಕರ ತಿಳಿಸಿದ್ದಾರೆ. ಕೃಷಿ ಉತ್ಪನ್ನಗಳ ವೃದ್ಧಿಯಿಂದ ರೈತರ ಆರ್ಥಿಕ ಸಬಲತೆ ಹೆಚ್ಚಿ ರೈತರ ಕಲ್ಯಾಣಕ್ಕೆ ಕಾರಣವಾಗಿದೆ ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ. ಇದುವರೆಗೂ ಸಮಾಚಾರ ದರ್ಶನ ಕೇಳಿದಿರಿ. ಸುದ್ದಿ ಸಂಪಾದಕರು ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ತುಕಾರಾಮ ಗೌಡ ಜಿ, ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್, ಪ್ರಸಾರ ನಿರ್ವಹಣೆ ಮತ್ತು ಪ್ರಸ್ತುತಿ ಚೇತನ್ ಸಿವಿ. ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಲ್ಲಿ ಏಕಕಾಲಕ್ಕೆ ಪ್ರಸಾರವಾಯಿತು. ಮತ್ತೆ ಮುಂದಿನ ವಾರ ಮೂಡಿಬರಲಿದೆ ವಾರದ ವಾರ್ತಾಚಿತ್ರ ಸಮಾಚಾರ ದರ್ಶನ.
1: ಆಕಾಶವಾಣಿ ಕಾರವಾರ. ರೇಡಿಯೋ ಸ್ಪಂದನ. ಆಕಾಶವಾಣಿ ಕಾರವಾರ ಕೇಂದ್ರದ ಕಾರ್ಯಕ್ರಮಗಳ ಕುರಿತ ಕೇಳುಗರ ಅಭಿಪ್ರಾಯವನ್ನಾಧರಿಸಿದ ಕಾರ್ಯಕ್ರಮ.

ಕೇಳುಗರ ಅಭಿಪ್ರಾಯಗಳಿಂದ ಅಂತ ಕಾರ್ಯಕ್ರಮ ರೇಡಿಯೋ ಸ್ಪಂದನ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕೇಳುಗರೇ, ನೀವು ನಮ್ಮ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆಗಳನ್ನು 9480249740 ಈ ಮೊಬೈಲ್ ಸಂಖ್ಯೆಗೆ ನಿಮ್ಮ ಅಭಿಪ್ರಾಯವನ್ನು ಕಳಿಸ್ಬೋದು. ಆ ಸಂದೇಶವನ್ನು ನಾವು ಓದ್ತೀವಿ. ಅದೇ ರೀತಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಮತಾ ನಾಯಕ್ ಅವರು ಕಾರವಾರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರೇನು ಹೇಳ್ತಾರೆ ಅಂದರೆ, ಕೊಂಕಣಿ ಕಾರ್ಯಕ್ರಮ ನನಗೆ ತುಂಬ ಇಷ್ಟ ಆಗತ್ತೆ, ಯಾಕೆಂದರೆ ನಾವು ಕೂಡ ಮನೆಯಲ್ಲಿ ಮಾತಾಡೋದು ಕೊಂಕಣಿ ಕಾರ್ಯಕ್ರಮವನ್ನು, ಅದು ತುಂಬ ಇಷ್ಟ ಆಗ್ತದೆ ಅಂತ ಹೇಳ್ತಾರೆ ಅವರು. ಮೊನ್ನೆ ಗುರುವಾರ ಕಾರವಾರದ ರಾಜೇಶ್ ವಸಂತ್ ಸಾಯಿಲ್ ಅವರು ನಡೆಸಿಕೊಂಡಂಥ ಒಂದು ಸಂದರ್ಶನ ತುಂಬ ಚೆನ್ನಾಗಿ ಮೂಡಿಬಂತು ಅಂತ ಹೇಳ್ತಾರೆ ಅವರು. ಅದೇ ರೀತಿ ನಾವು ಚಿತ್ರಗೀತೆಗಳನ್ನು ಕೇಳ್ತೀವಿ, ಆಮೇಲೆ ಸುಗಮ ಸಂಗೀತ ಅಂದರೆ ಭಾವಗೀತೆಗಳನ್ನು ಕೂಡ ತುಂಬ ಇಷ್ಟ ಆಗುತ್ತೆ. ಕಾರವಾರ ಆಕಾಶವಾಣಿಯಿಂದ ಪ್ರಸಾರವಾಗುವಂಥ ಎಲ್ಲ ಕಾರ್ಯಕ್ರಮಗಳು ತುಂಬ ಇಷ್ಟ ಆಗ್ತದೆ ಅಂತ ಕಾರವಾರದಿಂದ ಮಮತಾ ನಾಯಕ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಮಮತಾ ನಾಯಕ್ ಅವರೇ, ಇದೇ ರೀತಿ ನಮ್ಮ ಕಾರ್ಯಕ್ರಮವನ್ನು ಕೇಳ್ತಾ ಇರಿ, ಹೀಗೆ ಸಂದೇಶವನ್ನು ಕಳಿಸ್ತಾ ಇರಿ ಅಂತ ಹೇಳ್ತೀನಿ. ಸಂದೇಶವನ್ನು ಕಳಿಸಿದ್ದಕ್ಕೆ ಧನ್ಯವಾದಗಳು.

0: ಆತ್ಮೀಯ ಕೇಳುಗರೆ, ಆಕಾಶವಾಣಿಯ 90ನೆಯ ವರ್ಷಾಚರಣೆಯ ಸಂದರ್ಭದಲ್ಲಿ ಪಾಕ ವೈವಿಧ್ಯತೆಗಳ ಕುರಿತ ವಿಶೇಷ ಸರಣಿ ಕಾರ್ಯಕ್ರಮ ಶುಚಿ ರುಚಿ.
1: ಸಾಂಪ್ರದಾಯಿಕ ಅಡುಗೆಗಳು ನಶಿಸುತ್ತಿರುವ
0: ಇದೇ ಭಾನುವಾರ ದಿನಾಂಕ 31 ಮೇ 2026 ಸಂಜೆ 5 ಗಂಟೆಗೆ ನಿಮ್ಮ ನೆಚ್ಚಿನ ಆಕಾಶವಾಣಿಯ ಕಾರವಾರ ಕೇಂದ್ರ 102.3 ಮೆಗಾಹರ್ಟ್ಸ್ಗಳು ಹಾಗೂ ನ್ಯೂಸ್ ಆನ್ ಏರ್ ಆ್ಯಪ್ನಲ್ಲೂ ಕೂಡ ಕೇಳಲು ಮರೆಯದಿರಿ. ತಪ್ಪದೇ ಕೇಳಿ ಆಕಾಶವಾಣಿಯ 90ನೆಯ ವರ್ಷಾಚರಣೆಯ ಸಂದರ್ಭದಲ್ಲಿ ಪಾಕ ವೈವಿಧ್ಯತೆಗಳ ಕುರಿತ ವಿಶೇಷ ಸರಣಿ ಕಾರ್ಯಕ್ರಮ ಶುಚಿ ರುಚಿ ಇದೇ ಭಾನುವಾರ ದಿನಾಂಕ 31 ಮೇ 2026 ಸಂಜೆ 5 ಗಂಟೆಗೆ.
2: ಕೃಪಾದ್ ಎಸ್ ಮೂರ್ತಿಯವರು ಚಿಕಾಗೋದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರೇನು ಹೇಳ್ತಾರಂದರೆ, ನಮಸ್ಕಾರ, ನಾನು ನಿಮ್ಮ ಎಲ್ಲ ಕಾರ್ಯಕ್ರಮಗಳನ್ನು ಕೇಳ್ತೇನೆ. ಕೃಷಿ ಮತ್ತು ಸುಗಮ ಸಂಗೀತ ನನಗೆ ತುಂಬ ಇಷ್ಟವಾದಂಥ ಕಾರ್ಯಕ್ರಮ ಅಂತ ಹೇಳ್ತಾರೆ. ಅದೇ ರೀತಿ ಕಿಸಾನವಾಣಿಯಲ್ಲಿ ಮಾತು ಮಕರಂದ ಎಂಬ ಕಾರ್ಯಕ್ರಮ ತುಂಬ ಇಷ್ಟ ಆಗುತ್ತೆ, ತುಂಬ ಧನ್ಯವಾದಗಳು ಅಂತ ಹೇಳ್ತಾರೆ. ಕೃಪಾದೇಸ್ ಮೂರ್ತಿಯವರೇ, ನಿಮ್ಮ ಸಂದೇಶಕ್ಕೆ ನಮಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಅದೇ ರೀತಿ ಸದಾಶಿವಗಡ್ ಕಾರವಾರದಿಂದ ಶ್ವೇತಾ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಅವರೇನು ಹೇಳ್ತಾರಂದರೆ, ನಿಲಯದಿಂದ ಪ್ರಸಾರವಾಗುವ ಎಲ್ಲ ಕಾರ್ಯಕ್ರಮಗಳು ನಮಗೆ ತುಂಬ ಇಷ್ಟ ಅಂತ ಹೇಳ್ತಾರೆ. ಈ ವಾರದ ಅಂದರೆ ದಿನಾಂಕ 26ರಂದು 6:50 ಪ್ರಸಾರವಾದಂಥ ಕಿಸಾನವಾಣಿಯಲ್ಲಿ ಯಲ್ಲಾಪುರ ತಾಲೂಕಿನ ರವಿ ಹುಳಸೆ ಅವರೊಂದಿಗಿನ ಸಂದರ್ಶನ ತುಂಬ ಚೆನ್ನಾಗಿತ್ತು ಅಂತ ಹೇಳ್ತಾರೆ. ಹಾಗೆಯೇ ಕೊಂಕಣಿ ಕಾರ್ಯಕ್ರಮ ಕೂಡ ನಮಗೆ ತುಂಬ ಇಷ್ಟ ಅಂತ ಹೇಳ್ತಾರೆ. ಧನ್ಯವಾದಗಳು ಕಾರವಾರ ಆಕಾಶವಾಣಿಗೆ ಅಂತ ಹೇಳಿ ಅವರು ಸಂದೇಶವನ್ನು ಕಳಿಸಿದ್ದಾರೆ. ನಿಮಗೆ ಕೂಡ ಸಂದೇಶವನ್ನು ಕಳಿಸಿದ್ದಕ್ಕೆ ಶ್ವೇತಾ ಅವರು ಸದಾಶಿವಗಡದಿಂದ ಸಂದೇಶವನ್ನು ಕಳಿಸಿದ್ದೀರಾ, ನಿಮಗೆ ಕೂಡ ಧನ್ಯವಾದಗಳು.

ಕಾರವಾರದಿಂದ ವಾಣಿಯವರು ಸಂದೇಶವನ್ನು ಕಳಿಸಿದ್ದಾರೆ. ಅವರೇನು ಹೇಳ್ತಾ ಇದ್ದಾರೆಂದರೆ, ಆಕಾಶವಾಣಿಯಿಂದ ಪ್ರಸಾರವಾಗುವ ಗೀತೆಗೊಂದು ಪ್ರಶ್ನೆ, ಸಂದೇಶ ಸಂಗಮ, ಕಿಸಾನ್ ವಾಣಿ, ಮಹಿಳಾ ರಂಗ, ಹಾಗೆಯೇ ಚಿನ್ನರ ಚಿತ್ತಾರ, ಜಾನಪದ ಸಂಗೀತ ಹಾಗೂ ಭಾವಗೀತೆಗಳ ಕಾರ್ಯಕ್ರಮ ಚೆನ್ನಾಗಿ ಮೂಡಿಬರ್ತಾ ಇದೆ. ಸಂದೇಶ ಸಂಗಮದ ವಿವಿಧ ವಿಷಯಗಳ ಕುರಿತು ಕೇಳುಗರ ಅಭಿಪ್ರಾಯವನ್ನು ಉತ್ತಮವಾಗಿ ನಿರೂಪಿಸುವಂತಹ ನಿರೂಪಕರಿಗೆ ಧನ್ಯವಾದಗಳು ಅಂತ ಹೇಳ್ತಾರೆ. ನಿಮಗೆ ಕೂಡ ವಾಣಿಯವರೇ ಕಾರವಾರದಿಂದ ಸಂದೇಶವನ್ನು ಕಳಿಸಿದ್ದೀರಿ, ನಿಮಗೆ ಕೂಡ ತುಂಬ ಧನ್ಯವಾದಗಳು. ಅದೇ ರೀತಿ ಬಾಂಡಿಶಿಟ್ಟದಿಂದ ರಜನಿ ರಾಯ್ಕರ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಅವರು ಏನು ಹೇಳ್ತಾರಂದರೆ, ನಿಮ್ಮ ನಿಲಯದಿಂದ ಪ್ರಸಾರವಾಗುವ ಭಕ್ತಿಗೀತೆಗಳು, ಚಿತ್ರಗೀತೆಗಳು ತುಂಬ ಇಷ್ಟ ಆಗ್ತಾ ಇದೆ ನಮಗೆ, ಹಾಗೆಯೇ ಆರೋಗ್ಯ ಸಂಚಿಕೆ ಕಾರ್ಯಕ್ರಮಗಳು ಕೂಡ ತುಂಬ ಇಷ್ಟ ಅಂತ ಹೇಳ್ತಾರೆ. ಯಾಕೆಂದರೆ ಈಗ ಆರೋಗ್ಯವೇ ಭಾಗ್ಯ, ಅದಕ್ಕೋಸ್ಕರ ಆರೋಗ್ಯದ ಸಂಬಂಧಪಟ್ಟ ಕಾರ್ಯಕ್ರಮಗಳು ನಮಗೆ ತುಂಬ ಇಷ್ಟ ಅಂತ ರಜನಿ ರಾಯ್ಕರ್ ಅವರು ಹೇಳ್ತಾರೆ ಬಾಂಡಿಶಿಟ್ಟದಿಂದ. ರಜನಿ ರಾಯ್ಕರ್ ಅವರೇ, ನಿಮಗೆ ಕೂಡ ತುಂಬ ಧನ್ಯವಾದಗಳು, ನಮಗೆ ಸಂದೇಶವನ್ನು ಕಳಿಸಿದ್ದೀರಾ. ಇದೇ ರೀತಿ ಸಂದೇಶವನ್ನು ಕಳಿಸ್ತಾ ಇರಿ.

ಅದೇ ರೀತಿ ಗಜಾನನ್ ಭಟ್ ಬೋಳನಮಕ್ಕಿ ಹೊನ್ನಾವರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಇವರೇನು ಹೇಳ್ತಾರಂದ್ರೆ, ನಮಸ್ಕಾರ, ಈ ವಾರದ ಸಂದೇಶ ಸಂಗಮ ಅಂದರೆ ಜಲಪಾತದ ಜೊತೆ ಮಾತುಕತೆ ಚೆನ್ನಾಗಿತ್ತು. 26ರ ಕಿಸಾನ್ ವಾಣಿಯಲ್ಲಿ ಯಲ್ಲಾಪುರದ ಸಮಗ್ರ ಕೃಷಿ ಪ್ರಶಸ್ತಿ ಪುರಸ್ಕೃತ ಮಳವಳ್ಳಿಯ ರವಿ ಹುಳಸೆ ಅವರೊಂದಿಗಿನ ಸಂದರ್ಶನ ತುಂಬ ಚೆನ್ನಾಗಿತ್ತು. ಪ್ರತಿದಿನ ಪ್ರಸಾರವಾಗುವ ನನ್ನ ಮೆಚ್ಚಿನ ಕಾರ್ಯಕ್ರಮ ಭಾವಗೀತೆಗಳು, ಮಂಜುಳಾ ಗಾನದಲ್ಲಿ ಪ್ರಸಾರವಾದ ಗೀತೆಗಳು ತುಂಬ ಚೆನ್ನಾಗಿದ್ದವು. ಹಾಡಿಗೊಂದು ಗೀತೆ ಕಾರ್ಯಕ್ರಮ ಕೇಳಲು ತುಂಬ ಬೇಸರ ಆಗ್ತದಂತೆ, ಯಾಕೆಂದರೆ ಪ್ರತಿ ವಾರ ಇವರ ಫೋನ್ ಲೈನ್ ಸರಿ ಇರೋದಿಲ್ಲ ಅಂತ ಹೇಳ್ತಾರೆ, ಕಟ್ ಆಗ್ತಾ ಇರ್ತದೆ ಅಂತ.

ಅದೇ ರೀತಿ ಗಂಗಾವತಿ ಹಿರಣ್ಣ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಅವರೇನು ಹೇಳ್ತಾರಂದರೆ, ಪ್ರೀತಿಯ ಆಕಾಶವಾಣಿಗೆ ಪ್ರೀತಿಯ ಎಲ್ಲ ಸಿಬ್ಬಂದಿಗೆ ಹಾಗೂ ಎಲ್ಲ ಕೇಳುಗರಿಗೆ ನಮಸ್ಕಾರಗಳು ಅಂತ ಹೇಳ್ತಾರೆ ಅವರು. ಕಾರ್ಯಕ್ರಮಗಳನ್ನು ಎಲ್ಲ ಕೇಳ್ತಾ ಇರ್ತೇವೆ, ಬಹಳ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಧನ್ಯವಾದಗಳು ಕಾರವಾರ ಆಕಾಶವಾಣಿಗೆ. ಭಕ್ತಿಗೀತೆಗಳು, ಭಾವಗೀತೆಗಳು, ಕನ್ನಡ ಚಿತ್ರಗೀತೆಗಳು, ಹಾಗೆ ನೇರ ಫೋನಿನ ಕಾರ್ಯಕ್ರಮ ಎಲ್ಲ ಅದ್ಭುತ ರೀ ಅಂತ ಹೇಳ್ತಾರೆ ಅವರು. ಎಲ್ಲ ಅಧಿಕಾರಿಗಳಿಗೆ ಧನ್ಯವಾದಗಳು ಅಂತ ಹೇಳ್ತಾರೆ. ಗಂಗಾವತಿ ಹಿರಣ್ಣ ಅವರಿಗೆ ಭತ್ತದ ನಾಡಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಸೊ ನಿಮಗೆ ಕೂಡ ಧನ್ಯವಾದಗಳು ಸಂದೇಶವನ್ನು ಕಳಿಸಿದ್ದಕ್ಕೆ.

ಕೇಳುಗರ ಅಭಿಪ್ರಾಯಗಳನ್ನಾಧರಿಸಿದ ಕಾರ್ಯಕ್ರಮ ರೇಡಿಯೋ ಸ್ಪಂದನ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ. ಸಂದೇಶವನ್ನು ಕಳಿಸಿದಂಥ ಎಲ್ರಿಗೂ ಕೂಡ ಧನ್ಯವಾದಗಳು. ಇದೇ ರೀತಿ ಸಂದೇಶವನ್ನು ಕಳಿಸ್ತಾ ಇರಿ.

ಇದುವರೆಗೂ ಆಕಾಶವಾಣಿ ಕಾರವಾರ ಕೇಂದ್ರದ ಕಾರ್ಯಕ್ರಮಗಳ ಕುರಿತ ಕೇಳುಗರ ಅಭಿಪ್ರಾಯವನ್ನಾಧರಿಸಿದ ಕಾರ್ಯಕ್ರಮ ರೇಡಿಯೋ ಸ್ಪಂದನ ಪ್ರಸಾರವಾಯಿತು.

0: ಆಕಾಶವಾಣಿ ಕಾವ್ಯಯಾನ ಕವಿ ಮುದ್ದಣ್ಣನ ಶ್ರೀರಾಮಾಶ್ವಮೇಧಂ ಕಾವ್ಯದ ವಾಚನ ವ್ಯಾಖ್ಯಾನ. ಈಗ ಕಾವ್ಯಯಾನದ 82ನೆಯ ಹೆಜ್ಜೆ. ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಭಾಗವಹಿಸುವವರು ಮಂಜುಳಾ ಸುಬ್ರಹ್ಮಣ್ಯ, ವ್ಯಾಖ್ಯಾನಕಾರರು ಸೇರಾಜೆ ಸೀತಾರಾಮ ಭಟ್.
1: ಯಜ್ಞಾಶ್ವವನ್ನು ಕಟ್ಟಿದಂತಹ ಸುಬಾಹು ಮಹಾರಾಜ ರಣಕಣದಲ್ಲಿ ಆಂಜನೇಯನ ಪದಹತಿಯಿಂದ ಮೂರ್ಛಾಗತನಾಗಿ ಕೆಳಕ್ಕೆ ಬಿದ್ದಿದ್ದಾನೆ. ಪೂರ್ವದ ಸ್ಮರಣೆಯಾಗಿ ಎದ್ದು ಯುದ್ಧವನ್ನು ನಿಲ್ಲಿಸಿ ಶತ್ರುಘ್ನ ಹಾಗೂ ಹನುಮಂತರ ಪಾದಕ್ಕೆರಗಿ ಸರ್ವಾಪರಾಧಗಳನ್ನು ಮನ್ನಿಸಬೇಕು ಎನ್ನುವಂತಹ ದೃಷ್ಟಿಯಿಂದ ತನ್ನ ತಪ್ಪನ್ನು ಒಪ್ಪಿಕೊಂಡು ತನ್ನ ರಾಜ್ಯ ಸರ್ವಸ್ವ, ತನ್ನಲ್ಲಿರುವಂತಹ ಸಕಲ ಭಂಡಾರ ಎಲ್ಲವನ್ನೂ ಅವರಿಗೆ ಒಪ್ಪಿಸ್ತಾನೆ. ಸಂತೋಷದಿಂದ ಕರುಣೆಯಿಂದ ಶತ್ರುಘ್ನ ರಾಜನನ್ನು ಮನ್ನಿಸಿದ್ದಾನೆ. ಕಪ್ಪವನ್ನು ಕೊಂಡು ಮುಂದಕ್ಕೆ ಹೋಗುವಾಗ ತನ್ನ ಮಗನಾದಂತಹ ದಮನನ್ನು ರಾಜನನ್ನಾಗಿ ಅಭಿಷೇಕಗೊಳಿಸಿದಂತಹ ಸುಬಾಹು ಮಹಾರಾಜ ಶತ್ರುಘ್ನ ಜೊತೆಯಲ್ಲಿ ತನ್ನ ಸೇನಾ ಸಮೇತನಾಗಿ ಮುಂದೆ

ಕಥೆಯನ್ನು ಹೇಳ್ತಾ ಹೇಳ್ತಾ ವಿನೋದವಾಗಿ ಮುದ್ರಣ ತನ್ನ ಹೆಂಡತಿಯನ್ನು ಸಂಬೋಧನೆ ಮಾಡ್ತಾನೆ. ಓ ನನ್ನ ಅತ್ತೆಯ ಮಗಳೇ, ನನ್ನ ಮುತ್ತಿನ ಚೆಂಡೆ, ನನ್ನ ಮುತ್ತಿನ ಗೊಂಚಲೆ ಅಂತ ಹೇಳಬೇಕಿದ್ರೆ ಕಪಟದ ಸಿಟ್ಟನ್ನು ಅಥವಾ ಹುಸಿ ಮುನಿಸನ್ನು ತೋರಿಸುತ್ತಾ ಮನೋರಮೆ

0: ಮುದ್ದನ ಕೇಳ್ತಾನೆ ಆಶ್ಚರ್ಯದಿಂದ.
1: ಅಂತದು ಏತರಿಂ ಅರಸಿ,
0: ತಲೆನೋವೇ, ಅದೇನು ಕಾರಣದಿಂದ ತಲೆನೋವು ಬಂತು ರಾಣಿ ಅಂತ ಕೇಳಿದಾಗ ಮನೋರಮ ಹೇಳ್ತಾಳೆ,
1: ಅಡಿಮುಡಿ ಇಲ್ಲದ ನಿನ್ನ ಕತೆಗೆ,
0: ತಲೆ ಬುಡ ಇಲ್ಲದಂತ ನಿನ್ನ ಕತೆಗೆ ತಲೆನೋವಾಗದೆ ಮತ್ತೇನಾಗ್ತದೆ ಅಂತ ಹೇಳುವಾಗ ಮುದ್ದಣ್ಣ ಹೇಳ್ತಾನೆ,
1: ಆ

ನನ್ನ ವಿಸ್ತಾರವಾದ ವರ್ಣನೆಯ ಈ ಒಳ್ಳೆಯ ಕಥೆಯಲ್ಲಿ ತಲೆಬಿಡದ ಕೊರತೆ, ವಿಸ್ತಾರವಾಗಿ ನಿರೂಪಿಸಿದ್ದೇನಲ್ಲ ಅಂತ ಹೇಳುವಾಗ ಮನೋರಮೆ ಉತ್ತರಿಸ್ತಾಳೆ,

ಹೇಗೋ ಹೇಗೋ ಸಿಕ್ಕು ಗಟ್ಟಿಸಿ ಸಿಕ್ಕು ಬಿಡಿಸಿ ಹೇಳಿದ್ರಾಯ್ತಿ. ದೀರ್ಘವಾದಂತಹ ಕಥೆಯ ವ್ಯವಸ್ಥೆಯಲ್ಲಿ ಕೇಳುವವರಿಗೆ ಮೆಚ್ಚುಗೆ ಆಗಬೇಕೋ ಬೇಡೋ, ಆ ರೀತಿ ಕಥೆ ಹೇಳಬೇಕಲ್ಲ ಅಂತ ಹೇಳುವಾಗ ಮುದ್ರಣ ಹೇಳ್ತಾನೆ, ನಿಲ್ಲು ನಿಲ್ಲು,

ನಿಲ್ಲು ನಿಲ್ಲು, ನಾನು ವಿಸ್ತರಿಸಿದ ಈ ಒಳ್ಳೆಯ ಕಥೆಯಲ್ಲಿ ಆ ಸುವ್ಯವಸ್ಥೆ ಕೂಟವೇ ಸರಿಯಿಲ್ಲ ಅಂತ ನೀನು ಹೇಳ್ತಾ ಇದ್ದಿ, ಸೊಗಸು ಇಲ್ಲ ಅಂತ ಹೇಳ್ತಾ ಇದ್ದಿ. ಹಾಗಿದ್ರೆ ಆ ಸೊಗಸು ಇಲ್ಲದೆ ಆಗುವುದಕ್ಕೆ ಕಾರಣ ಏನಿದೆ ನೀನೇ ಹೇಳು ಅಂದಾಗ ಕಾರಣವನ್ನು ಹೇಳ್ತಾಳೆ ಮನೋರಮೆ.

0: ಕತೆ ಹೇಳ್ತಾ ಹೇಳ್ತಾ ಸುಬಾಹು ರಾಜನು ತನ್ನನ್ನು ಮೊದಲು ಒಬ್ಬ ಮುನಿ ಹೊಡೆದನೋ ಬೈದನೋ ಎಂದು ಶತ್ರುಘ್ನನು ಗುಣಗಿದ ಹಾಗುಂಟಲ್ಲ ನೀನು ಹೇಳಿದ್ರಲ್ಲಿ. ಆವಾಗ ಮುದ್ದಣ್ಣ ಹೇಳ್ತಾನೆ,
1: ಮುನಿ ಪೊಯ್ದನೆಂದಲ್ತು ಬೈದನೆಂದು ಪೇಳ್ದನಕ್ಕುಂ.
0: ಮುನಿ ಹೊಡೆದ ಅಂತ ನಾನು ಹೇಳಿಲ್ಲ, ಬೈದನೆಂದು ಹೇಳಿರಬೇಕು ಅಂತ ಹೇಳುವಾಗ ಮನೋರಮೆ ಕೇಳ್ತಾಳೆ,
1: ಏಕೋ ಪೇಳನೆ,
0: ಯಾಕೆ ಅದನ್ನು ಸರಿಯಾಗಿ ಹೇಳಲಿಲ್ಲ. ಆವಾಗ ಮುದ್ದಣ್ಣ ಹೇಳ್ತಾನೆ,
1: ಆ ನರಿವೆನೆ ಕಥೆಯೊಳಿರ್ಕು,
0: ನನಗೇನು ಗೊತ್ತಪ್ಪ ಕಥೆಯಲ್ಲಿ ಇರುವುದೇ ಹಾಗೆ ಅಂತ ಹೇಳ್ತಾನೆ. ಆವಾಗ ಮನೋರಮೆ ಹೇಳ್ತಾಳೆ,
1: ಅದನ್ನೇ ನಿರವಿಸು,
0: ಹಾಗಿದ್ರೆ ಅದನ್ನೇ ಸರಿಯಾಗಿ ನಿರೂಪಿಸು ಅಂತ ಮನೋರಮೆ ಹೇಳಿದಾಗ ಮುದ್ದಣ್ಣ ಹೇಳ್ತಾನೆ,

ಓಹೋ, ಇಷ್ಟೊಂದು ವಿಷಯವನ್ನು ಹೇಳದೇ ಇದ್ದದ್ರಿಂದ ಬೇಸರವಾಯಿತೆ. ಇರ್ಲಿ ಇರ್ಲಿ, ವಿಸ್ತಾರವಾಗಿ ನಿನಗೆ ಹೇಳ್ತೇನೆ ಅಂತ ಹೇಳ್ತಾ, ಈ ಧರಣಿ ಮಂಡಲ ಅಂತ ಹೇಳಬೇಕಿದ್ರೆ ಮನೋರಮೆ ಮಧ್ಯ ಬಾಯಿ ಹಾಕ್ತಾಳೆ.

ಈ ಒಂದು ಬಣ್ಣನೆಯ ವರ್ಣನೆಯ ಧರಣಿಮಂಡಲ ತರಣಿಮಂಡಲಗಳು ಅಂತೆಲ್ಲ ಯಾಕಪ್ಪ, ಎಲ್ಲವನ್ನು ಕೂಡ ತಿರುಳು ಕೂಡಿಸಿ ವಿವರವಾಗಿ ಹೇಳು ಎಂಬ ಹಾಗೆ ಮನೋರಮೆ ಹೇಳ್ತಾಳೆ. ಮುದ್ದಣನು ಆರಂಭ ಮಾಡ್ತಾನೆ.

ಆಗಿ ಹೋದಂತಹ ಕಥೆಯನ್ನು ಹೇಳುವುದಕ್ಕೆ ಮುದ್ದಣ್ಣ ಆರಂಭಿಸ್ತಾನೆ. ಆಯ್ತು ಆಯ್ತು. ಪೂರ್ವ ಕಾಲದಲ್ಲಿ ಒಮ್ಮೆ ಸುಬಾಹು ಮಹಾರಾಜನಿಗೆ ಆದಿದೈವದ ಅಸ್ತಿತ್ವವನ್ನು ಅರಿಯಬೇಕು ಎನ್ನುವಂತ ಒಂದು ಬಯಕೆ ಆಗಿಬಿಡ್ತದೆ. ಅಂತಹ ಭ್ರಮೆಯಿಂದ ಹೊರಟಂತಹ ಮಹಾರಾಜ ಮುನಿಗಳ ಬೇರೆ ಬೇರೆ ಋಷಿಗಳನ್ನು ನೋಡ್ತಾ ನೋಡ್ತಾ ಹುಡುಕುತ್ತಾ ಹುಡುಕುತ್ತಾ ಒಂದು ಪುಣ್ಯಾಶ್ರಮದ ಕಡೆಗೆ ಬರ್ತಾನೆ. ಬೇರೆ ಬೇರೆ ಋಷಿಗಳ ಆಶ್ರಮದಲ್ಲಿ ಸುತ್ತಾಡ್ತಾ ಸುತ್ತಾಡ್ತಾ ಬರ್ತಾ ಇದ್ದಾನೆ. ಹಾಗೆ ಹೋಗುತ್ತಾ ಹೋಗುತ್ತಾ

ಒಂದು ತಪೋವನದಲ್ಲಿದ್ದಂತಹ ಅಸಿತಾಂಗನೆನ್ನುವಂತಹ ಋಷಿಯನ್ನು ಕಾಣುತ್ತಾನೆ ಮಹಾರಾಜ. ಅವನ ಪಾದ ಮುಟ್ಟಿ ನಮಸ್ಕಾರವನ್ನು ಮಾಡಿ ಆ ಅಸಿತಾಂಗನೆನ್ನುವಂತಹ ಋಷಿಯಲ್ಲಿ ಕೇಳ್ತಾನೆ, ದೇವರುಗಳಲ್ಲಿ ಹಿರಿಯವನು ಯಾರು?

ಆಗ ಅಸಿತಾಂಗ ನಾಮಕನಾದಂತಹ ಮಹರ್ಷಿ ಹೇಳ್ತಾನೆ, ಶ್ರೀರಾಮನೇ ಜಗತ್ತಿನಲ್ಲಿ ದೇವರ ದೇವನಿದ್ದಾನೆ, ಪ್ರಪಂಚದಲ್ಲಿ ದೇವರ ಈಶ ಯಾರು ಅಂತ ಕೇಳಿದರೆ ಅತಿಗೆ ಉತ್ತರವಾಗಿ ಜಗತ್ತಿನ ದೇವನಾಗಿ ಶ್ರೀರಾಮಚಂದ್ರನಿದ್ದಾನೆ ಎಂಬುದಾಗಿ ಖಚಿತವಾಗಿ ಹೇಳ್ತಾನೆ.

ಋಷಿಯ ಮಾತನ್ನು ಕೇಳಿದಂತಹ ಮಹಾರಾಜ ಪ್ರಾಯಶಃ ರಾಜಸಗುಣ ಜಾಗೃತವಾಯಿತೋ ಏನೋ, ಗರ್ವದಿಂದ ಹೇಳ್ತಾನೆ, ಮನುಷ್ಯರು ಹೇಗೋ ಹಾಗೆಯೇ ರಾಮಚಂದ್ರನು ಕೂಡ ತಾಯಿ ಹೆತ್ತಂತ ಮಗನಲ್ವೇ, ಗರ್ಭದಲ್ಲಿ ಹುಟ್ಟಿದವನಲ್ವೇ, ಆಮೇಲೆ ಕಷ್ಟಕ್ಕೊಳಗಾಗುವವರ ಹಾಗೆ ಕಾಡಿನಲ್ಲಿ ಸುತ್ತಾಡ್ತಾನೆ, ವನವಾಸದಲ್ಲಿ ಇರ್ತಾನೆ, ಪಾಪಿಗಳಂತೆ ಬಹಳ ಕಷ್ಟಕ್ಕೆ ಸಿಕ್ಕಿ ಹಾಕಿಕೊಳ್ತಾನೆ, ಹೀಗೆ ಮನುಷ್ಯರ ಹಾಗೆ ಕಷ್ಟಕ್ಕೊಳಗಾಗುವ ಪಾಪಿಗಳ ಹಾಗೆ ಭ್ರಮಣಕ್ಕೊಳಗಾಗುವಂತ ರಾಮನನ್ನು ದೇವರು ಅಂತ ನೀವು ಹೇಳ್ತಾ ಇದ್ದೀರಾ? ಛೀ, ಬಿಡಿ ಬಿಡಿ, ಆ ಮಾತು ಬಿಟ್ಟು ಬಿಡಿ. ನೀವು ಹೇಳಿದಂತಹ ಮಾತನ್ನು ನಾನು ಒಪ್ಪಿಕೊಳ್ಳುವ ಹಾಗಿಲ್ಲ. ಆ ಮನುಷ್ಯರಂತೆ ವರ್ತಿಸಂತ ರಾಮನು ದೇವರಾಗುವುದಕ್ಕೂ ಇಲ್ಲ. ಒಂದು ವೇಳೆ ನೀವಾಡಿದಂತಹ ಮಾತುಗಳನ್ನು ನಾನು ಒಪ್ಪಿಕೊಳ್ಳಬೇಕಾಗಿದ್ರೆ ನಾನೇನು ಹೆಡ್ಡನೆ ಎಂಬ ಹಾಗೆ ರಾಮನನ್ನು ದೂಷಿಸ್ತಾನೆ, ಆಡಿದಂತಹ ಋಷಿಯನ್ನು ಹಾಗೆ ಛೇಡಿಸಿ ಬಿಡ್ತಾನೆ ಮಹಾರಾಜ.

ಆ ಮಾತಿನಿಂದ ಸಿಟ್ಟುಕೊಂಡಂತಹ ಸೀತಾಂಗ ರಾಮಭಕ್ತಿಯಲ್ಲಿ ವಿಮುಖನಾಗಿರು ಎಂಬಂತಹ ಶಾಪವನ್ನು ಕೊಟ್ಟು ಬಿಡ್ತಾನೆ. ಪ್ರಾಯಶಃ ಪೂರ್ವ ಜನ್ಮದಲ್ಲಿ ಬಹಳ ಸುಕಾರ್ಯಗಳನ್ನು ಮಾಡಿದ್ದಿರಬೇಕು, ಒಳ್ಳೆ ಕೆಲಸ ಮಾಡಿದ್ದಿರಬೇಕು ಸುಬಾಹು ಮಹಾರಾಜ. ಹಾಗಾಗಿ ಆ ಪೂರ್ವ ಸಂಚಿತವಾದಂತಹ ಒಂದು ಜ್ಞಾನ ಹಾಗೆ ಜಾಗೃತಿಗೊಂಡ ಕಾರಣದಿಂದ ಮುನಿಯ ಕಾಲನ್ನು ಹಿಡಿದು

ಕಾಲಿಗೆರಗಿದಂತಹ ಮಹಾರಾಜ ತಪ್ಪನ್ನು ಒಪ್ಪಿಕೊಂಡಾಗ ಅವನ ಮೇಲೆ ಕರುಣೆ ಬರ್ತದೆ ಆ ಋಷಿಗೆ. ಹಾಗಾಗಿ ಅಂತಹ ರಾಜನನ್ನು ಪಾಲಿಸುವಂತಹ ಒಂದು ಎಣಿಕೆಯಿಂದ ಎಂದಿಗೆ ರಾಮಭಕ್ತನು ನಿನ್ನನ್ನು ಕಾಲಿನಿಂದ ಒದೆಯುತ್ತಾನೆಯೋ ಅಂದಿಗೆ ನಿನ್ನಲ್ಲಿ ಭಕ್ತಿ ಉಂಟಾಗಲಿ, ಶ್ರೀರಾಮನ ಕುರಿತಾದಂತಹ ಜ್ಞಾನದ ಬೋಧನೆ ನಿನಗುಂಟಾಗಲಿ ಎಂಬ ಹಾಗೆ ಹುರಿ ಶಾಪವನ್ನು ಕೊಟ್ಟು ಅವನನ್ನು ಕಳುಹಿಸಿಕೊಡ್ತಾನೆ. ಪ್ರಾಯಶಃ ಹೀಗೆಂದ ಸುಬಾಹುಮುನಿಯ ಬೈಗ್ಗಳನ್ನು ಆಗ ನೆನೆದಂತಹ ಶತ್ರುಘ್ನನಿಗೆ ತನ್ನ ಸ್ಥಿತಿಯನ್ನು ಹೇಳಿರಬೇಕು ಎಂಬ ಹಾಗೆ ಮುದ್ದಣ್ಣನು ಹೇಳುವಾಗ ಮನೋರಮೆ ಹೇಳ್ತಾಳೆ.

0: ಹಾ ಹಾ, ಈಗ ನನಗೆ ತಿಳಿಯಿತು. ಯಾವುದನ್ನು ನೀನು ವಿವರವಾಗಿ ಮೊದಲು ಹೇಳಿರಲಿಲ್ವೋ ಅದೆಲ್ಲ ನನಗೀಗ ಅರ್ಥವಾಗಿದೆ. ಹಾಗೆ ಮುಂದಿನ ಕಥೆಯನ್ನು ಹೇಳುವಂತ ಮನೋರಮೆ ಹೇಳಿದಾಗ ಮುದ್ದಣ ತನ್ನ ಕಥೆಯನ್ನು ಮುಂದುವರಿಸ್ತಾ ಇದ್ದಾನೆ.
1: ಕಾವ್ಯಯಾನ ಕವಿ ಮುದ್ದಣನ ಶ್ರೀ ರಾಮಾಶ್ವಮೇಧಂ ಕಾವ್ಯದ ವಾಚನ ವ್ಯಾಖ್ಯಾನ ಪ್ರಸಾರವಾಯಿತು. ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಭಾಗವಹಿಸಿದವರು ಮಂಜುಳಾ ಸುಬ್ರಹ್ಮಣ್ಯ, ವ್ಯಾಖ್ಯಾನಕಾರರು ಸೇರಾಜೆ ಸೀತಾರಾಮ ಭಟ್, ಪರಿಕಲ್ಪನೆ ಡಾಕ್ಟರ್ ವಸಂತಕುಮಾರ್ ಪೆರ್ಲ, ಪ್ರಸಾರ ಸಂಯೋಜನೆ ಡಾಕ್ಟರ್ ಬಿಎಂ ಶರಭೇಂದ್ರ ಸ್ವಾಮಿ.
2: ಮಂಗಳೂರು ಆಕಾಶವಾಣಿ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ಕಾರವಾರ ಆಕಾಶವಾಣಿ ಕೇಂದ್ರದಿಂದ ಮೂಡಿಬಂತು. ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ಈಗ ಕೇಳಿ ಭಾವಗೀತೆಗಳು.

0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಮುಂದಿನ ಭಾವಗೀತೆ ಹಾಡಿದ್ದಾರೆ ಕಸ್ತೂರಿ ಶಂಕರ್, ರಚನೆ ನಿಸಾರ್ ಅಹಮದ್.

ಭಾವಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಕಾರವಾರ, ಸಮಯ 8:45. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಮೊದಲಿಗೆ ಹಿಂದಿಯಲ್ಲಿ, ನಂತರ 9:00 ಇಂಗ್ಲಿಷ್‌ನಲ್ಲಿ ವಾರ್ತಾ ಸಂಚಿಕೆ ಮೂಡಿಬರಲಿರುವುದು.

0: final of Singapore Open, and in women's cricket, England set a target of 169 runs for India in the second T20 International in Bristol. That is all in the news at 9. Good night. International in Bristol. That is all in the news at 9. Good night.
1: ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ಹಿಂದಿ ಚಿತ್ರಗೀತೆಗಳು ಮೊದಲಿಗೆ ಕೇಳಿ. ಗ್ಯಾಂಗ್ಸ್ಟರ್ ಚಿತ್ರದ ಗೀತೆ. ಈ ಗೀತೆಗೆ ಧ್ವನಿ ನೀಡಿದ್ದಾರೆ ಕೆ

0: ಆತ್ಮೀಯ ಕೇಳುಗರೇ, ಆಕಾಶವಾಣಿಯ 90ನೆಯ ವರ್ಷಾಚರಣೆಯ ಸಂದರ್ಭದಲ್ಲಿ ಪಾಕವೈವಿಧ್ಯತೆಗಳ ಕುರಿತ ವಿಶೇಷ ಸರಣಿ ಕಾರ್ಯಕ್ರಮ ಶುಚಿ ರುಚಿ.
1: ಸಾಂಪ್ರದಾಯಿಕ ಅಡುಗೆಗಳು, ನಶಿಸುತ್ತಿರುವ ತಿನಿಸುಗಳು.
0: ಇದೇ ಭಾನುವಾರ ದಿನಾಂಕ 31 ಮೇ 2026 5 ಗಂಟೆಗೆ ನಿಮ್ಮ ನೆಚ್ಚಿನ ಆಕಾಶವಾಣಿಯ ಕಾರವಾರ ಕೇಂದ್ರ 102.3 ಮೆಗಾಹರ್ಟ್ಸ್ಗಳು ಹಾಗೂ ನ್ಯೂಸ್ ಆನ್ ಏರ್ ಆ್ಯಪ್ನಲ್ಲೂ ಕೂಡ ಕೇಳಲು ಮರೆಯದಿರಿ. ತಪ್ಪದೇ ಕೇಳಿ. ಆಕಾಶವಾಣಿಯ 90ನೆಯ ವರ್ಷಾಚರಣೆಯ ಸಂದರ್ಭದಲ್ಲಿ ಪಾಕವೈವಿಧ್ಯತೆಗಳ ಕುರಿತ ವಿಶೇಷ ಸರಣಿ ಕಾರ್ಯಕ್ರಮ ಶುಚಿ ರುಚಿ ಇದೇ ಭಾನುವಾರ ದಿನಾಂಕ 31 ಮೇ 2026 5 ಗಂಟೆಗೆ.
2: ಹಿಂದಿ ಚಿತ್ರಗೀತೆಗಳನ್ನ ಕೇಳಿದಿರಿ. ಆಕಾಶವಾಣಿ ಕಾರವಾರ, ಸಮಯ 9:30. ಇನ್ನು ಮುಂದೆ ಬೆಂಗಳೂರು ಕೇಂದ್ರ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮ ಯುವ ವಾಣಿ ಮೂಡಿಬರಲಿರುವುದು.

ಆಕಾಶವಾಣಿ ಯುವವಾಣಿ

0: ಎಲ್ಲರಿಗೂ ನಮಸ್ಕಾರ. ಯುವವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮ್ಮ ಇಂದಿನ ಯುವವಾಣಿ ಕಾರ್ಯಕ್ರಮದಲ್ಲಿ ಕನ್ನಡದ ಉದಯೋನ್ಮುಖ ಯುವ ಬರಹಗಾರ ಪತ್ರಕರ್ತ ಪ್ರಮೋದ ಮೋಹನ ಹೆಗಡೆ ಅವರು ನಮ್ಮೊಂದಿಗಿದ್ದಾರೆ. ಇವರ ಕಾವ್ಯನಾಮ ಪದಚಿಹ್ನ. ಪದಚಿಹ್ನ ಅವರೇ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ.
1: ನಮಸ್ಕಾರ, ನಾನು ಪದಚಿಹ್ನ. ಯುವವಾಣಿ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿದ್ದಕ್ಕೆ ಇಡೀ ಆಕಾಶವಾಣಿ ತಂಡಕ್ಕೆ ತುಂಬು ಹೃದಯದ ಧನ್ಯವಾದಗಳು.
0: ಪದಚಿಹ್ನ ಅವರೇ, ಇತ್ತೀಚಿನ ದಿನಗಳಲ್ಲಿ ಯುವ ಜನತೆಯ ಸೆಳೆತ ಡಿಜಿಟಲ್ನತ್ತ ಹೆಚ್ಚಾಗಿದೆ, ಆದರೆ ಬರವಣಿಗೆಯತ್ತ ಅವರ ಆಕರ್ಷಣೆ ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗಿದೆ ಅಂತ ಹೇಳೋರೇ ಹೆಚ್ಚು. ಆದರೆ ನೀವು ಈ ಸಾಲಿನಲ್ಲಿ ಬಹಳ ಅಪರೂಪವಾಗಿ ನಿಲ್ತೀರ. ನೀವು ಇಲ್ಲಿಯವರೆಗೂ 8 ಪುಸ್ತಕಗಳನ್ನ ಬರೆದಿದ್ದೀರಾ. ಮೈಸೂರು ಪಾಕ್ ಹುಡುಗ, ನಾವು ಏಕೆ ಬದುಕಬೇಕು, ಮಾಯಾ ನಿಕೇತನ, ನಿಮ್ಮದಿ ನೆಮ್ಮದಿ, ಸ್ವಪ್ನಗಿರಿ ಡೈರೀಸ್, ಅಷ್ಟಾವಕ್ರ, ಮನಸ್ಸು ಜೋಪಾನ, ಜೊತೆಗೆ ಹಿಂದಿ ಕವಿತೆಗಳ ಸಂಕಲನವನ್ನ ಕೂಡ ಹೊರತಂದಿದ್ದೀರಾ, ದಿಲ್ ಕೋ ಕುಚ್ ಕೆಹನಾ ಬಾಕಿ ಹೇ. ನಿಮ್ಗೆ ಇಷ್ಟು ಪುಸ್ತಕಗಳನ್ನ ಬರೆಯೋದಕ್ಕೆ ಇಷ್ಟು ಕಡಿಮೆ ಅವಧಿಯಲ್ಲಿ ಹೇಗ್ ಸಾಧ್ಯ ಆಯ್ತು?
1: ಹೇಗ್ ಸಾಧ್ಯ ಆಯ್ತು ಅನ್ನೋ ಪ್ರಶ್ನೆಗೆ ಉತ್ತರ ನಂಗೂ ಸರಿಯಾಗಿ ಗೊತ್ತಿಲ್ಲ. ಅಂದ್ರೆ ಸ್ಕೂಲು ಅಥವಾ ಕಾಲೇಜು ಸಮಯದಲ್ಲಿ ನನ್ನ ಫ್ರೆಂಡ್ಸ್ ಸುತ್ತಮುತ್ತರೆಲ್ಲ ತುಂಬಾ ಜನ ಓದೋರು, ಆದ್ರೆ ನನಗೆ ಅಂತಹ ಓದು ಅಥವಾ ಬರವಣಿಗೆಯ ದೊಡ್ಡ ಅಭ್ಯಾಸ ಅಂತ ಏನಿಲ್ಲ. ಆದ್ರೆ ಕೆಲವೊಮ್ಮೆ ಈ ಕೆಲವು ಯಾವುದೋ ಒಂದು ವಿಷಯನ ನಾವು ನೇರವಾಗಿ ಹೇಳಕ್ ಆಗಲ್ಲ ಅನ್ನೋಂತ ಒಂದು ಸಂದರ್ಭದಲ್ಲಿ ಹೇಗ್ ಹೇಳ್ಬೋದು ಅಂತ ಯೋಚನೆ ಮಾಡಕ್ ಹೋದಾಗ ಓಕೆ, ಒಂದು 4 ಸಾಲಿನ ಕವಿತೆಯಲ್ಲಿ ಹೇಳ್ಬೋದು ಅಂತ ಶುರುವಾಗತ್ತೆ. ಹಾಗೆ ನನಗೆ ಮೊದಲು ತುಂಬಾ ಇಷ್ಟ ಆಗಿದ್ದು ಗುಲ್ಜಾರ್. ಗುಲ್ಜಾರ್ ಕವಿತೆಗಳು ನಾನು ತುಂಬಾ ಚೆನ್ನಾಗಿ ಕೇಳ್ತಿದ್ದೆ, ಓದ್ತಿದ್ದೆ. ಹಂಗ್ ಬರಿಬೇಕಾದ್ರೆ ಬರೆದ್ರೆ ಒಂದ್ ಗುಲ್ಜಾರ್ ತರದ ಒಂದ್ 4 ಲೈನ್ ಬರೆಯೋಣ ಅಂತ ಹೇಳಿ ಟ್ರೈ ಮಾಡ್ತಿದ್ದೆ. ಪಿ ಯು ಸಿಯಲ್ಲಿ ಇದ್ದಾಗ ಅದು ಶುರುವಾಗಿದ್ದು. ನಾನು ಮೊದಲಿಗೆ ಬರೆಯಕ್ ಶುರು ಮಾಡಿದ್ದು ಹಿಂದಿಯಲ್ಲಿ. ಅಲ್ಲಿಂದ ಇಂಜಿನಿಯರಿಂಗ್ ಬರೋಷ್ಟೊತ್ತಿಗೆ ಒಂದು ಓಕೆ 2 ಪ್ಯಾರಾ 3 ಪ್ಯಾರಾ ಹಾಗೆ ಒಂದು ಕತೆ ತರ ಬರೆಯೋಣ ಅಂತ ಅನ್ಕೊಂಡು ಶುರು ಮಾಡಿದ್ದು. ಆಮೇಲೆ 2021 ಜೋಗಿ ಸರ್ ಮತ್ತೆ ಕುಂಟಿನಿ ಅವರ ಪರಿಚಯ ಆಯ್ತು. ಹಂಗೆ ಅವರ ಒಂದು ಬಳಗದಲ್ಲಿ ಅವರ ಒಂದು ತಂಡದಲ್ಲಿ ಸೇರಿದಾಗ ಒಂದು ಕಥೆನ ಹೇಗೆ ಬರೀಬೇಕು ಅಥವಾ ಹೇಗೆ ನೋಡ್ಬೇಕು ಅನ್ನೋದನ್ನ ತಿಳಿಸ್ತಾ ಹೋದ್ರು. ಅಲ್ಲಿಂದ ಒಂದ್ ಸ್ವಲ್ಪ ಕಲಿಯಕ್ಕೆ ಶುರು ಮಾಡಿದ್ದು, ಇನ್ನು ಕಲಿತಾ ಇದ್ದೀನಿ. ಹೀಗೆ ಶುರುವಾಗಿದ್ದು ಒಂದು ಪಯಣ.
0: 2021
1: ನನ್ನ ಮೊದಲನೇ ಪುಸ್ತಕ ಪ್ರಕಟ ಆಗಿದ್ದು, ಈಗ 26 9 ಪ್ರಕಟ ಆಗ್ತಾ ಇದೆ, ಇನ್ನೊಂದ್ 2-3 ಈ ವರ್ಷನೂ ಬರೋ ಹಾಗಿದೆ. ನಾನು ಪುರ್ಸೋತಿದ್ದಾಗ ಬರಿತೀನಿ ಅಥವಾ ನನಗೇನೋ ಮಾಡಕ್ಕೇನು ಕೆಲಸ ಇಲ್ದಾಗ ಬರಿತೀನಿ ಅಂತಲ್ಲ, ನಾನು ಬರಿತೀನಿ. ಬರೆಯೋದು ಪಾರ್ಟ್ ಆಫ್ ಬದುಕು, ನಂಗೆ ಎಲ್ಲದು ಬೇಕು ಬದುಕಲ್ಲಿ. ನಂಗೆ ಬರವಣಿಗೆ ಮಾತ್ರ ಬದುಕು ಅಂತ ಹೇಳಲ್ಲ. ನಾನು ಪುರ್ಸೋತಿದ್ದಾಗ ನನಗೆ ಗಾಡಿ ತಗೊಂಡು ಒಬ್ಬನೇ ತಿರುಗಾಡೋದಕ್ಕೂ ಇಷ್ಟ, ಯಾವ್ದೋ ಒಂದಿಷ್ಟ ಅದ್ಭುತ ದೃಶ್ಯಗಳು ಕಂಡಾಗ ನನಗೆ ಫೋಟೋ ತೆಗಿಯೋದಕ್ಕೂ ಇಷ್ಟ. ಯಾವ್ದಾದ್ರು ಒಬ್ರು ನಾಟಕ ಇದೆ ಮಾಡಕ್ ಬರ್ತೀಯ ಅಂತ ಕೇಳಿದ್ರೆ ಖಂಡಿತ ಖುಷಿಯಿಂದ ಹೋಗ್ತೀನಿ. ಅದು ಎಲ್ಲದೂ ಬೇಕು ನಂಗೆ.
0: ಜೀವನದ ನಾನಾ ಆಯಾಮಗಳನ್ನ ಜೀವನದ ಜೊತೆ ಜೊತೆಯಾಗಿ ಬದುಕ್ತಾ ಹೋಗ್ತಾ ಇದ್ದೀರಾ. ಒಬ್ಬ ಲೇಖಕನಾಗಿ ನಿಮ್ಗನ್ಸೋ ಹಾಗೆ ಓದುಗರು ಕೃತಿಯನ್ನ ಓದುವಾಗ ಏನನ್ನ ಅರಸ್ತಾ ಇರ್ತಾರೆ, ಏನನ್ನ ಹುಡುಕ್ತಾ ಇರ್ತಾರೆ?
1: ಅಂದ್ರೆ ಈಗ ತುಂಬಾ ಜನ ಈ ಡಿಜಿಟಲ್ ಬಂದಿದೆ ಅಥವಾ ಸೋಷಿಯಲ್ ಮೀಡಿಯಾ ಇದೆ, ಎಲ್ಲದು ಬೆರಳು ತುದಿಗೆ ಸಿಕ್ಬಿಡುತ್ತೆ. ಸೊ 3 ಇಂತ ಜಾಸ್ತಿ ಇರುವಂತ ರೀಲ್ಸ್ ನೋಡೋದಕ್ಕೂ ತುಂಬಾ ಜನ ಟೈಮ್ ಇಲ್ಲ ಹಿಂಗೆಲ್ಲ ಹೇಳ್ತಾ ಇರ್ತಾರೆ. ಆದ್ರೆ ಅದೆಲ್ಲೋ ಒಂದ್ ಕಡೆ ಪುಸ್ತಕ ಕೈಯಲ್ಲಿ ಹಿಡಿದಾಗ ಒಂದು ಫೀಲ್ ಕೊಡುತ್ತಲ್ಲ, ಅದಕ್ಕೂ ಜನ ಕಾಯ್ತಿರ್ತಾರೆ. ಈಗಲೂ ಆ ಕ್ಷಣ ಸಿಕ್ಕಿದ್ರೆ ತುಂಬಾ ಜನ ಒಳ್ಳೆ ಪುಸ್ತಕ ಸಿಕ್ಕಿದ್ರೆ ತಗೊಂಡು ಓದ್ಬೇಕು ಅನ್ನೋ ಒಂದು ಆಸೆ ಖಂಡಿತ ಇರುತ್ತೆ, ಯಾರಿಗೂ ಇರಲ್ಲ ಅಂತಲ್ಲ. ಆ ಪ್ರಿಂಟ್ ಆಗಿರುವಂತಹ ಒಂದು ಅಕ್ಷರಗಳನ್ನ ನೋಡೋದಕ್ಕಿದೆಯಲ್ಲ, ಅದನ್ನ ಓದ್ಬೇಕಾದ್ರೆ, ಆ ಪುಸ್ತಕ ಓದ್ಬೇಕಾದ್ರೆ ನಮ್ಮಲ್ಲಿ ಒಂದು ಪ್ರಪಂಚ ಸೃಷ್ಟಿ ಆಗ್ತಾ ಹೋಗುತ್ತೆ. ಅದು ನಮ್ಮ ಪ್ರಪಂಚ ಮತ್ತೆ ಆ ಪ್ರಪಂಚ ಎರಡೂ ಎಲ್ಲೋ ಒಂದು ಕಡೆ ಸೇರ್ತಾ ಹೋಗುತ್ತೆ. ಜನ ಅದನ್ನ ಇಷ್ಟಪಡ್ತಾರೆ ಅಂತ ಅನ್ಸುತ್ತೆ.
0: ಒಬ್ಬ ಲೇಖಕನೇ ಆ ಒಂದು ಕೃತಿಯ ಮೊದಲ ಓದುಗ, ನಿಮ್ಮ ಕೃತಿಯನ್ನ ನೀವು ಮೊದಲು ಓದಿದಾಗ ನಿಮಗೆ ಮೂಡ್ಬರೋ ಭಾವನೆ ಯಾವುದು?
1: ನಾನು ಒಂದು ಪೂರ್ತಿ ಪುಸ್ತಕ ರೆಡಿ ಆದ್ಮೇಲೆ ಅದನ್ನ ನಾನು ಓದೋದಕ್ಕಿಂತ ಹೆಚ್ಚು ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ ಗಣೇಶ್ ಅಂತ, ಅವನು ಓದ್ತಾನೆ. ಇಲ್ಲದೆ ಹೋದ್ರೆ ನಮ್ಮಅಮ್ಮ ಓದ್ತಾರೆ. ಅವರು ಪ್ರೂಫ್ ರೀಡಿಂಗ್ ಇಂದ ಹಿಡಿದು ಏನಾರು ಸಣ್ಣ ಪುಟ್ಟ ತಪ್ಪುಗಳಿದ್ರು ಹೇಳೋದು ಅವರೇ. ಇನ್ನು ಪ್ರಿಂಟ್ ಆಗಿ ಬಂದ್ಮೇಲೆ ನಮ್ಮಅಪ್ಪ ಓದ್ತಾರೆ. ಅವರು ಪ್ರೂಫ್ ರೀಡಿಂಗ್ ಮತ್ತೆ ಹೊಸ್ತಾಗಿ ಮಾಡ್ತಾರೆ. ಅಮ್ಮ ಅಥವಾ ಗಣೇಶ ನಂಗೇನಾದ್ರು ಹಾ

0: ಇದು ಚೆನ್ನಾಗಿದೆ ಅಂತ ಅಂದ್ರು ಅಂದ್ರೆ ನನಗದು ಸಾಕು, ನನಗೆ ಇನ್ನು ಹೆಚ್ಚಿನದ ಇನ್ನೇನು ಬೇಡ, ಇನ್ನು ಉಳಿದಿದ್ದೇನೆ ಬಂದ್ರೆ ಅದು ಬೋನಸ್.
1: ನೀವು ಯಾವ ರೀತಿಯಲ್ಲಿ ಪ್ರಿಪೇರ್ ಆಗ್ತೀರಾ ಒಂದು ಪುಸ್ತಕವನ್ನ ಬರಿಬೇಕಾದ್ರೆ?
0: ಡಿಪೆಂಡ್ಸ್ ನಾನು ಏನ್ ಬರೀತಾ ಇದ್ದೀನಿ ಅನ್ನೋದ್ರ ಮೇಲೆ. ಈಗ ಕೆಲವೊಮ್ಮೆ ಮೋಟಿವೇಶನಲ್ ಪುಸ್ತಕ ಬರಿಬೇಕು ಅಂತಂದಾಗ ನಂಗೆ ತುಂಬಾ ರೆಫರೆನ್ಸ್ ಗಳು ಬೇಕಾಗತ್ತೆ. ಮಹಾಭಾರತದಲ್ಲಿ ಕೃಷ್ಣ ಏನ್ ಹೇಳಿದಾನೆ ಅನ್ನೋದ್ರಿಂದ ಹಿಡಿದು ಈಗಿನ ಕಾಲದ ಹೊಸ ಮೋಟಿವೇಶನಲ್ ಸ್ಪೀಕರ್ ಗಳು ಯಾವ ರೀತಿ ಯೋಚನೆ ಮಾಡ್ತಾರೆ ಅನ್ನೋದ್ರವರೆಗೂ ನಂಗೆ ಯಾವ್ದೇ ರೆಫರೆನ್ಸ್ ಸಿಕ್ಕಿದ್ರು ನಂಗದು ಬೋನಸ್. ಹಿಂಗ್ ಬೇರೆ ಬೇರೆ ರೆಫರೆನ್ಸ್ ಗಳು ಏನಿರುತ್ತೋ ಅದು ಇಟ್ಕೊಂಡಿರ್ತೀನಿ. ಅದನ್ನ ಹೊರತಾಗಿಯೂ ಬರಿಬೇಕಾದ್ರೆ ನಾನು ಮತ್ತೆ ಲ್ಯಾಪ್ಟಾಪ್ ಎರಡೇ ಇರುವಂತದ್ದು. ಅದು ಹೆಂಗಾಗುತ್ತೋ ಹಂಗೆ.
1: ನೀವೇ ಬರೆದಿರುವಂತಹ ಕವಿತೆಗಳ ಒಂದಷ್ಟು ಸಾಲುಗಳನ್ನ ನಮಗೆ ಹೇಳ್ಬೋದಾ?
0: ಇತ್ತೀಚೆಗೆ ಬರೆದಿರೋ ಕವಿತೆ: ನಿನ್ನ ಪ್ರಪಂಚ ಬೇರೆ, ನನ್ನ ಅಸ್ತಿತ್ವ ಬೇರೆ. ನಿನಗೆ ಬಿಡುವುದು ಕಷ್ಟವಿರಬಹುದು, ನನಗೆ ಗೊತ್ತಿಲ್ಲ ಹೊಸದಾಗಿ ಕಟ್ಟುವುದು. ಆದರೆ ಒಪ್ಪಿದರೆ ನೀನು ಇಬ್ಬರು ಹೊಸ ಕಾಲದಲ್ಲಿ ಬದುಕಬಹುದು. ನಿನ್ನ ಕಥೆಯೇ ಬೇರೆ, ನಾ ಬರೆದ ಕವಿತೆ ಬೇರೆ. ನಿನ್ನ ಕಥೆಯಲ್ಲಿ ನಾನಿಲ್ಲ, ನನ್ನ ಕವಿತೆಗೆ ನೀ ಗೊತ್ತೇ ಇಲ್ಲ. ಆದರೆ ಒಪ್ಪಿದರೆ ನೀನು ಇಬ್ಬರು ಕಾದಂಬರಿಯ ಬರೆಯಬಹುದು. ನೀ ಸಾಗುವ ದಾರಿ ಬೇರೆ, ನಾನಿರುವ ವಿಳಾಸ ಬೇರೆ. ನಿನ್ನ ದಾರಿಗೆ ವಿಳಾಸವಿಲ್ಲ, ನನ್ನ ವಿಳಾಸಕ್ಕೆ ದಾರಿ ಗೊತ್ತಿಲ್ಲ. ಆದರೆ ಒಪ್ಪಿದರೆ ನೀನು ಇಬ್ಬರು ಸೇರಿ ಹೊಸ ದಾರಿಯಲ್ಲಿ ಹೊಸ ವಿಳಾಸ ಬರೆಯಬಹುದು.
1: ತುಂಬಾ ಚಂದದ ಸಾಲುಗಳು. ಕನ್ನಡದಲ್ಲಿ ಇಷ್ಟು ಚೆನ್ನಾಗಿ ಬರೀತೀರಾ, ಅದೇ ರೀತಿಯಲ್ಲಿ ಹಿಂದಿಯಲ್ಲಿ ಕೂಡ ಕವಿತೆಯನ್ನ ಬರೀತೀರಾ ನೀವು ಅಂತ ಕೇಳಲ್ಪಟ್ಟಿದ್ವಿ. ಹಿಂದಿಯಲ್ಲಿರೋ ಸಾಲುಗಳನ್ನ ಹೇಳ್ಬೋದಾ?
0: ಹಾ, ಮೈ ಲಿಖನಾ ಸಕಾ ತುಮ್ ಪಡನಾ ಸಕೆ, ಮೇರೆ ಹಾಥ್ ಮೇ ತೆರೆ ನಾಮ್ ಕಿ ಲಕೀರ್, ತೆರೆ ದಿಲ್ ಮೇ ಮೇರಾ ತಸ್ವೀರ್, ಚಾಹೆ ಏಕ ದಿನ ಯಾ ಚಾಹೆ ಏಕ ಪಲ್, ಜಹಾ ತುಮ್ ಔರ್ ಮೇ ಏಕ ಹೋ, ಐಸಾ ಕೋಯಿ ತಕದೀರ್ ಮೈ ಲಿಖ ನಾ ಸಕಾ. ತೆರೆ ಗಲಿ ಕೋ ಢೂಂಡತೆ ಅಂಜಾನ್ ರಾಹ ಪರ್, ಹಾಥ್ ಮೇ ವೋ ಖತ್ ಪಕಡ್ಕರ್, ಜಿಸ್ ಮೇ ಲಿಖಿ ತಿ ಕಹಾನಿ ಅಪ್ನಿ, ಅನ್ ಕಹಿ ಬಾತೇ ದಿಲ್ ಕಿ, ಜೋ ಭೀಗ ಗಯಾ ತಾ ಬಾರಿಶ್ ಮೇ, ಉನ್ ಶಬ್ದೋಂ ಕೋ ಟುಕಡೋಂ ಕೋ ತುಮ್ ಪಡ ನಾ ಸಕೆ. ಮುಜೆ ಫಿರ್ ಲಿಖನೆ ಕಿ ಆಸ್ ತಿ, ಪರ್ ಶಬ್ದ ಟೂಟ ಗಯೆ, ಚಾಹ ಕರ್ ಬಿ ತುಮ್ ಪಡ ನಾ ಸಕೆ, ಸಾರೆ ಜಜ್ಬಾತ್ ರೂಟ ಗಯೆ, ನಾ ಕಿಸ್ಮತ್ ಸಾಥ ತಿ ನಾ ಹಮ್ ಸಾಥ ರಹೆ, ಹಮಾರಿ ವೋ ಕಹಾನಿ ಬನ್ ಗಯೆ, ಜಿಸೆ ಮೇ ಲಿಖ ನಾ ಸಕಾ ತುಮ್ ಪಡ ನಾ ಸಕೆ. ಇದು ಒಂದು ಅಪೂರ್ಣ ಪ್ರೇಮ ಕವಿತೆ ತರ. ಅಂದ್ರೆ ನಾನು ಬರೆಯೋಕೆ ಸಾಧ್ಯ ಆಗ್ಲಿಲ್ಲ, ನಿನಗೆ ಓದೋಕೆ ಸಾಧ್ಯ ಆಗ್ಲಿಲ್ಲ ಅಂತ. ನನ್ನ ಕೈಯಲ್ಲಿ ನಿನ್ನ ಹೆಸರು, ನನ್ನ ಹೃದಯದಲ್ಲಿ ನಿನ್ನ ಫೋಟೋ, ಯಾವ್ದಾದ್ರು ಒಂದು ಕ್ಷಣ ನಾವಿಬ್ರು ಒಂದೇ ಆಗಿರುವಂತದ್ದು, ಆ ತರದೊಂದು ವಿಧಿನ ನಾನು ಬರೆಯಕ್ಕಾಗ್ಲಿಲ್ಲ. ನೀನಿರೋ ಜಾಗಕ್ಕೆ ನಾನು ಕಳಿಸಿರುವಂತ ಒಂದು ಪತ್ರ, ಅದರಲ್ಲಿರುವಂತ ಮುರಿದೋಗಿರೋ ಶಬ್ದಗಳು, ಅದನ್ನ ನೀನು ಯಾವಾಗ್ಲೂ ಓದಕ್ಕೆ ಆಗ್ಲಿಲ್ಲ. ನನಗೆ ಮತ್ತೊಮ್ಮೆ ಬರೆಯೋ ಆಸೆ ಇತ್ತು, ನಿನಗೆ ಮತ್ತೊಮ್ಮೆ ಓದಿಸೋ ಆಸೆ ಇತ್ತು, ಆದರೆ ಬರೆಯೋದಕ್ಕೆ ನನ್ನ ಹತ್ರ ಶಕ್ತಿ ಇರಲಿಲ್ಲ, ಶಬ್ದಗಳು ಜೀವಂತವಾಗಿರಲಿಲ್ಲ. ನಮ್ಮಿಬ್ಬರ ಕಥೆ ಎಷ್ಟು ಅಪೂರ್ಣವಾಗಿತ್ತು ಅಂತಂದ್ರೆ ನಾನು ಬರೆಯಕ್ಕಾಗ್ಲಿಲ್ಲ, ನೀವು ಓದಕ್ಕಾಗ್ಲಿಲ್ಲ.
1: ಹಿಂದಿಯಲ್ಲಿ ಮತ್ತೆ ಕನ್ನಡದಲ್ಲಿ ಎರಡರಲ್ಲೂ ಕೂಡ ನೀವು ಸಾಹಿತ್ಯ ರಚನೆಯನ್ನ ಮಾಡ್ತಿದ್ದೀರ, ಏನಾದರೂ ಕಷ್ಟ ಅನ್ಸುತ್ತಾ ಅಥವಾ ಏನಾದರೂ ವ್ಯತ್ಯಾಸ ಅನ್ಸುತ್ತಾ?
0: ವ್ಯತ್ಯಾಸ ಭಾಷೆಯಷ್ಟೇ ವ್ಯತ್ಯಾಸ, ಬಿಟ್ಟರೆ ಬೇರೆ ಏನು ವ್ಯತ್ಯಾಸ ನಂಗೆ ಕಾಣಲ್ಲ. ನಾನು ಮೊದಲು ಬರೆಯಕ್ಕೆ ಶುರು ಮಾಡಿದ್ದು ಹಿಂದಿಯಲ್ಲಿ ಆಗಿದ್ದರಿಂದ ನನಗೆ ಹಿಂದಿನೂ ಸುಲಭನೇ, ಖುಷಿನೇ. ಕನ್ನಡದಲ್ಲಿ, ಕನ್ನಡ ನನ್ನ ಭಾಷೆ ಆಗಿದ್ದಕ್ಕೆ ಅದರ ಮೇಲೆ ಒಲವು ಕೂಡ ಜಾಸ್ತಿ ಇದೆ, ಹಾಗಾಗಿ ಅದರಲ್ಲಿ ಬರಿಬೇಕಾದ್ರೆ ನಂಗೆ ತುಂಬಾ ಮಜಾ ಬರುವಂತದ್ದು.
1: ಇದೆಲ್ಲದರ ಜೊತೆ ನೀವು ಒಬ್ಬ ನಟ ಕೂಡ.
0: ಹಾ,
1: ಹೇಗೆ ಶುರುವಾಯಿತು ನಟನೆಯ ಜರ್ನಿ?
0: ಚಿಕ್ಕ ವಯಸ್ಸಿಂದನೂ ನಾಟಕ ಮಾಡಿ ತುಂಬಾ ಇಷ್ಟ, ಪೌರಾಣಿಕ ನಾಟಕಗಳಿಂದನೇ ಶುರುವಾಗಿರುವಂತದ್ದು. ಸುಧನ್ವಾರ್ಜುನ ಇರ್ಬೋದು, ಆಮೇಲೆ ನಾವಪ್ಪ ತಾಳಮದ್ಲೆ ಅರ್ಥಧಾರಿಗಳು, ಹಾಗಾಗಿ ಯಕ್ಷಗಾನನು ಒಂದ್ ಸ್ವಲ್ಪ ಹೆಚ್ಚು ಇಷ್ಟ ನಮ್ಗೆ. ಅದ್ರ ಜೊತೆಗೆ ಆಮೇಲೆ ಕಾಲೇಜಿಗೆ ಬಂದ ತಕ್ಷಣ ಮತ್ತೆ ನಮ್ದೊಂದು ನಾಟಕದ ಟೀಮ್ ಅಲ್ಲಿ ನಾವೆಲ್ಲ ನಾಟಕ ಮಾಡ್ತಾ ಇದ್ವಿ. ಅದಾದ್ಮೇಲೆ ಇನ್ನೊಂದು ಕಾಲೇಜ್ ಎಲ್ಲ ಮುಗಿದ ಮೇಲೆ ಕೆಲಸ ಮಾಡ್ಬೇಕಾದ್ರೆ ಇನ್ನೊಂದು ನಾಟಕದ ತಂಡದ ಜೊತೆ ಒಂದ್ ಸ್ವಲ್ಪ ಸಮಯ ಕೆಲಸ ಮಾಡ್ತಿದ್ದೆ. ಅದಾದ್ಮೇಲೆ ಹಂಗೆ ಒಲವು ನಾಟಕದ ಬಗ್ಗೆ, ಅದು ವೇದಿಕೆ ಮೇಲೆ ಹೋದಾಗ ಅದೊಂಥರ ಖುಷಿ, ನಾನು ನಾನಾಗಿರಲ್ಲ ಬೇರೆ ಏನೋ ಆಗಿರ್ತೀವಿ ಅಲ್ಲ, ಆ ಖುಷಿ ಹೆಚ್ಚು ಇಷ್ಟಪಡ್ತೀನಿ ನಾನು.
1: ಬಹುಶಃ ನಿಮ್ಗೆ ಇದೇ ಕಾರಣಕ್ಕೆ ಸಾಹಿತ್ಯನೂ ಜಾಸ್ತಿ ಇಷ್ಟ ಅಂತ ಅನ್ಸುತ್ತೆ, ಯಾಕಂದ್ರೆ ಒಂದು ಕಥೆಯನ್ನು ಬರೆಯುವಾಗ್ಲೂ ಕಾದಂಬರಿ ಬರೆಯುವಾಗ್ಲೂ ನಾವು ನಾವಾಗಿರಲ್ಲ.
0: ಹೌದು.
1: ಇದೆಲ್ಲದರ ಜೊತೆ ನೀವು ಒಬ್ಬ ಫೋಟೋಗ್ರಾಫರ್, ಟ್ರಾವೆಲರ್, ಸ್ವಯಂ ಸೇವಕರಾಗಿ ಸಾಕಷ್ಟು ಸಮಾಜ ಸೇವಾ ಸಂಸ್ಥೆಗಳ ಜೊತೆಯಾಗಿ ಕೆಲಸ ಮಾಡ್ತಿರ್ತೀರ. ಬದುಕಿನ ನಾನಾ ಆಯಾಮಗಳಲ್ಲಿ ಈ ರೀತಿಯಾಗಿ ತೊಡಗಿಸ್ಕೊಳ್ಳೋದಕ್ಕೆ ಹೇಗೆ ಸಾಧ್ಯ ಆಯ್ತು ನಿಮ್ಗೆ?
0: ಸ್ವಯಂ ಸೇವಕ ಕಾರ್ಯಗಳು ಅಂತಂದಾಗ ನಂಗದೊಂದು ಸಣ್ಣ ಜವಾಬ್ದಾರಿ, ನಮ್ದು ಇನ್ನೊಂದು ದೃಷ್ಟಿಕೋನದಲ್ಲಿ ಇನ್ನೊಂದು ಆಯಾಮದಲ್ಲಿ ಒಂದು ವಿಷಯನ ನೋಡಬಹುದು, ನೋಡೋದಕ್ಕೆ ಅವಕಾಶ ಇರುವಂತದ್ದು. ಟ್ರಾವೆಲ್ ಅಂತ ಬಂದಾಗ್ಲೂ ಹಾಗೆ ಆಗೋದು, ನಾವು ಇನ್ನೆಲ್ಲ ಹೋದಾಗ ಅಲ್ಲಿಯ ಒಂದು ಕಥೆ, ಅಲ್ಲಿಯ ಒಂದು ವಿಶೇಷತೆ ಇವೆಲ್ಲ ನಮ್ಗೆ ಹೆಚ್ಚು ಮನಸ್ಸಿಗೆ ಹತ್ತಿರ ಆಗುವಂಥದ್ದು. ಅದು ನನ್ನ ಪ್ರಕಾರ ಅವೆಲ್ಲವೂ ಮನುಷ್ಯನನ್ನ ಇನ್ನೊಂದು ಸ್ವಲ್ಪ ಹಂಬಲ್ ಮಾಡುತ್ತೆ. ಯಾವುದನ್ನು ಇದು ನನ್ನ ಕೆಲಸ, ಇದು ಇದಕ್ಕೋಸ್ಕರ ನಾನು ಮಾಡ್ತೀನಿ ಅನ್ನೋ ಭಾವನೆಯಲ್ಲಿ ನಾನು ಮಾಡಲ್ಲ, ನನಗೆ ಅವೆಲ್ಲ ನನಗೆ ಖುಷಿ ಕೊಡುತ್ತೆ, ಹಾಗಾಗಿ ಮಾಡೋದು.
1: ಖುಷಿಯನ್ನ ಅರಸ್ತಾ ಖುಷಿಗೋಸ್ಕರನೇ ಖುಷಿಯಾಗಿ ಬದುಕ್ತಾ ಇದ್ದೀರಾ. ಪದಚಿನ್ಹ ಅವರೇ, ಯುವವಾಣಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ, ನಿಮಗೆ ನಮ್ಮ ಆಕಾಶವಾಣಿ ಬೆಂಗಳೂರು

0: ಇಂದ ಪ್ರೀತಿಯ ಧನ್ಯವಾದ.
1: ಧನ್ಯವಾದಗಳು.
0: ಕೇಳುಗ್ರೆ, ನಮ್ಮ ಇಂದಿನ ಯುವವಾಣಿ ಕಾರ್ಯಕ್ರಮವನ್ನ ಇದೀಗ ಮುಂದುವರಿಸ್ತಾ ಇದ್ದೀವಿ ಜನಪದ ಗೀತೆಗಳ ಜೊತೆಯಾಗಿ. ಜನಪದ ಗೀತೆಗಳನ್ನ ಪ್ರಸ್ತುತಪಡಿಸೋದಕ್ಕೆ ಉತ್ಸಾಹಿ ಯುವಕರ ತಂಡವೊಂದು ನಮ್ಮ ಜೊತೆಯಾಗಿದೆ. ನಮಸ್ಕಾರ.
2: ನಮಸ್ತೆ.
3: ನನ್ನ ಹೆಸರು ಮಿಲಿಂದ ಅಂತ. ನಾನು ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ MSc ಇನ್ ಅಪ್ಲೈಡ್ ಜಿಯಾಲಜಿ ಓದ್ತಾ ಇದ್ದೀನಿ.
1: ನನ್ನ ಹೆಸರು ಪ್ರವೇಕ್ ಎಸ್ ಆಚಾರ್ ಅಂತ. ನಾನು ಡಾಕ್ಟರ್ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯದಲ್ಲಿ ಪ್ರಾಣಿಶಾಸ್ತ್ರ ವಿಭಾಗದಲ್ಲಿ ಸ್ನಾತಕೋತ್ತರ ಪದವಿಯನ್ನ ವಿದ್ಯಾಭ್ಯಾಸ ಮಾಡುತ್ತಿದ್ದೇನೆ.
4: ನನ್ನ ಹೆಸರು ವೀಣಾ. ನಾನು ಓದಿದ್ದು BCOM. ಸದ್ಯಕ್ಕೆ ನನಗೆ ದೊಡ್ಡಬಳ್ಳಾಪುರದಲ್ಲಿ ವಾಸವಾಗಿದೆ.

0: ನಾನು ಡಾಕ್ಟರ್ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯದಲ್ಲಿ ಪ್ರಾಣಿಶಾಸ್ತ್ರ ವಿಭಾಗದಲ್ಲಿ ಸ್ನಾತಕೋತ್ತರ ಪದವಿಯನ್ನ ವಿದ್ಯಾಭ್ಯಾಸ ಮಾಡುತ್ತಿದ್ದೇನೆ.
1: ನನ್ನ ಹೆಸರು ವೀಣಾ, ನಾನು ಓದಿದ್ದು ಬಿಕಾಂ, ಸದ್ಯಕ್ಕೆ ನನಗೆ ದೊಡ್ಡಬಳ್ಳಾಪುರದಲ್ಲಿ ವಾಸವಾಗಿದ್ದೇನೆ.
2: ನನ್ನ ಹೆಸರು ಗಿರೀಶ್ ಅಂತ, ನಾನು ಶೇಷಾದ್ರಿಪುರಂ ಕಾಲೇಜ್ನಲ್ಲಿ MBA ವ್ಯಾಸಂಗ ಮಾಡ್ತಾ ಇದ್ದೀನಿ.
1: ನಿಮ್ಮೆಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನೀಗ ನಮ್ಮ ಯುವವಾಣಿ ಕಾರ್ಯಕ್ರಮದಲ್ಲಿ ಜನಪದ ಗೀತೆಗಳ ಗಾಯನ ಆರಂಭವಾಗ್ತಿದೆ.
0: ಮೊದಲಿನ ಗೀತೆ ಮಂಟೇಸ್ವಾಮಿಯವರ ಕುರಿತಕ್ಕಂತಹ ಒಂದು ಜನಪದ ಗೀತೆ.
3: ಗಜಮುಖನೆ ಗರ್ಭಶ್ರೀ ಗಣನಾಥ
0: ಅವಧವದು,
3: ಗಜಮುಖನೆ ಗರ್ಭಶ್ರೀ ಗಣನಾಥ
0: ಅವಧವದು,
3: ಇಲಿಯ ವಾಹನವನೇರಿ ತ್ರಿಲೋಕ ಸಂಚರಿಸಿದ ಶಿವನ ಕುಮಾರ
0: ಅವಧವದು,
3: ವಿದ್ಯಾದಾಯಕ ಕೊಡುಯನಗೆ ನಿನ್ನ ಮತಿಯ ನಿನ್ನ ಪಾದ ಕಮಲಗಳಿಗೆ ಮೊದಲು.

ಮುಂದಿನ ಹಾಡು ಸೋಮಚೋಮನ ಕುಣಿತದ ಸಂದರ್ಭದಲ್ಲಿ ಆ ಸೋಮನ ಕುಣಿತದ ಗೊಂಬೆಯನ್ನು ಕೆಳಗಿಳಿಸಿದಾಗ ವಿಶ್ರಾಮದ ಸಮಯದಲ್ಲಿ ಹಾಡುವಂತಹ ಹಾಡು, ವಿಭಿನ್ನವಾದಂತಹ ಹಾಡು, ತಾಲಿಲ್ಲ ಇಲ್ಲಿಲ್ಲ ಇಲ್ಲೋ ಅಂತ. ತಾಲಿಲ್ಲ.

0: ಮುಂದಿನ ಗೀತೆ ದರಕೆ ದೊಡ್ಡವರ ಮೇಲಿರುವಂತ ತಿಂಗಾಳು ಮುಳುಗಿದವು.
1: ಈ ಎಡ್ಗಾಡೆ ಕಂಡಾಯ ಬಲಗ.

0: ಜಾನಪದ ಗೀತೆಗಳ ಸೊಗಡನ್ನ ಉಣಬಡಿಸಿದ್ರಿ, ನಿಮ್ಮೆಲ್ಲರಿಗೂ ಧನ್ಯವಾದ. ಇಂದಿನ ಯುವವಾಣಿ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕನ್ನಡದ ಉದಯೋನ್ಮುಖ ಯುವ ಬರಹಗಾರ ಪತ್ರಕರ್ತ ಪದಚಿನ್ಹ ಅವರೊಂದಿಗೆ ಸಂದರ್ಶನ ಮೂಡಿಬಂತು. ನಂತರ ಪ್ರಸ್ತುತಪಡಿಸಲಾದ ಜನಪದ ಗೀತೆಗಳ ಗಾಯನದಲ್ಲಿ ಭಾಗವಹಿಸಿದವರು ಮಿಲಿಂದ ಎಸ್ ಮ್ಯಾಗೇರಿ, ಗಿರೀಶ್ ವಿ, ವೀಣಾ, ಪ್ರವೇಕ ಎಸ್ ಆಚಾರ್. ಕಾರ್ಯಕ್ರಮದ ನಿರೂಪಣೆ ಮಮತಾ, ಸಂಕಲನ ಮುಖೇಶ್, ನಿರ್ಮಾಣ ಜ್ಯೋತಿದಾಸ್. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
1: ಹೆಂಡ, ತಂಬಾಕು ಹಾಗೂ ಅಮಲು ಪದಾರ್ಥಗಳ ದಾಸರಾಗುವುದು ಸುಲಭ, ಆದರೆ ಅಂಟಿಸಿಕೊಂಡ ವ್ಯಸನಗಳಿಂದ ಹೊರಬರುವುದು ಕಠಿಣ. ವ್ಯಸನಗಳತ್ತ ಆಕರ್ಷಿತರಾಗುವವರ ಮನಸ್ಸನ್ನು ಸಂಗೀತ, ಸಾಹಿತ್ಯ, ಕ್ರೀಡೆ, ಯೋಗ ಮತ್ತು ಲಲಿತ ಕಲೆಗಳತ್ತ ಸೆಳೆಯಲು ಯತ್ನಿಸಿರಿ. ವ್ಯಸನಮುಕ್ತವಾದ, ಆರೋಗ್ಯಪೂರ್ಣ ಹಾಗೂ ಸದೃಢ ಸಮಾಜ ನಿರ್ಮಾಣ ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿ.
2: ಸಮಯ 10 ಗಂಟೆ ಆಗಲಿದೆ. ಇನ್ನು ಮುಂದೆ ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ ದೆಹಲಿ ಕೇಂದ್ರದಿಂದ.